ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ ಆಷಾಢ ಮಾಸದ 18 ದಿನ. ಸ್ಥಳೀಯ ಪಂಚಾಂಗ ನಿಜ ಜ್ಯೇಷ್ಠ ಮಾಸ ಕೃಷ್ಣಪಕ್ಷದ ದಶಮಿ, ಅಂದರೆ 2026 ಇಸವಿ ಜುಲೈ ತಿಂಗಳ 9 ತಾರೀಕು ಗುರುವಾರ. ಈಗ ವೇಳೆ 5:58.44. ಆತ್ಮೀಯ ಕೇಳುಗರಿಗೆಲ್ಲ ಶುಭೋದಯ. ನಿಮ್ಮ ರೇಡಿಯೋ ಗೆಳತಿ ಕವಿತಾ ಮಾಡುವ ನಮಸ್ಕಾರ. ನಿಲಯದ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಪ್ರೀತಿಯ ಸ್ವಾಗತ.

ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 6:01. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಗೀತಾರಾಧನ, 6:30 ಚಿಂತನ, ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 6:35 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈ ಬೆಳಗ್ಗೆ 6:40

0: ಸಂಸ್ಕೃತಕ್ಕೆ ಪದ ಸಂಸ್ಕೃತಿ ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50ಕ್ಕೆ ರೈತರಿಗೆ ಸಲಹೆ. 7:15ಕ್ಕೆ ಸಿಂಚನ ಅವರು ಹಾಡಿರುವ ಭಾವಗೀತೆಗಳು. 7:30ಕ್ಕೆ ಸೇವಾ ವಾಹಿನಿ. 7:45, 8:30, 12:45 ಹಾಗೂ 2:40 ಹಾಗೂ ಈ ರಾತ್ರಿ 7:45ಕ್ಕೆ ಚಿತ್ರಗೀತೆಗಳನ್ನು ಆಲಿಸುವಿರಿ. ಈ ಬೆಳಿಗ್ಗೆ 10:00ಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ಸುರಭಿ ಅವರ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ಎಸ್ ಎ ದಿವ್ಯಶ್ರೀ ವಯಲಿನ್, ಎಸ್ ಸುದರ್ಶನ್ ಮೃದಂಗ, ಎಸ್ ಮಂಜುನಾಥ್ ಘಟ. 10:30ಕ್ಕೆ ಹಾಗೂ 3:00ಗೆ ಹಿಂದಿ ಚಿತ್ರಗೀತೆಗಳು. ಈ ಬೆಳಿಗ್ಗೆ 11:00ಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿ ಸುತ್ತಮುತ್ತ. ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. 12:05ಕ್ಕೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು. ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹಬಂಧ. ನಂತರ ಪೊನ್ನಂಪೇಟೆ ಬಾಳೆಲಿಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯ ಗೀತೆಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. 12:35ಕ್ಕೆ ಭಕ್ತಿಗೀತೆಗಳು. 1:00ಗೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ. ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20ಕ್ಕೆ ಭಾವಗೀತೆಗಳು. ಹಾಡಿರುವವರು ಎಎನ್ ಶೀಲಾ. 1:30ಕ್ಕೆ ಹಾಗೂ ಮಧ್ಯಾಹ್ನ ಸಂಜೆ 5:05ಕ್ಕೆ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ಮಧ್ಯಾಹ್ನ 3:30ಕ್ಕೆ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್. ಪ್ರಾಯೋಜಕರು ಸಿಐಇಟಿ, ಎನ್ಸಿಆರ್ಟಿ ನವದೆಹಲಿ. 4:00ಗೆ ಜನಪದ ಸಂಗೀತ. ಹಳೇಪುರ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ನಿಂಗರಾಜಮ್ಮನ ಕಥೆ. 4:30ಕ್ಕೆ ರಸಮಂಜರಿ. ಗೀತಶಂಕರ, ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ. ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ. ಪ್ರಸ್ತುತಿ ಸುರಭಿ ತಾತಾಚಾರ್. ನಿಲಯದ ಸಂಜೆಯ ಪ್ರಸಾರದಲ್ಲಿ 6:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50ಕ್ಕೆ ಕೃಷಿರಂಗ. ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿ. ತೋಟಗಾರಿಕಾ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಅವಕಾಶಗಳನ್ನು ಕುರಿತ ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾ ಎಚ್ಪಿ ರಶ್ಮಿ ಮತ್ತು ಡಾ ಕೆ ಚಂದನ್. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 8:00ಗೆ ಯುವವಾಣಿ. 9:15ಕ್ಕೆ ಸ್ಪಾಟ್ಲೈಟ್ ಕಾರ್ಯಕ್ರಮ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. 10:00ಗೆ ನಾಟಕ ಕರಡಿಯ ಕುಣಿಸುತ್ತ, ರಚನೆ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮಾ, ನಿರ್ಮಾಣ ಮತ್ತು ನಿರ್ದೇಶನ ಜಿ ಶಾಂತಕುಮಾರ್. 10:30ಕ್ಕೆ ಸವಿನೆನಪು. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashvani, the news read by Akhila. Prime Minister Narendra Modi will hold talks with his Australian counterpart Anthony Albanese in Melbourne today. Discussions between the two leaders are expected to focus on strengthening cooperation in trade, defence, critical technologies, education and people-to-people ties. His visit is expected to provide fresh momentum to the India-Australia Comprehensive Strategic Partnership. Prime Minister Modi is also scheduled to participate in the India-Australia CEOs Forum and address business leaders from both the countries. He will also interact with the Indian diaspora at a community event in Melbourne. Mr. Modi arrived in Melbourne yesterday evening on a three-day visit to Australia at the invitation of Australian Prime Minister. PM Modi arrived in Melbourne from Indonesia in the second leg of his three-nation tour. India and Myanmar have discussed bilateral security cooperation and reviewed progress under bilateral dialogue mechanisms. The two-day 23rd national-level meeting between India and Myanmar concluded in New Delhi yesterday. Ministry of Home Affairs said that the two sides discussed cooperation in combating transnational crimes including terrorism, insurgency, narcotics trafficking, arms smuggling, human trafficking, wildlife trafficking, cybercrime and other forms of organized crime. They also agreed to enhance intelligence sharing and operational coordination and undertake capacity building initiatives to address

ಈಗ ಕೇಳೋಣ ರಾಜ ಗುರುರಾಜಾಚಾರ್ ಅವರ ರಚನೆ ಬಾಗಿ ಭಜಿಸುವೆ ಎತಿಯೇ ರಾಗದಿಂದಲೇ ನಿನ್ನ ಹಾಡಿದ್ದಾರೆ ಡಾಕ್ಟರ್ ಎಂ ಬಾಲಮುರಳಿಕೃಷ್ಣ.

ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಗಂಗಾ ತೀರದ ಮನೆ ನಮ್ಮದು. ಪುರಂದರದಾಸರ ರಚನೆ, ಗಾಯಕಿ ಎಂಎಸ್ ಶೀಲಾ.

0: ಇದುವರೆಗೆ ಗೀತಾರಾಧನಾ ಭಕ್ತಿ ಸಂಗೀತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:30 ಇನ್ನು ಮುಂದೆ ಚಿಂತನ ರಾಜ್ಯವ್ಯಾಪಿ ಪ್ರಸಾರದಲ್ಲಿ.
1: ಆಕಾಶವಾಣಿ ಸಮಯ 6:30:07. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
3: ಮಕ್ಕಳನ್ನು ಮಕ್ಕಳಾಗಿರಲು ಬಿಡಬೇಕಾಗಿದೆ. ಪ್ರತಿದಿನ ಮುಂಜಾನೆ ಪೇಟೆಯ ಹಾದಿ ಬೀದಿಗಳಲ್ಲಿ ಪುಟ್ಟ ಪುಟ್ಟ ಮಕ್ಕಳು ಸಮವಸ್ತ್ರ ಧರಿಸಿ ಬೆನ್ನಿಗೆ ಭಾರವಾದ ಚೀಲಗಳನ್ನು ಹಾಕಿಕೊಂಡು ತಲೆ ತಗ್ಗಿಸಿ ಬೆನ್ನು ಬಾಗಿಸಿ ಆಟೋಗಳನ್ನು ಹತ್ತುವುದು, ಬಸ್ಗಳನ್ನು ಹತ್ತುವುದು, ತಂದೆ ತಾಯಿ ಅಕ್ಕ ಅಣ್ಣ ತಮ್ಮಂದಿರ ಕೈ ಹಿಡಿದು ನಡೆದು ಶಾಲೆಗೆ ಹೋಗುವ ಚಿತ್ರಣ ಸಹಜವಾದುದು ಇಂದು. ಆದರೆ ಮಕ್ಕಳು ಅಲ್ಲಿಗೆ ಏಕೆ ಹೋಗುತ್ತಿದ್ದಾರೆ, ಏನು ಮಾಡುತ್ತಿದ್ದಾರೆ, ಏನು ಕಲಿಯುತ್ತಿದ್ದಾರೆ ಎನ್ನುವ ಪ್ರಶ್ನೆ ಸದಾ ನಮ್ಮನ್ನು ಕಾಡುತ್ತಲೇ ಇರುತ್ತದೆ. ಒಂದು ಕಾಲದಲ್ಲಿ ಅಂದರೆ ಸುಮಾರು 30-40 ವರ್ಷಗಳ ಹಿಂದೆ ಇದ್ದ ಶಾಲೆಗಳ ಚಿತ್ರಣವೇ ಬೇರೆ, ಇಂದಿನ ಶಾಲೆಗಳ ಚಿತ್ರಣವೇ ಬೇರೆಯಾಗಿದೆ. ಆದರೆ ಮಕ್ಕಳು ಮಾತ್ರ ಒಂದೇ, ಆದರೆ ಅವರು ಕಲಿಯುತ್ತಿರುವ ವಿಧಾನ ಮಾತ್ರ ಬೇರೆ ಬೇರೆ ಆಗುತ್ತಿದೆ. ಒಂದು ಕಾಲದಲ್ಲಿ ಹಳ್ಳಿಗಳಲ್ಲಿಗೆ ಶಾಲೆಗೆ ಹೋಗುವುದೇ ದೊಡ್ಡ ಮಾತಾಗಿತ್ತು. ಅದರಲ್ಲಿ ಹುಡುಗಿಯರು ಹೈಸ್ಕೂಲ್ ವರೆಗೆ ಓದಿದರು ಎಂದರೆ ಅದು ಹೆಚ್ಚಿನ ಮಾತಾಗಿತ್ತು. ಇನ್ನು ಯುವಕರಲ್ಲಿ SSLC ಪಾಸ್ ಮಾಡಿದರೆ ದೊಡ್ಡ ವಿಜಯವನ್ನು ಸಾಧಿಸದಂತೆ ಆಗುತ್ತಿತ್ತು. ಆದರೆ ಇಂದಿನ ಚಿತ್ರಣವೇ ಸಂಪೂರ್ಣವಾಗಿ ಬೇರೆಯಾಗಿದೆ. ಮಕ್ಕಳು ಶಾಲೆಗೆ ಹೋಗಿ ಉತ್ತಮ ಅಂಕಗಳನ್ನು ತೆಗೆಯಬೇಕು ಎನ್ನುವ ಹಪಹಪಿ ತಂದೆ ತಾಯಿಗಳಲ್ಲಿ ನಿರಂತರವಾಗಿ ಕಾಡುತ್ತಿದೆ. ಮಕ್ಕಳು ಎಷ್ಟೇ ಅಂಕಗಳನ್ನು ತೆಗೆದರೂ ತಂದೆ ತಾಯಿಗಳಿಂದ ಬರುವ ಉತ್ತರ ಇನ್ನೂ ಒಂದಷ್ಟನ್ನು ಏಕೆ ತೆಗೆಯಲಿಲ್ಲ ಎನ್ನುವುದು. ಒಂದು ಕಾಲಕ್ಕೆ ಪಾಸ್ ಆಗುವುದೇ ದೊಡ್ಡ ವಿಷಯವಾಗಿದ್ದರೆ ಇಂದು 95 ಅಂಕಗಳಿಗಿಂತಲೂ ಹೆಚ್ಚು ತೆಗೆಯುವುದೇ ಸಾಮಾನ್ಯ ವಿಷಯವಾಗಿದೆ. ಹಾಗಾದರೆ ಒಂದು ಮಗು 99 ಅಂಕಗಳನ್ನು ತೆಗೆದಿದ್ದರೂ ಅವರ ತಂದೆ ತಾಯಿಗಳಿಂದ ಬರುವ ಮೊದಲ ಪ್ರಶ್ನೆ ಎಂದರೆ ಇನ್ನೂ ಒಂದು ಅಂಕ ಎಲ್ಲಿ ಹೋಯಿತು ಎಂದು. ಇದು ಒಂದು ರೀತಿಯದ್ದಾದರೆ ತಮ್ಮ ಮಕ್ಕಳನ್ನ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸುವುದು. ಎಷ್ಟೋ ವೇಳೆ ಬೇರೆಯವರ ಮಕ್ಕಳೊಂದಿಗೆ ಹೋಲಿಸಿದಾಗ ತನ್ನ ಮಗು ನೊಂದುಕೊಳ್ಳುತ್ತದೆ ಎನ್ನುವ ಸಾಮಾನ್ಯ ಜ್ಞಾನವನ್ನು ಎಷ್ಟೋ ವೇಳೆ ಪೋಷಕರು ಮಾಡುವುದೇ ಇಲ್ಲ.

0: ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮವಾದದು. ಈ ಸೂಕ್ಷ್ಮವಾದ ಮನಸ್ಸಿಗೆ ಸ್ವಲ್ಪ ನೋವಾದರೂ ಸಹ ಎಷ್ಟು ಪ್ರಮಾಣದಲ್ಲಿ ನೊಂದುಕೊಳ್ಳುತ್ತದೆ ಎನ್ನುವುದನ್ನ ಸದಾ ತಂದೆ ತಾಯಿಗಳು ಯೋಚಿಸಬೇಕು. ಈ ಹಿಂದಿನ ಕಾಲದಲ್ಲಿ ಕುಟುಂಬಗಳ ಗಾತ್ರ ದೊಡ್ಡದಾಗಿತ್ತು. ಅವಿಭಕ್ತ ಕುಟುಂಬಗಳಿದ್ದ ಕಾಲಕ್ಕೆ ಅಣ್ಣ, ತಮ್ಮ, ಅಕ್ಕ, ತಂಗಿ, ಸೋದರ ಮಾವ, ಅತ್ತೆ, ಸೊಸೆ, ಈ ಎಲ್ಲ ಸಂಬಂಧಗಳು ಒಂದೇ ಕಡೆ ಸಿಗುತ್ತಿದ್ದವು. ತನ್ನ ಕಷ್ಟಗಳನ್ನ ಹೇಳಿಕೊಳ್ಳಲು ಸಾಕಷ್ಟು ಮನಸ್ಸುಗಳು ಅವರ ಜೊತೆಯಲ್ಲಿ ಇರುತ್ತಿತ್ತು. ಆದರೆ ಇಂದು ಆಗಿರುವುದೇನು? ತಂದೆ ತಾಯಿಗಳು ಜೊತೆಯಾಗಿದ್ದರೆ ಅದನ್ನ ಕೂಡು ಕುಟುಂಬ, ಜಾಯಿಂಟ್ ಫ್ಯಾಮಿಲಿ ಎಂದು ಕರೆಯಬಹುದಾದ ಹಂತದಲ್ಲಿ ನಾವು ನೀವು ಇದ್ದೇವೆ. ಹಾಗಾದ್ರೆ ತಂದೆ ತಾಯಿಗಳಿಗೆ ಇರುವ ಮಕ್ಕಳ ಸಂಖ್ಯೆಯಾದರೂ ಎಷ್ಟು? ಒಂದು ಅಥವಾ ಎರಡು? ಹಾಗಾದ್ರೆ ತನ್ನ ನೋವುಗಳನ್ನ, ನಲಿವುಗಳನ್ನ ಹಂಚಿಕೊಳ್ಳಲು ಈ ಹಿಂದೆ ಇದ್ದ ಮನಸ್ಸುಗಳು ಇಂದಿಲ್ಲ. ತನಗೆ ಏನೇ ನೋವಾದರೂ, ಏನೇ ಸಂತೋಷವಾದರೂ ತಂದೆ ತಾಯಿಗಳ ಜೊತೆಗೆ ಹಂಚಿಕೊಳ್ಳಬೇಕು. ಆ ತಂದೆ ತಾಯಿಗಳು ಸಹ ಒತ್ತಡದ ಜೀವನವನ್ನ ನಡೆಸುತ್ತಿದ್ದರೆ ಈ ಅವಕಾಶದಿಂದಲೂ ಸಹ ಮಕ್ಕಳು ವಂಚಿತರಾಗುತ್ತಾರೆ. ಹಾಗಾದ್ರೆ ಮಕ್ಕಳನ್ನ ಜೋಪಾನವಾಗಿ ಕಾಯಬೇಕಾದ, ಕಾಪಾಡಬೇಕಾದ, ಸಾಕಬೇಕಾದ ಕಲೆಗಾರಿಕೆ ಇಂದು ತಂದೆ ತಾಯಿಗಳಿಗೆ ಅಗತ್ಯವಾಗಿ ಬೇಕಾಗಿದೆ. ಮಕ್ಕಳನ್ನು ಹೆರುವುದು ಎಷ್ಟು ಮುಖ್ಯವೋ ಅವರನ್ನು ಜೋಪಾನ ಮಾಡುವುದು ಅಷ್ಟೇ ಮುಖ್ಯ ಎನ್ನುವ ಅಂಶವನ್ನ ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ. ಆದರೆ ಆಧುನಿಕ ಕಾಲದ ಒಳಗೆ ಬದುಕುತ್ತಿರುವ ನಾವು ನೀವು ಮಕ್ಕಳನ್ನ ನೋಡಿಕೊಳ್ಳುವ ಸಮಯದಲ್ಲಿ ಅವರಿಗೆ ಒಂದಷ್ಟು ಉಪಕರಣಗಳನ್ನ, ಯಾಂತ್ರಿಕವಾಗಿರುವಂತಹ ವಸ್ತುಗಳನ್ನ ಕೊಟ್ಟು ಸುಮ್ಮನಾಗುತ್ತಿದ್ದೇವೆ ಎಂಬುದನ್ನ ಗಮನಿಸಬೇಕು. ತುಂಬಾ ಅಳುತ್ತಿರುವ, ರಗಳೆ ಮಾಡುತ್ತಿರುವ ಮಗುವನ್ನು ಸಮಾಧಾನ ಪಡಿಸಲು ಹಿಂದಿನ ಕಾಲದಲ್ಲಿ ಹಾಡುಗಳನ್ನು, ಜೋಗುಳವನ್ನು, ಇನ್ಯಾವುದೋ ದೇಸೀಯ ಕ್ರೀಡೆಗಳನ್ನ ಆಡಲು ಪ್ರೋತ್ಸಾಹಿಸುತ್ತಿದ್ದರೆ, ಇಂದು ನಾವು ನೀವು ಮಾಡುತ್ತಿರುವ ಕೆಲಸ ಮಕ್ಕಳ ಕೈಗೆ ಮೊಬೈಲ್ ಅನ್ನು ಕೊಡುವ ಮೂಲಕ ನಮ್ಮ ಎಲ್ಲ ಜವಾಬ್ದಾರಿಗಳಿಂದ ತಪ್ಪಿಸಿಕೊಳ್ಳುತ್ತಿದ್ದೇವೆ. ಹಾಗಾದ್ರೆ ಮೊಬೈಲ್ ಯಾವ ರೀತಿಯ ಸಂಗಾತಿಯಾಗಿ ಮಗುವಿನ ಜೊತೆಗೆ ಇದೆ ಎಂಬುದನ್ನ ಒಮ್ಮೆ ಯೋಚಿಸಬೇಕು. ಆ ಮೊಬೈಲ್ನಲ್ಲಿ ನೋಡುತ್ತಿರುವ ಕಾರ್ಯಕ್ರಮಗಳಾದರೂ ಎಂತಹವು ಎಂಬುದನ್ನ ಗಮನಿಸಬೇಕಾದ ಅನಿವಾರ್ಯತೆ, ಅಗತ್ಯತೆ ಇದೆ. ಆರಂಭದಲ್ಲಿ ಈ ಮೊಬೈಲ್ ಕೊಡುವ ಕ್ರಿಯೆ ಸಹಜವಾದದ್ದು, ಸರಳವಾದದ್ದು ಎಂದು ಎನಿಸಿದರೂ ಬರಬರುತ್ತಾ ಈ ಮಗು ಮೊಬೈಲ್ನ ಜೊತೆಗೆ ಸಂಪೂರ್ಣವಾಗಿ ಬೆಳೆಯಲು ಪ್ರಾರಂಭಿಸುತ್ತದೆ ಎನ್ನುವ ಸೂಕ್ಷ್ಮ ಅರಿವು ನಮ್ಮ ಪೋಷಕರಿಗೆ ಇರಬೇಕು.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
2: ಸಮಯ 6:35.
3: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್.
4: ಅತ್ಯುತ್ತಮ ಔಷಧಿಯು ರೋಗಿಗೆ ಸರಿಯಾದ ರೀತಿಯಲ್ಲಿ ತಲುಪದಿದ್ದರೆ ಅದರ ಪ್ರಯೋಜನ ಕಡಿಮೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂದು ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಒತ್ತು ನೀಡಲಾಗ್ತಿರುವ ಪರಿಕಲ್ಪನೆ ಮೆಡಿಕೇಷನ್ ಅಡ್ಹಿರೆನ್ಸ್ ಅಥವಾ ಔಷಧ ಪಾಲನೆ. ಔಷಧಿಯನ್ನು ವೈದ್ಯರು ಸೂಚಿಸಿದ ಸಮಯಕ್ಕೆ, ಸೂಚಿಸಿದ ಪ್ರಮಾಣದಲ್ಲಿ, ಸರಿಯಾದ ವಿಧಾನದಲ್ಲಿ ಮತ್ತು ಸೂಚಿಸಿದ ಅವಧಿಯವರೆಗೆ ಸೇವಿಸುವುದೇ ಔಷಧಿ ಪಾಲನೆ. ಅದಕ್ಕೆ ವಿರುದ್ಧವಾದದ್ದು ನಾನ್ ಅಡ್ಹಿರೆನ್ಸ್. ಇದು ವಿಶ್ವದಾದ್ಯಂತ ಚಿಕಿತ್ಸೆಯ ವೈಫಲ್ಯಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅನೇಕ ಅಧ್ಯಯನಗಳು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರುವ ಸುಮಾರು 50% ರೋಗಿಗಳು ತಮ್ಮ ಔಷಧಿಯನ್ನು ನಿಯಮಿತವಾಗಿ ಸೇವಿಸುವುದಿಲ್ಲ ಎಂದು ತೋರಿಸಿದೆ. ಇದರ ಪರಿಣಾಮವಾಗಿ ಕಾಯಿಲೆ ನಿಯಂತ್ರಣ ತಪ್ಪುವುದು, ಮರುದಾಖಲಾತಿಗಳಾಗುವುದು, ಚಿಕಿತ್ಸಾ ವೆಚ್ಚದ ಹೆಚ್ಚಳವಾಗುವುದು, ಅಂಗವೈಕಲ್ಯ ಮತ್ತು ಕೆಲವೊಮ್ಮೆ ಅಕಾಲಿಕ ಮರಣ ಕೂಡ ಸಂಭವಿಸಬಹುದು. ಔಷಧಿಯ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಫಾರ್ಮಕೋಕೈನೆಟಿಕ್ಸ್ ಹಾಗೂ ಫಾರ್ಮಕೋಡೈನಮಿಕ್ಸ್ ಎಂಬ ಎರಡು ಪ್ರಮುಖ ತತ್ವಗಳನ್ನು ತಿಳಿಯಬೇಕು. ಫಾರ್ಮಕೋಕೈನೆಟಿಕ್ಸ್ ಎಂದರೆ ದೇಹವು ಔಷಧಿಯನ್ನು ಹೇಗೆ ಹೀರಿಕೊಳ್ಳುತ್ತೆ, ವಿವಿಧ ಅಂಗಗಳಿಗೆ ಹೇಗೆ ವಿತರಿಸುತ್ತೆ, ಹೇಗೆ ಪರಿವರ್ತಿಸುತ್ತೆ ಮತ್ತು ಹೇಗೆ ಅದನ್ನು ಹೊರಹಾಕುತ್ತೆ ಎಂಬುದರ ಬಗೆಗಿನ ಅಧ್ಯಯನ. ಫಾರ್ಮಕೋಡೈನಮಿಕ್ಸ್ ಎಂದರೆ ಔಷಧಿಯು ದೇಹದ ಮೇಲೆ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತದೆ ಎಂಬುದರ ಅಧ್ಯಯನ. ಪ್ರತಿ ಔಷಧಿಗೂ ಪರಿಣಾಮಕಾರಿ ರಕ್ತದ ಸಾಂದ್ರತೆ ಅಥವಾ ಥೆರಪ್ಯೂಟಿಕ್ ಡ್ರಗ್ ಲೆವೆಲ್ ಅಗತ್ಯ. ಸಮಯಕ್ಕೆ ಔಷಧಿ ತೆಗೆದುಕೊಳ್ಳದಿದ್ದಾಗ ಈ ಮಟ್ಟ ಕುಸಿದು ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಕೆಲವು ಔಷಧಗಳ ಪ್ರಮಾಣ ಹೆಚ್ಚಾದರೆ ವಿಷವಾಗಿ ದೇಹಕ್ಕೆ ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ವೈದ್ಯರು ಸೂಚಿಸುವ ಡೋಸ್ ಅಥವಾ ಅವಧಿಯ ಹಿಂದೆ ಬಲವಾದ ವೈಜ್ಞಾನಿಕ ಆಧಾರವಿದೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ರೋಗ ಲಕ್ಷಣಗಳು ಕಡಿಮೆಯಾದೊಡನೆ ಕೆಲವರು ಔಷಧಗಳನ್ನು ನಿಲ್ಲಿಸಿಬಿಡ್ತಾರೆ. ಆದರೆ ಸೋಂಕು ಉಂಟುಮಾಡಿದ ಎಲ್ಲ ಜೀವಾಣುಗಳು ಅಷ್ಟರಲ್ಲೇ ಪೂರ್ಣವಾಗಿ ನಾಶವಾಗಿರೋದಿಲ್ಲ. ಉಳಿದಿರುವ ಜೀವಾಣುಗಳು ಔಷಧಿಗೆ ಪ್ರತಿರೋಧ

0: ಪ್ರತಿರೋಧವನ್ನು ಬೆಳೆಸಿಕೊಳ್ಳುತ್ತವೆ. ಇದನ್ನೇ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಎಂದು ಕರೆಯಲಾಗುತ್ತೆ. ಇದು ಇಂದು ವಿಶ್ವ ಎದುರಿಸುತ್ತಿರುವ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್, ಎಕ್ಸ್ಟೆನ್ಸಿವ್ಲಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್, ಮೆಥಿಸಿಲಿನ್ ರೆಸಿಸ್ಟೆಂಟ್ ಸ್ಟೆಫಿಲೋಕಾಕಸ್ ಆರಿಯಸ್ ಹಾಗೂ ಕಾರ್ಬಾಪೆನಮ್ ರೆಸಿಸ್ಟೆಂಟ್ ಗ್ರಾಮ್ ನೆಗೆಟಿವ್ ಆರ್ಗನಿಸಮ್ಸ್, ಇವೆಲ್ಲವೂ ಔಷಧಿಗಳ ದುರ್ಬಳಕೆ ಹುಟ್ಟುಹಾಕಿರುವ ಗಂಭೀರ ಸಮಸ್ಯೆಗಳು. ಮಧುಮೇಹಿಗಳ ಔಷಧಿಯನ್ನು ನಿಲ್ಲಿಸಿದರೆ ಕೇವಲ ಸಕ್ಕರೆ ಪ್ರಮಾಣ ಮಾತ್ರ ಹೆಚ್ಚಾಗೋದಿಲ್ಲ, ಕಣ್ಣು, ಮೂತ್ರಪಿಂಡ, ನರಗಳು ಹಾಗೂ ಹೃದಯದ ಮೇಲೆ ತೀವ್ರವಾದ ಪರಿಣಾಮಗಳು ಉಂಟಾಗ್ತವೆ. ರಕ್ತದೊತ್ತಡದ ರೋಗಿಗಳು ಔಷಧವನ್ನು ನಿಲ್ಲಿಸಿದರೆ ಮೆದುಳು ಸಂಬಂಧಿತ, ಹೃದಯ ಸಂಬಂಧಿತ ಸಮಸ್ಯೆಗಳು ಬರಬಹುದು. ಅಪಸ್ಮಾರದ ರೋಗಿಗಳ ಔಷಧಿಯನ್ನು ನಿಲ್ಲಿಸಿದರೆ ಯಾವುದೇ ಸಮಯದಲ್ಲಿ ಫಿಟ್ಸ್ನ ಎಪಿಸೋಡ್ ಬಂದೆರಗಬಹುದು. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಟಾರ್ಗೆಟ್ ಥೆರಪಿ ಮತ್ತು ಹಾರ್ಮೋನ್ ಚಿಕಿತ್ಸೆಗಳು ನಿಗದಿತ ಸಮಯದಲ್ಲೇ ನಡೆಯಬೇಕು. ಅನಿಯಮಿತವಾದ ಸೇವನೆಯಿಂದ ಚಿಕಿತ್ಸೆಯ ಪರಿಣಾಮ ಕಡಿಮೆಯಾಗುತ್ತೆ ಹಾಗೂ ಮತ್ತೆ ಮರುಕಳಿಸುವ ಅಪಾಯ ಹೆಚ್ಚಾಗುತ್ತೆ. ಅಸಮರ್ಪಕ ಔಷಧಿ ಸೇವನೆಗೆ ಕಾರಣಗಳು: ರೋಗಿಗಳಲ್ಲಿ ಅರಿವಿನ ಕೊರತೆ, ಅನೇಕ ಮಾತ್ರೆಗಳನ್ನು ಸೇವಿಸುವ ಸಂಕೀರ್ಣತೆ, ಹಿರಿಯರಲ್ಲಿ ಮರವಿನ ಸಮಸ್ಯೆ, ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಎಂಬ ಹಣೆಪಟ್ಟಿಯಲ್ಲಿ ಯಾವುದೇ ಟ್ರಯಲ್ಗಳು ಆಗಿರದ ಔಷಧಿಗಳ ಬಳಕೆಗೆ ಮಾಧ್ಯಮಗಳು ಪ್ರಚಾರ ಮಾಡೋದು, ಇನ್ನೂ ಬಹಳಷ್ಟು ಕಾರಣಗಳಿದ್ದಾವೆ. ಔಷಧ ಸುರಕ್ಷತೆಯ ಮತ್ತೊಂದು ಪ್ರಮುಖ ಅಂಶ ಮೆಡಿಕೇಶನ್ ರಿಕನ್ಸೈಲೇಷನ್. ಒಬ್ಬ ರೋಗಿ ಬೇರೆ ಬೇರೆ ವೈದ್ಯರನ್ನು ಭೇಟಿಯಾದಾಗ ಅವರು ಸೇವಿಸುತ್ತಿರುವ ಎಲ್ಲ ಔಷಧಿಗಳ ವಿವರಗಳನ್ನು ಹಂಚಿಕೊಳ್ಳಬೇಕು. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ರಿಮೈಂಡರ್ಸ್, ಪಿಲ್ ಆರ್ಗನೈಸರ್ಸ್, ಕುಟುಂಬದ ಸದಸ್ಯರ ಸಹಾಯ, ನಿಯಮಿತ ಫಾಲೋಅಪ್, ಇವುಗಳು ಔಷಧ ಪಾಲನೆಯನ್ನು ಬಲಪಡಿಸಲು ಸಹಕಾರಿಯಾಗಿವೆ. ಕೇಳುಗರೆ, ನಾವಿಂದು ಪ್ರಿಸಿಷನ್ ಮೆಡಿಕೇಶನ್ ಅಥವಾ ಪರ್ಸನಲೈಸ್ಡ್ ಹೆಲ್ತ್ ಕೇರ್ ಯುಗದಲ್ಲಿದ್ದೇವೆ. ಆದ್ದರಿಂದ ಔಷಧಿಯನ್ನು ವ್ಯಕ್ತಿಯ ಅಗತ್ಯಕ್ಕೆ ಅನುಸಾರವಾಗಿ ಆಯ್ಕೆ ಮಾಡಲಾಗುತ್ತೆ. ಹೀಗಿರುವಾಗ ಮತ್ತೊಬ್ಬರ ಪ್ರಿಸ್ಕ್ರಿಪ್ಷನ್ ಅನ್ನು ಬಳಸುವುದು ವೈಜ್ಞಾನಿಕವಾಗಿ ತಪ್ಪು, ಆರೋಗ್ಯದ ದೃಷ್ಟಿಯಿಂದಲೂ ಅಪಾಯಕಾರಿ. ಸರಿಯಾದ ಔಷಧಿ ಸರಿಯಾದ ರೋಗಿಗೆ ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಮಾರ್ಗದಲ್ಲಿ, ಸರಿಯಾದ ಸಮಯದಲ್ಲಿ, ಸರಿಯಾದ ಅವಧಿಯವರೆಗೆ ನೀಡುವುದು ವೈದ್ಯಕೀಯದ ಮೂಲ ತತ್ವ. ಇದರ ಪಾಲನೆ ವೈದ್ಯರದಷ್ಟೇ ಅಲ್ಲ, ರೋಗಿಯ ಜವಾಬ್ದಾರಿ ಕೂಡ ಆಗಿದೆ. ನೆನಪಿರಲಿ, ಸರಿಯಾದ ಔಷಧಿ ಜೀವವನ್ನು ಉಳಿಸುತ್ತೆ, ತಪ್ಪಾದ ಔಷಧಿ ಅಥವಾ ತಪ್ಪಾದ ಬಳಕೆ ಜೀವಕ್ಕೆ ಅಪಾಯವನ್ನು ತರುತ್ತೆ. ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನು ಆರಂಭಿಸಬೇಡಿ, ನಿಲ್ಲಿಸಬೇಡಿ, ಬದಲಾಯಿಸಬೇಡಿ.
1: ದೈಹಿಕ ದೀಕ್ಷೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಕಾರ್ಯಕ್ರಮದ ಮರುಪ್ರಸಾರ ಈ ಸಂಜೆ 6:10. ಈಗ ವೇಳೆ 6:40.
3: ಆಕಾಶವಾಣಿ ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. ಇಂದಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಸಂಧ್ಯಾ ಹೊಂಗುಂಟಿಕರ್. ಪದಪರಿಚಯ.
4: ಈಗ ಎರಡು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ವಿಮಾನ, ವಿಮಾನ ಎಂದರೆ ಆಕಾಶದಲ್ಲಿ ಹಾರಾಡುವ ವಾಹನ ಎಂದು ಗೊತ್ತು. ಆದರೆ ಈ ಪದ ಇನ್ನೊಂದು ಅರ್ಥ ಹೊಂದಿದೆ, ಅದು ಶವವನ್ನು ಸಾಗಿಸುವ ಮಂಟಪ ಎಂದೂ ಆಗುತ್ತದೆ. ಪುಷ್ಪಕ ವಿಮಾನ ಎಂದರೆ ಮಂಗಲಕಾರಿ ಸಮಯದಲ್ಲಿ ಬಳಸುವಂತಹದ್ದು. ರಾಘವಾಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಹರಿಶ್ಚಂದ್ರನು ಸುಡುಗಾಡು ಕಾಯುವ ಸಂದರ್ಭವನ್ನು ವಿವರಿಸುವಾಗ ಈ ಪದದ ಬಳಕೆಯಾಗಿದೆ. ಮತ್ತಾಗ ಸುಡುಗಾಡ ನಟ್ಟ ನಡುವಣ ದಡದ ತುತ್ತ ತುದಿಯೊಳು ವಿಮಾನದ ಮರಂಗಳನ್ನು ಕಡೆ ಹೊತ್ತಿ ಉರಿಕರಿಯಾದ ಕರಿ ಕೊಳ್ಳಗಳನ್ನು ಅರಸಿ ತಂದು ಸಿದ್ದಿಗೆಯ ನುಲಿದು ಒತ್ತಿ ಬಿಗಿ ಬಿಗಿದು ಹಂಜರಿಸಿ ತವಗವ ನಿಕ್ಕಿ ಮತ್ತೆ ಮೇಲೊಂದು ತಲೆ ಗುಡಿಸಲಂ ಕಟ್ಟಿ ಕಾಯುತ್ತಿದ್ದನ್ ಇರುಳು ಹಗಲೆನ್ನದೊಡೆಯಂ ಬೆಸಸಿದಂತೆ ವಸುಧಾಧೀಶನು. ಶವವನ್ನು ಹೊತ್ತು ತಂದ ವಿಮಾನದ ಕಟ್ಟಿಗೆಗಳನ್ನು ಹರಿಶ್ಚಂದ್ರನು ತಂದು ಬೆಂಕಿ ಹೊತ್ತಿಸುವ ಬಗೆಯನ್ನು ಇಲ್ಲಿ ಹೇಳಲಾಗಿದೆ. ಬಾನ, ಈ ಪದವು ಬೋನ ಎಂಬ ಶಬ್ದದಿಂದ ಉತ್ಪತ್ತಿಯಾಗಿದ್ದು ಬೋನ ಎಂದರೆ ಅನ್ನ, ಅಡುಗೆಯವಳು ಎಂದರ್ಥ ನೀಡುತ್ತದೆ. ಬೋನವು ಬಾನ ಎಂದು

0: ಉಚ್ಚರಿಸುವ ಒಂದು ಕನ್ನಡದ ಗ್ರಾಮ್ಯ ಪದವೂ ಹೌದು. ಲಾವಣಿ ಹಾಡೊಂದರಲ್ಲಿ ಈ ಪದದ ಬಳಕೆ ಹೀಗಿದೆ: ಆಲದ ಎಲಿಯಂತ ಹೋಳ್ಗಿ ಮಾಡಿ ಮಲ್ಲಿ ಹೂವಿನಂತ ಬಾನ ಬಸಿದು ಕಮ್ಮನ್ನ ಕಟ್ಟಿನ ಸಾರ ಕಾಸಿ ಸುಮ್ಮನ್ನ ಉಣ್ಣಾಕ ನೀಡಿದ್ರೆ ತುತ್ತಿಗೊಮ್ಮೆ ತುಪ್ಪ ಬೇಡ್ತಾರ ಎಂದು ಮಲ್ಲೆ ಹೂವಿನಂತ ಬಾನ ಎಂಬ ಬಳಕೆ ಗಮನಿಸಬಹುದು. ಇನ್ನೊಂದು ಜನಪದ ಗೀತೆಯಲ್ಲಿ ಎಳ್ಳು ಹಚ್ಚಿದ ರೊಟ್ಟಿ ಎಣ್ಣೆ ಬದನೆಕಾಯಿ ಮೊಸರ ಕಲಿಸಿದ ಬುತ್ತಿ ಬಿಸಿಬೋನ ಬೆಟ್ಟದ್ದಿ ಬಾಯಾಗ ಇಟ್ಟೇನು ಮನಸಾರ ಮೆದ್ದೇನು ಹೀಗೆ ಬೋನ ಎಂಬ ಪದ ಬಳಕೆಗೊಂಡಿದೆ.
1: ತಪ್ಪು ಒಪ್ಪು.
0: ಕನ್ನಡದ ಅಕ್ಷರಗಳಲ್ಲಿ ಅ ವು ಸ್ವರವಾದರೆ ಹ ವು ಅವರ್ಗೀಯ ವ್ಯಂಜನವಾಗಿದೆ. ಎರಡರ ಉಚ್ಚಾರವು ಭಿನ್ನವಾಗಿದ್ದು ಅರ್ಥವು ಬೇರೆಯದಾಗಿಯೇ ಇರುತ್ತವೆ. ಆದರೆ ಅನೇಕ ಕಡೆ ಹ ಮತ್ತು ಅಕಾರಗಳು ತಪ್ಪಾಗಿ ಉಚ್ಚರಿಸಲ್ಪಟ್ಟು ಅರ್ಥದೋಷ ಉಂಟಾಗುವುದು ಅಲ್ಲದೆ ಕಿವಿಗೆ ಅಭಾಸವಾಗಿಯೂ ಕೇಳಿಸುತ್ತದೆ. ಹಾಲು ಇದನ್ನು ಆಲು ಎಂದು, ಆದರವನ್ನು ಹಾದರ, ಹರಕೆಯನ್ನು ಅರಕೆ, ಹರಗು ಎಂಬುದನ್ನು ಅರಗು ಹೀಗೆ ತಪ್ಪಾಗಿ ಹೇಳದೆ ಸ್ಪಷ್ಟವಾಗಿ ಹ ಮತ್ತು ಅ ಅಕ್ಷರಗಳನ್ನು ಉಚ್ಚರಿಸಬೇಕು.
1: ಸುಮಧುರ.
0: ಜೇಡರ ದಾಸಿಮಯ್ಯನವರ ಒಂದು ವಚನ ಇಳೆ

ಪ್ರಥಮ ವಚನಕಾರನಾದ ಜೇಡರ ದಾಸಿಮಯ್ಯನವರ ಈ ವಚನವು ಧನ್ಯತಾಭಾವವನ್ನು ಸೂಚಿಸುವಂತಹದ್ದು. ಈ ವಚನದ ಮೊದಲೆರಡು ಸಾಲುಗಳಲ್ಲಿ ದೇವರ ಕೃಪೆಯನ್ನು ಅನುಭವಿಸಿ ಕೃತಜ್ಞತೆಯನ್ನು ಅರ್ಪಿಸುವುದರೊಂದಿಗೆ ತನ್ನ ಅಹಂಭಾವವನ್ನು ಕಳೆದುಕೊಳ್ಳುವ ಧ್ವನಿಯು ಅಡಕವಾಗಿದೆ. ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಎಂದು ಹೇಳುತ್ತಾ, ತನ್ನ ಹೊಲವಲ್ಲ, ನನ್ನ ಬೆಳೆಯಲ್ಲ, ನಾನು ನಿಮಿತ್ತ ಮಾತ್ರ ಎಂದು ಅರಿತುಕೊಳ್ಳುವುದರೊಂದಿಗೆ ಕೃತಕೃತ್ಯ ಭಾವವನ್ನು ನಿವೇದಿಸುತ್ತದೆ. ಕನಕದಾಸರು ಗುರುಗಳಿಗೆ ಹೇಳಿದ ಒಂದು ಮಾತು, ಸ್ವರ್ಗಕ್ಕೆ ನಾನು ಹೋದರೆ ಹೋದೇನು, ಅಂದರೆ ಇಲ್ಲಿ ನಾನು ಎಂಬ ಭಾವ ಕಳೆದುಕೊಳ್ಳಬೇಕೆಂಬ ತಾತ್ಪರ್ಯ ಉಂಟು. ದಾಸಿಮಯ್ಯನ ಇನ್ನೊಂದು ವಚನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ಸುತ್ತಿ ಹರಿವ ಸಾಗರವೆಲ್ಲ ನಿಮ್ಮ ದಾನ ಎಂಬುದು ದೇವರ ಕಾರುಣ್ಯವನ್ನು ಸ್ಮರಿಸುವುದೇ ಆಗಿದೆ. ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿ ಎಂಬುದು ಕಟುವಾದ ಟೀಕೆಯು ಪ್ರಸ್ತುತ ಕಾಲಕ್ಕೆ ಎಚ್ಚರಿಸುವಂತಹದ್ದಾಗಿದೆ. ಬಾಲಬಡುಕ ಪ್ರವೃತ್ತಿಯನ್ನು ಖಂಡಿಸುವ, ದಾಕ್ಷಿಣ್ಯಕ್ಕೆ ಒಳಗಾಗಿ ಹೀನ ಕಾರ್ಯಕ್ಕೆ ತೊಡಗುವ

0: ಮನೋಭಾವವನ್ನು ತೀವ್ರವಾಗಿ ವಿರೋಧಿಸುವ ದಾಸಿಮಯ್ಯನ ನುಡಿ ಅನುಕರಣೀಯವಾದುದು. ಅಡುಗೋಳಿಯ ಮನೆಯಂತೆ ಗಡಿಗೆಯ ಗಂಜಿಯಾಸೆ ಬೇಡ, ಕೊಡುವರೆಂದೊಬ್ಬರ ಮನೆಗೆ ಅಡಿಗಡಿಗೆ ಹೋಗಬೇಡ ಎಂಬ ಮಾರೇಶ್ವರನ ವಚನದ ಸಾಲುಗಳನ್ನು ಅಳವಡಿಸಿಕೊಳ್ಳಬೇಕಾಗಿದೆ. ಈ ವಚನದಲ್ಲಿ ಬರುವ ದಾನ ಶಬ್ದದ ಅರ್ಥ ಕೊಡುವುದು, ನೀಡುವುದು ಎಂದಾಗಿದೆ. ಉಚಿತ ಧನ, ಪಾರಿತೋಷಕ, ಸಂಭಾವನೆ ಎಂದೂ ಹೇಳಬಹುದು. ದಾನಕ್ಕೆ ಬಹುದೊಡ್ಡ ಮೌಲ್ಯವಿದೆ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಕೆಟ್ಟೆನೆಂದೆನಬೇಡ, ಕಟ್ಟ ಕಡೆಗಿದು ನಿನಗೆ ಸರ್ವಜ್ಞ ಎಂಬ ತ್ರಿಪದಿ ದಾನದ ಮಹತ್ವವನ್ನು ಸಾರುತ್ತದೆ. ದಾನ ಧರ್ಮವ ಮಾಡಿ ಸುಖಿಯಾಗು ಮನವೇ ಎಂದು ಕನಕದಾಸರು ಹೇಳಿದ್ದಲ್ಲದೆ, ಪುರಂದರದಾಸರು ರಾಗಿ ತಂದೀರಾ ಎಂಬ ಕೀರ್ತನೆಯಲ್ಲಿ ಅನ್ನದಾನವ ಮಾಡುವರಾಗಿ, ಅನ್ನಛತ್ರವ ನಿಟ್ಟವರಾಗಿ ಎಂದಿದ್ದಾರೆ. ಯೋಗ್ಯರಾದವರಿಗೆ, ಅಗತ್ಯವಿದ್ದವರಿಗೆ ದಾನ ಮಾಡಬೇಕು ಎಂಬುದನ್ನು ಪಾತ್ರವರಿತು ದಾನ ಮಾಡು ಎಂಬ ನಾಣ್ಣುಡಿಯು ಬೋಧಿಸುತ್ತದೆ. ಈ ಗಾದೆ ಮಾತು ಇಂದು ಅತ್ಯಂತ ಪ್ರಸ್ತುತವಾಗಿದೆ.
1: ಪದಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಸಂಧ್ಯಾ ಹೊಂಗುಂಟಿಕರ್. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಮೈಸೂರು ಉಮೇಶ್. ಸಂಗೀತ ಸಂಯೋಜನೆ ಎನ್ಎಸ್ ಪ್ರಸಾದ್. ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎಚ್ ಶ್ರೀನಿವಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಕೇಳುಗರೆ ಗಮನಿಸಿ, ಈ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ, ಪ್ರಸ್ತುತಿ ನಿವೇದಿತಾ ಎಚ್. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರ ವಾದ್ಯವೃಂದದಲ್ಲಿ ಶ್ಯಾಮಶಾಸ್ತ್ರಿ ಅವರ ಕೃತಿಗಳನ್ನು ಆಲಿಸುವಿರಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ರೈತರಿಗೆ ಸಲಹೆ.
1: ಮುಂಗಾರಿನಲ್ಲಿ ಬೆಳೆಯಬಹುದಾದ ಅತಿ ಪ್ರಮುಖವಾದ ದ್ವಿದಳ ಧಾನ್ಯದ ಬೆಳೆಗಳಲ್ಲಿ ತೊಗರಿ ಒಂದು. ತೊಗರಿಯನ್ನು ಏಕ ಬೆಳೆಯಾಗಿ ಬೆಳೆದ್ಕೋಬೋದು, ಹಾಗೆ ಬೇರೆ ಬೆಳೆಗಳ ಜೊತೆ ಅಕ್ಕಡಿಯಾಗೂ ಬೆಳೆದ್ಕೋಬೋದು. ನಮ್ಮ ಭಾಗದಲ್ಲಿ ಏಕ ಬೆಳೆಯಾಗಿ ತೊಗರಿಯನ್ನು ಬೆಳೆಯೋದು ತುಂಬ ಕಡಿಮೆ. ರಾಗಿಯಲ್ಲಿ ಇದನ್ನು ಅಕ್ಕಡಿಯಾಗಿ ಬೆಳ್ಕೋತಾರೆ. ಇನ್ನು ಮುಂಗಾರಿನಲ್ಲಿ ಬೆಳೆಯುವಂತಹ ದ್ವಿದಳ ಧಾನ್ಯದ ಬೆಳೆಯ ಜೊತೆ ಅಕ್ಕಡಿಯಾಗಿ ಬೆಳ್ಕೋತಾರೆ. ಬದುಗಳಲ್ಲಿ ಒಂದಷ್ಟು ಜನ ತೊಗರಿಯನ್ನು ಬೆಳೀತಾರೆ. ಮನೆಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ಳೋದು ಉಂಟು. ತೊಗರಿಯ ಬೆಳವಣಿಗೆ ಆರಂಭದಲ್ಲಿ ನಿಧಾನವಾಗಿರುತ್ತೆ, ಹಾಗಾಗಿ ಇದರ ಜೊತೆ ಬೇರೆ ಬೆಳೆಗಳು ಹೊಂದಿಕೊಂಡು ಬೆಳೀತವೆ. ತೊಗರಿ ದ್ವಿದಳ ಧಾನ್ಯದ ಬೆಳೆ, ಎತ್ತರವಾಗಿ ಬೆಳೆಯೋದ್ರಿಂದ ತೊಗರಿಯೊಂದಿಗೆ ದ್ವಿದಳ ಧಾನ್ಯದ ಬೆಳೆಗಳು, ಹಾಗೆ ಏಕದಳ ಧಾನ್ಯದ ಬೆಳೆಗಳು ಜೋಳ, ಮುಸ್ಕಿನ ಜೋಳ, ರಾಗಿ ಚೆನ್ನಾಗಿ ಹೊಂದಿಕೊಳ್ಳುತ್ತೆ. ತರಕಾರಿಗಳನ್ನು ಬೆಳೆಯುವಂಥವರು ಕೂಡ ತೊಗರಿಯನ್ನು ಬೆಳೀಬಹುದು. ಎಲ್ಲ ಕಡೆ ಒಗ್ಗಿಕೊಂಡು ತೊಗರಿ ಬೆಳೆಯುತ್ತೆ. ತೊಗರಿಯಲ್ಲಿ ಸಾಕಷ್ಟು ಸುಧಾರಿಸಿದ ತಳಿಗಳು ಬಂದಿದ್ದಾವೆ. ತೊಗರಿಗೆ ಉಪಯೋಗ ಎರಡು ರೀತಿ ಇದೆ. ಒಂದು, ಹಸಿ ತರಕಾರಿಯಾಗಿ ತೊಗರಿಯನ್ನು ಮಾರಿ ಆದಾಯವನ್ನು ಮಾಡ್ಕೋಬೋದು. ನಂತರ ತೊಗರಿಯನ್ನು ಒಣಗಿಸಿ ಇಟ್ಕೊಂಡ್ರೆ ತೊಗರಿ ಕಾಳು ಸಿಗುತ್ತೆ, ನಂತರ ಅದನ್ನು ಬೇಳೆ ಮಾಡಿ ಮಾರಾಟ ಮಾಡ್ಬೋದು. ಈಗ ನೀವು ಬೆಳೆಯುವಾಗ ಈ ಎರಡಕ್ಕೂ ಸೂಕ್ತವಾಗಿರುವಂತಹ ತಳಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು. ಕೆಲವು ಸಾರಿ ತರಕಾರಿಗೆ ಹೆಚ್ಚಿನ ಧಾರಣೆ ಇರೋದರಿಂದ ತರಕಾರಿಯಾಗಿ ಮಾರಾಟಕ್ಕೆ ಯೋಗ್ಯವಾಗಿರುವಂತಹ ತಳಿಗಳು ಕೂಡ ಇದ್ದಾವೆ. ಡ್ಯುಯಲ್ ಪರ್ಪಸ್ ಅಂತಿರಲ್ಲ, ಎರಡಕ್ಕೂ ಸೂಕ್ತವಾದಂತಹ ತಳಿಗಳು ಇದ್ದಾವೆ. ತೊಗರಿಯಲ್ಲಿ BRG ಸೀರೀಸ್ ತುಂಬ ಉತ್ತಮವಾದ ತಳಿಗಳು. BRG 1, BRG 2, BRG 3, BRG 4, BRG 5

0: ಇವೆಲ್ಲ ಬಹಳ ಮುಖ್ಯವಾದಂತಹ ತಳಿಗಳು. ಇದನ್ನು ತಾವು ಬಳಕೆ ಮಾಡ್ಕೋಬೋದು. ಇನ್ನು ICP 7035 ಅನ್ನುವಂತಹ ತಳಿ ಇದೆ. TTB 7, ಹೈದರಾಬಾದ್ 3C, ಇವು ತುಂಬ ಹಳೆ ತಳಿಗಳು. ಇವನ್ನು ಕೂಡ ತಾವು ಬಳಕೆ ಮಾಡ್ಕೋಬೋದು. ಬಿತ್ತನೆ ಬೀಜವನ್ನು ಬಳಕೆ ಮಾಡೋದಕ್ಕಿಂತ ಮುಂಚಿತವಾಗಿ ರೈಸೋಬಿಯಂ ಜೀವಾಣುವಿನಿಂದ ಬೀಜೋಪಚಾರ ಮಾಡಿ ತೊಗರಿಯನ್ನು ಬಿತ್ತನೆ ಮಾಡ್ಕೋಬೇಕು. ಏಕಬೆಳೆಯಾಗಿ ತೊಗರಿಯನ್ನು ಬೆಳೆಯುವಂಥವರು ಉದ್ದೇಶವನ್ನು ಗಮನಿಸಿಕೊಂಡು ಬೆಳೀರಿ. ಯಾಕೆಂದರೆ ತೊಗರಿ ಕೂಡ ವಾಣಿಜ್ಯ ಬೆಳೆ, ಒಳ್ಳೆ ಆದಾಯವನ್ನು ತೊಗರಿಯಿಂದ ನೀವು ಖಂಡಿತವಾಗೂ ಪಡ್ಕೋಬಹುದು. ಆದರೆ ತೊಗರಿಯನ್ನು ಏಕಬೆಳೆಯಾಗಿ ಬೆಳೆಯುವಾಗ ಅಂತರವನ್ನು ಸ್ವಲ್ಪ ಜಾಸ್ತಿ ಕೊಟ್ಟು ಬೆಳ್ಕೊಳ್ಳಿ. ಅಕ್ಕಡಿ ಬೆಳೆಯಾಗಿ ಬೆಳೆಯುವಾಗ 4, 5, 6, 8 ಸಾಲು ಬೇರೆ ಬೆಳೆಯ ಜೊತೆಗೆ 2 ಸಾಲು ತೊಗರಿಯನ್ನು ಹಾಕ್ಕೊಳ್ಳಿ. ವಿಶೇಷವಾಗಿ ಮುಂಗಾರಲ್ಲಿ ನೆಲಗಡಲೆಯನ್ನು ಬಿತ್ತನೆ ಮಾಡುವಂಥವರು 8 ಸಾಲು ನೆಲಗಡಲೆ, 2 ಸಾಲು ತೊಗರಿ, ಇದು ತುಂಬ ಅಚ್ಚುಕಟ್ಟಾದಂತಹ ಬೆಳೆ ಸಂಯೋಜನೆ. ನೆಲಗಡಲೆಯನ್ನು ತೆಗೆದುಕೊಂಡ ಮೇಲೆ ತೊಗರಿ ಆ ಜಮೀನಿನಲ್ಲಿ ಉಳಿಯುತ್ತೆ. ನೆಲಗಡಲೆಯನ್ನು ತೆಗೆದ ಜಾಗಕ್ಕೆ ತಾವು ರಾಗಿಯನ್ನು ಬಿತ್ತನೆ ಮಾಡ್ಕೋಬೋದು. ಮುಂಗಾರಲ್ಲಿ ನೆಲಗಡಲೆ 90-100 ದಿವಸದಲ್ಲಿ ಕಟಾವಿಗೆ ಬರುತ್ತೆ. ನೆಲಗಡಲೆಯನ್ನು ಕಿತ್ತ ಮೇಲೆ ತೊಗರಿ ವಿಶಾಲವಾಗಿ ಹರಡ್ಕೊಂಡು ಬೆಳೆಯೋಕ್ಕೆ ಶುರು ಮಾಡುತ್ತೆ. ಅದರ ಜೊತೆಯಲ್ಲಿ ತಾವು ರಾಗಿಯನ್ನು ಬೆಳ್ಕೋಬೋದು. ತೊಗರಿಯಲ್ಲಿ ಪ್ರಧಾನವಾದ ವ್ಯಾವಸಾಯಿಕ ವಿಚಾರ ಅಂತಂದರೆ ಅದರ ಕುಡಿಯನ್ನು ಕತ್ತರಿಸೋದು. ಬೆಳೆಯಕ್ಕೆ ಬಿಟ್ಟರೆ ನೇರವಾಗಿ ಬೆಳ್ಕೊಂಡು ಹೋಗುತ್ತೆ, ಆ ಥರ ಬೆಳೆಯಕ್ಕೆ ಬಿಡಬಾರ್ದು. ಕುಡಿಯನ್ನು ಕತ್ತರಿಸಿದಾಗ ತೊಗರಿ ಏನಾಗುತ್ತೆ, ರೆಂಬೆ ಕೊಂಬೆಗಳನ್ನು ಹರಡಿಕೊಂಡು ಇಳುವರಿಯನ್ನು ಜಾಸ್ತಿ ಕೊಡುತ್ತೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಈ ಸಂಜೆ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತು ಬಾನುಲಿ ಸರಣಿ. ತೋಟಗಾರಿಕಾ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಅವಕಾಶಗಳನ್ನು ಕುರಿತ ಸಂವಾದ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಎಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ HP ರಶ್ಮಿ ಮತ್ತು ಡಾಕ್ಟರ್ KE ಚಂದನ್. ಸಂದರ್ಶಕರು NK ಶಿವಮೂರ್ತಿ. ಆಕಾಶವಾಣಿ ಮೈಸೂರು FM 100.6. ಸಮಯ 6:55. ಇನ್ನು ಮುಂದೆ ಸಂಸ್ಕೃತ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.
2: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ರಿಚಾ ಝಾ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಯಾತ್ರಾಯಾಃ ದ್ವಿತೀಯೆ ಚರಣೆ ಆಸ್ಟ್ರೇಲಿಯಾ ದೇಶಸ್ಯ ಮೆಲ್ಬೋರ್ನ್ ನಗರಂ ಸಂಪ್ರಾಪ್ತವಾನ್. ಹ್ಯಃ ತಸ್ಯ ಆಗಮನ ಸಮಯೇ ಆಸ್ಟ್ರೇಲಿಯಾ ದೇಶಸ್ಯ ನಗರಾವಾಸನ ಮಂತ್ರಿ ಕ್ಲೇರ್ ಓ ನೀಲ್ ಇತ್ಯೇಷ ಪ್ರಧಾನಮಂತ್ರಿಣಃ ಮೋದಿನಃ ಸ್ನೇಹಪೂರ್ವಕಂ ಸ್ವಾಗತಂ ಅಕರೋತ್. ಪ್ರಧಾನಮಂತ್ರಿ ಅವದತ್ ಯತ್ ಇಯಂ ಯಾತ್ರಾ ಭಾರತ ಆಸ್ಟ್ರೇಲಿಯಾ ಸಮಗ್ರ ಸಾಮರಿಕ ಸಹಭಾಗಿತಾಯಾಃ ಊರ್ಜಾಂ ವರ್ಧಿಷ್ಯತಿ ಇತಿ. ಸಾಮಾಜಿಕ ಸಂಚಾರ ಪಟಲೆ ಏಕಸ್ಮಿನ್ ಸಂದೇಶೆ ಶ್ರೀ ಮೋದಿ ಅವದತ್ ಯತ್ ಅಸೌ ಆಸ್ಟ್ರೇಲಿಯಾ ದೇಶಸ್ಯ ಸಮಕಕ್ಷೇಣ ಎಂಥನಿ ಎಲ್ಬನೀಸ್ ಇತ್ಯನೇನ ಸಹ ಸಂವಾದಂ ಆಚರಿಷ್ಯತಿ. ಅಸೌ ಏತದಪಿ ಕಥಿತವಾನ್ ಯತ್ ಭಾರತಾಸ್ಟ್ರೇಲಿಯಾ ಸಹಭಾಗಿತ್ವಸ್ಯ ಮಹತ್ವಪೂರ್ಣ ಸ್ತಂಭೇನ ಭಾರತೀಯ ಪ್ರವಾಸಿನಾ ಸಹ ಸಂವಾದಾಯ ಅವಸರಃ ಅಪಿ ಪ್ರಾಪ್ಸ್ಯಾಮಿ ಇತಿ. ಯಾತ್ರಾವಧೌ ಶ್ರೀಮೋದಿ ತೃತೀಯೇ ಭಾರತಾಸ್ಟ್ರೇಲಿಯಾ ವಾರ್ಷಿಕ ಸಮ್ಮೇಳನೆ ಭಾಗಂ ಗ್ರಹೀಷ್ಯತಿ. ಅಸೌ ಭಾರತಾಸ್ಟ್ರೇಲಿಯಾ ಮುಖ್ಯ ಕಾರ್ಯಕಾರ್ಯಾಧಿಕಾರಿ ಮಂಚೆ ಅಪಿ ಭಾಗಂ ಗ್ರಹೀಷ್ಯತಿ ಯತ್ರ ಸಹ ಉಭಯ ದೇಶಯೋಃ ಪ್ರಮುಖಾನಾಂ ವ್ಯಾಪಾರ ನೇತೃಣಾಂ ಸಮಾಗಮಮಪಿ ಸಂಬೋಧಯಿಷ್ಯತಿ. ಭಾರತ ಮಯನ್ಮಾರ್ ದೇಶೌ ದ್ವೈಪಾಕ್ಷಿಕ ಸುರಕ್ಷಾ ಸಹಕಾರಿತಾ ವಿಷಯೇ ಚರ್ಚಾಂ ಕೃತವಂತೌ. ದ್ವೈಪಾಕ್ಷಿಕ ಸಂವಾದ ವ್ಯವಸ್ಥಾಯಾಃ ಅಂತರ್ಗತೆ ಪ್ರಗತಿಂ ಚ ಸಮೀಕ್ಷಿತವಂತೌ. ಭಾರತ ಮಯನ್ಮಾರ್ ದೇಶಯೋಃ ಮಧ್ಯೆ ತ್ರಯೋವಿಂಶತಿತಮಂ ದ್ವಿದಿವಸೀಯ ರಾಷ್ಟ್ರೀಯ ಸ್ತರೀಯ ಸಮ್ಮೇಳನಂ ಅದ್ಯ ಹ್ಯಃ ನವದೆಹಲ್ಯಾಂ ಸಂಪನ್ನಂ. ಗೃಹಮಂತ್ರಾಲಯಃ ಅವದತ್ ಯತ್ ಭಯೋತ್ಪಾದನಂ ವಿದ್ರೋಹಃ ಮಾದಕದ್ರವ್ಯಾಣಾಂ ಕ್ರಯವಿಕ್ರಯಣಂ ಶಸ್ತ್ರಾಣಾಂ ಕ್ರಯವಿಕ್ರಯಣಂ ಮಾನವ ವ್ಯಾಪಾರಂ ವನ್ಯಜೀವಾನಾಂ ಕ್ರಯವಿಕ್ರಯಣಂ ಇತ್ಯಾದಿನಾಂ ಸಂಘಟಿತಾನಾಂ ಅಪರಾಧ ಪ್ರಕಾರಾಣಾಂ ನಿವಾರಣಾರ್ಥಂ ಸಹಕಾರಿತಾ ವಿಷಯೇ ಉಭಯ ಪಕ್ಷೌ ಚರ್ಚಾಂ ಕೃತವಂತೌ. ಭಾರತ ರೂಸ್ ದೇಶಾಭ್ಯಾಂ ಹ್ಯಃ ಸಂಯುಕ್ತ ರಾಷ್ಟ್ರ ಬ್ರಿಕ್ಸ್ ಯುರೇಷಿಯನ್

0: ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ.
1: ಕಾಶಿ ಪಂಚಕದ ಮಹಾತ್ಮೆ ತುಂಬಾ ದೊಡ್ಡದು. ಎಷ್ಟೋ ಉಪನಿಷತ್ಗಳ ಪ್ರಕಾರ, ಯೋಗಶಾಸ್ತ್ರದ ಪ್ರಕಾರ ಕೂಡ ನಮ್ಮ ದೇಹದಲ್ಲೇನೆ, ನಮ್ಮ ನಾಡಿಗಳಲ್ಲೇನೆ ಗಂಗಾದೇವಿ, ಯಮುನಾದೇವಿ ಐಡಾಪಿಂಗಳದ ಸ್ವರೂಪದಲ್ಲಿ ಅವರ ಒಂದು ತತ್ವವೇ ನಮ್ಮ ದೇಹದಲ್ಲೂ ಇರೋದು.
0: ಮರೆಯದೆ ಕೇಳಿ, ಇಂದು ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಎಫ್ಎಂ 100.6 ಇದು ಆಕಾಶವಾಣಿ ಮೈಸೂರು ಕೇಂದ್ರ. ಸಮಯ 7:02. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಸಮಯ ಸರಿಯಾಗಿ 7:02:18 ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಅಮ್ಮ, ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
3: ಅಮ್ಮ, ನನಗಂತೂ ನಿನ್ ಇಡ್ಲಿ ದೋಸೆ ಅವಲಕ್ಕಿ ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
4: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಯಲ್ಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
5: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
6: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.
7: ಸಮುದ್ರದಲ್ಲಿ ಸ್ನಾನಕ್ಕೆಂದೇ ಬೇರೆ ತೆರೆಗಳಿರುವುದಿಲ್ಲ. ಬಂದ ತೆರೆಗಳಿಗೆ ತಲೆಯೊಡ್ಡಿ ಸ್ನಾನ ಮಾಡಬೇಕು. ಹಾಗೆಯೇ ಬದುಕಿನಲ್ಲಿ ಸಂತೋಷಕ್ಕೆಂದೇ ಬೇರೆ ದಿನಗಳಿರುವುದಿಲ್ಲ. ಎಲ್ಲ ದಿನಗಳಲ್ಲೂ ಸಂತೋಷಕ್ಕೆ ಅವಕಾಶ ಉಂಟು. ಅದನ್ನು ಅನುಭವಿಸುವ ಮನಸ್ಸು ನಮ್ಮದಾಗಿರಬೇಕು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಹಲವೆಡೆ ಮಳೆ ಕೊರತೆ. 2029 ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ಧಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಾಂಖ್ಯಿಕ ಉಪಮಹಾನಿರ್ದೇಶಕರ ಅಭಿಮತ. ಈಗ ವಾರ್ತೆಗಳ ವಿವರ. ರಾಜ್ಯದ ವಿವಿಧೆಡೆ ಮುಂಗಾರು ಚುರುಕುಗೊಂಡಿದ್ದು ನಿಧಾನವಾಗಿ ಜಲಾಶಯಗಳ ಒಳಹರಿವು ಹೆಚ್ಚಾಗುತ್ತಿದೆ. ಕೊಡಗು ಜಿಲ್ಲೆಯಲ್ಲಿ ಬಹುತೇಕ ಕಡೆಗಳಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಭಾರೀ ಮಳೆಯಾಗಿದೆ. ಕಾವೇರಿ, ಕನ್ನಿಕೆ ಹಾಗೂ ಸುಜ್ಯೋತಿ ನದಿಗಳ ತ್ರಿವೇಣಿ ಸಂಗಮ ಕ್ಷೇತ್ರ ಭರ್ತಿಯಾಗಿದೆ. ವಿರಾಜಪೇಟೆ ತಾಲೂಕಿನಲ್ಲಿ ಮಳೆ ತೀವ್ರತೆಯಿಂದಾಗಿ ಕೆಲವೊಂದು ಗ್ರಾಮಗಳ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಅಮ್ಮತ್ತಿ ವ್ಯಾಪ್ತಿಯ ಕಾವೇರಿ ನದಿ ತೀರದಲ್ಲಿನ ಕರಡಿಗೋಡು, ಚಿಕ್ಕನಹಳ್ಳಿ ಗ್ರಾಮಗಳ ಸಂಪರ್ಕ ಕಡಿತಗೊಂಡಿದೆ. ಮಳೆ ತೀವ್ರತೆ ಹಿನ್ನೆಲೆ ಜನರು ಜಲಪಾತ, ನದಿ, ತೊರೆಗಳಿಗೆ ತೆರಳುವುದನ್ನು ಹಾಗೂ ಅಪಾಯಕಾರಿ ಪ್ರದೇಶಗಳಿಗೆ ತೆರಳದಂತೆ ಕೊಡಗು ಜಿಲ್ಲಾಡಳಿತ ಸೂಚಿಸಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಉತ್ತಮ ಮಳೆಯಾಗುತ್ತಿದೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಭಾರೀ ಮಳೆಯಾಗುತ್ತಿರುವುದರಿಂದ ಜಿಲ್ಲೆಯ ಕೃಷ್ಣೆ ಸೇರಿದಂತೆ ಅದರ ಉಪನದಿಗಳಾದ ವೇದಗಂಗಾ, ದೂಧಗಂಗಾ ಮೈತುಂಬಿ ಹರಿಯುತ್ತಿವೆ. ಈ ನದಿಗಳ ಒಳಹರಿವು ಹೆಚ್ಚಿದ್ದು ಚಿಕ್ಕೋಡಿ ತಾಲೂಕಿನಲ್ಲಿರುವ ಕೆಳಹಂತದ 7 ಸೇತುವೆಗಳು ಜಲಾವೃತಗೊಂಡಿವೆ. ಜಿಲ್ಲೆಯ ಘಟಪ್ರಭಾ ಹಾಗೂ ಇದರ ಉಪನದಿಗಳಾದ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳಲ್ಲೂ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ದು ಹಿಡಕಲ್ ಜಲಾಶಯದಲ್ಲಿ ನೀರಿನ ಸಂಗ್ರಹ ಹೆಚ್ಚಾಗುತ್ತಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಅಣೆಕಟ್ಟೆಗೆ ಒಳಹರಿವಿನ ಪ್ರಮಾಣ ಏರಿಕೆಯಾಗಿದೆ.

0: ಹೇಳಿದೆ. ಮುಂಗಾರು ಮಳೆ ಅಭಾವದ ಹಿನ್ನೆಲೆ ಆಲಮಟ್ಟಿ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಜನ ಜಾನುವಾರುಗಳ ಕುಡಿಯುವ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡುವಂತೆ ಸರ್ಕಾರ ಸೂಚನೆ ನೀಡಿದೆ ಎಂದು ಆಲಮಟ್ಟಿ ಅಣೆಕಟ್ಟು ವೃತ್ತದ ಕೃಷ್ಣಾ ಭಾಗ್ಯ ಜಲನಿಗಮದ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಮುಂಗಾರು ಮಳೆಯ ಕೊರತೆಯಿಂದ ಜಲಾಶಯಗಳಲ್ಲಿ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿಯುತ್ತಿದ್ದು ಮುಂದಿನ ದಿನಗಳಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗುವ ಸಾಧ್ಯತೆ ಇದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಜಾಗತಿಕ ಸಾಮರ್ಥ್ಯ ಕೇಂದ್ರ ಜೆಸಿಸಿಗಳ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಲು ಸರ್ಕಾರ ಬದ್ದ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ಡಿಜಿಟಲ್ ಆರ್ಥಿಕತೆ ಮಿಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಿದ್ದ ಕ್ಯಾಟಲಿಸ್ಟ್ ಕನೆಕ್ಟ್ ಸಭೆಯಲ್ಲಿ ಮಾತನಾಡಿದ ಅವರು, 2029ರೊಳಗೆ 500 ಹೊಸ ಜೆಸಿಸಿ ಕೇಂದ್ರಗಳನ್ನು ರಾಜ್ಯಕ್ಕೆ ಆಕರ್ಷಿಸಿ 3.5 ಲಕ್ಷ ಗುಣಮಟ್ಟದ ಉದ್ಯೋಗಗಳನ್ನು ಸೃಷ್ಟಿಸುವುದು ಹಾಗೂ 4.76 ಲಕ್ಷ ಕೋಟಿ ಆರ್ಥಿಕ ಮೌಲ್ಯ ನಿರ್ಮಾಣದ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದರು. ಜಾಗತಿಕ ಮಟ್ಟದ ಪ್ರತಿಭೆ, ಕೃತಕ ಬುದ್ಧಿಮತ್ತೆ, ತಂತ್ರಜ್ಞಾನ ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಅನುಕೂಲಕರ ವಾತಾವರಣ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಭರವಸೆ ನೀಡಿದರು. ಇದಕ್ಕೂ ಪೂರ್ವದಲ್ಲಿ 150ಕ್ಕೂ ಹೆಚ್ಚು ಜೆಸಿಸಿ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ಮುಖ್ಯಮಂತ್ರಿ ಸಮಾಲೋಚನೆ ನಡೆಸಿದರು. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ವಿಷಯಗಳ ಕುರಿತು ಪರಿಶೀಲನಾ ಸಭೆಯಲ್ಲಿ ಈ ಮಾಹಿತಿ ನೀಡಿದ ಅವರು, ಶೀಘ್ರವೇ ಎನ್ಡಿಆರ್ಎಫ್ ಹಣ ಬಿಡುಗಡೆ ಮಾಡಿಸಬೇಕು, ಎನ್ಡಿಆರ್ಎಫ್ ತಂಡ ರಾಜ್ಯಕ್ಕೆ ಬಂದು ಪರಿಶೀಲನೆ ನಡೆಸುವವರೆಗೂ ಕಾಯುವುದು ಬೇಡ, ಬರ ಪರಿಸ್ಥಿತಿಯನ್ನು ಎದುರಿಸುವ ವಿಚಾರದಲ್ಲಿ ಡಿಸಿಸಿಇಒಗಳಿಗೆ ನೋಡಲ್ ಅಧಿಕಾರಿಗಳು ಸಹಕಾರ ನೀಡಬೇಕು, ಎಲ್ಲರೂ ಸಮನ್ವಯದಿಂದ ಬರ ಪರಿಸ್ಥಿತಿ ಎದುರಿಸಬೇಕು ಎಂದು ಸೂಚಿಸಿದರು. ಬೆಳೆ ವಿಮೆ ಸರ್ಕಾರ ತುಂಬಬಹುದು, ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಸಹಕಾರ ನೀಡಬೇಕು, ಎಲ್ಲವನ್ನೂ ರಾಜ್ಯ ಸರ್ಕಾರ ಮಾಡಲು ಆಗುವುದಿಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ಎನ್ಡಿಆರ್ಎಫ್ ಹಣವನ್ನು ಶೀಘ್ರ ಬಿಡುಗಡೆ ಮಾಡಿಸಲು ಕೇಂದ್ರ ಸರ್ಕಾರದ ಗಮನ ಸೆಳೆಯಬೇಕು, ಈ ನಿಟ್ಟಿನಲ್ಲಿ ರಾಜ್ಯಕ್ಕೆ ಸಹಕಾರ ನೀಡಬೇಕು ಎಂದು ಚಿತ್ರದುರ್ಗ ಸಂಸದ ಗೋವಿಂದ ಕಾರಜೋಳ ಅವರನ್ನು ಸಚಿವರು ಒತ್ತಾಯಿಸಿದರು. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಆರಂಭಗೊಂಡಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ರಾಯಚೂರು ಜಿಲ್ಲಾದ್ಯಂತ ಒಟ್ಟು 17,14,559 ಮತದಾರರ ಪೈಕಿ ಈವರೆಗೆ 15,36,370 ಮತದಾರರಿಗೆ ಗಣತಿ ನಮೂನೆ ವಿತರಿಸಲಾಗಿದೆ, %89.61 ಪ್ರಗತಿ ಸಾಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಪೂವಿತಾ ಎಸ್ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯ ದಕ್ಷಿಣ ಮತ್ತು ಉತ್ತರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಜನಪ್ರತಿನಿಧಿಗಳು, ಸ್ವಾತಂತ್ರ್ಯ ಯೋಧರು ಚಾಲನೆ ನೀಡಿದರು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗಿದ್ದು ಜಿಲ್ಲೆಯಲ್ಲಿ ಒಟ್ಟು 40,21,039 ಮತದಾರರ ಪೈಕಿ ಇದುವರೆಗೆ 18,97,633 ಮತದಾರರ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕಾಂತರಾಜು ಪಿಎಸ್ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ವಾರ್ತೆ ಕನ್ನಡವನ್ನು ಅನುಸರಿಸಿ.
2: ಮಾಹಿತಿಗಳ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ ರಾತ್ರಿ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆದಾಯ ಮೀರಿ ಆಸ್ತಿ ಸಂಪಾದನೆ ಮಾಡಿದ ಆರೋಪದಡಿ ರಾಜ್ಯದ 7 ಜಿಲ್ಲೆಗಳ 10 ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ಪೊಲೀಸರು ನಿನ್ನೆ

ಮತ್ತು ಸರ್ಕಾರಿ ಅಧಿಕಾರಿಗಳ ಮನೆ ಕಚೇರಿ ಮೇಲೆ ದಾಳಿ ನಡೆಸಿರುವ ಲೋಕಾಯುಕ್ತ ಪೊಲೀಸರು ನಿನ್ನೆ ಇಡೀ ದಿನ ಶೋಧ ನಡೆಸಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ರೈತರ ಜೀವನಾಡಿ ಮೈಶುಗರ್ ಕಾರ್ಖಾನೆ ಜುಲೈ 15ರಿಂದ ಕಬ್ಬು ಅರೆಯುವಿಕೆ ಪ್ರಾರಂಭಿಸಲಿದೆ.

0: ಆಡಳಿತ ಮಂಡಳಿ ಮಾಹಿತಿ ನೀಡಿದೆ ಎಂದು ಅವರು ಹೇಳಿದರು. ವಿಬಿಜಿ ರಾಮ್ಜಿ ಯೋಜನೆಯು ಗ್ರಾಮೀಣ ಭಾಗದ ಸಮಗ್ರ ವಿಕಾಸದಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ಕೇಂದ್ರ ಗ್ರಾಮೀಣಾಭಿವೃದ್ದಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸಾಂಖ್ಯಿಕ ಉಪಮಹಾನಿರ್ದೇಶಕ ಅಲ್ತಾಫ್ ಹುಸೇನ್ ಹಾಜಿ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ವಿಬಿಜಿ ರಾಮ್ಜಿ ಯೋಜನೆಗೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಇಲಾಖೆ ವ್ಯಾಪ್ತಿಯಲ್ಲಿರುವ ಎಲ್ಲಾ ಸಕ್ರಿಯ ಕಾರ್ಮಿಕರು ಹಾಗೂ ಫಲಾನುಭವಿಗಳ ಇ ಕೆವೈಸಿ ಪ್ರಕ್ರಿಯೆಯನ್ನು ವಿಶೇಷ ಅಭಿಯಾನದ ಮೂಲಕ ಶೀಘ್ರವಾಗಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಎಂದು ಅವರು ಹೇಳಿದರು. ಗ್ರಾಮೀಣ ಪ್ರದೇಶದ ಜನರಿಗೆ ಸ್ಥಳೀಯ ಮಟ್ಟದಲ್ಲೇ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ಬಂದಿರುವ ವಿಬಿಜಿ ರಾಮ್ಜಿ ಯೋಜನೆ ಅನುಷ್ಠಾನಕ್ಕೆ ಗದಗ್ ಜಿಲ್ಲೆಯಲ್ಲಿ ಸಿದ್ದತೆಗಳು ಆರಂಭವಾಗಿವೆ ಎಂದು ಗದಗ್ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಇದುವರೆಗೆ ನರೇಗಾ ಯೋಜನೆಯಡಿ ಸುಮಾರು 1,63,000 ಕುಟುಂಬಗಳು ನೋಂದಾಯಿಸಿಕೊಂಡಿದ್ದು, ಅವುಗಳಲ್ಲಿ 1,13,000 ಕುಟುಂಬಗಳು ಸಕ್ರಿಯವಾಗಿವೆ. ಹೊಸ ಯೋಜನೆಯ ಆರಂಭಿಕ ಹಂತದಲ್ಲಿ ಈ ಸಕ್ರಿಯ ಕಾರ್ಮಿಕರಿಗೆ ಈಗಾಗಲೇ ಇರುವ ಹಳೆಯ ಜಾಬ್ ಕಾರ್ಡ್ಗಳ ಆಧಾರದಲ್ಲೇ ಕೆಲಸ ನೀಡಲು ಅವಕಾಶ ಕಲ್ಪಿಸಲಾಗಿದೆ. ಇದರಿಂದ ಯೋಜನೆ ಆರಂಭದಲ್ಲಿ ಉಂಟಾಗಬಹುದಾದ ಗೊಂದಲ ತಪ್ಪಿಸುವ ಪ್ರಯತ್ನ ನಡೆದಿದೆ ಎಂದು ಅವರು ತಿಳಿಸಿದ್ದಾರೆ. ಮೈಸೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ನಡೆದಿದ್ದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸುವಲ್ಲಿ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿರುವ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ, ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 30 ಪ್ರತ್ಯೇಕ ಪ್ರಕರಣಗಳಲ್ಲಿ 35 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ವಿವಿಧೆಡೆ ಚುರುಕುಗೊಂಡ ಮುಂಗಾರು, ಹೆಚ್ಚುತ್ತಿರುವ ಜಲಾಶಯಗಳ ಒಳಹರಿವು, ಕೆಲವೆಡೆ ಮಳೆ ಕೊರತೆ. 2029ರೊಳಗೆ ರಾಜ್ಯಕ್ಕೆ 500 ಹೊಸ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳ ಗುರಿ, ಮುಖ್ಯಮಂತ್ರಿ ಹೇಳಿಕೆ. ರಾಜ್ಯದಲ್ಲಿನ ಬರ ಪರಿಸ್ಥಿತಿ ವರದಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆ, ಕಂದಾಯ ಸಚಿವರಿಂದ ಮಾಹಿತಿ. ವಿಬಿಜಿ ರಾಮ್ಜಿ ಗ್ರಾಮೀಣಾಭಿವೃದ್ದಿಗೆ ಹೊಸ ದಿಕ್ಸೂಚಿ, ಕೇಂದ್ರ ಗ್ರಾಮೀಣಾಭಿವೃದ್ದಿ ಇಲಾಖೆ ಸಾಂಖ್ಯಿಕ ಉಪ ಮಹಾನಿರ್ದೇಶಕರ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 7:15:43. ಭಾವಗೀತೆಗಳ ಕಾರ್ಯಕ್ರಮ ಹಾಡಿದ್ದಾರೆ ಸಿಂಚನ. ಮೊದಲಿಗೆ ಕೇಳಿ ಕೃಷ್ಣಾನಂದ ಭಟ್ ಅವರ ಕವಿತೆ ಬರುವನೇನೆ ಮುರಳಿ ಇತ್ತ ಯಮುನೆಯ ತಟಕೆ.

0: ಇದುವರೆಗೆ ಸಿಂಚನಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 7:30. ಸೇವಾ ವಾಹಿನಿ.
1: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
2: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ. ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
1: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಮೈಸೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗಿರುತ್ತದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ. 2026-27 ಸಾಲಿನಲ್ಲಿ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೊ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಜುಲೈ 11 ಒಳಗೆ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸುಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಅರ್ಹ ಅಭ್ಯರ್ಥಿಗಳಿಗಾಗಿ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಯನ್ನು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿಯ ವೇಳೆಯಲ್ಲಿ ಪಡೆಯಬಹುದಾಗಿದೆ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗಳನ್ನು ಸಂಪರ್ಕಿಸಬಹುದು. ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕರ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಇಲಾಖೆಯ ವೆಬ್ಸೈಟ್ನಲ್ಲಿ ಪ್ರಶಸ್ತಿಗೆ ಆಸಕ್ತಿ ಹೊಂದಿರುವವರು ಶಿಕ್ಷಕರಿಗೆ ನಾಳೆಯವರೆಗೆ ಅವಕಾಶವನ್ನು ಕಲ್ಪಿಸಿದ್ದು, ಅದರಂತೆ ಜಿಲ್ಲೆಯ ಆಸಕ್ತ ಶಿಕ್ಷಕರು ನಿಗದಿತ ಸಮಯದಲ್ಲಿ ಅರ್ಜಿ ಸಲ್ಲಿಸಲು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ.

ಕೇಳುಗರೆ ಗಮನಿಸಿ, ಈ ಬೆಳಿಗ್ಗೆ 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ ಪ್ರಸ್ತುತಿ ಚಂದನಾ ಸಿ ಹಾಗೂ ಅರ್ಚನಾ ಪಿ ಆರ್ಯ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 7:34 ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆಗಳು, ಬಳಿಕ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

0: ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477, 2237-0488, 2226-1257, ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್.ಎಂ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026, 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ನವ್ ಪಾಪರ್ಕರ್. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಒಡಿಶಾದ ರಾಜಧಾನಿ ಭುವನೇಶ್ವರಕ್ಕೆ ಭೇಟಿ ನೀಡಲಿದ್ದಾರೆ. ಉಪರಾಷ್ಟ್ರಪತಿಗಳು ಭುವನೇಶ್ವರದ ಒಡಿಶಾ ಕೃಷಿ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿರುವ ಆಳ ಸಮುದ್ರದಲ್ಲಿ ಸುಸ್ಥಿರ ಮೀನುಗಾರಿಕೆಗೆ ಅಧಿಕೃತ ಪತ್ರಗಳನ್ನು ವಿತರಿಸುವ ರಾಷ್ಟೀಯ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಒಡಿಶಾ ಆಳ ಸಮುದ್ರ ಮೀನುಗಾರಿಕೆ ಮಿಷನ್ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ. ಬಳಿಕ ಉಪರಾಷ್ಟ್ರಪತಿಗಳು ಕೋದ್ರಾದಲ್ಲಿರುವ ರಾಷ್ಟೀಯ ವಿಜ್ಞಾನ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಯ 15ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ ಮೆಲ್ಬೋರ್ನ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ದೇಶಗಳ ನಡುವಿನ ವ್ಯಾಪಾರ, ರಕ್ಷಣೆ, ಮಹತ್ವದ ತಂತ್ರಜ್ಞಾನ, ಶಿಕ್ಷಣ ಹಾಗೂ ಜನರಿಂದ ಜನರ ನಡುವಿನ ಸಂಪರ್ಕ ವೃದ್ಧಿ ಕುರಿತು ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. ಈ ಭೇಟಿ ಭಾರತ ಆಸ್ಟ್ರೇಲಿಯಾ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವಕ್ಕೆ ಮತ್ತಷ್ಟು ಉತ್ತೇಜನ ನೀಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಭಾರತ ಆಸ್ಟ್ರೇಲಿಯಾ ಸಿಇಒಗಳ ವೇದಿಕೆಯಲ್ಲಿ ಪಾಲ್ಗೊಂಡು ಉಭಯ ದೇಶಗಳ ಉದ್ದಿಮೆಗಳನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅಲ್ಲದೆ ಮೆಲ್ಬೋರ್ನ್ನಲ್ಲಿ ಭಾರತೀಯ ಸಮುದಾಯದ ಸದಸ್ಯರೊಂದಿಗೂ ಸಂವಾದ ನಡೆಸಲಿದ್ದಾರೆ. ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಮುಂದುವರೆಸಿದೆ. ಪ್ರಸಕ್ತ ವರ್ಷದಲ್ಲಿ ಭಾರತದ ಆರ್ಥಿಕ ಬೆಳವಣಿಗೆ ದರ 7% ಇರಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ಅಂದಾಜಿಸಿದೆ. ಐಎಂಎಫ್ನ ದ್ವೈವಾರ್ಷಿಕ ವಿಶ್ವ ಆರ್ಥಿಕ ದೃಷ್ಟಿಕೋನ ಪರಿಷ್ಕರಣೆ ವರದಿಯ ಪ್ರಕಾರ ಮುಂದಿನ

0: ಕ್ಯಾಲೆಂಡರ್ ವರ್ಷದಲ್ಲಿ ಭಾರತದ ಒಟ್ಟು ದೇಶೀಯ ಉತ್ಪನ್ನ ಬೆಳವಣಿಗೆ ದರ ಶೇಕಡ 6.4ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ. ಖಾಸಗಿ ಬಳಕೆ ಮತ್ತು ಸೇವಾ ಕ್ಷೇತ್ರದಲ್ಲಿನ ಬಲಿಷ್ಠ ಚಟುವಟಿಕೆಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಪ್ರಮುಖ ಬೆಂಬಲವಾಗಿವೆ ಎಂದು ವರದಿ ತಿಳಿಸಿದೆ. ಜಾಗತಿಕ ಆರ್ಥಿಕತೆಯ ಬೆಳವಣಿಗೆಯ ದರ ಈ ವರ್ಷ ಶೇಕಡ 3ರಷ್ಟು ಇರಲಿದೆ ಎಂದು ವರದಿ ಅಂದಾಜಿಸಿದ್ದು, ಭಾರತದ ಬೆಳವಣಿಗೆ ದರವು ಜಾಗತಿಕ ಸರಾಸರಿಗಿಂತ 2 ಪಟ್ಟು ಹೆಚ್ಚಾಗಿದೆ. ಮುಂದಿನ ವರ್ಷ ಜಾಗತಿಕ ಆರ್ಥಿಕ ಬೆಳವಣಿಗೆ ದರ ಶೇಕಡ 3.4ಕ್ಕೆ ಏರಿಕೆಯಾಗುವ ನಿರೀಕ್ಷೆ ಇದೆ. ವಿಶ್ವದ ಎರಡನೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿರುವ ಚೀನಾದ ಬೆಳವಣಿಗೆ ದರ ಈ ವರ್ಷ ಶೇಕಡ 4.6ರಷ್ಟಿದ್ದು, ಮುಂದಿನ ವರ್ಷ ಅದು ಶೇಕಡ 4.1ಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿ ತಿಳಿಸಿದೆ. ಅಮೆರಿಕದ ಆರ್ಥಿಕ ಬೆಳವಣಿಗೆ ದರ ಈ ವರ್ಷ ಶೇಕಡ 2.3 ಮತ್ತು ಮುಂದಿನ ವರ್ಷ ಶೇಕಡ 2.2ರಷ್ಟು ಇರಲಿದೆ ಎಂದು ಐಎಂಎಫ್ ಅಂದಾಜಿಸಿದೆ. ತಮಿಳುನಾಡಿನ ರೈತರ ಹಿತಾಸಕ್ತಿಯನ್ನು ಕಾಪಾಡುವ ಉದ್ದೇಶದಿಂದ ಕೋಪ್ರಾ ಮತ್ತು ತೋತಾಪುರಿ ಮಾವಿನ ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ ಈ ಕುರಿತು ಮಾಹಿತಿ ನೀಡಿದ್ದು, ಮಾರುಕಟ್ಟೆ ಬೆಲೆಯ ಏರಿಳಿತದಿಂದ ರೈತರು ನಷ್ಟಕ್ಕೆ ಒಳಗಾಗದಂತೆ ತಡೆಯುವುದು ಹಾಗೂ ಅವರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರೆಯುವಂತೆ ಮಾಡುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದೆ. ತಮಿಳುನಾಡು ಸರ್ಕಾರದ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಅನುಮೋದನೆ ನೀಡಲಾಗಿದೆ. ಇದರಡಿ ರಾಜ್ಯದಲ್ಲಿ 87,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ಕೋಪ್ರಾ ಖರೀದಿಸಲಾಗುವುದು. ಇದರಲ್ಲಿ 87,000 ಮೆಟ್ರಿಕ್ ಟನ್ ಮಿಲ್ಲಿಂಗ್ ಕೋಪ್ರಾ ಹಾಗೂ 226 ಮೆಟ್ರಿಕ್ ಟನ್ ಬಾಲ್ ಕೋಪ್ರಾ ಸೇರಿವೆ. ಸಂಪೂರ್ಣ ಖರೀದಿಯನ್ನು ಕನಿಷ್ಠ ಬೆಂಬಲ ಬೆಲೆ ಅಡಿಯಲ್ಲಿ ಕೈಗೊಳ್ಳಲಾಗುವುದು. ಇದಕ್ಕಾಗಿ 1,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ಎಂಎಸ್ಪಿ ಮೌಲ್ಯವನ್ನು ಅನುಮೋದಿಸಲಾಗಿದೆ. ಇದೇ ವೇಳೆ ಈ ವರ್ಷ ತಮಿಳುನಾಡಿನಲ್ಲಿ 96,000 ಮೆಟ್ರಿಕ್ ಟನ್ಗಿಂತ ಹೆಚ್ಚು ತೋತಾಪುರಿ ಮಾವಿನ ಖರೀದಿಗೂ ಮಾರುಕಟ್ಟೆ ಮಧ್ಯಸ್ಥಿಕೆ ಯೋಜನೆ ಅಡಿಯಲ್ಲಿ ಅನುಮೋದನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿ ಕ್ವಿಂಟಾಲ್ಗೆ 1,000 ರೂಪಾಯಿಗೂ ಅಧಿಕ ಮಾರುಕಟ್ಟೆ ಮಧ್ಯಸ್ಥಿಕೆ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಮಾರುಕಟ್ಟೆ ಬೆಲೆ ಹಠಾತ್ ಕುಸಿತಗೊಂಡಾಗ ರೈತರು ನಷ್ಟಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಬೇಕಾದ ಪರಿಸ್ಥಿತಿ ಎದುರಾಗದಂತೆ ತಡೆಯುವುದು ಹಾಗೂ ಅವರಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ದೊರೆಯುವಂತೆ ಮಾಡುವುದು ಇದರ ಉದ್ದೇಶವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗಗನಯಾನ ಮಿಷನ್ಗಾಗಿ ಅತ್ಯಂತ ಮಹತ್ವದ ಇಂಟಿಗ್ರೇಟೆಡ್ ಮೇನ್ ಪ್ಯಾರಾಚೂಟ್ ಏರ್ಡ್ರಾಪ್ ಟೆಸ್ಟ್ ಅನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಯಶಸ್ವಿಯಾಗಿ ನಡೆಸಿದೆ. ಮಧ್ಯಪ್ರದೇಶದ ಶಿಯೋಪುರದಲ್ಲಿರುವ ಏರಿಯಲ್ ಡೆಲಿವರಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ನ ಪರೀಕ್ಷಾ ವಲಯದಲ್ಲಿ ಈ ಪರೀಕ್ಷೆ ನಡೆಸಲಾಯಿತು. ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ನಲ್ಲಿ ನಿರೀಕ್ಷಿತ ಗರಿಷ್ಠ ಭಾರದ ಪರಿಸ್ಥಿತಿಯಲ್ಲೂ ಮುಖ್ಯ ಪ್ಯಾರಾಚೂಟ್ನ ರಚನಾತ್ಮಕ ಸಾಮರ್ಥ್ಯ ಹಾಗೂ ವಿನ್ಯಾಸದ ವಿಶ್ವಾಸಾರ್ಹತೆಯನ್ನು ದೃಢೀಕರಿಸುವುದು ಈ ಪರೀಕ್ಷೆಯ ಉದ್ದೇಶವಾಗಿತ್ತು ಎಂದು ಇಸ್ರೋ ತಿಳಿಸಿದೆ. ಗಗನಯಾನ ಮಿಷನ್ಗಾಗಿ ಮುಖ್ಯ ಪ್ಯಾರಾಚೂಟ್ನ ಅರ್ಹತೆ ಪರಿಶೀಲಿಸಲು ನಡೆಸುತ್ತಿರುವ ಐಮ್ಯಾಟ್ ಪರೀಕ್ಷೆಗಳ ಸರಣಿಯಲ್ಲಿ ಇದು 5ನೇ ಪರೀಕ್ಷೆಯಾಗಿದೆ. ಐಮ್ಯಾಟ್ 05 ಯಶಸ್ಸಿನಿಂದ ಮೊದಲ ಮಾನವರಹಿತ ಗಗನಯಾನ ಜೀವನ್ ಮಿಷನ್ಗೆ ಮುಖ್ಯ ಪ್ಯಾರಾಚೂಟ್ ವ್ಯವಸ್ಥೆಯ ಕಾರ್ಯಕ್ಷಮತೆ ಮತ್ತು ವಿಶ್ವಾಸಾರ್ಹತೆ ಕುರಿತು ಅಗತ್ಯ ಆತ್ಮವಿಶ್ವಾಸ ದೊರೆತಿದೆ ಎಂದು ಇಸ್ರೋ ಹೇಳಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯು ಇಂದು ಕೊಚ್ಚಿಯಲ್ಲಿ ಮುಕ್ತಾಯಗೊಳ್ಳಲಿದೆ. ಬ್ರಿಕ್ಸ್ ಮಹಿಳಾ ಸಚಿವ ಮಟ್ಟದ ಸಭೆಯ ಅಂಗವಾಗಿ ವಿವಿಧ ದೇಶಗಳ ಸಚಿವರು ನಿನ್ನೆ ಕರಡು ನಿರ್ಣಯದ ಕುರಿತು ಚರ್ಚೆ ನಡೆಸಿದರು. ಭಾರತದ 2026ರ ಬ್ರಿಕ್ಸ್ ಅಧ್ಯಕ್ಷತೆ ಅಡಿಯಲ್ಲಿ ಪಂಚಾಯತ್ ರಾಜ್ ಸಚಿವಾಲಯವು ಕೊಚ್ಚಿಯಲ್ಲಿ ಈ ಸಭೆಯನ್ನು ಆಯೋಜಿಸಿದೆ. ಸಚಿವ ಮಟ್ಟದ ಸಭೆಗೂ ಮುನ್ನ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲು ಬ್ರಿಕ್ಸ್ ಮಹಿಳಾ ಕಾರ್ಯನಿರತ ಗುಂಪಿನ ಸಭೆಯನ್ನು ಕೊಚ್ಚಿಯಲ್ಲಿ ನಡೆಸಲಾಗಿತ್ತು. ಸಚಿವ ಮಟ್ಟದ ಸಭೆಯ ಜಂಟಿ ನಿರ್ಣಯವನ್ನು ಇಂದು ಸಂಜೆ ಅಂಗೀಕರಿಸುವ ನಿರೀಕ್ಷೆ ಇದೆ. ತಂಬಾಕು ಬೆಳೆಗಾರರ ಹಿತಾಸಕ್ತಿ ಕಾಪಾಡುವ ಉದ್ದೇಶದಿಂದ ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತಂಬಾಕು ಖರೀದಿ ಪ್ರಕ್ರಿಯೆಯನ್ನು ತಕ್ಷಣ ಆರಂಭಿಸುವಂತೆ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು ತಂಬಾಕು ಕಂಪನಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿ ಕಿಲೋಗ್ರಾಂ ತಂಬಾಕಿನ ಬೆಲೆ 200 ರೂಪಾಯಿಗಿಂತ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಹರಾಜು ಪ್ರಕ್ರಿಯೆಯನ್ನು ತ್ವರಿತಗೊಳಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಭಾರತದ ಅರ್ಣವ್ ಪಾಪರ್ಕರ್ ವಿಂಬಲ್ಡನ್ ಜೂನಿಯರ್ಸ್ 2026 ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ 36 ವರ್ಷಗಳ ಬಳಿಕದ ಮೊದಲ ಭಾರತೀಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಅವರು ಜಪಾನ್ನ ರಿಯೋ ತಬಟಾ ಅವರನ್ನು 6-2, 6-1 ಅಂತರದಿಂದ ಮಣಿಸಿದರು. ತಮಿಳುನಾಡಿನ ಕನ್ಯಾಕುಮಾರಿಯ 17 ವರ್ಷದ ಅಶ್ವಥ್ ಎಸ್ ಪುಣೆ ಅಂತಾರಾಷ್ಟೀಯ ಗ್ರ್ಯಾಂಡ್ ಮಾಸ್ಟರ್ ರೌಂಡ್ ರಾಬಿನ್ ಚೆಸ್ ಪಂದ್ಯಾವಳಿಯಲ್ಲಿ ಅಂತಿಮ ಜಿಎಂ ನಾರ್ಮ್ ಸಾಧಿಸುವ ಮೂಲಕ ಭಾರತದ 98ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಇಂದು ಭುವನೇಶ್ವರಕ್ಕೆ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಪ್ರಧಾನಿ ಮೋದಿ, ಆಸ್ಟ್ರೇಲಿಯಾ ಪ್ರಧಾನಿ ಇಂದು ದ್ವಿಪಕ್ಷೀಯ ಮಾತುಕತೆ. ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಕೆ, ಐಎಂಎಫ್. ತಮಿಳುನಾಡಿನಲ್ಲಿ ಕೋಪ್ರಾ ಹಾಗೂ ತೋತಾಪುರಿ ಮಾವು ಖರೀದಿಗೆ ಕೇಂದ್ರ ಸರ್ಕಾರ ಅನುಮೋದನೆ. ಗಗನಯಾನ ಮಿಷನ್ಗೆ ಪ್ರಮುಖ ಪ್ಯಾರಾಚೂಟ್ ಪರೀಕ್ಷೆಯಲ್ಲಿ ಇಸ್ರೋ ಯಶಸ್ಸು. ಹಾಗೂ ವಿಂಬಲ್ಡನ್ ಜೂನಿಯರ್ಸ್ 2026 36 ವರ್ಷಗಳ ಬಳಿಕ ಬಾಲಕರ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ ಅರ್ಣವ್ ಪಾಪರ್ಕರ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
4: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 7:45. ಚಿತ್ರಗೀತೆಗಳ ಕಾರ್ಯಕ್ರಮ.
5: ಭಾರತ ಚುನಾವಣಾ ಆಯೋಗ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಪ್ರಕ್ರಿಯೆ ನಡೆಸುತ್ತಿದೆ. ಕರ್ನಾಟಕದಲ್ಲಿ ಜುಲೈ 29ರವರೆಗೆ ಬಿಎಲ್ಒಗಳು ಮನೆ ಮನೆಗೆ ಭೇಟಿ ನೀಡಿ ತಮಗೆ ಗಣತಿ ನಮೂನೆ ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡುತ್ತಾರೆ. ತಾವು ನೀಡುವ ಮಾಹಿತಿ ಆಧರಿಸಿ ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದೆ. ಹೆಚ್ಚಿನ ಮಾಹಿತಿಗೆ ಇಸಿಐ ನೆಟ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಇದು ಕರ್ನಾಟಕ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
6: ಓ ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ

ಭಾಗ್ಯವಂತ ಚಿತ್ರದ ಗೀತೆಯನ್ನ ಕೇಳುತ್ತಿರುವಿರಿ. ಗೀತೆಯ ಗಾಯಕ ಡಾಕ್ಟರ್ ರಾಜ್ಕುಮಾರ್, ಜಿ ಉದಯಶಂಕರ್ ಅವರು ಬರೆದಿರುವ ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಟಿ ಜಿ ಲಿಂಗಪ್ಪ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಮುಖದಲ್ಲಿ ಮೊಡವೆಯಾ? ಸಾಯಿ ಬಾಲ್. ಕಜ್ಜಿ ಹುಳುಕಡ್ಡಿ? ಸಾಯಿ ಬಾಲ್. ಗುಳ್ಳೆ ಗಜಕರ್ಣ? ಸಾಯಿ ಬಾಲ್. ಕೆಸರು ಹುಣ್ಣ?
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

ಮಂತ್ರಾಲಯ ಮಹಾತ್ಮೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಪಿ ಬಿ ಶ್ರೀನಿವಾಸ್, ರಚನೆ ಶ್ರೀ ರಾಘವೇಂದ್ರ ಸ್ವಾಮಿ ಅವರದು, ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ಕಾರ್ಯಕ್ರಮದ ಕಡೆಯದಾಗಿ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಚಿತ್ರದ ಗೀತೆಯೊಂದನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಎಸ್ ಜಾನಕಿ, ಹುಣಸೂರು ಕೃಷ್ಣಮೂರ್ತಿ ಬರೆದಿರುವ ಗೀತೆಗೆ ಸ್ವರ ಕಲ್ಪನೆ ಮಾಡಿದ್ದಾರೆ ಎಂ ರಂಗರಾವ್.

0: ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 8:30. ಚಿತ್ರಗೀತೆಗಳ ಕಾರ್ಯಕ್ರಮ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
0: ಕಾರ್ಯಕ್ರಮದಲ್ಲಿ ಮೊದಲಿಗೆ ಮುಂಗಾರು ಮಳೆ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕ ಸೋನು ನಿಗಮ್, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

ಮಧು ಬಾಲಕೃಷ್ಣ ಹಾಗೂ ಚಿತ್ರ ಹಾಡಿರುವ ನಿನಗಾಗಿ ಚಿತ್ರದ ಗೀತೆಯನ್ನ ಕೇಳಿದಿರಿ. ಬರೆದವರು ಕೆ ಕಲ್ಯಾಣ್, ಸಂಗೀತ ಗುರುಕಿರಣ್. ಈಗ ಒಂದು ಪ್ರಕಟಣೆ. ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯದ ವತಿಯಿಂದ 2026-27 ಸಾಲಿನಲ್ಲಿ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವ್ಯಕ್ತಿ ಹಾಗೂ ಸಂಸ್ಥೆಗಳಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ಸಲ್ಲಿಸಲು ಇಚ್ಛಿಸುವವರು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳು, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಜಿಲ್ಲಾ ಕಚೇರಿ ಪುಲಕೇಶಿ ರಸ್ತೆ, ತಿಲಕ್ ನಗರ, ಮೈಸೂರು, ಇಲ್ಲಿಂದ ಅರ್ಜಿಯನ್ನು ಪಡೆದು ಆಂಗ್ಲ ಭಾಷೆಯಲ್ಲಿ ಭರ್ತಿ ಮಾಡಿದ ಅರ್ಜಿಗಳನ್ನು ಜುಲೈ 31 ಒಳಗಾಗಿ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಲು ತಿಳಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 08241-24901-11 ಇದು ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿಯಿಂದ ಬಂದ ಪ್ರಕಟಣೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಚಕ್ರವರ್ತಿ ಚಿತ್ರದ ಗೀತೆಯೊಂದನ್ನು. ಧ್ವನಿ ನೀಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಡಾಕ್ಟರ್ ಉಮೇಶ್ ಬರೆದಿರುವ ಈ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಜನ್ಯಾ.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರು, ಆರ್ ವಿಸಿಟ್ vvce.ac.in.
2: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಗೀತಶಂಕರ ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ ಮೂಡಿಬರಲಿದೆ.

0: ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ.
1: ಕಾಶಿ ಪಂಚಕದ ಮಹಾತ್ಮೆ ತುಂಬಾ ದೊಡ್ಡದು. ಎಷ್ಟೋ ಉಪನಿಷತ್ಗಳ ಪ್ರಕಾರ, ಯೋಗಶಾಸ್ತ್ರದ ಪ್ರಕಾರ ಕೂಡ ನಮ್ಮ ದೇಹದಲ್ಲೇನೆ, ನಮ್ಮ ನಾಡಿಗಳಲ್ಲೇನೆ ಗಂಗಾದೇವಿ, ಯಮುನಾದೇವಿ ಐಡಾಪಿಂಗಳದ ಸ್ವರೂಪದಲ್ಲಿ ಅವರ ಒಂದು ತತ್ವವೇ ನಮ್ಮ ದೇಹದಲ್ಲೂ ಇರೋದು.
0: ಮರೆಯದೆ ಕೇಳಿ, ಇಂದು ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
2: ಗಮನಿಸಿ, ಈ ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ, ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆಗಳು, ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹಬಂಧ. ನಂತರ ಪೊನ್ನಂಪೇಟೆ ಬಾಳೆಲಿಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಂಪ್ರದಾಯದ ಗೀತೆಗಳು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ಮಧ್ಯಾಹ್ನ 1:00 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಹಾಸನ ಕೇಂದ್ರದ ಕೊಡುಗೆ.
3: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ನಲ್ಲಿ ಅದ್ಭುತ.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
5: ಜಾಣರಾಗಿರಿ, ಜಾಗರೂಕರಾಗಿರಿ.
2: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಶುಭಂ ಚಿತ್ರದ ಗೀತೆಯೊಂದನ್ನು. ಗೀತೆಯ ಗಾಯಕಿ ಚಿತ್ರ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಗುರುಕಿರಣ್.

0: ಹೌದ್ರಿ, ಯಾವ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
1: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
0: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
1: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
0: ಯಾವತ್ತಿ ಬರುತ್ತೆ ಈ ಕಾರ್ಯಕ್ರಮ?
1: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸಬಹುದಾ?
1: ಖಂಡಿತವಾಗಿ ಕಳಿಸಿಪ್ಪ. ಪತ್ರ ಬರೆಯಿರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 570020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

ಇದೀಗ ನೀವು ಕೇಳಿದ ಗೀತೆ ಮನಸಾರೆ ಚಿತ್ರದ್ದು. ಗೀತೆಯ ಗಾಯಕ ಸೋನು ನಿಗಮ್, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಮನೋಮೂರ್ತಿ.

ಇದೊಂದು ಪ್ರಕಟಣೆ. ಮೈಸೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಗೃಹ ಬಳಕೆ ವರ್ಗದ ಕುಡಿಯುವ ನೀರಿನ ಮತ್ತು ಒಳಚರಂಡಿ ಸಂಪರ್ಕಗಳ ಹಿಂದಿನ ಬಾಕಿಯ ಅಸಲು ಮೊತ್ತವನ್ನು ಸಂಪೂರ್ಣವಾಗಿ ಪಾವತಿಸಿಕೊಂಡು ಬಡ್ಡಿ ಮೊತ್ತವನ್ನು ಒಂದು ಬಾರಿಗೆ ನಿಶ್ಚಲಗೊಳಿಸುವ ಬಡ್ಡಿ ನಿಶ್ಚಲತೆ ಯೋಜನೆಯನ್ನು ಸಾರ್ವಜನಿಕರ ಸದುಪಯೋಗಕ್ಕಾಗಿ ಮಾರ್ಚ್ 2027 ಮಾಹೆಯವರೆಗೆ ವಿಸ್ತರಿಸಲಾಗಿದೆ. ಎಲ್ಲ ಸಾರ್ವಜನಿಕರು ಸದರಿ ಬಡ್ಡಿ ನಿಶ್ಚಲತೆ ಯೋಜನೆಯ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಇದು ಮೈಸೂರು ಮಹಾನಗರ ಪಾಲಿಕೆಯಿಂದ ಬಂದ ಪ್ರಕಟಣೆ. ಸಮಯ 9:01. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಗೀತೆ ಅಜಿತ್ ಚಿತ್ರದ್ದು. ಹಾಡಿದ್ದಾರೆ ಟಿಪ್ಪು ಮತ್ತು ಸಂಗಡಿಗರು. ಮಹೇಶ್ ಬಾಬು ಬರೆದಿರುವ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಯುವನ್ ಶಂಕರ್ ರಾಜ್.

ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.

ಇದೀಗ ನೀವು ಕೇಳಿದ ಗೀತೆ ಸಲಗ ಚಿತ್ರದ್ದು. ಹಾಡಿದವರು ಸಂಜೀತ್ ಹೆಗಡೆ ಹಾಗೂ ಐಶ್ವರ್ಯ ರಂಗರಾಜನ್. ನಾಗಾರ್ಜುನ ಶರ್ಮಾ ಬರೆದಿರುವ ಗೀತೆಗೆ ಸಂಗೀತ ನೀಡಿದವರು ಚರಣ್ ರಾಜ್. ಕಾಣೆಯಾದವರ ಬಗ್ಗೆ ಎರಡು ಪ್ರಕಟಣೆ. ಬೆನೆಡಿಕ್ಟ್ ಜೋಸೆಫ್ ಎಂಬ 17 ವರ್ಷದ ಹುಡುಗ ಕಾಣೆಯಾಗಿದ್ದಾನೆ. ಚೆಹರೆ ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ತಲೆ ಕೂದಲು ಹೊಂದಿರುವ ಈತ 5.4 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ಬಿಳಿಯ ಬಣ್ಣದ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್. ಇವರಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳು ಭಾಷೆ ತಿಳಿದಿದೆ. ಇವರ ಬಗ್ಗೆ ಸುಳ್ಳು ಸಿಕ್ಕಲ್ಲಿ ಮೈಸೂರಿನ ಕುವೆಂಪು ನಗರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಗೀತಾಂಜಲಿ ಎಂಬ 24 ವರ್ಷದ ಯುವತಿ ಕಾಣೆಯಾಗಿದ್ದಾರೆ. ಚೆಹರೆ ಗೋಧಿ ಮೈಬಣ್ಣ, ನೀಲಾಕಾಯ ಶರೀರ, ಕೋಲುಮುಖ, ಕಪ್ಪು ತಲೆ ಕೂದಲು ಹೊಂದಿರುವ ಈಕೆ 4.11 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ನೀಲಿ ಬಣ್ಣದ ಚೂಡಿದಾರ್ ಹಾಗೂ ನೇರಳೆ ಬಣ್ಣದ ಜರ್ಕಿನ್. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ಇವರ ಬಗ್ಗೆ ಸುಳಿವು ಸಿಕ್ಕಲ್ಲಿ ಕೃಷ್ಣರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಮೊಗ್ಗಿನ ಮನಸ್ಸು ಚಿತ್ರದ ಗೀತೆಯನ್ನು ಪ್ರಸಾರ ಮಾಡುತ್ತಿದ್ದೇವೆ. ಗೀತೆಯ ಗಾಯಕಿ ಶ್ರೇಯಾ ಘೋಷಾಲ್ ಶಶಾಂಕ್ ಬರೆದಿರುವ ಗೀತೆಗೆ ಸ್ವರಸಮಿ

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ? ಕವನ ಕೂಡ ಬರೀತೀರಾ? ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ: ನಿಲಯ ನಿರ್ದೇಶಕರು ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 570020. 1-10 ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.

ಕಲರ್ಸ್ ಇನ್ ಬ್ಯಾಂಗ್ಲೂರ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಹಾಡಿದವರು ಲಕ್ಷ್ಮಿ. ಸಂತೋಷ್ ಬರೆದಿರುವ ಗೀತೆಗೆ ಸಂಗೀತ ನೀಡಿದವರು ಜೇಮ್ಸ್ ಆರ್ಕಿಟೆಕ್ಟ್. ಇದೊಂದು ಪ್ರಕಟಣೆ. ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇಲ್ಲಿನ 2026-27 ಸಾಲಿನ ವಿವಿಧ ವೃತ್ತಿಗಳ ಖಾಲಿ ಸ್ಥಾನಗಳಿಗೆ ಎಸ್ಎಸ್ಎಲ್ಸಿ ಉತ್ತೀರ್ಣರಾದ ಅಭ್ಯರ್ಥಿಗಳಿಗೆ ಹಾಗೂ 8ನೇ ತರಗತಿ ಪಾಸಾದ ವೆಲ್ಡರ್ ವೃತ್ತಿಗೆ ಮಾತ್ರ. ಮೆರಿಟ್ ಆಧಾರದಲ್ಲಿ ಪ್ರಾಚಾರ್ಯರ ಹಂತದಲ್ಲಿಯೇ ಆಫ್ಲೈನ್ ಮೂಲಕವೇ ಆಗಸ್ಟ್ 31 ತಾರೀಕಿನವರೆಗೆ ಅರ್ಜಿ ಸಲ್ಲಿಸಲು ಕಾಲಾವಕಾಶ ಇದ್ದು, ಅಭ್ಯರ್ಥಿಗಳಿಗೆ ಮೆರಿಟ್ ಆಧಾರದಲ್ಲಿ ಆಗಸ್ಟ್ 31 ತಾರೀಕಿನವರೆಗೆ ಪ್ರವೇಶಕ್ಕಾಗಿ ಅನುಕೂಲವಿದ್ದು, ಅರ್ಹ ಅಭ್ಯರ್ಥಿಗಳು ಅರ್ಜಿಯ ಜೊತೆ ಈಗ ಹೇಳುವ ದಾಖಲಾತಿಯೊಂದಿಗೆ ಖುದ್ದಾಗಿ ಸಲ್ಲಿಸಬಹುದಾಗಿದೆ. ಎಸ್ಎಸ್ಎಲ್ಸಿ ದೃಢೀಕೃತ ಅಂಕಪಟ್ಟಿ, 5 ವರ್ಷಗಳ ವ್ಯಾಸಂಗ ಪ್ರಮಾಣಪತ್ರ, ಜಾತಿ ಪ್ರಮಾಣಪತ್ರ, ಆದಾಯ ಪ್ರಮಾಣಪತ್ರ, ಆಧಾರ್ ಜೆರಾಕ್ಸ್ ಪ್ರತಿ, ಇತ್ತೀಚಿನ ಭಾವಚಿತ್ರ 3, ಮೂಲ ವರ್ಗಾವಣೆ ಪ್ರಮಾಣಪತ್ರ, ಪ್ರವೇಶ ಶುಲ್ಕ 1,200 ರೂಪಾಯಿಗಳು ಮತ್ತು ದಾಖಲಾತಿ ಪರಿಶೀಲನಾ ಶುಲ್ಕ 50 ರೂಪಾಯಿಗಳು. ಮಹಿಳಾ ಅಭ್ಯರ್ಥಿಗಳಿಗೆ ಉಚಿತ ಪ್ರವೇಶವಿದ್ದು ಪ್ರವೇಶ ಶುಲ್ಕ ವಿನಾಯಿತಿ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಎನ್ಆರ್ ಮೊಹಲ್ಲಾ ಮೈಸೂರು ಇವರನ್ನು ನೇರವಾಗಿ ಅಥವಾ ದೂರವಾಣಿಯ ಮೂಲಕ ಸಂಪರ್ಕಿಸಬಹುದು. ದೂರವಾಣಿಯ ಸಂಖ್ಯೆ ಕೋಡ್ ಸಹಿತ 0821-24985-6 ಗಮನಿಸಿ, ವೆಲ್ಡರ್ ವೃತ್ತಿಗೆ 8ನೇ ತರಗತಿ ಪಾಸಾದ ಹಾಗೂ 10ನೇ ತರಗತಿ ಫೇಲ್ ಆದ ಅಭ್ಯರ್ಥಿಗಳಿಗೆ ಅವಕಾಶ ಇರುತ್ತದೆ. ಇದು ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಿಂದ ಬಂದ ಪ್ರಕಟಣೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಮಳೆಯಲ್ಲಿ ಜೊತೆಯಲ್ಲಿ ಚಿತ್ರದ ಗೀತೆಯನ್ನು. ಗೀತೆಯ ಗಾಯಕ ಸೋನು ನಿಗಮ್, ಜಯಂತ್ ಕಾಯ್ಕಿಣಿ ಅವರ ಗೀತೆಗೆ ಸ್ವರ ಸಂಯೋಜನೆ ಮಾಡಿದ್ದಾರೆ ವಿ ಹರಿಕೃಷ್ಣ.

0: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.
1: ಹಣ್ಣು ಹೊನ್ನು
2: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು.

ಬರೆದವರು ಗೋಟುರಿ, ಸಂಗೀತ ಗೌತಮ್. ಮುಂದಿನ ಗೀತೆಗೆ ಮುನ್ನ ಒಂದು ಪ್ರಕಟಣೆ. 2026-27 ಸಾಲಿನಲ್ಲಿ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮೊ ದ್ವಿತೀಯ ವರ್ಷ ಇಂಜಿನಿಯರಿಂಗ್ ಕೋರ್ಸುಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಜುಲೈ 11 ಒಳಗೆ ಆಸಕ್ತ ಅಭ್ಯರ್ಥಿಗಳು ಸದರಿ ಕೋರ್ಸುಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಪ್ರವೇಶ ಅರ್ಜಿಯನ್ನು ಪಡೆಯಬಹುದು. ಅರ್ಹ ಅಭ್ಯರ್ಥಿಗಳಿಗಾಗಿ ಸಂಸ್ಥೆಯ ಪ್ರಾಂಶುಪಾಲರ ಹಂತದಲ್ಲಿಯೇ ಆಫ್ಲೈನ್ ಮೂಲಕ ಪ್ರವೇಶವನ್ನು ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿಯ ವೇಳೆಯಲ್ಲಿ ಪಡೆಯಬಹುದಾಗಿದೆ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ಗಳನ್ನು ಸಂಪರ್ಕಿಸಬಹುದು. ಇದು ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿಂದ ಬಂದ ಪ್ರಕಟಣೆ. ಸಮಯ 9:40. ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದ ಮುಂದಿನ ಗೀತೆ ಮೈನಾ ಚಿತ್ರದ್ದು. ಹಾಡಿದ್ದಾರೆ ಸುನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಮತ್ತು ಸಂಗಡಿಗರು. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದ್ದಾರೆ ಜೆಸ್ಸಿ ಗಿಫ್ಟ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ.
2: ನಾಕರಿಗೆ ಜೈ ಎನ್.

ಗಂಗಾ ಕಾವೇರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿದ್ದೇವೆ. ಗೀತೆಗೆ ಧ್ವನಿ ನೀಡಿದವರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಮತ್ತು ಸಂಗೀತ ಕೆ ಕಲ್ಯಾಣ್ ಅವರದು. ಈಗ ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಪುಟ್ಟಮಾದಮ್ಮ ಎಂಬ 70 ವರ್ಷದ ವೃದ್ಧೆ ಕಾಣೆಯಾಗಿದ್ದಾರೆ. ಚೆಹರೆ ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ. ಕಾಣೆಯಾದಾಗ ಧರಿಸಿರುವ ಉಡುಪು ತಿಳಿ ನೀಲಿ ಬಣ್ಣದ ಸೀರೆ, ಕಂದು ಬಣ್ಣದ ರವಿಕೆ. ಇವರಿಗೆ ಕನ್ನಡ ಭಾಷೆ ತಿಳಿದಿದೆ. ಇವರು 4.5 ಅಡಿ ಎತ್ತರವಿದ್ದಾರೆ. ಇವರ ಬಗ್ಗೆ ಸುಳ್ಳು ಸಿಕ್ಕಲ್ಲಿ ಉದಯಗಿರಿ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಶ್ರೇಯಾ ಎಂಬ 14 ವರ್ಷದ ಹುಡುಗಿ ಕಾಣೆಯಾಗಿದ್ದಾರೆ. ಚೆಹರೆ ಕೋಲುಮುಖ, ಸಾಧಾರಣ ಮೈಕಟ್ಟು, ಉದ್ದನೆಯ ಕಪ್ಪು ಕೂದಲು ಹೊಂದಿರುವ ಈಕೆಯ ಮುಖದಲ್ಲಿ ಚಿಕ್ಕ ಚಿಕ್ಕ ಗುಳ್ಳೆಗಳು ಇರುತ್ತವೆ. 5 ಅಡಿ ಎತ್ತರವಿದ್ದಾರೆ. ಕಾಣೆಯಾದಾಗ ಧರಿಸಿರುವ ಉಡುಪು ಕಪ್ಪು ಬಣ್ಣದ ಚೂಡಿದಾರ್, ಗುಲಾಬಿ ಬಣ್ಣದ ಜರ್ಕಿನ್. ಇವರ ಬಗ್ಗೆ ಸುಳ್ಳು ಸಿಕ್ಕಲ್ಲಿ ದೇವರಾಜ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ. ಮುಂದಿನ ಗೀತೆ ಮಳೆ ಬಂತು ಮಳೆ ಚಿತ್ರದ್ದು. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರು. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6.
1: ಮೈಸೂರು ಸ್ಯಾಂಡಲ್ ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರು ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರು ಸ್ಯಾಂಡಲ್ ಸೋಪ್.
2: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ?
3: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
4: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
3: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
4: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
3: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
4: ಪ್ರತಿ ಗುರುವಾರ ಬೆಳಗ್ಗೆ 11 ಗಂಟೆಯಿಂದ 12 ಗಂಟೆವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.

0: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
1: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
0: ಮೇಲ್ ಕೂಡ ಮಾಡಬಹುದೇನೋ?
1: ಓ ಖಂಡಿತ, replyair@mysore.gmail.com.
0: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ.

ಇದು ಆಕಾಶವಾಣಿ ಮೈಸೂರು ಕೇಂದ್ರ ಎಫ್ಎಂ 100.6. ಸಮಯ 10 ಗಂಟೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ಸುರಭಿ ಅವರ ಹಾಡುಗಾರಿಕೆಯನ್ನು ಆಲಿಸಲಿದ್ದೀರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಎಸ್ಎ ದಿವ್ಯಶ್ರೀ, ಮೃದಂಗ ಸಹಕಾರ ಎಸ್ ಸುದರ್ಶನ್, ಘಟ ಎಸ್ ಮಂಜುನಾಥ್. ಪ್ರಾರಂಭಕ್ಕೆ ಆರಭಿ ರಾಗ ಖಂಡಚಾಪು ತಾಳದಲ್ಲಿ ಸ್ವಾತಿ ತಿರುನಾಳ್ ಅವರ ಕೃತಿ ನರಸಿಂಹ ಮಾಮವ.

ಕಾರ್ಯಕ್ರಮದ ಕಡೆಯದಾಗಿ ನಾರಾಯಣ ತೀರ್ಥರ ತರಂಗ ವಿರಚಿತ ರಾಗ ರಾಗಮಾಲಿಕೆ ಆದಿತಾಳದಲ್ಲಿ ಪರಮ ಕಾರುಣ್ಯ ಮಾಂ ಪಾಲಯ ಕೃಷ್ಣ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಿ ಸುರಭಿ ಅವರ ಹಾಡುಗಾರಿಕೆಯನ್ನು ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ಸಹಕರಿಸಿದವರು ವಯೋಲಿನ್ ಎಸ್ ಎ ದಿವ್ಯಶ್ರೀ, ಮೃದಂಗ ಸಹಕಾರ ಎಸ್ ಸುದರ್ಶನ್, ಘಟ ಎಸ್ ಮಂಜುನಾಥ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು.

0: ಬೆಳಿಗ್ಗೆ 9 ಗಂಟೆಗೆ
1: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
2: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
0: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
2: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
0: ಆಲಿಸಿ, ಅನುಸರಿಸಿ.
2: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
0: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಿ ನಿಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಎಫ್ಎಂ 100.6. ಸಮಯ 10:31. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕುರುಬಾನೆ ಚಿತ್ರದ ಗೀತೆ. ಧ್ವನಿ ನೀಡಿದ್ದಾರೆ ಮನ್ಹರ್ ಉದಾಸ್ ಹಾಗೂ ಕಂಚನ್.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಕೋಗಿಲೇ ಓ ಕೋಗಿಲೇ, ಯಾವೂರ ಸುದ್ದಿಯ ಹೊತ್ತು ತಂದೆ.
2: ಹೌದ್ರಿ, ಯಾವೂರ ಕಾರ್ಯಕ್ರಮಗಳ ಸುದ್ದಿ ತರ್ತೀರಿ?
3: ರೀ, ಮೈಸೂರು ಮಂಡ್ಯ ಚಾಮರಾಜನಗರದ್ದು.
2: ಯಾವ್ಯಾವ ಕಾರ್ಯಕ್ರಮಗಳಿವೆಯೋ ಅಲ್ಲಿ?
3: ಸಾಹಿತ್ಯಿಕ, ಸಾಮಾಜಿಕ, ಸಾಂಸ್ಕೃತಿಕ, ರೈತಪರ ಕಾರ್ಯಕ್ರಮಗಳು ಕಣ್ರಿ.
2: ಯಾವತ್ರಿ ಬರುತ್ತೆ ಈ ಕಾರ್ಯಕ್ರಮ?
3: ಪ್ರತಿ ಗುರುವಾರ ಬೆಳಗ್ಗೆ 11:00 to 12:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ.
2: ನಾವು ಕೂಡ ಕಾರ್ಯಕ್ರಮಗಳ ವಿವರ ಕಳಿಸ್ಬೋದಾ?
3: ಖಂಡಿತವಾ ಕಳಿಸಿಪ್ಪ. ಪತ್ರ ಬರೀರಿ, ವಿಳಾಸ ಹೀಗಿದೆ: ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ, ಆಕಾಶವಾಣಿ, ಯಾದವಗಿರಿ, 5700020.
2: ಮೇಲ್ ಕೂಡ ಮಾಡಬಹುದೇನೋ?
3: ಓ ಖಂಡಿತ, replyair@mysore.gmail.com.
2: ಹಾಗಿದ್ರೆ ಕೇಳ್ತಿರಲ್ವಾ ಕಾರ್ಯಕ್ರಮ ಸುತ್ತಮುತ್ತ?

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೆ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 11:00. ಈಗ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಮೈಸೂರು, ಮಂಡ್ಯ ಹಾಗೂ ಚಾಮರಾಜನಗರ ಜಿಲ್ಲೆಗಳ ಪ್ರಮುಖ ಸಭೆ ಸಮಾರಂಭಗಳ ಪರಿಚಯಾತ್ಮಕ ಕಾರ್ಯಕ್ರಮ. ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಇಂದಿನ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೇವೆ. ಬಾನುಲಿ ಗೆಳತಿಯರಾದ ಚಂದನಾ ಹಾಗೂ
1: ಅರ್ಚನಾ.
0: ಅರ್ಚನಾ, ನಮ್ಮ ಕೇಳುಗರೆಲ್ಲ ಕ್ಷೇಮ ಸೌಖ್ಯ ಅಂತ ಭಾವಿಸ್ತಾ
1: ಖಂಡಿತ
0: ಇಂದಿನ ಕಾರ್ಯಕ್ರಮಗಳ ವಿವರವನ್ನ ನೀಡೋದಕ್ಕೆ ಶುರು ಮಾಡೋಣವಾ?
1: ಹೌದು, ವಿವರಗಳನ್ನ ನೀಡೋದಕ್ಕೆ ಶುರು ಮಾಡೋಕ್ಕಿಂತ ಮುಂಚೆ, ಈಗಾಗಲೇ ಶಾಲೆಗಳು ಶುರುವಾಗಿವೆ, ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲಾನು ನಡೀತಾ ಇದೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಉತ್ಸಾಹ ಮತ್ತೆ ಆಸಕ್ತಿ ನಮ್ಮೆಲ್ಲ ಕೇಳುಗರಲ್ಲಿರುತ್ತೆ. ಜೊತೆಗೆ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಒಂದು ಸಂಸ್ಕಾರ ಸಿಗಬೇಕು ಅಥವಾ ಒಳ್ಳೆಯ ವಾತಾವರಣ ಸಿಗಬೇಕು, ಆ ಥರದ ಯಾವ್ದಾದ್ರು ಕಾರ್ಯಕ್ರಮಗಳಿವೆಯಾ ಅಥವಾ ಶಿಬಿರಗಳಿವೆಯಾ ಅಥವಾ ಯಾವ್ದಾದ್ರು ಸ್ಪರ್ಧೆಗಳಿವೆಯಾ, ಈ ಥರದ ಎಲ್ಲ ಕುತೂಹಲ ಇರುತ್ತೆ ಸುತ್ತಮುತ್ತ ಅಂತ ಅಂದ್ಕೂಡ್ಲೇನೆ. ಹಾಗಾಗಿ ನಾವು ಕೂಡ ಇವತ್ತು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು, ವಿಶಿಷ್ಟವಾಗಿರುವಂತಹ ಕಾರ್ಯಕ್ರಮಗಳು, ನಾವು ನಮ್ಮ ಜಿಂಗಲಲ್ಲೇ ಹೇಳಿದೀವಲ್ವಾ ಸಾಹಿತ್ಯಿಕ ಸಾಮಾಜಿಕ ಸಾಂಸ್ಕೃತಿಕ ಅಂತ, ಆ ಥರದ ಎಲ್ಲ ವೈವಿಧ್ಯಮಯ ಕಾರ್ಯಕ್ರಮಗಳ ಜೊತೆಗೆ ನಾವಿವತ್ತು ಬಂದಿದ್ದೀವಿ. ಶ್ರೋತೃಗಳು ಕೂಡ ನಮಗೆ ಅವರು ಈ ರೀತಿಯ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ಹಂಚಿಕೊಳ್ಳುವಂತಹ ವಿಧಾನ ಅವರೆಲ್ರಿಗೂ ಗೊತ್ತೇ ಇದೆ, ಮತ್ತೊಮ್ಮೆ ನೆನಪು

0: ಮಾಡೋದಾದರೆ ನಮಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು, ಆಮಂತ್ರಣ ಪತ್ರಿಕೆಯನ್ನು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408085853 ಈ ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಕಳಿಸಬಹುದು. ಈಗ 11:55 ಅವರಿಗೆ ಸಮಯ ಇರುತ್ತೆ. ಅದಾದ ನಂತರ ನಮಗೆ ಪತ್ರ ಬರೆಯೋದ್ರ ಮುಖಾಂತರ ಕೂಡ ಆಮಂತ್ರಣ ಪತ್ರಿಕೆಗಳನ್ನು ನಮಗೆ ಪೋಸ್ಟ್ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ, ನಿಲಯ ನಿರ್ದೇಶಕರು, ಸುತ್ತಮುತ್ತ ವಿಭಾಗ,
1: ಆಕಾಶವಾಣಿ ಮೈಸೂರು, ಯಾದವಗಿರಿ 5700020 ಈ ವಿಳಾಸಕ್ಕೆ ನಿಮ್ಮ ಪತ್ರಗಳನ್ನು ಬರೀಬಹುದು, ಜೊತೆಗೆ ಆಮಂತ್ರಣ ಪತ್ರಿಕೆಯನ್ನು ಲಗತ್ತಿಸಿ ಕಳಿಸಬಹುದು.
0: ಆಮೇಲೆ ಇಮೇಲ್ ವಿಳಾಸ
1: replyair@gmail.com, ಇದಕ್ಕೆ ಮೇಲ್ ಕೂಡ ಮಾಡಬಹುದು.
0: ಖಂಡಿತ ಅವರು ಈ ತರದ ಎಲ್ಲ ಮಾಹಿತಿಯನ್ನ ಆಕಾಶವಾಣಿಯ ಜೊತೆಗೆ ಹಂಚಿಕೊಳ್ಳೋದ್ರ ಮೂಲಕ ತಾವು ಕೂಡ ಆಕಾಶವಾಣಿಯ ಜೊತೆಗೆ ಜೋಡಿಸ್ಕೊಳ್ಳುವಂತಹ ಅವಕಾಶವನ್ನ ಸುತ್ತಮುತ್ತ ನೀಡ್ತಾ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ.
1: ಹಾಗಾದ್ರೆ ಇಂದಿನ ಕಾರ್ಯಕ್ರಮವನ್ನ ಒಂದು ಸುಂದರವಾದ ಗೀತೆಯೊಂದಿಗೆ ಶುರು ಮಾಡಿಬಿಡೋಣ.
0: ಖಂಡಿತ.

0: ಕೇಳಿದ್ರೆ, ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಅಂಚೆ ಕಚೇರಿಗಳಲ್ಲಿ ಆಧಾರ್ ಸೇವೆಯನ್ನು ಹೇಗೆ ಬಳಸ್ಕೊಳ್ಬಹುದು ಅನ್ನೋ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಅದಕ್ಕಾಗಿ ಹೆಚ್ಚಿನ ಒಂದು ಮಾಹಿತಿಯನ್ನು ನಿಮಗೆ ನೀಡೋದಕ್ಕೆ ಅಂತಾನೆ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಡಾಕ್ಟರ್ ಸುರೇಶ್ ಕುಮಾರ್, ಮಾರುಕಟ್ಟೆ ವ್ಯವಸ್ಥಾಪಕರು, ಮೈಸೂರು ಅಂಚೆ ವಿಭಾಗ. ಬನ್ನಿ, ಇವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಹಲೋ
1: ಮೇಡಮ್, ಹೇಳಿ.
0: ನಮಸ್ತೆ ಸರ್. ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಅತ್ಯಂತ ಆತ್ಮೀಯವಾದ ಸ್ವಾಗತ.
1: ಧನ್ಯವಾದಗಳು ಮೇಡಮ್.
0: ಸರ್, ಹೇಳಿ ಸರ್. ಅಂಚೆ ಕಚೇರಿಗಳಲ್ಲಿ ಸಾಕಷ್ಟು ರೀತಿಯಲ್ಲಿ ಸೇವೆಗಳು ಲಭ್ಯ ಇದೆ. ಈಗ ಆಧಾರ್ ಸೇವೆ ಲಭ್ಯ ಇದೆ ಅಂತ ಮಾಹಿತಿ ಇದೆ, ಯಾವ ರೀತಿ ಬಳಸ್ಕೊಳ್ಬಹುದು ಸಾರ್ವಜನಿಕರು ಅದನ್ನ?
1: ಮೇಡಮ್, ಈಗ ಅಂಚೆ ಕಚೇರಿಗಳಲ್ಲಿ ಆಧಾರ್ಗೆ ಸಂಬಂಧಿಸಿದಂತ ಹೊಸ ಆಧಾರ್ ಕಾರ್ಡ್ ಇರ್ಬೋದು, ಫೋನ್ ನಂಬರ್ ಬದಲಾವಣೆ, ವಿಳಾಸ ಬದಲಾವಣೆ, ಮತ್ತೆ ಹೆಸರು ಬದಲಾವಣೆ ಅಂತಹ ತಿದ್ದುಪಡಿಗಳಿರ್ಬೋದು, ಬಯೋಮೆಟ್ರಿಕ್ ಅಪ್ಡೇಷನ್ ಇರ್ಬೋದು, ಅದೆಲ್ಲವನ್ನು ಕೂಡ ನಾವು ಅಂಚೆ ಕಚೇರಿನಲ್ಲಿ ಮಾಡ್ತೀವಿ ಮೇಡಮ್. ಇವಾಗ ಸಾರ್ವಜನಿಕರು ಇದ್ರ ಉಪಯೋಗವನ್ನ ಪಡ್ಕೊಬಹುದು.
0: ಸರ್, ಎಲ್ಲ ಮೈಸೂರಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಅಂಚೆ ಕಚೇರಿಗಳಲ್ಲೂ ಲಭ್ಯ ಇದೆಯಾ ಸರ್, ಅಥವಾ ಕೆಲವು ಶಾಖೆಗಳಲ್ಲಿ ಮಾತ್ರ ಲಭ್ಯ ಇದೆಯಾ?
1: ಮೇಡಮ್, ಇವಾಗ ಕೆಲವು ಆಯ್ದ ಅಂಚೆ ಕಚೇರಿಗಳಲ್ಲಿ ಮಾತ್ರ ಸೌಲಭ್ಯ ಲಭ್ಯ ಇದೆ. ಈಗ ಉದಾಹರಣೆಗೆ ನಮ್ಮಲ್ಲಿ ಮೈಸೂರು ಸಿಟಿನಲ್ಲಿ ಮೈಸೂರು ಪ್ರಧಾನ ಅಂಚೆ ಕಚೇರಿ ಮತ್ತೆ ಸರಸ್ವತಿಪುರಂ ಪ್ರಧಾನ ಅಂಚೆ ಕಚೇರಿ ಎರಡು ಹೆಡ್ ಪೋಸ್ಟ್ ಆಫೀಸ್ಗಳಲ್ಲಿ ಲಭ್ಯ ಇದೆ. ಅದ್ರ ಜೊತೆಗೆ ನಮ್ಮ ಮೈಸೂರು ಯೂನಿವರ್ಸಿಟಿ ಪೋಸ್ಟ್ ಆಫೀಸ್ ಅಂತ ಏನಿದೆ, ಏನು ಕ್ರಾಫರ್ಡ್ ಹಾಲ್ ಇದೆಯಲ್ಲ, ಮೈಸೂರು ಯೂನಿವರ್ಸಿಟಿ ಕ್ರಾಫರ್ಡ್ ಹಾಲ್,
0: ಹೌದು ಸರ್,
1: ಅಲ್ಲಿ ಒಂದು ಮೈಸೂರು ಯೂನಿವರ್ಸಿಟಿ ಪೋಸ್ಟ್ ಆಫೀಸ್ ಅಂತ ಇದೆ, ಅಲ್ಲಿ ಇದೆ, ಯಾದವಗಿರಿನಲ್ಲಿದೆ, ಮತ್ತೆ ಮೇಟ್ಗಳ್ಳಿ ಪೋಸ್ಟ್ ಆಫೀಸ್ಗಳಲ್ಲಿ ಇವಾಗ ಈ ಸೌಲಭ್ಯ ಇದೆ ಮೇಡಮ್.
0: ಸರ್, ಅಂಚೆ ಕಚೇರಿ ಸಮಯ ಏನಿರುತ್ತೋ ಆ ಸಮಯದಲ್ಲಿ ಹೋಗಿ ಭೇಟಿ ಮಾಡಿ ನಾವು ಈ ಸೇವೆನ ಪಡ್ಕೋಬಹುದು ಅಂತೀರಾ?
1: ಖಂಡಿತ ಮೇಡಮ್. ಈಗ ಬೆಳಿಗ್ಗೆ 9:30 ಸಂಜೆ 4:00 ಈ ಎಲ್ಲಾ ಸೌಲಭ್ಯನೂ ಇರುತ್ತೆ ಮೇಡಮ್. ಆಮೇಲೆ ಇದಕ್ಕೆ ಮೊದ್ಲೇ ಟೋಕನ್ ತಗೋಬೇಕು ಅಂತ ಏನು ಇಲ್ಲ ಮೇಡಮ್, ಅಲ್ಲಿ ಫಸ್ಟ್ ಕಮ್ ಫಸ್ಟ್ ಪ್ರಿಫರೆನ್ಸ್ ಅಂತ ಮಾಡ್ತಾರೆ,
0: ಮೊದಲು ಬಂದವರಿಗೆ ಆದ್ಯತೆ.
1: ಮೊದ್ಲು ಯಾರು ಹೋಗ್ತಾರೋ ಅವ್ರಿಗೆ ಆ ಸೀರಿಯಲ್ ಸೀನಿಯಾರಿಟಿ ಪ್ರಕಾರನೇ ಮಾಡ್ಕೊಡ್ತಾರೆ ಮೇಡಮ್.
0: ಯಾರನ್ನು ಭೇಟಿ ಮಾಡ್ಬೇಕು ಸರ್ ಅಲ್ಲಿ, ಇಂತ ವಿಭಾಗನೇ ಒಂದು ಬೇರೆ ಇದೆಯಾ ಅಥವಾ?
1: ಅಲ್ಲಿ ಪೋಸ್ಟ್ ಮಾಸ್ಟರ್ಗಳನ್ನ ಭೇಟಿ ಮಾಡಿದ್ರೆ ಸಾಕು ಮೇಡಮ್.
0: ಪೋಸ್ಟ್ ಮಾಸ್ಟರ್ನ ಹೋಗಿ ನಮ್ಗೆ ಆಧಾರ್ ಬಗ್ಗೆ ಸೇವೆ ತಗೊಳ್ಳೋದಕ್ಕೆ ಆಸಕ್ತಿ ಇದೆ ಅಂತ ಹೇಳಿ ಕೇಳಿದ್ರೆ ಸಾಕು ಅಂತೀರಾ?
1: ಹೌದು ಮೇಡಮ್. ಈಗ ಅಲ್ಲಿ ಯಾರ ಹೆಸರು, ಯಾರ ಆಧಾರ್ ಕಾರ್ಡ್ ಬದಲಾವಣೆ ಆಗ್ಬೇಕು, ತಿದ್ದುಪಡಿ ಆಗ್ಬೇಕು, ಅಥವಾ ಯಾರ ಹೆಸರಲ್ಲಿ ಹೊಸ ಆಧಾರ್ ಕಾರ್ಡ್ ಆಗ್ಬೇಕು, ಸಂಬಂಧಿಸಿದ ವ್ಯಕ್ತಿಗಳೇ ಹಾಜರಾಗಬೇಕು ಮೇಡಮ್.
0: ಹಾ ಹಾ, ಇದು ಬಹಳ ಉಪಯುಕ್ತವಾದ ಮಾಹಿತಿ ಸರ್. ಯಾಕಂದ್ರೆ ನಾನು ಬೇರೊಬ್ಬರು ಆಧಾರ್ ಒಂದು ಬದಲಾವಣೆ ಬಗ್ಗೆನೋ ಮತ್ತೊಂದು ಕೇಳಲಿಕ್ಕೆ ಹೋಗೋದಕ್ಕಿಂತ ಯಾರು ಸಂಬಂಧಪಟ್ಟವರು ಇರ್ತಾರೆ ಅವ್ರನ್ನ ಜೊತೆ ಕರ್ಕೊಂಡು ಹೋದ್ರೆ ಅನುಕೂಲ.
1: ಹೌದು ಮೇಡಮ್. ಈಗ ಯಾವುದೇ ತಿದ್ದುಪಡಿ ಆದ್ರೂ ಕೂಡ ಅವ್ರದ್ದು ಬಯೋಮೆಟ್ರಿಕ್ ಬೇಕಾಗುತ್ತೆ ಮೇಡಮ್, ಯಾರ್ದು ತಿದ್ದುಪಡಿ ಆಗ್ಬೇಕು.
0: ಹೌದು ಹೌದು,
1: ಅವ್ರದ್ದು ಬಯೋಮೆಟ್ರಿಕ್ ಆಗ್ಬೇಕಾಗಿರೋದ್ರಿಂದ ಅವ್ರು ಸ್ವತಃ ಹಾಜರು ಇರ್ಬೇಕಾಗುತ್ತೆ ಮೇಡಮ್.
0: ಹಾ ಹಾ, ಸರಿ ಸರ್. ಮತ್ತೇನಾದ್ರೂ ಅವರು ದಾಖಲೆಗಳನ್ನ ತರಬೇಕಾಗುತ್ತಾ ಜೊತೆಗೆ
1: ಮೇಡಮ್? ಈಗ ತಿದ್ದುಪಡಿಗಳ ಮೇಲೆ ಆ ದಾಖಲೆಗಳು ನಿರ್ಧಾರ ಆಗುತ್ತೆ ಮೇಡಮ್. ಈಗ ಉದಾಹರಣೆಗೆ ಫೋನ್ ನಂಬರ್ ಬದಲಾವಣೆ ಮಾಡ್ಬೇಕು ಅಂದ್ರೆ ಅದಕ್ಕೇನು ದಾಖಲೆ ಬೇಕಾಗಲ್ಲ, ಆದ್ರೆ ಹೆಸರು, ಜನ್ಮ ದಿನಾಂಕ ಮತ್ತೆ ವಿಳಾಸ ಇವುಗಳನ್ನ ತಿದ್ದುಪಡಿ ಮಾಡ್ಬೇಕು ಅಂದ್ರೆ ಕೆಲವು ನಿಗದಿತ ದಾಖಲೆಗಳು ಬೇಕಾಗುತ್ತೆ ಮೇಡಮ್. ಅದರಲ್ಲೂ ಅವೆಲ್ಲ ಕೂಡ ಒರಿಜಿನಲ್ ದಾಖಲೆಗಳೇ ಬೇಕಾಗುತ್ತೆ. ಉದಾಹರಣೆಗೆ ಈಗ ಹೆಸರು ಬದಲಾವಣೆ ಮಾಡ್ಬೇಕು ಅಂದ್ರೆ SSLC ಮಾರ್ಕ್ಸ್ ಕಾರ್ಡ್ ಆಗುತ್ತೆ, ಮತ್ತೆ ಪಾಸ್ಪೋರ್ಟ್ ಆಗುತ್ತೆ, ಮತ್ತೆ ಆತರ ಕೇಂದ್ರ ಸರ್ಕಾರದಿಂದ ನಿಗದಿ ಆಗಿರ್ತಕ್ಕಂತ ಕೆಲವು ದಾಖಲೆಗಳು ಮಾತ್ರ ಆಗುತ್ತೆ ಮೇಡಮ್. ಈಗ ವಿಳಾಸ ಬದಲಾವಣೆಗೂ ಅಷ್ಟೇನೆ. ಈಗ ವಿಳಾಸ ಬದಲಾವಣೆ ಆಗ್ಬೇಕು ಅಂದ್ರೆ ಬ್ಯಾಂಕ್ ಪಾಸ್ಬುಕ್ ಆಗುತ್ತೆ, ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ ಆಗುತ್ತೆ, ಇದು ಗ್ಯಾಸ್ ಸಂಪರ್ಕ ಇದ್ರೆ ಆ ಗ್ಯಾಸ್ ಸಂಪರ್ಕದ ಪುಸ್ತಕ ಅಥವಾ ರಸೀತಿ ಆಗುತ್ತೆ, ಫೋನ್ ಸಂಪರ್ಕ ಇದ್ರೆ ಫೋನ್ ಬಿಲ್ ಆಗುತ್ತೆ, ಈ ತರ ಕೆಲವು ನಿಗದಿತ ದಾಖಲೆಗಳು ಬೇಕಾಗುತ್ತೆ ಮೇಡಮ್. ಅಂತ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಆಯಾ ತಿದ್ದುಪಡಿಗೆ ಅದರದೇ ಆದ ದಾಖಲೆಗಳು ಬೇಕಾಗುತ್ತೆ ಮೇಡಮ್.
0: ಸರಿ ಸರ್, ಬಹಳಷ್ಟು ವಿವರವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮೆಲ್ಲ ಕೇಳುಗರಿಗೆ ಮಾಡಿಕೊಟ್ರಿ, ಅದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್.
1: ಧನ್ಯವಾದಗಳು ಮೇಡಮ್. ಎಲ್ಲ ನಾಗರಿಕರು ಕೂಡ ಈ ಅಂಚೆ ಕಚೇರಿಗಳಲ್ಲಿ ಸಿಗ್ತಕ್ಕಂತ ಸೌಲಭ್ಯವನ್ನ, ಇದು ಅತ್ಯಂತ ಸುಲಭವಾಗಿ ಸಿಗುತ್ತೆ ಮೇಡಮ್. ಜೊತೆಗೆ ಈಗ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಮೈಸೂರು ಜಿಲ್ಲೆ ಎಲ್ಲ ಅಂಚೆ ಕಚೇರಿಗಳಲ್ಲಿ ಮತ್ತೆ ನಗರದಲ್ಲಿ ಇನ್ನೊಂದು 10-15 ಅಂಚೆ ಕಚೇರಿಗಳಲ್ಲಿ ಈ ಸೌಲಭ್ಯ ಸಿಗೋ ತರ ವ್ಯವಸ್ಥೆ ಆಗ್ತಾ ಇದೆ. ಅದು ಇನ್ನ ಕೆಲವೇ ದಿನಗಳಲ್ಲಿ ಅದು ಕೂಡ ಜಾರಿಗೆ ಬರುತ್ತೆ. ಎಲ್ಲ ನಾಗರಿಕರು ಮತ್ತು ಗ್ರಾಹಕರು ನಮ್ಮ ಆಕಾಶವಾಣಿ ಮೈಸೂರು ಆಕಾಶವಾಣಿ ಕೇಳುವರು ಇದರ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಮನವಿ ಮಾಡ್ಕೊಂತೀನಿ ಮೇಡಮ್.
0: ಸರ್, ಮತ್ತೊಂದು ವಿಷಯ, ಇದು
1: ಹೇಳಿ ಮೇಡಮ್.
0: ಈ ತರ ತಿದ್ದುಪಡಿ ಮಾಡೋದಕ್ಕೆ ಏನಾದರೂ ಸೇವಾ ಶುಲ್ಕ ಏನಾದರೂ ಇದೆಯಾ ಅಥವಾ ಉಚಿತವಾಗಿ
1: ಇಲ್ಲ ಇಲ್ಲ ಮೇಡಮ್,
0: ನೆರವೇರತ್ತಾ?
1: ಇಲ್ಲ ಮೇಡಮ್. ಈಗ ಇವರಾದ್ರೆ 13-14 ವರ್ಷದ ಮಕ್ಕಳಾದ್ರೆ ಅವ್ರಿಗೆ ಬಯೋಮೆಟ್ರಿಕ್ ಎಲ್ಲ ಉಚಿತ ಇರುತ್ತೆ ಮೇಡಮ್. ಏಕೆಂದ್ರೆ ಅವ್ರಿಗೆ ಬಾಲಾಧಾರ ಅಂತ ತಗೊಂಡಿರ್ತಾರೆ, ಆಮೇಲೆ ಮಾಡಬೇಕಾದ್ರೆ ಅದು ಉಚಿತವಾಗಿ ಬಯೋಮೆಟ್ರಿಕ್ ಎಲ್ಲ ಮಾಡಿಕೊಡ್ತೀವಿ. ಇನ್ನು ತಿದ್ದುಪಡಿಗೆ ₹75 ಶುಲ್ಕ ಆಗುತ್ತೆ ಮೇಡಮ್. ಅದಕ್ಕೆ ರಸೀತಿನೂ ಕೊಡ್ತೀವಿ. ಅದನ್ನ ಏನು ಯು ಐ ಡಿ ಏನಿದೆ ಆಧಾರ್ ಸಂಬಂಧಿಸಿದಂತೆ ಅವರೇ ಇಲಾಖೆಯವರೇ ಫಿಕ್ಸ್ ಮಾಡಿರ್ತಕ್ಕಂಥ ಶುಲ್ಕ ಅದು. ತಿದ್ದುಪಡಿಗೆ ₹75 ಆಗುತ್ತೆ, ಮತ್ತೆ ಬಯೋಮೆಟ್ರಿಕ್ಕು ಮತ್ತೆ ತಿದ್ದುಪಡಿ ಎರಡೂ ಸೇರಿದ್ರೆ ₹125 ಆಗುತ್ತೆ ಮೇಡಮ್.
0: 5 ವರ್ಷದ ಒಳಗಿನ ಮಕ್ಕಳನ್ನು ಕೂಡ ಈ ಆಧಾರ್ ಸೇವೆ ತಗೋಬೇಕು, ಹೊಸದಾಗಿ ಆಧಾರ್ ಸೇವೆ ಮಾಡಿಸ್ಬೇಕು ಅವರಿಗೆ ಅಂತಂದ್ರೆ ಅವ್ರನ್ನ ಕೂಡ ಕರ್ಕೊಂಡ್ಬರ್ಬೋದಾ?
1: ಖಂಡಿತ ಕರ್ಕೊಂಡ್ಬರ್ಬೋದು ಮೇಡಮ್, ಖಂಡಿತ ಕರ್ಕೊಂಡ್ಬರ್ಬೋದು. ಹೊಸ ಆಧಾರ್ ಕೂಡ ಮಾಡ್ಕೊಬಹುದು. ಈಗ ಬಾಲ ಆಧಾರ್ ಆಗಿರುವಂತವ್ರು ಅವರು ಮೆಜಾರಿಟಿಗೆ ಬಂದಿದ್ರೆ ಅವರು ಕೂಡ ಹೊಸ ಆಧಾರ್ ಕಾರ್ಡ್ಗಳನ್ನ ತಗೊಬೇಕಾಗುತ್ತೆ, ಆ ತರ ಹೊಸ ಆಧಾರ್ ಕೂಡ ತಗೊಬಹುದು. ಆಮೇಲೆ ಇವಾಗ ಕಂಪಲ್ಸರಿ 5 ವರ್ಷ 10 ವರ್ಷ ಆದ್ಮೇಲೆ ಪ್ರತಿಯೊಬ್ಬ ನಾಗರಿಕರು ಕೂಡ ಬಯೋಮೆಟ್ರಿಕ್ ಅಪ್ಡೇಷನ್ ಮಾಡ್ಕೊಳ್ಳೇಬೇಕು ಮೇಡಮ್.
0: ಹೌದು ಹೌದು,
1: ಅದು ಕಂಪಲ್ಸರಿ ಇದೆ. ಅದನ್ನು ಕೂಡ ಇಲ್ಲಿ ನಮ್ಮ ಅಂಚೆ ಕಚೇರಿಗಳಲ್ಲಿ ಸುಲಭವಾಗಿ ಮಾಡ್ಕೊಬಹುದು ಮೇಡಮ್.
0: ಅಂದ್ರೆ ಈಗಾಗಲೇ ಮಾಡಿಬಿಟ್ಟಿರ್ತಾರೆ, ಸುಮಾರು ವರ್ಷ ಆಗಿದೆ, ಇನ್ನೇನಿಲ್ಲಪ್ಪ ನಾವು ಮಾಡಿಸ್ಕೊಂಡಿದ್ದೀವಿ ಎಂಥದ್ದು ನಾವು ಯೋಚನೆ ಮಾಡೋಂಗಿಲ್ಲ ಅಂತೇನಿಲ್ಲ, ಪ್ರತಿ 5 ವರ್ಷಕ್ಕೊಂದ್ಸಲ ನೀವು ಹೇಳ್ದಂಗೆ ಅಪ್ಡೇಷನ್ ಪ್ರೋಸೆಸ್ ಆಗಬೇಕು, ಅದಕ್ಕಾಗಿ ಕೂಡ ನಾವು ಭೇಟಿ ನೀಡಬಹುದು.
1: ಹೌದು ಮೇಡಮ್, ಖಂಡಿತ ಆಗ್ಲೇಬೇಕು ಮೇಡಮ್, ಅಪ್ಡೇಟ್ ಆಗ್ಲೇಬೇಕು ಮೇಡಮ್.
0: ಆಗಲಿ ಸರ್, ಸಾಕಷ್ಟು ಮಾಹಿತಿಯನ್ನು ಇದ್ರ ಬಗ್ಗೆ ನಮ್ಮೆಲ್ಲ ಕೇಳುಗರಿಗೆ ನೀಡಿದ್ರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ ಸರ್.
1: ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮೈಸೂರು ಆಕಾಶವಾಣಿಗೆ ಮತ್ತು ಆಕಾಶವಾಣಿ ಎಲ್ಲ ಕೇಳುಗರಿಗೆ ಧನ್ಯವಾದಗಳು ಮೇಡಮ್.
0: ನಮಸ್ತೆ.
1: ನಮಸ್ಕಾರ ಮೇಡಮ್.

0: ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಹೇಳಿದ್ವಿ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳ ಮಾಹಿತಿಯನ್ನು ಹಿಡ್ಕೊಂಡು ಬಂದಿದ್ದೀವಿ ಅಂತ. ಚಂದನ, ಇತ್ತೀಚೆಗಷ್ಟೇ ನಾವು ವೈದ್ಯರ ದಿನಾಚರಣೆಯನ್ನು ನಿಜವಾಗ್ಲೂ ತುಂಬ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ. ಈ ಗಣೇಶನ ಹಬ್ಬ ಹೇಗೆ ಒಂದು ತಿಂಗಳು ಆಚರಣೆ ಮಾಡ್ತೀವೋ ಹಾಗೆ ವೈದ್ಯರ ದಿನಾಚರಣೆನೂ ಒಂದು ವಾರಗಟ್ಟಲೆ ಮಾಡ್ತೀವಿ. ಯಾಕೆಂದರೆ ವೈದ್ಯರ ಪಾತ್ರ ನಮ್ಮ ಜೀವನದಲ್ಲಿ ತುಂಬ ಮುಖ್ಯ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಇಷ್ಟೆಲ್ಲ ಪೀಠಿಕೆ ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ
1: ನನಗೂ ಗೊತ್ತು. ಈಗ ನೀವು ಎಲ್ಲೋ ಒಂದು ಕಡೆ ವೈದ್ಯರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರೆ ಅದ್ರ ಬಗ್ಗೆ ಮಾಹಿತಿ ನೀಡಕ್ಕೆ ಸಜ್ಜಾಗಿದ್ದೀರಾ.
0: ಖಂಡಿತ ಹೌದು. ಇದೇ 12ನೇ ತಾರೀಕು ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಮತ್ತೆ 6 ಜನ ವೈದ್ಯ ಸಾಧಕರಿಗೆ ವೈದ್ಯರತ್ನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಾಟಾಗಿದೆ. ಅದರ ಕುರಿತು ಮಾತಾಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆಗಿದ್ದಾರೆ ಅನ್ವೇಷಣಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಡಾ

0: ತುಂಬಾ ಸಂತೋಷ ಆಗಿದೆ ಮೇಡಮ್. ಮೊದಲಿಗೆ ಅನ್ವೇಷಣಾ ಸೇವಾ ಟ್ರಸ್ಟ್ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಆಚರಿಸ್ತಾ ಬರ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನ. ಈ ಬಾರಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯನ್ನ ಮೈಸೂರಿನ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಸಭಾಂಗಣದಲ್ಲಿ ಬೆಳಗ್ಗೆ 10:30 ಇಟ್ಕೊಂಡಿದ್ದೀವಿ. ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದ ಬೆಂಗಳೂರಿನ ಡಾಕ್ಟರ್ ಬಿ ದಿನೇಶ್ ಅವರು ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಡ್ತಾರೆ. ಈ ಮಧುವರು ಜೆಎಸ್ಎಸ್ ಆಸ್ಪತ್ರೆಯ ನಿರ್ದೇಶಕರು, ಅವರು ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಮೈಸೂರಿನ ಜಯದೇವ ಆಸ್ಪತ್ರೆಯ ಡಾಕ್ಟರ್ ಸದಾನಂದ್ ಅವರು ಪುಷ್ಪಾರ್ಚನೆ ಮಾಡಿಕೊಡ್ತಾ ಇದ್ದಾರೆ ಭಾವಚಿತ್ರಕ್ಕೆ. ಮಧುಮೇಹ ತಜ್ಞ ಡಾಕ್ಟರ್ ಜಿ ಲಕ್ಷ್ಮೀನಾರಾಯಣ ಅವರು ಕಾರ್ಯಕ್ರಮದಲ್ಲಿ ಬಿ ಸಿ ರಾಯ್ ಅವರನ್ನು ಕುರಿತು ಮತ್ತು ಡಾಕ್ಟರ್ ಎಂ ಜಿ ಆರ್ ಎಸ್ ಅವರು ಭಾಷಣ ಮಾಡಲಿದ್ದಾರೆ. ಪುಸ್ತಕ ತಾಂಬೂಲ ವಿತರಣಾ ರಾಜಶೇಖರ್ ಆಸ್ಪತ್ರೆಯ ನಿರ್ವಸ್ಥಾಪಕ ಅಧ್ಯಕ್ಷರಾದ ಜಿ ರಾಜಶೇಖರ್ ಮತ್ತು ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಆರ್ಯ ಅಮರ್ನಾಥ್ ರಾಜ್ ಅವರು ಮುಖ್ಯ ಅತಿಥಿಗಳ ಪಾಲ್ಗೊಳ್ತಾ ಇದ್ದಾರೆ. ಈ ಬಾರಿ ವಿಶೇಷ ಅಂದ್ರೆ ಮೇಡಮ್, ವಿಶೇಷವಾಗಿ ಪ್ರತಿ ವರ್ಷ 6 ಜನ ವಿಶಿಷ್ಟವಾದ ಸಾಧಕರುಗಳಿಗೆ ನಾವು ಸನ್ಮಾನ ವೈದ್ಯ ರತ್ನಶ್ರೀ ಅಂತ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಈ ಬಾರಿ ಜಯದೇವ ಆಸ್ಪತ್ರೆಯ ಆರ್ ಎಂ ಅವರು ಪಶುಪತಿ ಅಂತ ಹೇಳಿ, ಹಾಗೆಯೇ ಕೇರಳ ಆಸ್ಪತ್ರೆಯ ಆರ್ ಎಂ ಅವರು ಡಾಕ್ಟರ್ ನಜ್ಮಾ ಪಾಷ ಅಂತ ಹೇಳಿ, ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು 40ಕ್ಕೂ ಹೆಚ್ಚಿನ ಅಭಿನಂದನಾ ಗ್ರಂಥಗಳು ಮತ್ತು ವಿಶೇಷವಾಗಿ ಮಹಾಕಾವ್ಯಗಳನ್ನು ಬರೆದಿರ್ತಕ್ಕಂತ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಹಾಗೂ ನೀಲಗಿರಿ ಅರೋಮಾ ಮೇಲಿಂಗ್ ಡಾಕ್ಟರ್ ಎಲ್ಲಾ ರಾಜ್ ಅಂತ, ಇನ್ನೊಬ್ಬರು ಡಾಕ್ಟರ್ ಎಚ್ ಸಿ ಸೋಮಶ್ರೀ ಅಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಚನ್ನಳ್ಳಿ ಹುಣಸೂರು ಇವರಿಗೆ, ಮತ್ತು ಡಾಕ್ಟರ್ ವೇಣುಗೋಪಾಲ್ ರಾಜೇಶ್ ಅಂತ ಶಿಶುರೋಗ ತಜ್ಞರು, ಇವರು ಕೊಡಗು ಜಿಲ್ಲೆಯ ಅಮ್ಮತ್ತಿ ಆಸ್ಪತ್ರೆಯಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ 6 ಜನಕ್ಕೆ ವೈದ್ಯರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೀವಿ ಮೇಡಮ್.
1: ತುಂಬಾ ಸಂತೋಷ ಸರ್.
0: ಸಾರ್ವಜನಿಕರಿಗೆ ಮುಕ್ತವಾದ ಅವಕಾಶ ಇರ್ತದೆ, ಎಲ್ಲರೂ ಬಂದು ಈ ಸಮಾರಂಭದಲ್ಲಿ ಬಿ ಸಿ ರಾಯವರ ಸಾಧನೆ ಸಿದ್ಧಿ ಸಾಧನೆ ಕುರಿತು ತಿಳ್ಕೋಬಹುದಾಗಿರ್ತದೆ.
1: ಖಂಡಿತ ಸರ್, ತುಂಬಾ ಉತ್ತಮವಾದಂತಹ ಉದ್ದೇಶವನ್ನ ಗುರಿಯನ್ನ ಹೊಂದಿರುವಂತಹ ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ಈ ತರದ ರಾಷ್ಟ್ರೀಯ ದಿನಾಚರಣೆಗಳಲ್ಲಿ ವಿಶೇಷವಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದೀರಾ, ಅದರಲ್ಲೂ ವಿಶೇಷವಾಗಿ ವೈದ್ಯರಿಗೆ ಸಂಬಂಧಪಟ್ಟ ಹಾಗೆ ವೈದ್ಯ ರತ್ನಶ್ರೀ ಅಂತ ಹೇಳಿ ಪ್ರಶಸ್ತಿಗಳನ್ನ ಕೂಡ ಕೊಡ್ತಾ ಇದ್ದೀರಾ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿ ಆಗ್ಲಿ, ನಿಜವಾಗ್ಲೂ ವೈದ್ಯರ ಸೇವೆ ಏನು ಅನ್ನುವಂಥದ್ದು ಸಾರ್ವಜನಿಕರಿಗೆ ಇನ್ನೂ ಚೆನ್ನಾಗಿ ಮನದಟ್ಟಾಗ್ಲಿ ಅನ್ನೋಂಥದ್ದು ನಮ್ಮ ಆಕಾಶವಾಣಿಯ ಆಶಯ ಕೂಡ. ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಎಲ್ಲ ವಿವರಗಳನ್ನು ಹಂಚಿಕೊಂಡಿದ್ದೀರಾ ಸರ್, ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಶುಭ ದಿನ, ನಮಸ್ತೆ.
0: ನಮಗೂ ಮತ್ತು ಆಕಾಶವಾಣಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್.

0: ಚಂದನ, ಕೈಯಲ್ಲಿ ಯಾವುದೋ ಒಂದು ಆಮಂತ್ರಣ ಪತ್ರಿಕೆಯನ್ನ ಹಿಡ್ಕೊಂಡು ಮುಂದಿನ ಕರೆಗೋಸ್ಕರ ಅಂತ ಹೇಳಿ ಏನೋ ವಿಶೇಷವಾದ ಮಾಹಿತಿಯನ್ನ ತಗೊಂಡ್ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇದೆ.
1: ಹೂ, ಮತ್ತೆ ಈಗ ಎಲ್ರಿಗೂ ತಿಳಿದೇ ಇದೆ, ಮುಂಗಾರು ಮಳೆ ಕಡಿಮೆ ಬಂತು.
0: ಹೌದು, ಈ ವರ್ಷ
1: ಸಾಕಷ್ಟು
0: ಹಾಗೆ ಆಗಿದೆ.
1: ಸಂಖ್ಯೆಯಲ್ಲಿ ರೈತರೆಲ್ಲರೂ ಗಾಬರಿ ಆಗಿದ್ರು, ಕಂಗಾಲಾಗಿದ್ರು, ಮಳೆ ಇಲ್ಲದೆ ಹೇಗಪ್ಪ ಬೆಳೆ ಬೆಳೆಯೋದು ಅಂತ. ಆದ್ರೆ ಏನೋ ಈಗ ಆ ದೇವರ ಕೃಪೆ ಅಂತ ಅನ್ಕೋಬಹುದು.
0: ನಿಜ,
1: ಮಳೆ ಆಗ್ತಾ ಇದೆ, ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಹಲವಾರು ಕಡೆಗಳಲ್ಲಿ ಚೆನ್ನಾಗಿ ಮಳೆ ಆಗ್ತಾ ಇದೆ. ಕೆರೆಕಟ್ಟೆಗಳು ಮೈ ತುಂಬುತ್ತಾ ಇದ್ದಾವೆ,
0: ಜಲಾಶಯಗಳು
1: ಹಾಗಾಗಿ
0: ತುಂಬಿವೆ.
1: ತುಂಬುತ್ತಾ ಇದ್ದಾವೆ. ರೈತರ ಮುಖದಲ್ಲಿ ಸಂತೋಷ ಸಮಾಧಾನ ಮೂಡ್ತಾ ಇದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂತ ಗೊತ್ತಾ?
0: ಖಂಡಿತ ಗೊತ್ತು. ಯಾಕೆ ಅಂತ ಹೇಳಿದ್ರೆ, ಇದೇ ಜೂನ್ ತಿಂಗಳಲ್ಲಿ ವಿಶ್ವ ಪರಿಸರ ದಿನ ಆಚರಣೆ ಮಾಡಿ ಒಂದಷ್ಟು ಗಿಡಗಳನ್ನ ನೆಟ್ಟಿದೀವಿ. ಆ ಗಿಡಗಳೇ ನಮಗೇನು ಮಳೆಯನ್ನ ತಂದ್ಕೊಡ್ತಾ ಇಲ್ಲ, ಆದ್ರೆ ಆ ಗಿಡಗಳು ಇನ್ನೊಂದು 10-20 ವರ್ಷ ಬಿಟ್ರೆ ಖಂಡಿತ ಈ ತರದ ಒಂದು ಏನು ಪರಿಸರ ಸಮತೋಲನ ಇದೆ ಅದಕ್ಕೆ ಸಹಾಯ ಮಾಡೇ ಮಾಡ್ತವೆ ಅನ್ನುವಂಥದ್ದು. ಆದ್ರೆ ಈ ವಿಚಾರ ಯಾಕೆ ಬಂತು ಗಿಡ ನೆಡುವಂಥದ್ದು?
1: ಯಾಕೆ ಅಂತಂದ್ರೆ, ಬರುವ ವಾರ ನಮ್ಮ ಮೈಸೂರು ಆಕಾಶವಾಣಿ ಆವರಣದಲ್ಲಿ ಸಸಿ ನೆಡೋ ಕಾರ್ಯಕ್ರಮ ಇದೆ. ಅದು ವನ ಮಹೋತ್ಸವ ಸಪ್ತಾಹದ ಪ್ರಯುಕ್ತ. ಈ ಒಂದು ಮಾಹಿತಿಯನ್ನು ನಮ್ಮ ಎಲ್ಲ ಕೇಳುಗರಿಗೆ ನೀಡೋದಕ್ಕೆ ನನಗಂತೂ ತುಂಬಾ ಸಂತೋಷ, ಹೆಮ್ಮೆ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಅಂತಾನೆ ನಮ್ಮ ಜೊತೆಗೆ ಡಾಕ್ಟರ್ ಜಿ ಕೆ ರಾಮೇಗೌಡ ಸರ್ ಅವರು, ಸಹಾಯಕ ಪ್ರಾಧ್ಯಾಪಕರು, ಕೀಟಶಾಸ್ತ್ರ, ಕೀಟವಿಜ್ಞಾನ, ತೋಟಗಾರಿಕೆ ಮಹಾವಿದ್ಯಾಲಯ ಮೈಸೂರು, ಇವರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಅವರನ್ನ ಮಾತನಾಡಿಸೋಣ, ಬನ್ನಿ. ಹಲೋ
2: ಮೇಡಮ್, ನಮಸ್ತೆ.
1: ಸರ್, ನಮಸ್ತೆ ಸರ್. ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ.
2: ನಮಸ್ತೆ
1: ಸರ್. ಇವತ್ತು ನಮಗೆ ಸ್ವಲ್ಪ ಹೆಚ್ಚಿನ ಖುಷಿ ಆಗ್ತಾ ಇದೆ, ಯಾಕಂದರೆ ನೀವು ಎಲ್ಲರೂ ಕೂಡ ನಮ್ಮ ಒಂದು ಮೈಸೂರು ಆಕಾಶವಾಣಿ ಕೇಂದ್ರಕ್ಕೆ ಬರ್ತಾ ಇದ್ದೀರಾ. ಮುಂದಿನ ವಾರ ನಾವು ಭೇಟಿ ಆಗ್ತಿದ್ದೇವೆ ಎಲ್ಲರೂ. ಒಂದು ಸಸಿ ನೆಡೋ ಕಾರ್ಯಕ್ರಮ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್.
2: ಖಂಡಿತ ಮೇಡಮ್, ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನೀವು ಹೊರಗಿನ ಪ್ರಪಂಚವನ್ನೆಲ್ಲ ತೋರಿಸ್ತಾ ಇದ್ರಿ ನಮಗೆ. ಆದ್ರೆ ನಾವು ಮುಂದಿನ ವಾರ ಸೇರ್ತಾ ಇರುವಂತ ವೈಶಿಷ್ಟ್ಯತೆ ಏನಪ್ಪಾ ಅಂದ್ರೆ, ನಾವೇ ಆಕಾಶವಾಣಿಗೆ ಬರ್ತಾ ಇದ್ದೀವಿ. ಅದಕ್ಕೆ ನಾವು ಆಕಾಶವಾಣಿ ಮೈಸೂರಿಗೆ ಆಭಾರಿ ಆಗಿದ್ವಿ, ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನವರು. ಇದೊಂದು ಅವಕಾಶ, ಯಾಕೆಂದ್ರೆ ನಾವು ಕೂಡ ಕಳೆದ ತಿಂಗಳು ಸುಮಾರು 2 ಪ್ರೋಗ್ರಾಮ್ಗಳನ್ನ, ಈ ತಿಂಗಳು ಕೂಡ ಒಂದು ಕಾರ್ಯಕ್ರಮವನ್ನ ನಮ್ಮಲ್ಲೇ ಗಿಡ ನೆಡುವ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ.
1: ಹೌದು, ಅದ್ರ ಬಗ್ಗೆ ಕೂಡ ಮಾತನಾಡಿದ್ವಿ.
2: ಇನ್ನೂ ಒಂದು ಅವಕಾಶ ಸಿಕ್ತು ನಮ್ಗೆ, ಇನ್ನೊಂದು ಗಿಡ ನೆಡೋದಕ್ಕೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಮ್ಮ ಕೇಶವಮೂರ್ತಿ ಸಾಹೇಬರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಈ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ, ಇದು ತೋಟಗಾರಿಕಾ ಮಹಾವಿದ್ಯಾಲಯ ಮತ್ತೆ ಆಕಾಶವಾಣಿ ಜೊತೆಗೆ ನಮ್ಮ ಆಕಾಶವಾಣಿ ಶ್ರೋತೃಗಳ ಸಂಯುಕ್ತ ಶ್ರೋತೃ ಸಂಘ ಏನಿದೆ ಅವರು ಕೂಡ ಕೈ ಜೋಡಿಸಿದ್ದಾರೆ. ಇವುಗಳ ಜೊತೆಗೆ 2 ಫರ್ಮ್ಗಳು, ಒಂದು ಮಸ್ಟೀಟ್ ಮಶ್ರೂಮ್ಸ್ ಅಂತೇಳಿ ನಮ್ಮ ಮೈಸೂರಿನಲ್ಲೇ ಅಣಬೆಯನ್ನ ಬೆಳೆಸ್ತಾ ಇರುವಂತ ಮಸ್ಟೀಟ್ ಮಶ್ರೂಮ್ ಅವರು, ಮತ್ತೆ ಅವರು ಈ ಮಶ್ರೂಮ್ ಕಾಂಪೋಸ್ಟ್ ಅನ್ನು ಕೂಡ ಮಾರಾಟ ಮಾಡ್ತಾ ಇದ್ದಾರೆ ಅತ್ಯಂತ ಕಡಿಮೆ ಬೆಲೆಗೆ. ಅವರು ಸಹ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಂತೃಷ್ಟಿ ಟೆಕ್ನಾಲಜೀಸ್ ಬೆಂಗಳೂರಿನವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈಗೊಡಿಸಿದ್ದಾರೆ. ಇವಿಷ್ಟು ಇದ್ರದ ಒಂದು ವೈಶಿಷ್ಟ್ಯತೆ. ಇವರೆಲ್ಲರೂ ಸೇರಿ
1: ಸಂಯುಕ್ತಾಶ್ರಯದಲ್ಲಿ ಅಂತ ಹೇಳ್ಬಹುದು ಸರ್.
2: ಇವರೆಲ್ಲರೂ ಸಂಯುಕ್ತಾಶ್ರಯದಲ್ಲಿ ನಾವು ಇದ್ ಮಾಡ್ತಾ ಇದೀವಿ. ಮತ್ತೆ ಈ ಒಂದು ಇದಕ್ಕೆ ಕೈಗೊಡಿಸಿರುವಂತ ಇನ್ನೊಬ್ಬ ಯುವ ಏನಂತ ಹೇಳ್ತೀವಿ ನಾವು, ನಮ್ಮ ಹಲುಮಿನಿ, ನಮ್ಮ ಒಂದು ಪದವೀಧರ, ನಮ್ಮ ಮೈಸೂರು ಕಾಲೇಜಿನ ಪದವೀಧರ, ಕಳೆದ ವರ್ಷವಷ್ಟೇ ಅವನು ಪದವಿ ತಗೊಂಡಿದ್ದಾನೆ, ಮನೋಜ್ ಆರ್ ಅಂತೇಳಿ. ಇವನು ಒಂದು ವೈಶಿಷ್ಟ್ಯತೆ ಏನಪ್ಪ ಅಂದ್ರೆ, ಇವನು 3ನೇ ವರ್ಷದಲ್ಲಿದ್ದಾಗಲೇ ಅವನು ಸ್ವಯಂ ಉದ್ಯೋಗವನ್ನ, ಕೃಷಿ ಉದ್ಯಮವನ್ನ ಶುರು ಮಾಡ್ಕೊಂಡಿದ್ದ. ಬೇವಿನ ಹಿಂಡಿಯನ್ನ ತಯಾರಿಸಿ

0: ರೈತರಿಗೆ ಒಂದು ಪೂರೈಕೆ ಮಾಡ್ತಿದ್ದ, ಅವನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿದ್ದಾನೆ. ಅದೊಂದು ಈ ಕಾರ್ಯಕ್ರಮದ ಒಂದು ಮತ್ತೊಂದು ವೈಶಿಷ್ಟ್ಯ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಾವೇನ್ ಮಾಡ್ತಾ ಇದೀವಿ ಮೇಡಮ್ ಅಂದ್ರೆ, ನಮಗೆ ಸುಮಾರು ಆ ಒಂದು ಆಕಾಶವಾಣಿಯ ಎಡಭಾಗದ ಅಂಗಳದಲ್ಲಿ ಏನೇ ಸುಮಾರು ನೆರಳಿನಲ್ಲಿ, ಅಂದ್ರೆ ಸಂಪೂರ್ಣ ಬಿಸಿಲು ಅಲ್ಲ, ಸಂಪೂರ್ಣ ನೆರಳು ಅಲ್ಲ, ಪಾರ್ಷಿಯಲ್ ಶೇಡ್ ಅಂತ ಹೇಳ್ತೀವಿ, ಈ ಒಂದು ಅಂಗಳದಲ್ಲಿ ನಾವು ಸುಮಾರು 90 ಗಿಡಗಳನ್ನ ನೆಡಬೇಕು ಅಂತೇಳಿ ಒಂದು ಯೋಜನೆ ಹಾಕೊಂಡಿದ್ದೀವಿ. ಮತ್ತೆ ಈ ಯೋಜನೆಯಲ್ಲಿ ಹಿಂಭಾಗಕ್ಕೆ ಅಂದ್ರೆ ಟುವರ್ಡ್ಸ್ ಕಾಂಪೌಂಡ್ ಸೈಡ್ಗೆ ನಾವು ಹಿಂಭಾಗಕ್ಕೆ ಕೇಸರಿ ಬಣ್ಣದ ಎಲಿಕೋನಿಯಾ ಗಿಡಗಳನ್ನ ನಾಟಿ ಮಾಡ್ತಿದ್ದೀವಿ. ಮಧ್ಯಭಾಗದಲ್ಲಿ ನಮ್ಮ ಮೈಸೂರಿನ ಸಾಂಪ್ರದಾಯಿಕ ಬೆಳೆ ಮೈಸೂರಿನ ಮೆರಗು ಮೈಸೂರು ಮಲ್ಲಿಗೆ ಗಿಡಗಳನ್ನ ನೆಡ್ತಾ ಇದ್ದೀವಿ. ಮತ್ತೆ ಟುವರ್ಡ್ಸ್ ನಮ್ಮ ಆಫೀಸಿನ ಸೈಡ್ಗಾದಂಗೆ ಆ ಸಾಲಿನಲ್ಲಿ ಒಂದು ಮುರ್ರಯ್ಯ ಅಥವಾ ನಮ್ಮ ಬೇವಿನ ಗಿಡದ ಸಾರಿ ಕರಿಬೇವಿನ ಗಿಡದ ಜಾತಿಗೆ ಸೇರಿದಂತ ಒಂದು ಅಲಂಕಾರಿಕ ಗಿಡ, ಇದು ಕುಬ್ಜ ರೀತಿಯಲ್ಲಿ ಇರುತ್ತೆ, ಹಸಿರು ಬಣ್ಣದಲ್ಲಿ ಇರುತ್ತೆ. ಇಲ್ಲಿ ಕೇಸರಿ ಬಿಳಿ ಹಸಿರು ಈ ಬಣ್ಣವನ್ನ ನಮ್ಮ ರಾಷ್ಟ್ರ ಧ್ವಜದ ಏನು ಪ್ರತೀಕವಾಗಿದೆ, ತ್ರಿವರ್ಣ ಧ್ವಜದ ಒಂದು ಪ್ರತೀಕವನ್ನ ನಾವು ಇಲ್ಲಿ ಒಂದು ರೆಪ್ಲಿಕಾ ಮಾಡೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಮತ್ತೆ ಈ ಗಿಡಗಳ ಬೆಳವಣಿಗೆನೂ ಆ ರೀತಿ ಇದೆ, ಹಿಂದ್ಗಡೆ ಇರುವಂತ ಎಲಿಕೋನಿಯ ಎತ್ತರದಲ್ಲಿ ಬೆಳೆಯುತ್ತೆ, ನಮ್ಮ ಮಲ್ಲಿಗೆ ಮಧ್ಯಮ ಎತ್ತರದಲ್ಲಿ ಇರುತ್ತೆ, ಮತ್ತೆ ಹಸಿರು ಕುಬ್ಜವಾಗಿರುತ್ತೆ. ನಾವು ನಮ್ಮ ಆಕಾಶವಾಣಿ ಒಳಭಾಗದ ರಸ್ತೆ ಮುಖ್ಯ ರಸ್ತೆಯಲ್ಲಿ ನಾವು ಅಡ್ಡಾಡ್ತಾ ಇದ್ರೆ ಆಫೀಸಿನ ಮುಂದೆ ಈ ಬಣ್ಣ ಯಾರಿಗಾದ್ರೂ ಆಕರ್ಷಿತವಾಗಿ ಆಕರ್ಷಣೆಯನ್ನ ಮಾಡುತ್ತೆ, ಯಾವುದೇ ಒಬ್ಬ ನೋಡುಗನಿಗೆ ಬಹಳ ಖುಷಿ ತರುವಂತದ್ದು. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಅವರ ಶ್ರಮದಾನದ ಮುಖಾಂತರ, ಯಾಕೆಂದ್ರೆ ಅವರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ ವರ್ಕ್ಗಳಿರ್ತವೆ, ಇದರಲ್ಲಿ ಒಂದು ನಮ್ಮ ಏನು ಗಾರ್ಡನ್ ವಿನ್ಯಾಸ ಅಥವಾ ತೋಟಗಾರಿಕಾ ತೋಟ ವಿನ್ಯಾಸದ ವಿದ್ಯಾರ್ಥಿಗಳು ಮತ್ತೆ ನಮ್ಮ ಜೈವಿಕ ಉತ್ಪನ್ನಗಳ ಘಟಕದ ವಿದ್ಯಾರ್ಥಿಗಳು ಎರಡು ಪ್ರಾಜೆಕ್ಟ್ ತಗೊಂಡಿರುವಂತಹ ವಿದ್ಯಾರ್ಥಿಗಳು ಸುಮಾರು 40+ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಶ್ರಮದಾನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಬೇರೆ ಬೇರೆ ನಮ್ಮ ಇನ್ನೂ 5-6 ಯೋಜನೆಗಳಿದಾವೆ. ಆ ವಿದ್ಯಾರ್ಥಿಗಳು ತಾವು ತಯಾರಿಸಿದಂತಹ ಹಲವಾರು ಉತ್ಪನ್ನಗಳನ್ನ ಅಲ್ಲಿ ಪ್ರದರ್ಶನ ಮತ್ತೆ ಮಾರಾಟ ಮಾಡೋದಕ್ಕೂ ಕೂಡ ಯೋಜನೆ ಹಾಕೊಂಡಿದ್ದಾರೆ ಮೇಡಮ್. ಇದನ್ನ ಬುಧವಾರ ಬೆಳಿಗ್ಗೆ ಸುಮಾರು 10 ಗಂಟೆಗೆ ನಾವು ಅಲ್ಲಿ ಅಸೆಂಬಲ್ ಆಗಿ 10:00 ಗಿಡ ನೆಡುವಂತ ಒಂದು ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮವನ್ನ ನಮ್ಮ ಕಾಲೇಜಿನ ಡೀನ್ ಆದಂತ ಡಾಕ್ಟರ್ CN ಅಂಚಿನಮನಿ ಸಾಹೇಬ್ರು ಉದ್ಘಾಟನೆ ಮಾಡ್ತಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ಸಂಸೃಷ್ಟಿ ಟೆಕ್ನಾಲಜೀಸ್ ಬೆಂಗಳೂರಿನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ TN ಗುರುಪ್ರಸಾದ್, ಮತ್ತೆ ಹಾಗೆ ನಮ್ಮ ಮಸ್ಟೀಕ್ ಮಶ್ರೂಮ್ಸ್ ನಾಗವಾಲ ಮೈಸೂರಿನ ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ NM ನಂದೀಶ್ ಕುಮಾರ್, ಇವರಿಬ್ರು ಮುಖ್ಯ ಅತಿಥಿಗಳಾಗಿ
1: ಭಾಗವಹಿಸ್ತಾ ಇದ್ದಾರೆ
0: ಮೇಡಮ್. ಮತ್ತೆ ನಮ್ಮ ನಿಲಯದ ಮುಖ್ಯಸ್ಥರು ಮತ್ತೆ ನಮ್ಮ ಕೃಷಿ ರಂಗ ವಿಭಾಗದ ಮುಖ್ಯಸ್ಥರು ಆದಂತ ಶ್ರೀ ಎನ್ ಕೇಶವಮೂರ್ತಿ ಸಾಹೇಬ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸ್ಕೊತಾ ಇದ್ದಾರೆ. ಮತ್ತೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ನನ್ನ ಜೊತೆ ನಮ್ಮ ಸಂಯುಕ್ತ ಶ್ರೋತೃ ಬಳಗದ ಅಧ್ಯಕ್ಷರಾದಂತ ಶ್ರೀ ಕಣ್ಣೂರು ವಿ ಗೋವಿಂದಾಚಾರ್ಯವರು ನನ್ನ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ. ಇದಲ್ಲದೇನು ಕೂಡ ನಮ್ಮ ಆಕಾಶವಾಣಿ ಸಿಬ್ಬಂದಿ ಅಂತೂ ನಮ್ಮ ಜೊತೆಗೆ ಇದ್ದೇ ಇದ್ದಾರೆ. ಇದ್ರ ಜೊತೆಗೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ
1: ಶ್ರಮದಾನ ಮಾಡ್ತಾ ಇದ್ದಾರೆ. ಸರ್, ಬಹಳ ಒಂದು ಒಳ್ಳೆ ಉದ್ದೇಶದಿಂದ ಕಾರ್ಯಕ್ರಮ ನಡೀತಾ ಇದೆ. ಹಾಗಾದ್ರೆ ಮುಂದಿನ ಬರುವ ಬುಧವಾರ ನಾವೆಲ್ಲ ಭೇಟಿ ಆಗ್ತೀವಿ. ಆ ಒಂದು ವಿಷಯವೇ ಸಾಕಷ್ಟು ಸಂತೋಷವನ್ನು ಕೊಡ್ತಾ ಇದೆ ನಮಗೂ ಕೂಡ. ಸರ್, ಇದುವರೆಗೆ ಕಾರ್ಯಕ್ರಮದಲ್ಲಿ ಅತ್ಯಂತ ವಿವರವಾಗಿ ಯಾವ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ಅದ್ರ ಬಗ್ಗೆ ಎಲ್ಲ ಮಾತನಾಡಿದ್ರಿ, ಅದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್. ನಮಸ್ತೆ.

0: ಪ್ರಕೃತಿಯ ಹಾಡನ್ನ ಕೇಳ್ತಾ ಇದ್ರೆ ನಾವು ಪ್ರಕೃತಿನಲ್ಲಿ ಕಳೆದೆ ಹೋಗ್ಬಿಡ್ತೀವಲ್ವಾ ಚಂದನ್ನ? ನಿಜಕ್ಕೂ
1: ಹೌದು ಹೌದು,
0: ನೇಚರೇ ನಮ್ಮ ಫ್ಯೂಚರು.
1: ಖಂಡಿತವಾಗ್ಲು. ಅದಕ್ಕೆ ತಾನೇ ಈಗ ಆ ವನಮಹೋತ್ಸವ ಸಪ್ತಾಹದಲ್ಲಿ ನಾವು ಕೂಡ ಸಸಿ ನೆಡೋಣ ಅಂತ ಮಾತಾಡ್ಕೊಳ್ತಾ
0: ಖಂಡಿತ
1: ಇದ್ದಿದ್ದು.
0: ಸಸಿ ನೆಡೋದಷ್ಟೇ ಅಲ್ಲ ಚಂದನ, ನಾವು ಅದನ್ನ ಬೆಳೆಸೋದಕ್ಕೆ ಮತ್ತೆ ಗೊಬ್ಬರ ಹಾಕಿ ನೀರು ಹಾಕಿ ಉಳಿಸ್ಕೊಳ್ಳುವಂತಹ ಪ್ರಯತ್ನನೂ ನಮ್ಮಲ್ಲಿ ಆಗ್ಬೇಕು. ಯಾಕಂದ್ರೆ ನಾವು ಏನಾಗೋಗ್ಬಿಟ್ಟಿದೀವಿ ಅಂದ್ರೆ, ಜೂನ್ 5 ಬೆಳಗ್ಗೆ 9 ಹುಟ್ಟಿ ಜೂನ್ 5 ಸಾಯಂಕಾಲ 6 ಕಳೆದು ಹೋಗುವಂತಹ ಪರಿಸರ ಪ್ರೇಮಿಗಳಾಗೋಗ್ಬಿಟ್ಟಿದೀವಿ. 365 ಪರಿಸರ ಪ್ರೇಮ ಅನ್ನೋಂಥದ್ದು ಇರಬೇಕಲ್ವಾ?
1: ಖಂಡಿತವಾಗ್ಲು. ಸರಿ, ಬರೀ ಮೈಸೂರು ವಿಷಯನೇ ಮಾತಾಡಿದ್ರೆ ಹೆಂಗೆ? ನಾವು ಚಾಮರಾಜನಗರ ಮಂಡ್ಯ ಅನ್ಬಿಟ್ಟು ಅಲ್ಲಿ ನಡೀತಾರಂಥ ಒಂದು ಯಾವ್ದಾದ್ರು ಕಾರ್ಯಕ್ರಮ ಅಂತ ಹೇಳೋದು ಬೇಡವಾ?
0: ಖಂಡಿತ, ನಾನು ಅದಕ್ಕೆ ನೋಡಿ ತಗೊಂಬಂದಿದ್ದೀನಿ. ಮಂಡ್ಯದಲ್ಲಿ ಒಂದು ಗಮಕ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಅದರ ವಿಶೇಷತೆ ಏನು, ಯಾವ ಗಮಕ ಕಾರ್ಯಕ್ರಮ ಅದು ಅನ್ನೋದಕ್ಕೆ
1: ನಡೆಸ್ಕೊಡ್ತಾ ಇದ್ದಾರೆ?
0: ಹೌದು,
1: ಅದೆಲ್ಲ ಮಾಹಿತಿಯನ್ನ ನಾವು ಕೇಳುಗರಿಗೆ ನೀಡೋಣ ಅಲ್ವಾ?
0: ಖಂಡಿತ ನೀಡೋಣ. ಅದಕ್ಕಂತ ಇವಾಗ ನಮ್ಮ ಜೊತೆಗಿದ್ದಾರೆ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಮಂಡ್ಯ ಜಿಲ್ಲಾ ಪ್ರತಿನಿಧಿಯಾದಂತಹ ಹಿರಿಯ ಗಮಕಿ ಮತ್ತು ಕಲಾವಿದರಾದಂತಹ ಕಲಾಶ್ರೀ ಸಿಪಿ ವಿದ್ಯಾಶಂಕರ್ ಸರ್ ಅವರು, ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಅಂತ ಹೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್.
2: ಹಲೋ.
0: ನಮಸ್ತೆ ಸರ್.
2: ಒಂದು ನಿಮಿಷ,
0: ಅಭ್ಯಾಸ ಮಾಡ್ತಿದ್ದೀರಾ ಸರ್? ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ?
1: ಸರ್ ನೀವು ದೂರವಾಣಿ ಸಂಪರ್ಕದಲ್ಲಿ ಇದ್ದೀರಾ? ನಮ್ಮ ಧ್ವನಿ ನಿಮಗೆ ಕೇಳಿಸ್ತಾ ಇದೆಯಾ? ಕಾರ್ಯಕ್ರಮದಲ್ಲಿ ನಿಮ್ಮನ್ನ
0: ಮಾತಾಡಿಸ್ತಾ
1: ಇದ್ದೀವಿ. ಈಗ
0: ಈಗ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಾ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
0: ಮಂಡ್ಯದಲ್ಲಿ ಗಮಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀರಾ, ಅದರ ವಿಶೇಷತೆ ಏನು, ಯಾವತ್ತಿದೆ, ಯಾರೆಲ್ಲ ಅದರಲ್ಲಿ ಭಾಗವಹಿಸಬಹುದು ಅನ್ನೋ ಮಾಹಿತಿಯನ್ನ ಹಂಚ್ಕೊಳ್ಳಿ ಸರ್.
2: ಮೇಡಮ್, ಇದು ಗಮಕ ಕಲೆ ಅನ್ನೋದು ಭಾರತೀಯ ಸಾಂಸ್ಕೃತಿಕ ಕಲಾ ಪರಂಪರೆಯಲ್ಲಿ ಅತ್ಯಂತ ಪ್ರಾಚೀನವಾದದ್ದು. ಇದು 3,000 ವರ್ಷಗಳ ಇತಿಹಾಸವನ್ನ ಹೊಂದಿದೆ. ತ್ರೇತಾಯುಗದಿಂದ ಆರಂಭವಾದ ಈ ಗಮಕ ಕಲೆ ವಿಶೇಷವಾಗಿ ಕರ್ನಾಟಕದಲ್ಲಿ ಮಾತ್ರ ಹೆಚ್ಚು ಪ್ರಚಲಿತದಲ್ಲಿದೆ. ನಮ್ಮ ಉದ್ದೇಶ ಏನು ಅಂದ್ರೆ, ವಿದ್ಯಾರ್ಥಿಗಳಿಗೆ ಹಾಗೂ ಯುವ ಸಮುದಾಯಕ್ಕೆ ಮಹಾಕಾವ್ಯಗಳ ಅರಿವನ್ನು ಮೂಡಿಸಿ, ಜಾಗೃತಿ ಮೂಡಿಸಿ, ತನ್ಮೂಲಕ ಒಂದು ಸಮಾಜದಲ್ಲಿ ಒಂದು ಸತ್ಪ್ರಜೆಯನ್ನಾಗಿಸುವ ನಿಟ್ಟಿನಲ್ಲಿ ವಿಶೇಷವಾದ ಒಂದು ಮಾಹಿತಿ ಕೊಡಬೇಕು ಅಂತ ಹೇಳಿ ನಮ್ಮ ಗಮಕ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ಮಾಡ್ತಾ ಇದೀವಿ. ಮಂಡ್ಯ ಜಿಲ್ಲಾದ್ಯಂತ ಕೂಡ ಶಾಲೆಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಇದರ ಪ್ರಮುಖ ಉದ್ದೇಶ ಏನಂದ್ರೆ, ವಿದ್ಯಾರ್ಥಿಗಳಿಗೆ ಗಮಕ ಮಹಾಕಾವ್ಯಗಳ ಅಭಿರುಚಿಯನ್ನ ಹೆಚ್ಚಿಸುವುದು ಅಂತ.
0: ಖಂಡಿತ ಸರ್.
2: ಹಾಗಾಗಿ ಅವರಲ್ಲಿ ವಿಶೇಷವಾಗಿ ಮಹಾಕಾವ್ಯಗಳ ಆದರ್ಶ ಇನ್ನಿತರೆ ವಸ್ತುಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಮಾಜದ ಸತ್ಪ್ರಜೆಯಾಗಿ ಬಾಳೋಕೆ ಒಂದು ಹಾದಿ ಹಾಕೊಟ್ಟಾಗುತ್ತೆ, ಇದು ಒಂದು ನಾಂದಿ ಆಗುತ್ತೆ ಅಂತ ಹೇಳಿ ನಮ್ಮ ಶ್ರೀರಂಜನಿ ಕಲಾವೇದಿಕೆ ಅಂತ ಹೇಳಿ, ಆಮೇಲೆ ಮಂಡ್ಯ ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಹಾಗೂ ಮಂಡ್ಯ ಜಿಲ್ಲಾ ಗಮಕ ಘಟಕ ಮತ್ತು ಡ್ಯಾಫೋಡಿಲ್ ಶಿಕ್ಷಣ ಸಂಸ್ಥೆ ನೆಹರು ನಗರ ಮಂಡ್ಯ ಇವರ ಆಶ್ರಯದಲ್ಲಿ ಜುಲೈ 10 ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡದ ಭಗವದ್ಗೀತೆ ಎಂದು ಕರೆಯಲಾಗುವ ಮಂಕುತಿಮ್ಮನ ಕಗ್ಗ ಹಾಗೂ ಲಕ್ಷ್ಮೀಶ ಕವಿಯ ವೀರಲವ ಅಂತೇಳಿ, ಇದು 10ನೇ ತರಗತಿಯ ಮಕ್ಕಳಿಗೆ ಪಠ್ಯ ಪುಸ್ತಕವಾಗಿದೆ ಈಗ ಪ್ರೆಸೆಂಟ್. ಹಾಗಾಗಿ ಈ ಎರಡು ಕಾವ್ಯ ಭಾಗದ ಗಮಕ ವಾಚನ ಮತ್ತು ವ್ಯಾಖ್ಯಾನವನ್ನು ಕಾರ್ಯಕ್ರಮ ಮಾಡ್ತಾ ಇದೀವಿ 3:00.
0: ಸರಿ ಸರ್.
2: ವಾಚನವನ್ನ ಕಲಾಶ್ರೀ ಹಿರಿಯ ಗಮಕಿ ಸಿಪಿ ವಿದ್ಯಾಶಂಕರ್ ವಾಚನ ಮಾಡ್ತಾ ಇದ್ದಾರೆ. ವ್ಯಾಖ್ಯಾನ ಕಾರ್ಯಕ್ರಮವನ್ನ ಮಂಕುತಿಮ್ಮನ ಕಗ್ಗದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದಿರುವ ಪ್ರಖ್ಯಾತ ವ್ಯಾಖ್ಯಾನಕಾರರು ಡಾಕ್ಟರ್ ಎಸ್ ಶ್ರೀನಿವಾಸ್ ಶೆಟ್ಟಿ ಅವರು ವ್ಯಾಖ್ಯಾನವನ್ನು ನೀಡ್ತಾ ಇದ್ದಾರೆ ಮೇಡಮ್.
0: ಸರಿ ಸರ್.
2: ಆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಮಂಕುತಿಮ್ಮನ ಎಲ್ಲರಲ್ಲೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ನ ಅಧ್ಯಕ್ಷರು ಎಂ ವಿನಯ್ ಕುಮಾರ್ ಅಂತ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ.
0: ಸರಿ.
2: ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರ ಕಾರ್ಯದರ್ಶಿಗಳಾದ ವಿ ಸುಜಾತಾ ಕೃಷ್ಣ ಅವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮುಖ್ಯ ಅತಿಥಿಗಳಾಗಿ ನಾಡಿನ ಖ್ಯಾತ ಸಾಹಿತಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಮುಖ್ಯ ಅತಿಥಿಗಳಾಗಿ ಮತ್ತು ನಯನ ಮುಖ್ಯೋಪಾಧ್ಯಾಯರು ಭಾಗವಹಿಸ್ತಾ ಇದ್ದಾರೆ ಮೇಡಮ್.
0: ಸರಿ.
2: ಈ ಕಾರ್ಯಕ್ರಮದಲ್ಲಿ ಹೈಸ್ಕೂಲ್ ಮಟ್ಟದ 8, 9, 10 ಸುಮಾರು 200 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಾಕ್ಷಿಯಾಗಲಿದ್ದು ಕಾವ್ಯವನ್ನು ಆಸ್ವಾದಿಸಲಿದ್ದಾರೆ.
0: ಹಾ ಸರ್. ಮಂಡ್ಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಬಹುದು, ಎಲ್ಲರಿಗೂ ಆಹ್ವಾನವನ್ನ ನೀಡ್ತಾ ಇದ್ದೀರಿ ಈ ಮೂಲಕ ತಾವು?
2: ಹೌದು ಮೇಡಮ್, ನಮ್ಮ ಉದ್ದೇಶ ಯುವಜನತೆ ಮತ್ತು ವಿದ್ಯಾರ್ಥಿಗಳಲ್ಲದೆ ಕಾವ್ಯಾಸಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಭಿರುಚಿಯನ್ನ ಹೆಚ್ಚಿಸ್ಕೋಬೇಕು, ಕಾವ್ಯವನ್ನ ಓದುವ ಒಂದು ಪರಿಪಾಠವನ್ನ ಬೆಳೆಸ್ಕೋಬೇಕು ಅನ್ನೋದು ನಮಗೊಂದು ಸದಾಶಯ.
0: ಖಂಡಿತ,
2: ಎಲ್ಲರಿಗೂ ಒಂದು ಮುಕ್ತವಾದ ಆಹ್ವಾನವನ್ನ ಕೊಡ್ತಾ ಇದೀವಿ. ನಾಳೆ ನಡೆಯುವ ಮಧ್ಯಾಹ್ನ 3 ಗಂಟೆಗೆ ನಡೆಯುವ ಈ ಕಾರ್ಯಕ್ರಮದಲ್ಲಿ ಕಾವ್ಯಾಸಕ್ತರು ಭಾಗವಹಿಸಿ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆಯಬೇಕು ಅಂತ ನಾವು ವಿನಂತಿಸ್ಕೋತಾ.
0: ಖಂಡಿತ ಸರ್, ಕಾರ್ಯಕ್ರಮದ ಸದುಪಯೋಗವನ್ನ ಪಡ್ಕೊಳ್ತಾರೆ, ಯಾಕಂದ್ರೆ ಇದು ವೀರಲವ ಅನ್ನೋಂಥದ್ದು ಪಠ್ಯದಲ್ಲಿ ಇರೋದ್ರಿಂದ ಮಕ್ಕಳು ಕೂಡ ಇದರಲ್ಲಿ ಭಾಗವಹಿಸಲಿದ್ದಾರೆ, ಭಾಗವಹಿಸಲಿ ಅನ್ನೋಂಥದ್ದು ನಮ್ಮ ಆಶಯ ಕೂಡ ಕಾರ್ಯಕ್ರಮದಲ್ಲಿ. ಹಾ ಸರ್,
2: ನಾವು ಈ ಹಿಂದೆ ಮೇಡಮ್ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಕರ್ನಾಟಕ ಸಂಘದಲ್ಲಿ ಮಾಡಿದ್ವಿ. ಏನಂದ್ರೆ ಆದಿ ಕವಿ ಪಂಪನಿಂದ ಡಾಕ್ಟರ್ ಹೆಬ್ರಿ ಅವರಿಗೆ ಅಂತ ಹೇಳಿ, ಇತ್ತೀಚಿನ ಮಹಾಕವಿ ಹೆಬ್ರಿ ಅವರಿಗೆ ಅಂತ ಹೇಳಿ ಸುಮಾರು ಒಂದು ಈ ನಿಟ್ಟಿನಲ್ಲಿ ಬರುವ ಒಂದು 15 ಮಹಾಕಾವ್ಯಗಳ ಕುರಿತು 5 ಜಿಲ್ಲೆಗಳ ಪ್ರಖ್ಯಾತ ಗಮಕಿಗಳು ವ್ಯಾಖ್ಯಾನಕಾರರು ಈ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ರು. ಅದು ಮುಂದುವರಿದ ಭಾಗವಾಗಿ ನಾಳೆ ಒಂದು ಕಾರ್ಯಕ್ರಮವನ್ನು, ವಿಶೇಷ ಕಾರ್ಯಕ್ರಮವನ್ನ ವಿದ್ಯಾರ್ಥಿಗಳಿಗೋಸ್ಕರನೇ ಕಾರ್ಯಕ್ರಮವನ್ನು ಮಾಡ್ತಾ ಇದೀವಿ. ಈ ನಿಟ್ಟಿನಲ್ಲಿ ತಮ್ಮ ಸಹಕಾರಕ್ಕೆ ಧನ್ಯವಾದಗಳು.
0: ದಯಮಾಡಿ
2: ಎಲ್ಲರಲ್ಲೂ ಕಾವ್ಯಾಸಕ್ತಿ ಹುಟ್ಟಿಸುವ ಒಂದು ಪ್ರಯತ್ನವನ್ನ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ.
0: ಖಂಡಿತ ಸರ್, ನಮ್ಮ ಆಕಾಶವಾಣಿಯಲ್ಲೂ ಕೂಡ ನೀವು ಗಮಕ ವಾಚನ ವ್ಯಾಖ್ಯಾನವನ್ನ ಕೇಳಿರಬಹುದು. ಆಕಾಶವಾಣಿ ಸದಾ ಈ ತರದ ಸಾಂಸ್ಕೃತಿಕ ರಾಯಭಾರಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಇವತ್ತು ಕೂಡ ಅಷ್ಟೇ, ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಕೂಡ ಕೊಂಡಿಯಾಗಿ, ನಮ್ಮಿಂದ ಈ ಕಾರ್ಯಕ್ರಮವನ್ನ ಕೇಳದಂತಹ ಶ್ರೋತೃಗಳಲ್ಲಿ ಮಕ್ಕಳಿದ್ರೆ, ಅಂದ್ರೆ ವಿದ್ಯಾರ್ಥಿಗಳಿದ್ರೆ, ಅವರು ಕೂಡ ಭಾಗವಹಿಸಲಿದ್ದಾರೆ ಅನ್ನುವಂಥದ್ದು ನಮ್ಮ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಸರ್.
2: ಗಮಕದ ಸಾಧನೆಗೆ ನಮಗೆ 2014 ಕರ್ನಾಟಕ ಕಲಾಶ್ರೀ ರಾಜ್ಯ ಪ್ರಶಸ್ತಿ ಕೊಟ್ಟು

0: ಗೌರವಿಸಿದ್ದಾರೆ ಮೇಡಮ್
1: ಹಾ ಸರ್, ಹಾ ಸರ್, ಖಂಡಿತ ಸರ್.
0: ಸಂಸ್ಕೃತ ಅಕಾಡೆಮಿಯಿಂದ
1: ಹಾ ಸರ್, ನಿಮಗೂ ಕೂಡ ಅಭಿನಂದನೆಗಳು ಸರ್.
0: ಥ್ಯಾಂಕ್ ಯು ಮೇಡಮ್.
1: ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಇದು ರಿಲೇ ಯಾವಾಗ ಆಗುತ್ತೆ ನನಗೆ ಒಂದು ಇದು ಮಾಡಿದ್ರೆ ಮೇಡಮ್, ನಾನೊಂದು ಕೇಳಕ್ ಒಂದು ಅವಕಾಶ.
1: ಹಾ ಸರ್, ಖಂಡಿತ ಖಂಡಿತ ಸರ್. ಓಕೆ, ಧನ್ಯವಾದಗಳು ಸರ್. ನಮಸ್ತೆ.

0: ಕೇಳುಗರೆ, ಈಗ ನಮ್ಮೊಂದಿಗೆ ನಾಂಜೇಗೌಡ ಸೆಕ್ರೆಟರಿ ಭಾರತೀಯ ಎಜುಕೇಷನ್ ಟ್ರಸ್ಟ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ಇವರನ್ನ ಮಾತನಾಡಿಸೋಣ. ಬರುವ ಜುಲೈ ತಿಂಗಳ ಬರುವ 10ನೇ ತಾರೀಕು ಒಂದು ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಯಾವ ಸಮಾರಂಭ ಅದು, ಯಾವುದಕ್ಕಾಗಿ ಅದನ್ನು ಏರ್ಪಡಿಸಿದ್ದಾರೆ ಅಂತ ಅವರ ಮಾತುಗಳಲ್ಲೇ ಕೇಳೋಣ. ಹಲೋ ಹಲೋ ಸರ್,
1: ಹಲೋ,
0: ನಮಸ್ಕಾರ.
1: ನಮಸ್ಕಾರ
0: ಸರ್, ನಮ್ಮ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: 10ನೇ ತಾರೀಕು ಕಾರ್ಯಕ್ರಮ ಏರ್ಪಡಿಸಿದ್ದೀರಾ, ಯಾವ ಕಾರ್ಯಕ್ರಮ ಅದು, ಉದ್ದೇಶ ಏನು ಅನ್ನೋದನ್ನ ನಮ್ಮೊಂದಿಗೆ ಹಂಚ್ಕೊಳ್ತೀರಾ?
1: ಖಂಡಿತ ಖಂಡಿತ
0: ಹೇಳಿ ಸರ್.
1: ನಾವು 10ನೇ ತಾರೀಕು 3:30 ಮಂಡ್ಯ ಗಾಂಧಿ ಭವನ ಇಲ್ಲಿ 26ನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ ಜಿ ಮಾದೇಗೌಡ ಸಮಾಜ ಸೇವಾ ಮತ್ತು ಸಾವಯವ ಕೃಷಿಕ ಪ್ರಶಸ್ತಿ ಪ್ರಧಾನ ಸಮಾರಂಭ ಇಟ್ಕೊಂಡಿದ್ದೀವಿ ಮೇಡಮ್. ಮಾದೇಗೌಡರು ಅಂದ್ರೆ ಮಂಡ್ಯ ಅಂದ್ರೆ ಮಾದೇಗೌಡರು ಅಂತಕ್ಕಂಥ ನೀವು ಕೇಳಿರ್ಬೋದು. ಕಾವೇರಿ ಹೋರಾಟದಲ್ಲಿ ಇದರಲ್ಲೆಲ್ಲ ಸಕ್ರಿಯವರು ಭಾಗವಹಿಸಿದ್ರು. 6 ಸಾರಿ MLA ಆಗಿದ್ರು, 2 ಸಾರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ರು.
0: ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನ
1: ಅಯ್ಯೋ
0: ಮಾಡಿದ್ದಾರೆ ಬಹಳಷ್ಟು. ಹೌದು ಸರ್, ಮಂಡ್ಯ ಆ ಭಾಗದ ಜನರಿಗೆ ಎಲ್ಲ ಇದೆಲ್ಲ ವಿಷಯಗಳು ತಿಳಿದಿರುವಂತದ್ದೇ. ಅದ್ರ ವತಿಯಿಂದ ಯಾವ ಕಾರ್ಯಕ್ರಮ ಏರ್ಪಡಿಸಿದಿರಾ, ಏನು ಅದರ ಉದ್ದೇಶ ಸರ್?
1: ಉದ್ದೇಶ ಏನಿಲ್ಲ, ಅವ್ರ ಹೆಸರಿನಲ್ಲಿ ಈಗ ಸುಮಾರು ಅವರು 1962 22ರ ತನಕ 2022ರ ತನಕ ಅವ್ರು ಜೀವಿಸಿದ್ರು. ಅವರು ಸುಮಾರು ಇದು ಏನು ಶೈಕ್ಷಣಿಕ ಅವರ ಕಾರ್ಯವ್ಯಾಪ್ತಿ ಶಿಕ್ಷಣದಲ್ಲಿ ಅಗಾಧವಾದಂಥ ಇದನ್ನ ಮಾಡಿದ್ದಾರೆ. ಏಕೆಂದರೆ 32 ಅಂಗಸಂಸ್ಥೆಗಳು ಸ್ಥಾಪನೆ ಮಾಡಿದ್ದಾರೆ, ಜೊತೆಗೆ ಸಾರ್ವಜನಿಕ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಮತ್ತು ಅವರು ಎಲ್ಲ ವಿಭಾಗಗಳಲ್ಲೂ ಕೂಡ
0: ಎಲ್ಲ ಸಮಾಜದ ಎಲ್ಲ ವಿಭಾಗಗಳಲ್ಲೂ ಸಮಾಜಮುಖಿಯಾಗಿ ಅವರು ಒಂದು ಕೊಡುಗೆಯನ್ನು ನೀಡಿದ್ದಾರೆ ಜನಗಳ ಜೀವನ ಮಟ್ಟ ಸುಧಾರಿಸಕ್ಕೆ ಅಂತ ಹೇಳ್ಬಹುದು
1: ಜೀವನ ಮಟ್ಟ
0: ಸರ್. ಹಾಗಾದ್ರೆ ನಾಳೆ ನಡೆಯುವಂತ ಕಾರ್ಯಕ್ರಮದಲ್ಲಿ ಏನು ಅಂದ್ರೆ ವಿಶೇಷ ಏನಿದೆ ಸರ್ ನಾಳೆ ಕಾರ್ಯಕ್ರಮ?
1: ನಾಳೆ ಏನಿಲ್ಲ, ನಾಳೆ 3:30ಕ್ಕೆ ಗಾಂಧಿ ಭವನದಲ್ಲಿ
0: ಮಂಡ್ಯದಲ್ಲಿ ಇರುವಂತ
1: ಈ ಸಮಾರಂಭದ ಮಂಡ್ಯದ ಗಾಂಧಿ ಭವನದಲ್ಲಿ 3:30ಕ್ಕೆ ಒಂದು ಸಮಾರಂಭ ಇಟ್ಕೊಂಡಿದೀವಿ. ಆ ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಬಸವರಾಜ ಹೊರಟ್ಟಿ ಅಧ್ಯಕ್ಷರು, ಕರ್ನಾಟಕ ವಿಧಾನ ಪರಿಷತ್ ಕರ್ನಾಟಕ ಸರ್ಕಾರ ಬ್ಯಾಂಗ್ಳೂರ್ ಇವರು ಅಧ್ಯಕ್ಷತೆ ವಹಿಸ್ತಾರೆ. ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ಪಿ ರವಿಕುಮಾರ್ ಗೌಡ ಗಣಿಗ, ಶಾಸಕರು ಮಂಡ್ಯ ವಿಧಾನಸಭಾ ಕ್ಷೇತ್ರ, ಇವರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ.
0: ಸರಿ ಸರಿ.
1: ಮುಖ್ಯ ಅತಿಥಿಗಳಾಗಿ ಪ್ರಾಂಶುಪಾಲರು ಇದು SJR ಮಹಿಳಾ ಪದವಿ ಕಾಲೇಜ್ ಬ್ಯಾಂಗ್ಳೂರ್ ರಾಜಾಜಿನಗರ ಇದರ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಪ್ರೇಮಾ ಸಿದ್ದರಾಜು ಮುಖ್ಯ ಅತಿಥಿಗಳ ಭಾಗವಹಿಸ್ತಾರೆ.
0: ಯಾರಿಗೆ ಪ್ರಶಸ್ತಿ ಯಾವ ವಿಭಾಗದಲ್ಲಿ ನೀಡ್ತಾ ಇದ್ದೀರಾ ಸರ್?
1: ಇಲ್ಲಿ ಪ್ರಶಸ್ತಿ ಪುರಸ್ಕೃತರು ಸಮಾಜ ಸೇವಾ ಪ್ರಶಸ್ತಿಗೆ ಶರಣಪ್ಪ ಸಲಹಾದಪುರ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರು, ಈಗ ಪ್ರೆಸೆಂಟ್ ಅವರು ಚೇರ್ಮನ್, ಟೆಂಪರೆನ್ಸ್ ಬೋರ್ಡ್ ಸ್ಟೇಟ್, ಅವರಿಗೆ ಸಮಾಜ ಸೇವಾ ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಶರಣಪ್ಪ ಸಲಹಾದಪುರ ಅಂದ್ರೆ ಅವರು ರೈತ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥವ್ರು, ಅಪ್ಪಟ ಸಮಾಜವಾದಿ. ಅವರೆಲ್ಲ ಜಯಪ್ರಕಾಶ್ ನಾರಾಯಣ್ ಮತ್ತು ಈ ಎಲ್ಲ ರಾಜ್ಯದ ಎಲ್ಲ ಇದರಲ್ಲೂ ಕೂಡ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು,
0: ಸರಿ,
1: ತುಂಬಾ ಅರ್ಹ ಈ ಪ್ರಶಸ್ತಿಗೆ ಯೋಗ್ಯರು ಅಂತಕ್ಕಂಥದ್ದನ್ನ ಮನಗಂಡು ಅವ್ರನ್ನ ನಾವೆಲ್ಲ ನಮ್ಮ ಕಮಿಟಿ
0: ಅವರನ್ನ ಆಯ್ಕೆ ಮಾಡಿದ್ದೀರಾ ಸರ್?
1: ಅವ್ರನ್ನ ಆಯ್ಕೆ ಮಾಡಿದ್ದೀರಾ.
0: ಮತ್ತೊಂದು ವಿಭಾಗ ಯಾವ ಪ್ರಶಸ್ತಿ ನೀಡ್ತಾ ಇದ್ದೀರಾ ಸರ್?
1: ಯಾವುದು
0: ಇನ್ನೊಂದು ಪ್ರಶಸ್ತಿ ನೀಡ್ತಾ
1: ಇದ್ದೀರಾ?
0: ಯಾರಿಗೆ ಪ್ರಶಸ್ತಿ
1: ಸಲ್ತಾ
0: ಇದೆ?
1: ನಿಮ್ಮ ಇದು ಹಾಸನ ಮತ್ತು ಮಡಿಕೇರಿ ಜಿಲ್ಲೆಯ ಜಿಲ್ಲೆಯಲ್ಲಿ ಇದನ್ನ ನಿಮ್ಮ
0: ಆಕಾಶವಾಣಿ
1: ಮುಖ್ಯಸ್ಥರಾಗಿದ್ದಂತ
0: ನಿವೃತ್ತರಾದ ಕಾರ್ಯಕ್ರಮ ಮುಖ್ಯಸ್ಥರು ಸರ್ ಡಾಕ್ಟರ್ ವಿಜಯ್ ಅಂಗಡಿ ಅವರು,
1: ಮುಖ್ಯಸ್ಥರು ಪುಣ್ಯಭೂಮಿ ಸಂಸ್ಥೆ ದಾಸರ ಕೊಪ್ಪಳು ಹಾಸನ್, ಅಲ್ಲಿ ಒಂದು ಪುಣ್ಯಭೂಮಿ ಅಂತ ಏನೋ ಒಂದು ಇದು ಮಾಡ್ಕೊಂಡು ಅವರ ಒಂದು ಬೇಕಾದಷ್ಟು
0: ಅವರ
1: ಬುಕ್ಸ್
0: ಸೇವೆಯನ್ನ ಗುರುತಿಸಿ ಅವರಿಗೆ
1: ಗುರುತು
0: ಸಾವಯವ
1: ಅದನ್ನು
0: ಕೃಷಿಕ
1: ನಾವು
0: ಪ್ರಶಸ್ತಿ
1: ಅವ್ರಿಗೆ ಒಂದು
0: ಆಯ್ಕೆ ಮಾಡಿದ್ದೀರಿ
1: ಆಯ್ಕೆ ಮಾಡಿದ್ವಿ.
0: ಸರ್,
1: ಮತ್ತು ಈ ಸಮಾರಂಭದಲ್ಲಿ ನಮ್ಮ ಮಧು ಜೀಮಾದೇವ್ಡ ಅಂತ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್, ಕರ್ನಾಟಕ ಸರ್ಕಾರ ಅಥವಾ
0: ಸರಿ
1: ನಮ್ಮ
0: ಸರ್.
1: ಸಂಸ್ಥೆಯ ಅಧ್ಯಕ್ಷರು ಹಾಗೂ ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ನ ಅಧ್ಯಕ್ಷರು ಆದಂಥ ಮಧು ಜೀಮಾದೇವ್ಡ್ರು ಅವರು ಕೂಡ ಉಪಸ್ಥಿತರಿರ್ತಾರೆ. ಹಾಗಾಗಿ ಈ ಕಾರ್ಯಕ್ರಮ
0: ನಾಳೆ ನಡೀತಾ ಇದೆ,
1: ನಾಳೆ ನಡೀತಾ
0: ಸಾರ್ವಜನಿಕರು
1: ಇದೆ.
0: ಭಾಗವಹಿಸಬಹುದು ಅಂತ
1: ಓ,
0: ಹೇಳ್ತೀರಿ?
1: ಸಾರ್ವಜನಿಕರು ಭಾಗವಹಿಸ್ತೀವಿ,
0: ಆಗ್ಲಿ
1: ಎಲ್ಲ
0: ಸರ್,
1: ಪಬ್ಲಿಕ್ಸ್ ಎಲ್ಲ ಬರ್ತಾರೆ.
0: ಬರ್ತಾರೆ. ಸರಿ ಸರ್.
1: ಇದನ್ನ ಈ ಕಾರ್ಯಕ್ರಮವನ್ನು ಎಲ್ಲ ಒಟ್ಟಾರೆ ಡಾಕ್ಟರ್ ಜೀಮಾದೇವಡ ಪ್ರತಿಷ್ಠಾನ, ಭಾರತೀಯ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತೀ ನಗರ, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ರಿಜಿಸ್ಟರ್ ಮಂಡ್ಯ, ಈ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳು, ಟ್ರಸ್ಟ್ಗಳು, ಎಲ್ಲ
0: ಸಂಬಂಧಪಟ್ಟವರು
1: ಮುಖ್ಯಸ್ಥರು
0: ಎಲ್ಲರೂ ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಚ್ಛಿಸ್ತಾ
1: ನಮ್ಮ
0: ಇದ್ದೀರಾ?
1: ನಮ್ಮ ಹೆಚ್ಚು ಕಡಿಮೆ 60 ಇದು 32 ಅಂಗಸಂಸ್ಥೆಗಳಿದ್ದಾವೆ. ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ
0: ಆಗ್ಲಿ
1: ವರ್ಗದವರು ಕೂಡ
0: ಸರ್,
1: ಭಾಗವಹಿಸ್ತಾರೆ.
0: ಆಗ್ಲಿ ಸರ್.
1: ಮತ್ತು ಜಿ ಮಾದೇವ್ರ ಅಭಿಮಾನಿ ಬಳಗ ಅಂತ ಅವರು ಮಂಡ್ಯ ಜಿಲ್ಲೆಯ ಮಾದೇವ್ರ ಬಗ್ಗೆ ಅಭಿಮಾನ ಇರ್ತಕ್ಕಂಥ ಎಲ್ಲರೂ ಕೂಡ ಈ
0: ಅವರೆಲ್ಲರೂ
1: ಸಮಾರಂಭದಲ್ಲಿ
0: ಬರ್ತಾ
1: ಭಾಗವಹಿಸ್ತಾರೆ.
0: ಇದ್ದಾರೆ. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಸರ್, ಇದುವರೆಗೆ ಮಾಹಿತಿಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ನೀಡಿದ್ರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ತೆ.
1: ನಮಸ್ತೆ ನಮಸ್ತೆ. ನಮಸ್ಕಾರ ನಮಸ್ಕಾರ.

0: ಅರ್ಚನಾ, ಈಗ ಒಂದು ಶಾಲೆ ಅದರಲ್ಲಿ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಏರ್ಪಡಿಸಿದ್ದಾರೆ. ಏನು ಅದರ ವೈಶಿಷ್ಟ್ಯತೆ, ಯಾರೆಲ್ಲ ಭಾಗವಹಿಸ್ತಿದ್ದಾರೆ, ಯಾರಿಗೆಲ್ಲ ಪ್ರಶಸ್ತಿ ನೀಡ್ತಾ ಇದ್ದಾರೆ ಅಂತ ಕೇಳೋಣವಾ?
1: ಖಂಡಿತ ಕೇಳೋಣ.
0: ಬನ್ನಿ ಬನ್ನಿ, ಸಮಯ ಆಗ್ತಾ ಇದೆ, ಹೆಚ್ಚಿಗೆ ನಾವು ಮಾತನಾಡೋದು ಬೇಡ, ಡೈರೆಕ್ಟಾಗಿ ಅವ್ರನ್ನ ಮಾತನಾಡ್ಸೋಣ.
1: ಸರ್ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
0: ಸರ್ ನಮಸ್ಕಾರ. ಹಲೋ.
2: ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆ? ಹಲೋ.
0: ಸಂಗಪ್ಪ ಸರ್, ಈಗ
2: ಹಾಂ
0: ಸಂಗಪ್ಪ
2: ಹೌದು ಹೌದು.
0: ಎ ಅಧ್ಯಕ್ಷರು ಹಿರಣ್ಮಯಿ ಪ್ರತಿಷ್ಠಾನ, ನೀವು ನಮ್ಮ ಜೊತೆಗೆ ಮಾತನಾಡ್ತೀರಾ ನಮ್ಮ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ. ಸರ್ ಹೇಳಿ ಸರ್, ಕಾರ್ಯಕ್ರಮ ವಿಶಿಷ್ಟವಾಗಿದೆ, ಎಲ್ಲ ನಡೆಸ್ತಾ ಇದ್ದೀರಾ, ಯಾರ ವತಿಯಿಂದ,
2: ಇದು
0: ಯಾರ
2: ಹಿರಣ್ಮಯಿ ಪ್ರತಿಷ್ಠಾನ
0: ಸಂಯುಕ್ತಾಶ್ರಯದಲ್ಲಿ?
2: ಮತ್ತು ಕಾವೇರಿ ಬಳಗ ಸಂಯುಕ್ತವಾಗಿ ಸರ್ಕಾರಿ ಪ್ರೌಢಶಾಲೆ ಎಂ ಸಿ ಎ ತಳಲು, ಸರಗೂರು ತಾಲೂಕು.
0: ಎಂ ಸಿ ತಳಲು ಅನ್ನೋ ಊರಲ್ಲಿ ಸರ್ಕಾರಿ
2: ಎಂ ಸಿ
0: ಪ್ರೌಢಶಾಲೆ,
2: ತಳಲು ಅಂತ ಊರ ಹೆಸರು,
0: ಹಾಂ ಊರ
2: ಸರಗೂರು
0: ಹೆಸರು,
2: ತಾಲೂಕಿನಲ್ಲಿ ಇದೆ,
0: ಹಾಂ
2: ಸರಗೂರ
0: ಸರ್ಕಾರಿ
2: ಹೊಸ
0: ಪ್ರೌಢಶಾಲೆ.
2: ತಾಲೂಕು ಅದರ ಒಳ ಭಾಗದಲ್ಲಿ ಸಣ್ಣ ಹಳ್ಳಿ ಅದ ಎಂ ಸಿ ತಳಲು ಅಂತ.
0: ಅಲ್ಲಿ ಒಂದು ಸರ್ಕಾರಿ
2: ಸರಗೂರು
0: ಪ್ರೌಢಶಾಲೆ ಇದೆ,
2: ಸರಿ,
0: ಆ ಒಂದು ಆವರಣದಲ್ಲಿ ಯಾವ ದಿನ
2: ಕಾರ್ಯಕ್ರಮ
0: ಹಮ್ಮಿಕೊಂಡಿದ್ದೀರಾ ಸರ್, ಕಾರ್ಯಕ್ರಮ ಯಾವ ದಿನ ನಡೀತಾ ಇದೆ?
2: ಕಾರ್ಯಕ್ರಮ ಶನಿವಾರ
0: ಅಂದ್ರೆ
2: 11ನೇ ತಾರೀಕು
0: ಈ
2: ಬೆಳಿಗ್ಗೆ 10 ಗಂಟೆಗೆ
0: ಈ ಶನಿವಾರ
2: ತಳಲು
0: 11ನೇ ತಾರೀಕು.
2: ಪ್ರೌಢಶಾಲಾ ಆವರಣದಲ್ಲಿ ನಡೀತಾ ಇದೆ.
0: ಸರ್ ಯಾರೆಲ್ಲ, ಯಾರಿಗೆಲ್ಲ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀರಾ?
2: ಈ ಕಾರ್ಯಕ್ರಮ ನಡೆಸ್ತಿರೋ ಉದ್ದೇಶನೇ, ಸರ್ಗುಡಿ ತಾಲೂಕಿನಲ್ಲಿ 11 ಸರ್ಕಾರಿ ಪ್ರೌಢಶಾಲೆಗಳಿವೆ.
0: ಬಹಳ ಒಳ್ಳೆಯದು.
2: ಸರ್ಕಾರಿ ಪ್ರೌಢಶಾಲೆಗಳಲ್ಲಿ SSLC ಎಕ್ಸಾಮಿನೇಷನ್ ಏಪ್ರಿಲ್ ನಡೀತಾರಲ್ಲ, ಅದರಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ನ ತಗೊಂಡ್ವೋ 10 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಅವರೆಲ್ಲ ಒಂದೇ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸೋದಕ್ಕೆ ಯೋಜನೆ ಮಾಡಿದ್ದಾರೆ. ಪ್ರತಿಯೊಂದು ಮಗುವಿಗೂ ಒಂದು ವಾಚು, ಮತ್ತೆ ಒಂದು ಸ್ಮರಣಿಕೆ, ಮತ್ತೆ ಒಂದು ಪದಕ ಕೊಟ್ಟು ಅವರಿಗೆ ಸನ್ಮಾನ ಮಾಡಿ ಅವ್ರಿಗೆ ಮಧ್ಯಾಹ್ನದ ಊಟ ಹಾಕಿ ಕಳಿಸ್ತಾ ಇದ್ದಾರೆ. ಇಡೀ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ ಆಗ್ತಿರೋದು ಹಿಂದೆ ಮಂಜುಳಾ ಅಂತ ಹೇಳಿ DDP ಆಗಿದ್ರು, ಅವರು ಮಕ್ಕಳಿಗೆಲ್ಲರೂ ಕೂಡ ಈ ವಾಚುಗಳನ್ನ ತಂದು ಕೊಡ್ತಾ ಇದ್ದಾರೆ. ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆ ಶಾಲೆಯ ಹೆಡ್ ಮಾಸ್ಟರ್

0: ಸನ್ಮಾನಿಸಿ ಎ ರಾಜು ಮತ್ತು ಹಿರಿಯ ಟೀಚರ್ ಶಾರದಾ ಎಚ್ ಎಸ್ ಅಂತ ಅವರು ಸಂಘಟನೆ ಮಾಡಿದ್ದಾರೆ. ಪ್ರತಿಯೊಂದು ಕಾಲೇಜ್ನವರಿಗೂ ಫೋನ್ ಮಾಡಿ SSLC ಓದ್ತಾ ಇರೋ ಓದಿದ ಮಕ್ಕಳಿಗೆ, ಅವರು PU ಕಾಲೇಜಲ್ಲಿ ಆ ಪ್ರಿನ್ಸಿಪಲ್ಗೆ ಫೋನ್ ಮಾಡಿ ಅವರೆಲ್ಲರೂ ಒಂದ್ ಕಡೆ ಬರೋ ತರ ಒಂದು ವ್ಯವಸ್ಥೆ ಮಾಡಿದ್ದಾರೆ.
1: ಸ್ಥಳೀಯ
0: ಜೊತೆಗೆ ಪೇರೆಂಟ್ಸು ಬರ್ತಾರೆ.
1: ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದಿದಂತಹ ಮಕ್ಕಳನ್ನ ಅವರ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಒಂದು ಸಮಾರಂಭವನ್ನ ಏರ್ಪಡಿಸಿ ನಿಮ್ಮ ಶ್ರಮಕ್ಕೆ ನಿಮ್ಮ ಒಂದು ಸಮಯ ಸದುಪಯೋಗ ಮಾಡಿಕೊಂಡು ಜೀವನದಲ್ಲಿ ಶೈಕ್ಷಣಿಕವಾಗಿ ಸಾಧನೆ ಮಾಡಿದ್ದೀರಾ ಅನ್ನೋದನ್ನು ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಏರ್ಪಡಿಸಿದ್ದೀರಾ ಸರ್, ಬಹಳ ಸಂತೋಷದ ವಿಚಾರ. ಹೀಗೆ ಸರ್ಕಾರಿ ಶಾಲೆಯಲ್ಲಿ ಓದಿದಂಥ ಮಕ್ಕಳನ್ನು ಗುರುತಿಸೋವಂಥದ್ದು ಇದೆಯಲ್ಲ, ಅವರಿಗೆ ಒಂದು ಪ್ರೋತ್ಸಾಹ ನೀಡೋ ಅಂಥದ್ದು ಇದೆಯಲ್ಲ, ಅದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಡೀಬೇಕು. ಮಕ್ಕಳು ಮುಂದೆ ಬರ್ತಾರೆ, ಆಗ ಅದೊಂದು ಕಾರಣ ಆಗತ್ತೆ.
2: ಖಂಡಿತ
1: ಸರ್, ಇದು ತಮ್ಮ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ, ಆ ಮಕ್ಕಳು ಮತ್ತು ಅವರ ಪೋಷಕರ ಮುಖದಲ್ಲಿ ನಗುವನ್ನು ತರಲಿ ಅನ್ನೋ ಆಶಯ ಕೂಡ ನಮ್ಮದು. ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಸರ್. ಅವತ್ತಿನ ದಿನ ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು.
1: ನಮಸ್ತೆ
2: ಚಂದನಾ. ನಾವು ಮಾತಾಡ್ತಾ ಮಾತಾಡ್ತಾ ಕಾರ್ಯಕ್ರಮದ ಕಡೆಗೇನೆ ಬಂದ್ಬಿಟ್ಟಿದ್ದೀವಿ. ನಮ್ಮಿಬ್ಬರ ಕೈಯಲ್ಲೂ ಇನ್ನೂ ಒಂದಷ್ಟು ಮಾಹಿತಿ ಇದೆ, ಅದನ್ನು ಕೂಡ ಹೇಳ್ಬಿಡೋಣವಾ ಅಂತ ಅನ್ನಿಸ್ತಾ ಇದೆ. ಈಗ ಪ್ರಜಾವಾಣಿ ಪರಿಹಾರ ಟ್ರಸ್ಟ್ ವತಿಯಿಂದ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. 2026ನೇ ಸಾಲಿನ SSLCಯಲ್ಲಿ ಹೆಚ್ಚು ಅಂಕ ಗಳಿಸಿರುವಂತಹ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ಅದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿಯ ಜೊತೆಗೆ ಅರ್ಜಿದಾರರ ಆಧಾರು, ಮೊಬೈಲ್ ಸಂಖ್ಯೆ, ಬ್ಯಾಂಕ್ ವಿಳಾಸ ಮತ್ತು IFSC ನಂಬರ್ ಇರುವಂತಹ ಬ್ಯಾಂಕ್ ಪಾಸ್ಬುಕ್ ಪುಟದ ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಆದರೆ ಇದು ಸಲ್ಲಿಸಬೇಕು ಅಂತ ಹೇಳಿದ್ರೆ ಅವರು ಅದಕ್ಕೆ ಪತ್ರ ಮುಖಾಂತರನೇ ಸಲ್ಲಿಸಬೇಕು ಅಂತ ಹೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಲ್ಲಿ ಯಾವ ಕಾರಣಕ್ಕೆ ತಮಗೆ ಶೈಕ್ಷಣಿಕ ನಿಧಿಯ ಅವಶ್ಯಕತೆ ಇದೆ ಅನ್ನೋವಂಥದ್ದನ್ನು ಕೂಡ ವಿದ್ಯಾರ್ಥಿ ವಿವರದಲ್ಲಿ ಸ್ವಬರಹದಲ್ಲಿ ಬರೆದು ಕಳಿಸಬೇಕು. ಕಳಿಸುವಂತಹ ವಿಳಾಸ ಮ್ಯಾನೇಜರ್ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಪರಿಹಾರ ಟ್ರಸ್ಟ್, ನಂಬರ್ 75 ಮಹಾತ್ಮ ಗಾಂಧಿ ರಸ್ತೆ, ಬೆಂಗಳೂರು 560001. ಈ ವಿಳಾಸಕ್ಕೆ ಅವರು ಕಳಿಸಿದ್ರೆ ಅವರು ಶೈಕ್ಷಣಿಕ ನೆರವನ್ನು ಪಡ್ಕೊಳ್ಬಹುದು ಅಂತ ಹೇಳ್ತೀನಿ. ನಿಮ್ಮ ಬಳಿ ಕೂಡ ಯಾವುದೋ ಒಂದು ಮಾಹಿತಿ ಇದ್ದಾಗೆ ಇರಬಹುದು ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗಿದ್ರೆ PU ಪ್ರವೇಶದ ಬಗ್ಗೆ ಒಂದಷ್ಟು ಹೇಳ್ಬಿಡ್ಲ ನಾನೇ ಈಗ.
1: ಖಂಡಿತ ನೀವೇ ಹೇಳಿ ಮುಗಿಸ್ಬಿಡಿ ಅರ್ಚನಾ.
2: ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಪ್ರಥಮ ಮತ್ತು ದ್ವಿತೀಯ PUಗೆ ವಿಳಂಬವಾಗಿ ಪ್ರವೇಶ ಪಡೀತಾ ಇರುವಂತಹ ವಿದ್ಯಾರ್ಥಿಗಳ ಮೇಲೆ ಸಾಮಾನ್ಯವಾಗಿ ದಂಡ ಅಂತ ಹೇಳಿದ್ರೆ ಫೈನ್ ಹಾಕ್ತಾ ಇದ್ರು. 10 ದಿನ ವಿಳಂಬಕ್ಕೆ 620, 20 ದಿನ ವಿಳಂಬಕ್ಕೆ 2220 ದಂಡ ಹಾಕ್ತಾ ಇದ್ರು. ಆದರೆ ಈಗ 2018ರ ಆದೇಶವನ್ನು ಹಿಂಪಡೆದು ಹೊಸ ಆದೇಶದ ಪ್ರಕಾರ ಈ ಎರಡೂ ದಂಡ ಶುಲ್ಕಗಳಿಂದ ವಿದ್ಯಾರ್ಥಿಗಳಿಗೆ ವಿನಾಯಿತಿ ನೀಡಲಾಗಿದೆ ಅಂತ ಶಾಲಾ ಶಿಕ್ಷಣ ಇಲಾಖೆ ಹೇಳ್ತಾ ಇದೆ. ಹೀಗಾಗಿ PUCಗೆ ಪ್ರವೇಶವನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳ ಮೇಲೆ ಹೊರೆ ಕಡಿಮೆ ಆಗಿದೆ ಅಂತ ಹೇಳಬಹುದು. ಖಂಡಿತವಾಗಿ ಇವತ್ತು ಬಹಳ ವೈವಿಧ್ಯಮಯವಾಗಿ ಕಾರ್ಯಕ್ರಮವನ್ನ ನಾವು ಎಲ್ಲರಿಗೋಸ್ಕರ ಅಂತ ಹೇಳಿ ತಗೊಂಡು ಬಂದಿದ್ವಿ. ಸಂಗೀತ ಆಯ್ತು, ಸಾಹಿತ್ಯ ಆಯ್ತು, ವಿದ್ಯಾರ್ಥಿಗಳಿಗಾಯ್ತು. ಇದೇ ರೀತಿ ಕಾರ್ಯಕ್ರಮವನ್ನ ಮುಂದಿನ ವಾರ ಕೂಡ ತಗೊಂಡು ಬರ್ತೀವಿ. ನೀವು ಹೀಗೆ ನಮ್ಮ ಮೈಸೂರು ಆಕಾಶವಾಣಿಯ ಜೊತೆಗೆ ಕೇಳುಗರಾಗಿರಿ ಅನ್ನುವಂಥದ್ದು ನಮ್ಮ ಆಸೆ.
1: ಹೌದು, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಕೇಳಿ ಅಭಿಪ್ರಾಯಗಳನ್ನ ತಿಳಿಸಿ, ಜೊತೆಗೆ ನಿಮ್ಮ ಸುತ್ತಮುತ್ತ ನಡೆಯುವಂತಹ ಇನ್ನು ಇಂತಹ ಅನೇಕ ಸಾಂಸ್ಕೃತಿಕ, ಸಾಹಿತ್ಯಿಕ, ರೈತಪರ, ಅಭಿವೃದ್ಧಿಪರ, ವಿದ್ಯಾರ್ಥಿಪರ ಕಾರ್ಯಕ್ರಮಗಳ ವಿವರವನ್ನ ನಮಗೆ ಮುಂಚಿತವಾಗಿ, ಒಂದು ವಾರ ಮುಂಚಿತವಾಗಿ ತಲುಪಿಸಿ ನಮ್ಮ ಈ ಸುತ್ತಮುತ್ತ ಕಾರ್ಯಕ್ರಮದಲ್ಲಿ ನಾವು ಕೂಡ ಅದರ ಬಗ್ಗೆ ನಮ್ಮ ಮತ್ತಷ್ಟು ಕೇಳುಗರಿಗೆ ಅಂತ ಮಾಹಿತಿಯನ್ನು ತಲುಪಿಸ್ತೇವೆ ಅಂತ ಹೇಳ್ತಾ ಇಂದಿನ ಸುತ್ತಮುತ್ತ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಗುರುವಾರ ನಾನು ಮತ್ತು ಅರ್ಚನಾ ಇನ್ನೊಂದಷ್ಟು ಮಾಹಿತಿಗಳನ್ನು ನಿಮಗಾಗಿ ಹೊತ್ತು ತರ್ತೇವೆ. ಅಲ್ಲಿಯವರೆಗೂ ನಮಸ್ಕಾರ.
2: ನಮಸ್ಕಾರ.
1: ಇದುವರೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು FM 100.6. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಕೊಲ್ಲಾಪುರ ತಾಲೂಕು ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ಅಂಕೋಲಾ ಹುಬ್ಬಳ್ಳಿ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಲಾರಿ ಹಾಗೂ ಪ್ರಯಾಣಿಕರಿದ್ದ ವಾಹನದ ಮಧ್ಯೆ ಸಂಭವಿಸಿದ ಅಪಘಾತದಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ 3 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ವರದಿಯಾಗಿದೆ. ಚಾಲಕ ಸೇರಿ ಒಟ್ಟು 9 ಜನರಿದ್ದ ವಾಹನದಲ್ಲಿ ಮೃತಪಟ್ಟವರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು. 3ರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎನ್ ದೀಪನ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಯಲ್ಲಾಪುರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕೃಷ್ಣಾ, ಘಟಪ್ರಭಾ, ಮಲಪ್ರಭಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ಒಳಹರಿವು ನಿರಂತರವಾಗಿ ಏರಿಕೆಯಾಗುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕಲ್ಲೋಳ್ ಬ್ಯಾರೇಜ್ ಬಳಿ ಕೃಷ್ಣಾ ನದಿಗೆ ಅಂದಾಜು 125,000 ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ. ಕೊಡಗಿನ ಬ್ರಹ್ಮಗಿರಿ ತಪ್ಪಲಿನ ಭಾಗಮಂಡಲದ ತ್ರಿವೇಣಿ ಸಂಗಮದಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಚಿಕ್ಕಮಗಳೂರಿನ ಕೆಮ್ಮಣ್ಣುಗುಂಡಿ ಕಲ್ಲತ್ತಿಗಿರಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಶಿವಮೊಗ್ಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಮಾಜಿಕ ಅರಣ್ಯ ಸಂರಕ್ಷಣಾ ಅಭಿಯಾನ ಜರುಗುತ್ತಿದೆ. ವೃಕ್ಷಲಕ್ಷ ಆಂದೋಲನದ ಸಹಯೋಗದಲ್ಲಿ ಆಯೋಜಿತ ಈ ಜನಾಂದೋಲನದಲ್ಲಿ ರಾಜ್ಯದ 31 ಜಿಲ್ಲೆಗಳ 6,000 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 15,000 ಸಾಮಾಜಿಕ ಅರಣ್ಯವನಗಳ ಸದ್ಯದ ಸ್ಥಿತಿಗತಿ ಅಧ್ಯಯನಕ್ಕೆ ಯೋಜಿಸಲಾಗಿದೆ. ಈ ಕುರಿತು ಗ್ರಾಮ ಭಾರತಿ ಟ್ರಸ್ಟ್ ವಿಶ್ವಸ್ತ ಹನಿಯಾರವಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ವೃಕ್ಷಲಕ್ಷ ಆಂದೋಲನದ ಒಂದು ನೇತೃತ್ವದಲ್ಲಿ ಈ ಹಿಂದೆ ಸಾಮಾಜಿಕ ಅರಣ್ಯ ವಿಭಾಗದಿಂದ ನಿರ್ಮಾಣ ಮಾಡಲ್ಪಟ್ಟಂತಹ ಅರಣ್ಯ ಸ್ಥಿತಿಯನ್ನ ಅಧ್ಯಯನ ಮಾಡೋ ದೃಷ್ಟಿಯಿಂದ ಮತ್ತು ಅದರ ಸಂರಕ್ಷಣೆಯ ದೃಷ್ಟಿಯಿಂದ ಒಂದು ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನಿರ್ವಹಣೆಯನ್ನ ಇನ್ನಷ್ಟು ಚೆನ್ನಾಗಿ ಮಾಡಬೇಕು ಅಂತ ಬೇರೆ ಬೇರೆ ಜಾತಿಯ ಸ್ಥಳೀಯ ವೃಕ್ಷಗಳನ್ನು ಕೂಡ ನೆಡುವಂತಹದ್ದಾಗಬೇಕು ಮತ್ತು ಕೆಲವು ಕಡೆಗಳಲ್ಲಿ ಗಡಿ ಕಂದಕ ಮುಚ್ಚೋಗಿದೆ, ಅದನ್ನ ಸರಿ ಮಾಡಬೇಕು. ಮತ್ತೆ ಕಾವಲುಗಾರರು ಇರಬೇಕು, ನಾಮಫಲಕ ಹಾಕಬೇಕು, ಗ್ರಾಮ ಪಂಚಾಯತಿಯ ಜೀವ ವೈವಿಧ್ಯ ಸಮಿತಿ ಮತ್ತು ಗ್ರಾಮ ಅರಣ್ಯ ಸಮಿತಿಗಳನ್ನ ಇನ್ನಷ್ಟು ಪುನಶ್ಚೇತನಗೊಳಿಸಿ ಅದರ ಮುಖಾಂತರ ನಿರ್ವಹಣೆಯನ್ನು ಚೆನ್ನಾಗಿ ಮಾಡೋ ಕೆಲಸ ಮಾಡಬೇಕು ಮತ್ತು ಶಾಲಾವನ, ಪವಿತ್ರವನ, ದೇವರ ಕಾಡು ಇದರ ಯೋಜನೆಗಳನ್ನು ಪುನರಾರಂಭಿಸಬೇಕು.
0: ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ಮಹತ್ವದ ಹೆಜ್ಜೆ ಇರಿಸಿವೆ. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ಒಪ್ಪಂದದ ಭಾಗವಾಗಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಖ್ಯಾತ ಗೋಧಿ ತಳಿ ಶಾಸ್ತ್ರಜ್ಞ ಡಾ ಆರ್ಆರ್ ಹಂಚಿನಾಳ್ ಹಾಗೂ ತಂಡ ಅಭಿವೃದ್ಧಿಪಡಿಸಿದ ಉನ್ನತ ಗುಣಮಟ್ಟದ ಡಿಡಬ್ಲ್ಯೂಆರ್ 162 ಗೋಧಿ ಬೀಜಗಳನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ನಿರ್ಧರಿಸಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ 598,449 ಜನ ಅಸಂಘಟಿತ ಕಾರ್ಮಿಕರಿಗೆ ಇ ಶ್ರಮ್ ಗುರುತಿನ ಚೀಟಿ ನೀಡಲಾಗಿದೆ ಎಂದು ಜಿಲ್ಲಾ ಕಾರ್ಮಿಕ ಅಧಿಕಾರಿ ರಮೇಶ್ ಸುಂಬಡ್ ತಿಳಿಸಿದ್ದಾರೆ. ಅಸಂಘಟಿತ ವಲಯದ ಕಾರ್ಮಿಕರ ರಾಷ್ಟೀಯ ದತ್ತಾಂಶವನ್ನು ಸಿದ್ದಪಡಿಸಲು ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಕೇಂದ್ರ ಸರ್ಕಾರ ಗುರುತಿಸಿದ ಒಟ್ಟು 406 ವರ್ಗಗಳ ಅಸಂಘಟಿತ ವಲಯದ ಕಾರ್ಮಿಕರು ಹೆಸರು ನೋಂದಾಯಿಸಬಹುದಾಗಿದೆ. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಇಂದು ಶಾಲ್ಮಲಾ ಸಭಾಂಗಣದಲ್ಲಿ ಇಡೀ ದಿನ ಜರುಗಲಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳಾ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದಾರೆ. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದ ಎಲ್ಲ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಕಾಲೇಜುಗಳಲ್ಲಿ ವಾರಕ್ಕೆ 4 ಗಂಟೆಗಳ ಕನ್ನಡ ಬೋಧನೆ ಕಡ್ಡಾಯಗೊಳಿಸುವಂತೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡಿದೆ. ಉನ್ನತ ಶಿಕ್ಷಣ ಇಲಾಖೆ ಮುಖ್ಯಸ್ಥರಿಗೆ ಪತ್ರ ಬರೆದಿರುವ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ್ ಬಿಳಿಮಲೆ, ಭಾಷೆ ಎಂಬುದು ಸಾಮಾಜಿಕ ಮೌಲ್ಯ ಮತ್ತು ಚಿಂತನೆಯನ್ನು ಮುಂದಿನ ತಲೆಮಾರಿಗೆ ವರ್ಗ

ಸಂಗ್ರಹಿಸುವ ಮಹತ್ವದ ಮಾಧ್ಯಮವಾಗಿದೆ, ಭಾಷಾ ಬೋಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡುವ ಅವಶ್ಯಕತೆ ಇದೆ ಎಂದಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಕಾರ್ಯಕ್ರಮ ವನಿತಾ ವಿಹಾರ.
1: ವನಿತಾ ವಿಹಾರದ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಬಳೆ ಬದಲಿಸಿದ ಬದುಕು ಹಾಗೂ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆಗಳು ಮೂಡಿಬರಲಿವೆ. ಜೊತೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸುತ್ತೀರಿ. ಮೊದಲಿಗೆ ಕೇಳಿ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಬಳೆ ಬದಲಿಸಿದ ಬದುಕು.
2: ಅದೊಂದು ಕವಿಗೋಷ್ಠಿ. ಸುತ್ತಮುತ್ತಲ ಊರಿನಿಂದೆಲ್ಲ ಅಲ್ಲಿಗೆ ಕವಿಯತ್ರಿಗಳು, ಕವಿಗಳು ಜೊತೆಗೆ ಆಸಕ್ತರು ಅಂತ ತುಂಬ ಜನ ಬಂದು ಸೇರಿದ್ದರು. ಉದ್ಯೋನ್ಮುಖ ಕವಿಗಳಿಗೆ ತಮ್ಮ ಕವಿತೆಗಳನ್ನು ಓದಲು ಒಂದು ಸದವಕಾಶವನ್ನು ಕಲ್ಪಿಸಿಕೊಡುವಂತಹ ವೇದಿಕೆ ಅದಾಗಿತ್ತು. ಮೊದಲ ಬಾರಿಗೆ ತಮ್ಮ ಕವಿತೆಯನ್ನು ಓದುವವರಿಗಂತೂ ಹೇಳತೀರದ ಸಂತೋಷ. ಅವರ ಮುಖದಲ್ಲಿ ಉತ್ಸಾಹವು ಎದ್ದು ಕಾಣುತ್ತಿತ್ತು. ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲದ್ದರಿಂದ ಅಲ್ಲಿ ನೆರೆದಿದ್ದವರೆಲ್ಲ ಹರಟೆಯಲ್ಲಿ ಮುಳುಗಿದ್ದರು. ಆದ್ದರಿಂದ ನಿರೂಪಕಿಯು ವೇದಿಕೆ ಮೇಲೆ ಬಂದು ನಿಂತುದರ ಅರಿವೇ ಅವರಿಗೆ ಆಗಲಿಲ್ಲ. ಅದನ್ನು ಕಂಡ ಆಕೆ ತನ್ನ ಇರುವಿಕೆಯನ್ನು ತೋರುವ ಪ್ರಯತ್ನ ಮಾಡುತ್ತಾ ಎಲ್ಲರ ಗಮನ ಸೆಳೆಯಲು ಸಣ್ಣದಾಗಿ ಹುಸಿಕೆಮ್ಮು ಕೆಮ್ಮುತ್ತಾ ಎಲ್ಲರಿಗೂ ನಮಸ್ಕಾರ ಅಂದಾಗ ಎಲ್ಲರ ಗಮನವು ವೇದಿಕೆಯ ಕಡೆಗೆ ಹರಿಯಿತು. ಆಕೆ ಎಲ್ಲರನ್ನೂ ಸ್ವಾಗತಿಸಿದ ನಂತರ ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ತಾವೇ ಬರೆದ ಕವಿತೆಯನ್ನು ಓದಲು ಶುರು ಮಾಡಿದರು. ಕಾರ್ಯಕ್ರಮ ವೀಕ್ಷಿಸಲು ಬಂದು ಸೇರಿದ್ದ ಸಭಿಕರಿಗೂ ಕೂಡ ಬೇಸರವಾಗದಿರಲಿ, ಅವರುಗಳು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಾಗಲಿ ಎಂಬ ಉದ್ದೇಶದಿಂದ ಸಂಘಟಕರು ಕವಿತೆಯ ಮಧ್ಯೆ ಮಧ್ಯೆ ರಸಪ್ರಶ್ನೆಗಳನ್ನು ಕೇಳುತ್ತಾ ಮನೋರಂಜನೆಗೆಂದು ಯಾರ ಬಳಿ 10 ರೂಪಾಯಿಯ 2 ನಾಣ್ಯಗಳಿವೆ ಅವರಿಗೆ ಒಂದು ಬಹುಮಾನ, ನೈಲ್ ಕಟರ್ ಯಾರ ಬಳಿ ಇದೆ ಅವರಿಗೊಂದು ಬಹುಮಾನ, ಯಾರು ಹೆಚ್ಚಿಗೆ ಗಾಜಿನ ಬಳೆಗಳನ್ನು ಎರಡೂ ಕೈಗಳಿಗೆ ತೊಟ್ಟು ಬಂದಿದ್ದಾರೆ ಅವರಿಗೊಂದು ಬಹುಮಾನ ಅಂತೆಲ್ಲ ಹೇಳಿ ಬಹುಮಾನಗಳನ್ನು ಕೊಡುತ್ತಿದ್ದರು. ಅಂದು ಎರಡೂ ಕೈಗಳಿಗೆ ಚಿನ್ನದ ಬಳೆಗಳೊಂದಿಗೆ ತುಂಬ ಗಾಜಿನ ಬಳೆಗಳನ್ನು ಧರಿಸಿಕೊಂಡು ಆ ಕವಿಗೋಷ್ಠಿಯಲ್ಲಿ ತಾನೂ ಕವಿತೆಯೊಂದನ್ನು ಓದಲೆಂದು ಸಿದ್ಧಳಾಗಿ ಹೋಗಿದ್ದ ದಿವ್ಯಳಿಗೆ ಆ ಬಹುಮಾನ ದೊರಕಿತ್ತು. ಅದನ್ನು ನಗುಮೊಗದಿಂದ ವೇದಿಕೆಗೆ ಹೋಗಿ ಪಡೆದು ಬಂದಳು. ಮುಂದಿನ ವರ್ಷ ಅದೇ ಕವಿಗೋಷ್ಠಿಗೆ ದಿವ್ಯ ಹೋದಾಗ ಯಾರು ಎರಡೂ ಕೈಗಳಿಗೆ ಬರೇ ಚಿನ್ನದ ಬಳೆಗಳನ್ನು ಮಾತ್ರ ತೊಟ್ಟು ಬಂದಿದ್ದಾರೆ ಅವರಿಗೆ ಒಂದು ಬಹುಮಾನ ಅಂದಾಗ ದಿವ್ಯಳ ಎರಡೂ ಕೈಗಳಲ್ಲಿ ಬರೇ ಚಿನ್ನದ ಬಳೆಗಳು ಮಾತ್ರವಿತ್ತು. ಆದರೂ ಅವಳು ಬಹುಮಾನ ಪಡೆಯಲು ವೇದಿಕೆಗೆ ಹೋಗಲಿಲ್ಲ. ಇವಳ ಕೈಯಲ್ಲಿ ಬರೇ ಚಿನ್ನದ ಬಳೆಗಳಿದ್ದುದನ್ನು ಕಂಡ ಅವಳ ಪಕ್ಕದಲ್ಲಿ ಕುಳಿತಿದ್ದವರೊಬ್ಬರು, ಮೇಡಮ್ ನಿಮ್ಮ ಕೈಯಲ್ಲಿ ಚಿನ್ನದ ಬಳೆ ಇದೆಯಲ್ಲ, ಹೋಗಿ ಬಹುಮಾನ ಸ್ವೀಕರಿಸಿ ಅಂದಾಗ ದಿವ್ಯಳ ಕಣ್ಣುಗಳಿಂದ ನೀರು ಉಕ್ಕಿ ಹರಿಯಿತು. ಅಂದು ಕೈ ತುಂಬ ಧರಿಸಿದ್ದ ಗಾಜಿನ ಬಳೆಗಳಿಗೆ ಬಹುಮಾನ, ಇಂದು ಬರೇ ಚಿನ್ನದ ಬಳೆಗಳಿಗೆ ಬಹುಮಾನ. ಇದರ ಮಧ್ಯದಲ್ಲಿರುವ ಅಂತರ ಅವಳ ಮನಕ್ಕೆ ಮಾತ್ರ ಗೊತ್ತು. ಕಾರಣ, ಅವಳು ತನ್ನ ಬಾಳ ಸಂಗಾತಿ

0: ಪತಿಯನ್ನು ಕೆಲವು ತಿಂಗಳ ಹಿಂದೆಯಷ್ಟೇ ಕಳೆದುಕೊಂಡಿದ್ದಳು. ಮಾನಸಿಕವಾಗಿ ತೀರಾ ಕುಗ್ಗಿ ಹೋಗಿದ್ದ ಅವಳು ಹೆಚ್ಚಿನ ಅಲಂಕಾರವನ್ನು ಮಾಡಿಕೊಳ್ಳಲು ಬಯಸದಿದ್ದ ಕಾರಣ ಗೆಳತಿಯರ ಒತ್ತಾಯದ ಮೇರೆಗೆ ಹಾಗೆಯೇ ಬಂದಿದ್ದಳು. ಎಲ್ಲ ಜವಾಬ್ದಾರಿಯನ್ನು ಕಳೆದುಕೊಂಡು ನಿಶ್ಚಿಂತೆಯಿಂದಿರುವಾಗಲೇ ವಿಧಿ ತನ್ನ ಸಂಚನ್ನು ಹೂಡಿತ್ತು. ಆರೋಗ್ಯವಾಗಿಯೇ ಇದ್ದ ಅವಳ ಪತಿ ತಟ್ಟಂತ ಏನೊಂದನ್ನೂ ಅವಳಿಗೆ ಹೇಳದೆ ಈ ಪ್ರಪಂಚಕ್ಕೆ ಮಾತ್ರ ವಿದಾಯ ಹೇಳಿ ಹೋಗಿಯೇ ಬಿಟ್ಟರು. ರೆಕ್ಕೆ ಮುರಿದ ಹಕ್ಕಿಯಂತೆ ಮಂಕಾಗಿ ಕುಳಿತುಬಿಟ್ಟ ಅವಳನ್ನು ಕಂಡ ಗೆಳತಿಯರು, ಮನೆಯಲ್ಲೇ ಕುಳಿತು ಕೊರಗಬೇಡ, ಹೊರಗಡೆ ಬಾ, ಎಲ್ಲವನ್ನೂ ಮರೆಯಬಹುದು ಎಂದ ಮಾತಿಗೆ ಕಟ್ಟುಬಿದ್ದು ಅಂದು ಅವಳು ಅವರೊಡನೆ ಹೊರಬಂದರೆ ಇಲ್ಲೂ ಅದನ್ನೇ ನೆನಪಿಸುವಂಥ ಸಂದರ್ಭ. ಆದರೆ ಪಾಪ, ಇದು ಅಲ್ಲಿನ ಆಯೋಜಕರಿಗೇನು ಗೊತ್ತು? ಜೀವನ ಸಂಗಾತಿಯನ್ನು ಕಳೆದುಕೊಂಡು ಮನದಲ್ಲೇ ನೋವು ಅನುಭವಿಸುವ ಹೆಣ್ಣು ಮಕ್ಕಳಿಗೆ ಮಾತ್ರ ಅದು ಅರ್ಥವಾಗಬಹುದಾದಂಥ ವಿಷಯ. ವಯಸ್ಸಾದಂತೆಲ್ಲ ಗಂಡ ಹೆಂಡತಿಯರಿಗಿಂತಲೂ ಸ್ನೇಹಿತರಂತೆಯೇ ಜೀವನ ನಡೆಸುತ್ತಿದ್ದವರಿಗೆ ಒಮ್ಮೆಲೆ ಒಂಟಿ ಹಕ್ಕಿ ಥರ ಆಗಿಬಿಟ್ಟಾಗ ಜೀವನ ತಲ್ಲಣಿಸಿ ಹೋಗುತ್ತದೆ. ಎಷ್ಟೇ ಧೈರ್ಯ ತಂದುಕೊಂಡರೂ ಒಂಟಿತನ ಕಾಡದೆ ಬಿಡುವುದಿಲ್ಲ. ಮೊದಲ ಬಾರಿ ಧೈರ್ಯ ವಹಿಸಿ ಆಚೆ ಬಂದಾಗಲೇ ಮತ್ತೆ ಹೀಗಾಗಬೇಕೇ, ಮತ್ತೆಂದು ಎಲ್ಲಿಗೂ ಹೋಗಬಾರದೆಂದುಕೊಂಡು ಪೆಚ್ಚಾಗಿ ಮನೆಗೆ ಬಂದಳು. ಅಂದು ರಾತ್ರಿ ಕನಸಿನಲ್ಲಿ ಬಂದ ಅವಳ ಪತಿ, ದೈಹಿಕವಾಗಿ ಈಗ ನಾನಿಲ್ಲದಿದ್ದರೂ ಮಾನಸಿಕವಾಗಿ ನಾನು ಸದಾ ನಿನ್ನ ಬೆಂಗಾವಲಾಗಿರುತ್ತೇನೆ. ಈ ಸಣ್ಣ ಪೆಟ್ಟಿಗೆ ನೀನು ಹೆದರಿ ಮೂಲೆಗೆ ಸೇರಿಬಿಟ್ಟರೆ ಹೇಗೆ? ಜೀವನ ಮುಂದೆ ಬಹಳ ದೀರ್ಘವಿದೆ. ಶಿಲೆಗೆ ಉಳಿ ಪೆಟ್ಟು ಬಿದ್ದಾಗಲೇ ತಾನೇ ಸುಂದರ ಮೂರ್ತಿಯಾಗುವುದು. ಹೆದರಬೇಡ, ಮುನ್ನುಗ್ಗು. ನೀನಿನ್ನೂ ಯಾವ ಕಾಲದಲ್ಲಿದ್ದೀಯಾ? ಧೈರ್ಯ ವಹಿಸು, ಬೇರೆಯವರಿಗೆ ನೀನೇ ಮಾದರಿಯಾಗು ಅಂತ ಹೇಳಿದಂತಾದಾಗ ಎಚ್ಚರಗೊಂಡ ಅವಳು ಪತಿಯ ಮಾತನ್ನೇ ಮೆಲುಕು ಹಾಕುತ್ತಾ ಮಾನಸಿಕವಾಗಿ ಸಜ್ಜಾಗಿ ಮುಂದೆ ಎಲ್ಲ ಸಭೆ ಸಮಾರಂಭಗಳಿಗೂ ಹೋಗುತ್ತಾ ತನ್ನಂತೆಯೇ ನೊಂದ ಹೆಣ್ಣು ಮಕ್ಕಳಿಗೆ ಧೈರ್ಯ ಹೇಳುತ್ತಾ ತನ್ನವರ ನೆನಪನ್ನು ಮನದಲ್ಲಿ ಸದಾ ಹಚ್ಚ ಹಸಿರಾಗಿಸಿಕೊಂಡು ಧೈರ್ಯದಿಂದ ಬದುಕಲು ಕಲಿತಳು.
1: ಇದುವರೆಗೆ ಬಳೆ ಬದಲಿಸಿದ ಬದುಕು, ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಸಣ್ಣ ಕಥೆ ಕೇಳಿದಿರಿ. ಕೇಳುಗರೆ, ಇನ್ನು ಮುಂದೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸೋಣ.

0: ಇದುವರೆಗೆ ಪೊನ್ನಂಪೇಟೆ ಬಾಳೆಲೆಯ ಕಾವೇರಿ ಕಲಾ ಸಮಿತಿಯ ಸದಸ್ಯೆಯರಾದ ವತ್ಸಲ ನಾರಾಯಣ್, ಅಳಮೇಂಗಡ ರಾಣಿ ದೇವಯ್ಯ, ಚಂದ್ರಕಲಾಮೂರ್ತಿ, ಸವಿತಾ ಯೋಗೇಶ್, ಸಂಧ್ಯಾ ಕೇಶವ ಕಾಮತ್, ರೇಖಾ ಶ್ರೀಧರ್, ಇಂದಿರಾ ಬಿಎನ್ ಹಾಗೂ ಧನಲಕ್ಷ್ಮಿ ರಾಧಾಕೃಷ್ಣ ಅವರಿಂದ ಸಾಂಪ್ರದಾಯಿಕ ಗೀತೆಗಳನ್ನು ಆಲಿಸಿದಿರಿ. ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿದೆ ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ ಮತ್ತೊಂದು ಸಣ್ಣ ಕಥೆ, ಮತ್ತೆ ಬೆಸೆದ ಸ್ನೇಹ ಬಂಧ.
1: ಗಾಳಿಯಲ್ಲಿ ತೇಲಿ ಬಂದ ಕಾಗದದ ಚೂರೊಂದು ಬಾಲ್ಕನಿಯಲ್ಲಿ ಟೀ ಕುಡಿಯುತ್ತಾ ನಿಂತಿದ್ದ ದೇವಕಿಯವರ ಕಾಲ ಬಳಿ ಬಂದು ಬಿದ್ದಾಗ ಕುತೂಹಲದಿಂದ ಬಗ್ಗಿ ಅದನ್ನು ಕೈಗೆತ್ತಿಕೊಂಡರು. ಅದೊಂದು ಹಳೆಯ ಫೋಟೋ ಆಗಿತ್ತು.

0: ಅದು ಮಾಸಿ ಹೋಗಿದ್ದರಿಂದ ಕೂಡಲೇ ಅದರಲ್ಲಿರುವ ಯಾರನ್ನೂ ಗುರುತು ಹಿಡಿಯಲಾಗಲಿಲ್ಲ. ಸ್ವಲ್ಪ ಹೊತ್ತು ಅದನ್ನೇ ದಿಟ್ಟಿಸಿ ನೋಡಿದಾಗ, ಅರೆ ಇದು ನನ್ನ ಫೋಟೋನೇ ಅಲ್ವಾ, ಪಕ್ಕದಲ್ಲಿರೋದು ವಾಗ್ದೇವಿ, ಇದೆಲ್ಲಿಂದ ಬಂತು? ನಾನು ಜೋಪಾನವಾಗಿ ಅದನ್ನು ಬೀರುವಿನಲ್ಲಿ ಎತ್ತಿಟ್ಟಿದ್ದೆ ಅಲ್ವಾ ಎನ್ನುತ್ತಾ ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತು ಹಳೆಯದನ್ನೆಲ್ಲ ನೆನಪು ಮಾಡಿಕೊಳ್ಳಲು ಎಡದ ಕಿವಿಯನ್ನು ಹಿಡಿದುಕೊಂಡು ನೆನಪಿನಾಳಕ್ಕೆ ಅವರು ಜಿಗಿದೆಯೇ ಬಿಟ್ಟರು. ಆಗ ಹಳೆಯದೆಲ್ಲವೂ ಒಂದೊಂದೇ ಮಸುಕು ಮಸುಕಾಗಿ ಗೋಚರಿಸತೊಡಗಿತು. ತಾವು ಇಲ್ಲಿಗೆ ಬಂದು 17-18 ವರ್ಷಗಳೇ ಆಯ್ತಲ್ವಾ. ಹಿಂದೆ ಇಲ್ಲಿ ಬಹಳಷ್ಟು ಮನೆಗಳು ಖಾಲಿ ಇದ್ದವು. ಇದ್ದ ಕೆಲವೇ ಮಂದಿ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡೆವು. ಅವರಲ್ಲಿ ತಮ್ಮ ಎದುರು ಮನೆಯಲ್ಲಿ ವಾಸಿಸುತ್ತಿದ್ದ ವಾಗ್ದೇವಿ ಮತ್ತು ತಾನು ಬೇಗನೆ ಒಬ್ಬರಿಗೊಬ್ಬರು ಕಷ್ಟ ಸುಖ ಹಂಚಿಕೊಳ್ಳುತ್ತಾ ಮುಂದೆ ಒಳ್ಳೆಯ ಸ್ನೇಹಿತರಾಗಿಯೇ ಬಿಟ್ಟೆವು. ಕೆಲವು ವರ್ಷಗಳು ಕಳೆದ ನಂತರ ಒಬ್ಬೊಬ್ಬರಾಗಿ ಟ್ರಾನ್ಸ್ಫರ್ ಆಗೋ, ಇಲ್ಲ ಮಕ್ಕಳಿಗೆ ದೂರ ದೂರಿನಲ್ಲಿ ಕೆಲಸ ದೊರೆಯಿತೆಂದೋ ಇಲ್ಲಿಂದ ಹೊರಡಲೇಬೇಕಾಯಿತು. ಅಂತೆಯೇ ವಾಗ್ದೇವಿಯು ಕೂಡ ದೂರ ದೂರಿಗೆ ಹೋಗೇ ಬಿಟ್ಟಳು. ಮೊದಮೊದಲು ನಡೆಯುತ್ತಿದ್ದ ಪತ್ರ ವ್ಯವಹಾರ ನಂತರ ಸಂಸಾರದ ಜಂಜಾಟದಲ್ಲಿ ಮುಳುಗಿ ಹೋದಾಗ ಅದು ನಿಂತೇ ಹೋಯಿತು. ಈಗಿನವರ ಹಾಗೆ ಎಲ್ಲರ ಕೈಯಲ್ಲೂ ಆಗ ಮೊಬೈಲ್, ವಾಟ್ಸಪ್, ಫೇಸ್ಬುಕ್ ಅಂತ ಏನೂ ಇರದಿದ್ದುದರಿಂದ ಯಾರ ಸಂಪರ್ಕವೂ ಇಲ್ಲದಂತಾಯಿತು. ಹಿಂದೊಮ್ಮೆ ತಾವಿದ್ದ ಜಾಗದಲ್ಲಿ ನಡೆದ ಯಾವುದೋ ಒಂದು ಸಮಾರಂಭದ ಕಾರ್ಯಕ್ರಮದಲ್ಲಿ ಅವರುಗಳು ಭಾಗವಹಿಸಿದಾಗ ತೆಗೆದ ಫೋಟೋ ಅದಾಗಿತ್ತು. ಅದನ್ನು ಯಾರೋ ಪೇಪರ್ಗೆ ಕಳಿಸಿದ್ರು, ಅದರ ಕಟ್ಟಿಂಗ್ ಇದಾಗಿತ್ತು. ಅದೆಲ್ಲ ಸರಿ, ಆದರೆ ಈಗ ಈ ಫೋಟೋ ಇಲ್ಲಿಗೆ ಹೇಗೆ ಬಂತು ಅನ್ನೋ ಕುತೂಹಲ ಮಾತ್ರ ಬಗೆಹರಿಯುತ್ತಿಲ್ಲವಲ್ಲ ಎಂದು ಅದರ ಬಗ್ಗೆಯೇ ಯೋಚಿಸುತ್ತಾ ಕುಳಿತಿದ್ದಾಗ ಕೆಳಗೆ ಆಡುತ್ತಿದ್ದ ಮಕ್ಕಳು ಹೋ ಎಂದು ಕೂಗಿದ ಶಬ್ದ ಕೇಳಿದ ಅವರು ವಾಸ್ತವಕ್ಕೆ ಬಂದರು. ಒಂದು ಸಂಜೆ ವಾಕ್ ಹೋಗುತ್ತಿದ್ದಾಗ ಎದುರಿಗೆ ಸಿಕ್ಕವರನ್ನು ನೋಡಿದಾಗ ಇವರು ವಾಗ್ದೇವಿಯೇ ಇರಬೇಕಲ್ವಾ ಎಂದು ದೇವಕಿಯವರಿಗೆ ಅನ್ನಿಸಿತು. ಎಷ್ಟೇ ಆದರೂ ಕಾಲವು ಎಲ್ಲರ ಮುಖಚರ್ಯೆಯನ್ನು ಸ್ವಲ್ಪವಾದರೂ ಬದಲಾಯಿಸಿಬಿಟ್ಟಿರುತ್ತಲ್ವಾ. ಆಕೆಯೂ ಇವರನ್ನು ದಿಟ್ಟಿಸಿ ನೋಡಿ ಗುರುತು ಹಿಡಿದಿದ್ದರಿಂದ ಗೆಳತಿಯರಿಬ್ಬರ ಮುಖದಲ್ಲೂ ಸಂತಸ ಉಕ್ಕಿ ಹರಿಯಿತು. ಆತ್ಮೀಯತೆಯಿಂದ ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು. ಒಂಟಿ ಜೀವನದಿಂದ ಬೇಸತ್ತಿದ್ದ ದೇವಕಿಗೆ ವಾಗ್ದೇವಿ ಈಗ ಇಲ್ಲಿಗೆ ಹಿಂದಿರುಗಿ ಬಂದದ್ದು ತುಂಬ ಖುಷಿ ಕೊಟ್ಟಿತು. ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತು ಮತ್ತೆ ಕಷ್ಟ ಸುಖ ಹಂಚಿಕೊಳ್ಳಲು ತೊಡಗಿದರು. ಮಾತಾಡಿದಷ್ಟು ಮುಗಿಯದಾಯಿತು. ಕತ್ತಲಾಗಿದ್ದನ್ನು ಕಂಡು ಹಿಂದಿರುಗುವಾಗ ಅವರಿಬ್ಬರ ಮುಖ ಮನದಲ್ಲಿ ಸಂತಸದ ಹೊಳೆ ಹರಿಯುತ್ತಿತ್ತು. ಮಕ್ಕಳು ವಿದೇಶಕ್ಕೆ ಹಾರಿ ಹೋಗಿದ್ದರಿಂದ ವಾಗ್ದೇವಿಯು ಮತ್ತೆ ಇಲ್ಲಿಗೆ ಹಿಂದಿರುಗಿ ಬಂದಿದ್ದರು. ಅಲ್ಲಿ ತನ್ನ ಮನೆಯನ್ನು ಒಪ್ಪ ಓರಣವಾಗಿ ಜೋಡಿಸಿಕೊಳ್ಳುತ್ತಿರುವಾಗ ಅದೇಗೋ ತಪ್ಪಿಸಿಕೊಂಡು ಗಾಳಿಯಲ್ಲಿ ಹಾರಿ ಬಂದ ಆ ಪೇಪರ್ ಕಟಿಂಗ್ ಮತ್ತೆ ಆ ಗೆಳತಿಯರ ಸ್ನೇಹ ಸಂಬಂಧವನ್ನು ಒಂದುಗೂಡಿಸುವುದರಲ್ಲಿ ಸಹಕಾರಿಯಾಗಿತ್ತು. ಇದಕ್ಕಲ್ಲವೇ ಹೇಳುವುದು ಭೂಮಿ ದುಂಡಾಗಿದೆ ಎಂದು.
1: ಇದುವರೆಗೆ ಮತ್ತೆ ಬೆಸೆದ ಸ್ನೇಹ ಬಂಧ ಸಣ್ಣ ಕಥೆ ಕೇಳಿದಿರಿ. ಕುಶಾಲನಗರದ ದಿನಮಣಿ ಹೇಮರಾಜ್ ಅವರಿಂದ. ಇದಾಗಿತ್ತು ಇಂದಿನ ವನಿತಾ ವಿಹಾರ. ಕಾರ್ಯಕ್ರಮ ನಿರ್ವಹಣೆ ಪಿಎಂ ಜಗದೀಶ್. ಸಂಕಲನ ವಿದ್ಯಾರಾವ್ ಕೆಎಲ್. ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮೂಡಿಬಂದ ಇಂದಿನ ಈ ವನಿತಾ ವಿಹಾರ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.
2: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:30:43.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

ಕೆಳಗರೆ ಈಗ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 12:35 ಭಕ್ತಿಗೀತೆಗಳು, 1:00 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಸರಣಿ, ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ಜಿ ರಾಮ್ಜಿ ಅಭಿಯಾನ ಕುರಿತು ಮಾಹಿತಿ. ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 1:20 ಎಎನ್ ಶೀಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. 1:30 ಹಾಗೂ ಈ ಸಂಜೆ 5:05 ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವಿದೆ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಓಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಆರ್ಟಿ ನವದೆಹಲಿ. 4:00 ಜನಪದ ಸಂಗೀತ, ಹಳೇಪುರ ಮಾದಶೆಟ್ಟಿ ಹಾಗೂ ಸಂಗಡಿಗರಿಂದ ನಿಂಗರಾಜಮ್ಮನ ಕತೆ ಕೇಳುವಿರಿ. 4:30 ರಸಮಂಜರಿ, ಗೀತಶಂಕರ, ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ. ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ, ಪ್ರಸ್ತುತಿ ಸುರಭಿ ತಾತಾಚಾರ್. 6:30 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿರಂಗ, ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಅವಕಾಶಗಳನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾ ಹೆಚ್ಆರ್ ರಶ್ಮಿ ಹಾಗೂ ಡಾ ಕೆ ಚಂದನ್, ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ರಾತ್ರಿ 8:00 ಯುವವಾಣಿಯಲ್ಲಿ ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ, ಪ್ರಸ್ತುತಿ ನಿವೇದಿತಾ ಹೆಚ್. 9:15 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸ್ಪಾಟ್ಲೈಟ್ ಕಾರ್ಯಕ್ರಮವಿದೆ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ನಿಲಯದ ಕಲಾವಿದರ ವಾದ್ಯವೃಂದದಲ್ಲಿ ಶ್ಯಾಮಶಾಸ್ತ್ರಿಯವರ ಕೃತಿಗಳು. ಈ ರಾತ್ರಿ 10:00 ನಾಟಕ ಕರಡಿಯ ಕುಣಿಸುತ, ರಚನೆ ಡಾ ಎನ್ ವಿ ವಾಸುದೇವ ಶರ್ಮಾ, ನಿರ್ಮಾಣ ಮತ್ತು ನಿರ್ದೇಶನ ಜಿ ಶಾಂತಕುಮಾರ್. 10:30 ಸವಿನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕೆಳಗರೆ ಇದುವರೆಗೆ ನಮ್ಮ ನಿಲಯದಿಂದ ಇನ್ನು ಮುಂದೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆಯನ್ನ ಆಲಿಸಿದಿರಿ.

ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಗೀತಶಂಕರ ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ ಮೂಡಿಬರಲಿದೆ.

0: त्वम्।
1: ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ.
2: ಕಾಶಿ ಪಂಚಕದ ಮಹಾತ್ಮೆ ತುಂಬಾ ದೊಡ್ಡದು. ಎಷ್ಟೋ ಉಪನಿಷತ್ಗಳ ಪ್ರಕಾರ, ಯೋಗಶಾಸ್ತ್ರದ ಪ್ರಕಾರ ಕೂಡ ನಮ್ಮ ದೇಹದಲ್ಲೇನೆ, ನಮ್ಮ ನಾಡಿಗಳಲ್ಲೇನೆ ಗಂಗಾದೇವಿ, ಯಮುನಾದೇವಿ ಕ್ರೀಡಾಪಿಂಗಳದ ಸ್ವರೂಪದಲ್ಲಿ ಅವರ ಒಂದು ತತ್ವವೇ ನಮ್ಮ ದೇಹದಲ್ಲೂ ಇರೋದು.
1: ಮರೆಯದೆ ಕೇಳಿ, ಇಂದು ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 12:35. ಈಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪುರಂದರದಾಸರ ಕೃತಿಯನ್ನ ಆಲಿಸೋಣ, ಮಡಿಕೇರಿ ನಾಗೇಂದ್ರ ಅವರ ಧ್ವನಿಯಲ್ಲಿ. ಹೂವ ತರುವರ ಮನೆಗೆ ಹೊಲ್ಲ ತರುವ.

ಇದುವರೆಗೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 12:45. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಆಚಾರ್ ಆ್ಯಂಡ್ ಕೋ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಗೀತೆಗೆ ಧ್ವನಿ ನೀಡಿದ್ದಾರೆ ವಾರಿಜಶ್ರೀ ವೇಣುಗೋಪಾಲ್, ಬಿಂದು ಮಾಲಿನಿ ಹಾಗೂ ನಕುಲ್ ಅಭ್ಯಂಕರ್.

ಹರಿಚರಣ್ ಅವರು ಹಾಡಿರುವ ಗುರುದೇವ್ ಹೊಯ್ಸಳ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಯೋಗರಾಜ್ ಭಟ್ ಅವರ ಸಾಹಿತ್ಯವನ್ನ ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿ ಅಜನೀಶ್ ಲೋಕನಾಥ್.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.
1: ನನ್ನ ಪ್ರೀತಿಯ ಹುಡುಗಿ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ರಾಮ್ ಪ್ರಸಾದ್ ಹಾಗೂ ನಂದಿತಾ. ನಾಗದಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ, ಸ್ವರ ಸಂಯೋಜನೆ ಮನೋಮೂರ್ತಿ ಅವರಿಂದ

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ 100.6 ಪ್ರಸಾರವಾಯಿತು. ಮತ್ತೆ ರಾತ್ರಿ 10:30 ಸವಿನೆನಪು ಕಾರ್ಯಕ್ರಮದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಕೇಳುಗರೇ ಗಮನಿಸಿ, ಈ ರಾತ್ರಿ 10:00 ನಮ್ಮ ನಿಲಯದಿಂದ ನಾಟಕ ಕರಡಿಯ ಕುಣಿಸುತ ಪ್ರಸಾರವಾಗಲಿದೆ. ರಚನೆ ಡಾ ಎನ್ ವಿ ವಾಸುದೇವ ಶರ್ಮ, ನಿರ್ಮಾಣ ಮತ್ತು ನಿರ್ದೇಶನ ಜಿ ಶಾಂತಕುಮಾರ್. ಕೆಳಗರೆ ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ ಎಫ್ಎಂ 100.6. ಸಮಯ 12:01 ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಇದರಲ್ಲಿ ಇಂದು ಕೇಳೋಣ ವಿಬಿಜಿ ರಾಮ್ಜಿ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲ್ಗೂಡು ವಿ ಮಧುಸೂದನ್ ಹಾಗೂ ಗೌರಾ ರವಿಶಂಕರ್.
3: ಅಣ್ಣ
4: ಶಂಕರಣ್ಣ,
3: ನೋಡು ನಾನು ಈದಪ್ಪವ ಮಳೆ ಸಿಕ್ಕಾಬಟ್ಟೆ ಕೈ ಕೊಡ್ತದೆ ಅಂತ ಅನ್ಕೊಬಿಟ್ಟಿದ್ದೆ. ಕಳ್ ತಿಂಗಳದು ವಾತಾವರಣ ನೋಡಿದ್ರೆ ಹಂಗೆ ಇತ್ತು.
4: ಹೌದು
3: ನೋಡು, ಈಗ ಮೊನ್ನೆಯಿಂದ ಪುನರಸಿ ಶುರುವಾಗಿ ಒಳ್ಳೆ ಮಳೆ ಆಯ್ತೈತೆ ನೋಡು.
4: ಏ ಒಳ್ಳೆ ಮಳೆ ಅಂತೀಯಲ್ಲ, ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ.
3: ಹೌದು ಈಗ ನೀರು ಹಳ್ಳಕ್ ಶುರುವಾಗೈತೆ, ಹಂಗಾಗಿ ಈ ಡ್ಯಾಮ್ಗೆಲ್ಲ ನೀರು ಬರ್ತೈತೆ, ಹಳ್ಳ ಕೊಳ್ಳೆಲ್ಲ ತುಂಬುದು ಅಂತ ಹೇಳಿ ವಿಚಾರವ ಹಿಂಗೆ ಹೇಳ್ತಾ ಇದ್ರು, ಮಾತಾಡ್ತಾ ಇದ್ರು. ಆಮೇಲೆ ನೋಡು, ಈ ಮಳೆನಾಗೆ ಉಸಿ ಕೆಲಸ ಪಲ್ಸ ಮಾಡಕ್ಕೆ ತೊಂದರೆ ಆಯ್ತದೆ ಅಂತ ಅನ್ಕಂದಿದ್ದೆ. ಮತ್ತೆ ಜೀವನ ಮಾಡೋಕ್ಕೂ ಕಷ್ಟ ಆಯ್ತು, ಏನೋ ಹೊಲ ಪೊಲಕ್ಕೆಲ್ಲ ಹೋಗಕ್ಕಲ್ಲ ಅಂತ ಅನ್ಕಂದಿದ್ದೆ. ಈ ನಿಟ್ಟಿನಾಗೆ ಉಸಿ ಈಗ ಏನೋ ಒಂದು ಹೊಸ ಸುದ್ದಿ ಬಂತು ಮೊನ್ನೆಯಿಂದ, ಅದಕ್ಕೆ ಈ ವಿಚಾರವ ನಿನಗೆ ಹೇಳಣ ಅಥವಾ ನಿಂಗೆ ಏನಾದ್ರು ಗೊತ್ತಿರ ತಿಳ್ಕೊಳ್ಳೋಣ ಅಂತಂತೇಳಿ ಬಂದೆ. ಈಗ ನೋಡು, ಈ ಮೊದ್ಲು ಅಂತ ಒಂದು 15-20 ವರ್ಷದಿಂದ ಹಿಂದಿಂದವ ಈ ನರೇಗಾ ಅಂತ ಒಂದು ಸ್ಕೀಮ್ ಇತ್ತು ನೋಡು,
4: ಎಂಜಿ ನರೇಗಾ ಅಂತ. ಅದೇ ಉದ್ಯೋಗ ಖಾತ್ರಿ ಯೋಜನೆ ಅಂತ ಅಂತ ಅನ್ಕೊಂಡು,
3: ಅದೇ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಂತ ಯೋಜನೆ ಇತ್ತಲ್ಲ, ಅದ ಏನೋ ಈಗ 1 ತಾರೀಕಿಂದ ಬದಲಾವಣೆ ಮಾಡೋರಂತ.
4: ಬದಲಾವಣೆ ಮಾಡಿದ್ರು, ಅಯ್ಯೋ ಆಗ್ಲೇ ಇಲ್ಲವ, ಬಾರಿ ಬದಲಾವಣೆ ಮಾಡ್ಬೇಕು, ಹೊಸ ರೂಪ ಕೊಡ್ಬೇಕು ಅಂತ ಅನ್ಕೊಂಡು ಈಗ ನಮ್ ಕೇಂದ್ರ ಸರ್ಕಾರದವರು ಏನೇನೋ ಮಾಡಿ ಈಗ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಮೊನ್ನೆ ದಿವಸದಿಂದವ,
3: ಅದೇ 1 ತಾರೀಕಿಂದ
4: ಅನುಷ್ಠಾನವೇ ಆಗ್ಬಿಟ್ಟು.
3: ಅಂದ್ರೆ ಈಗ ಅದು ಹೆಸರು ಬದಲಾವಣೆ ಆಯ್ತು ನೋಡಿ, ಅದು ವಿಬಿಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ಅಂತ.
4: ಹೌದು,
3: ವಿಕಸಿತ ಭಾರತ ಜಿ ರಾಮ್ಜಿ ಅಂತ ಹೇಳಿ ಹೊಸದಾಗಿ ಒಂದು ಮಾಡ್ಕೊಬಿಟ್ಟು, ಈ ಮೊದಲು ಏನು ಉದ್ಯೋಗ ಖಾತ್ರಿ ಯೋಜನೆ ಇತ್ತಲ್ಲ ಅದ್ರೊಳಗಡೆ ಏನೆಲ್ಲ ಕಾರ್ಯಕ್ರಮ ಇದ್ದೋ ಅದಕ್ಕೋಸಿ ಒಂಚೂರು ಇನ್ನು ಹೊಸದಾಗಿ ಏನೇನು ಸೇರಿಸಿ ಮತ್ತೆ ಅನುಷ್ಠಾನ ಮಾಡ್ಬಿಟ್ಟವ್ರ ಅಂತ ನೋಡು.
4: ನೋಡು ಹೊಸ ಬಂದ್ರು ಚೆನ್ನಾಗಿ ತಿಳ್ಕೊಬಿಡ್ತೇನೆ, ನನಗೆ ನಾನು ಅಪ್ಡೇಟ್ ಹಾಕಲ್ಲ ನೋಡು. ಹಳೆದ್ರಲ್ಲಿ
3: ಅದು ಏನಾಗ್ಬಿಡ್ತು ಅಂತಂದ್ರೆ, ಈ 1 ತಾರೀಕಿಂದ ಬಂತು, 1 ತಾರೀಕಿಂದ ಬಂತು ಅಂತ ಹೇಳಿ ಈ ರೇಡಿಯೋದಾಗೆ ಟಿವಿನಾಗೆ ಎಲ್ಲ ಬಂದ್ಬಿಡ್ತಾ,
4: ಸಿಕ್ಕಾಪಟ್ಟೆ ಬಂದ್ಕೊಂಡ್ಬಿಡು,
3: ಪೇಪರ್ನಾಗೂ ಬಂತಲ್ಲ, ಹಂಗಾಗಿ ಏನ್ ವಿಶೇಷ ಐತೆ ಅಂತ ನೋಡೋಣ ಅಂತ ಅನ್ಬಿಟ್ಟು ಹಂಗೆ ಹೊಸ ಕಣ್ಣಾಡ್ಸಿದ್ನ. ಹಂಗೆ ಮತ್ ನಿನ್ಗೂ ಎಲ್ಲ ವಿಚಾರ ತಿಳ್ಕೊಂಡಿರ್ತೀಯ ಗೊತ್ತಿರ್ತದೆ.
4: ನೋಡ್ ನಾನು ಅವಾಗ ತೋಟ ಮಾಡಿದ್ನ ಅದ್ರಲ್ಲೇ, ಅವಾಗೆಲ್ಲ ಕಡಿಮೆ ಇತ್ತು, ಕಡಿಮೆ ದುಡ್ಡು ಕೊಡೋರು, ಜೊತೆಗೆ ದುಡ್ಡುವೆ ಇದೆ ಕಡಿಮೆನೆ.
3: ಹೌದೌದು,
4: ಈ ತರ ಮಾಡ್ಕೊಂಡು ಮಾಡಿದ್ರು. ಈಗ ನೀನ್ ತೋಟ ಮಾಡುವಾಗ ಜಾಸ್ತಿ ಮಾಡ್ಬಿಟ್ಟವ್ರು.
3: ಅಂದ್ರೆ ಏನಾಗಿದೆ ಗೊತ್ತಾಣೆಯ, ಮೊದಲನೇದಾಗಿ ಶುರುವಾಯ್ತಲ್ಲ ಆಗ 175 ರೂಪಾಯಿ ದುಡ್ಡು ಕೊಡೋರು
4: ಆಗ
3: ಒಂದಿನಕ್ಕೆ. ಆಗ ನೋಡು ಜಾಬ್ ಕಾರ್ಡ್ ಬೇರೆ ಮಾಡಿಸ್ಕೋಬೇಕಾಗಿತ್ತ, ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ 100 ದಿನ ಒಟ್ಟು ನಮ್ಗೆ ಕೂಲಿ ಕೊಡೋರು.
4: 100 ದಿವಸ ಪಂಚಾಯತಿ ವರ್ಷದಲ್ಲಿ
3: ಪಂಚಾಯತಿಯಿಂದ 100 ದಿನ ಕೊಡೋರು, ಮತ್ತೆ 175 ರೂಪಾಯಿ ಇತ್ತು ಆಗ ಆರಂಭ ಆದಾಗ. ಆಮೇಲೆ ದಿನ ಕಳೆದಂಗೆ ಅದ ಉಸಿ ಹೆಚ್ಚಿಸ್ಕೊಂಡು ಬಂದ್ರು. ಆದ್ರೆ ನೋಡಿ ಈಗ ಈ ವಿಬಿಜಿ ರಾಮ್ಜಿ ಐತಲ್ಲ, ಈ ಯೋಜನೆನಾಗೆ 300 ರೂಪಾಯಿ ಇದ್ದಿದ್ದು 327 ರೂಪಾಯಿಗೆ ಒಂದು ದಿನಕ್ಕೆ ಕೂಲಿಯ ಜಾಸ್ತಿ ಮಾಡೋರು ನೋಡು.
4: 27 ರೂಪಾಯಿ ಜಾಸ್ತಿ ಮಾಡ್ಬಿಟ್ಟು 300 ರೂಪಾಯಿ ಇತ್ತು, 327 ಮಾಡಿದ್ರು. ಅಂತಂದ್ರೆ ಹೊಸದ್ ಮಾಡಿದ್ದು ಒಂಥರ ಅನುಕೂಲ ಆಯ್ತು.
3: ಹೌದೌದು, ಈಗ 25 ದಿನ ಜಾಸ್ತಿ ಸಿಗ್ತದೆ. ಆತರ ಅಂತಂದ್ರೆ ಮೊದಲು 100 ದಿನ ಇತ್ತು, ಈಗ 125 ದಿನ ಆಗೋಯ್ತು. ಅಲ್ಲಿಗೆ ನೋಡಿ ಎರಡು ಮುಖ್ಯವಾದ ಬದಲಾವಣೆಗಳು, ಒಂದು 100 ದಿನ ಇದ್ದಿದ್ದು 125 ದಿನ ಆಯ್ತು.
4: 25 ದಿವಸ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಹೇಳ್ಬಿಟ್ಟು, ಕೆಲಸ ಇಲ್ದನೆ ಇದ್ರು ಅವ್ರಿಗೆ ದುಡ್ಡು ಅಂತೂ ಕೊಡ್ಬೇಕು.
3: ಆಮೇಲೆ ನೋಡು ನೆನಪು ಮಾಡಿ ಒಳ್ಳೇದಾಯ್ತು. ಈಗ ಯಾವ ತರ ಅಂತಂದ್ರೆ, ಈಗ ಪಂಚಾಯತಿಯಿಂದ ನಂಗೇನಾದ್ರು ಕೆಲಸ ಕೊಡ್ಲಿಲ್ಲ ಅಂತಂದ್ರೆ ನಿರುದ್ಯೋಗ ಭತ್ತೆನ ಕೊಡ್ತಾರ ನೋಡು.
4: ಓ ಅದೇ ಅದೇ, ಒಟ್ಟಿಗೆ 125 ದಿವಸದ ಕೊಟ್ಬಿಡ್ಬೇಕು.
3: ಹೌದೌದೌದು,
4: ಯಾಕಂದ್ರೆ ಅವರು ಬದುಕ್ಬೇಕಲ್ಲ ಶಂಕರಣ್ಣ. ನೋಡು ಇದೈತಲ್ಲ, ಇದು ವಿಬಿಜಿ ರಾಮ್ಜಿ ಅಂತ ಹೇಳ್ಬಿಟ್ಟು ಇದು ಇಡೀ ವಿಶ್ವದಲ್ಲೇ ಶಂಕರಣ್ಣ ಅತ್ಯಂತ ದೊಡ್ಡ ಉದ್ಯೋಗ ಭದ್ರತಾ ಒಂದು ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅಂತ ನೋಡು. ಇದ್ ಯಾಕೆ ಮಾಡೋರೆ ಅಂತ ಅಂತ ಅಂದ್ರೆ, ಈಗ ಅದು ಇದು ಕೆಲಸ ಗೊತ್ತಿರ್ತಾರಲ್ಲ ಶಂಕರಣ್ಣ ನಿಮ್ಮಂತಾರು, ಎಲ್ಲ ಹೋಗ್ಬಿಟ್ಟು ಹೆಂಗಾರು ಬದುಕಬಿಡ್ತಾರೆ.
3: ಕೌಶಲ್ಯ ತಿಳ್ಕೊಂಡಿರಂತ,
4: ಈಗ ಒಂದು ಬಡಗಿ ಕೆಲಸ ಮಾಡೋದಾಗ್ಬೋದು, ಚಿನ್ನ ಬೆಳ್ಳಿ ಕೆಲಸ ಮಾಡೋದಾಗ್ಬೋದು,
3: ಹೊಲಿಗೆ ಕೆಲಸ ಆಗಿರ್ಬೋದು,
4: ಯಾವ್ದೋ ಒಂದು ಕೆಲಸ ಗೊತ್ತಿದ್ದರು ಎಲ್ಲಾರು ಬದುಕತ್ತಾರೆ. ಕೆಲಸ ಇಲ್ಲ ಅಂತ ಅಂದ್ರೆ ಯಾರು ಕರೆಯಕಲ್ವಾ? ಇದು ಒಂಥರ ಹೆಂಗೆ ಅಂತ ಅಂತಾರೆ, ಅಕೌಶಲ್ಯ ಕಾರ್ಮಿಕರು ಅಂತ ಅಂತ
3: ಅಂದ್ರೆ. ನನಗೆ ಯಾವ್ದೇ ತರದ ಕೆಲಸ ಗೊತ್ತಿಲ್ದಿದ್ರು,
4: ಗೊತ್ತಿಲ್ಲದೆ ಇದ್ರು
3: ನಾನು ಏನ್ ಕೆಲಸ ಮಾಡ್ತೀನಿ ಆ ಕೆಲಸಕ್ಕೆ,
4: ಆ ಕೆಲಸಕ್ಕೆ ಸರ್ಕಾರ ಉದ್ಯೋಗ ಸೃಷ್ಟಿ ಮಾಡ್ಬೇಕು, ಸೃಷ್ಟಿ ಮಾಡ್ಬಿಟ್ಟು ಕೊಡ್ಬೇಕು. ನೋಡೋದು ಸರ್ಕಾರದಾರೋ ಆಗಿರ್ಬೋದು, ಸಮಾಜದಾರೋ ಆಗಿರ್ಬೋದು, ಆಯ್ತಾ, ಯಾವ್ದು ಇಲ್ವಾ? ನಿನ್ನ ಮನೆ ತೋಟದಲ್ಲೆಯ ಹೊಲದಲ್ಲೇಯ ಅಲ್ಲೇನಾದ್ರು ಕೆಲ್ಸ ಇದ್ದ ಅಂತ ಅಂತ ಅಂದ್ರೆ, ಬದ ಹಾಕಳ ಅಂತದ್ದು, ಹೊಸ ತೋಟ ಮಾಡೋ ಅಂತದ್ದು, ನೀನ್ ಅಡಿಕೆ ತೋಟ ಮಾಡ್ತೀಯೋ, ತೆಂಗಿನ ತೋಟ ಮಾಡ್ತೀಯೋ, ಆಮೇಲೆ ಮಾವಿನ ತೋಟ ಮಾಡ್ತೀಯೋ, ಇಂಥವಕ್ಕೆಲ್ಲ ಹೋಗುವೆ. ಆ ಒಂದು ಕೆಲಸ ಮಾಡ್ಕೊಳಕ್ಕೆ ನಿಮ್ಗೆ ದುಡ್ಡ ಕೂಡ ಅಂತ.
3: ಒಟ್ಟಾರೆ ಈಗ 125 ದಿನಕ್ಕೆ ನನಗೆ ಭದ್ರತೆ ಸಿಕ್ತಂಗ ಆಯ್ತು ನೋಡು.
4: ಭದ್ರತೆ ಸಿಕ್ತು ಒಂದ್ ವರ್ಷದಲ್ಲಿ 125 ದಿವಸ ಗ್ಯಾರಂಟಿ ಕೆಲಸ ಅಂತ ಅಂತ ಅನ್ಕೊಂಡು. ಅದ್ ಬೇರೆ ಈಗ ಹೊಸದಾಗಿ ಮಾಡ್ಬಿಟ್ರೆ ಶಂಕರಣ್ಣ, ನೀನ್ ಹೇಳ್ದಂಗೆ ಬೇರೆ ಬೇರೆದೆಲ್ಲ ಸೇರ್ಸೋರೀಗ ಭಾರಿ ಅನುಕೂಲ ಮಾತ್ರ. ಆಮೇಲೆ ಈಗ ಕೆಲ್ಸದ ದಿವಸನೂ ಜಾಸ್ತಿ ಮಾಡಿದ್ರು, ಮೊದ್ಲು ಬರೀ 100 ದಿವಸ ಇತ್ತು, ಈಗ 125 ದಿವಸ ಆಯ್ತು. ಜೊತೆಗೆ 1 ತಾರೀಕಿಂದ ಕೂಲಿನೂ ಜಾಸ್ತಿ ಮಾಡಿದ್ರು, 300 ರೂಪಾಯಿ ಇದ್ದಿದ್ದ
3: 327 ರೂಪಾಯಿ
4: ಮಾಡಿದ್ರು.
3: ಅಲ್ಲಿಗೆ 27 ರೂಪಾಯಿ ಜಾಸ್ತಿ ಆಯ್ತು.
4: ಹೌದು,
3: 25 ಹೆಚ್ಚಿಗೆ ಕೆಲಸ ಸಿಕ್ತು,
4: ಹೆಚ್ಚಿಗೆ ಕೆಲಸ ಸಿಕ್ತು.
3: ಇದ್ರ ಜೊತೆಗೆ ಇನ್ನೊಂದೇನ್ ಬದಲಾವಣೆ ಅಂತಂದ್ರೆ, ಈಗ ನೋಡು, ಈಗ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಎರಡೂ ಕೂಡ ಈ ಯೋಜನೆದಾಗೆ ನಮ್ಗೆ ಏನು ಕೂಲಿ ಅಂತ ಕೊಡ್ತಾರಲ್ಲ, ಅದರಲ್ಲಿ ಇದ್ರ ಅವ್ರದ್ದು ಹೆಂಗೆ ಅಂತಂದ್ರೆ, ಕೇಂದ್ರ ಸರ್ಕಾರದವರು 60% ಕೊಟ್ರೆ ರಾಜ್ಯ ಸರ್ಕಾರದವರು 40% ಕೊಡ್ತಾರೆ. ಈಗ ಇಲ್ಲಿ ಒಂದೇ ಇದಕ್ಕೆ ಏನು ಈಗ ಹೊರೆ ಇಲ್ಲ, ರಾಜ್ಯ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಬರೀ ಕೇಂದ್ರ ಸರ್ಕಾರದವರು ಕೊಡಬೇಕು ಅಂತ ಏನಿಲ್ಲ, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇಬ್ರು ಸೇರಿಸಿ ನಮ್ಗೆ ಒಟ್ಟು ಉದ್ಯೋಗ ಭದ್ರತೆ ಮಾಡೋ ನಿಟ್ಟಿನಾಗೆ ಸಿಕ್ಕಾಪಟ್ಟೆ ಒಂದು ಒಳ್ಳೆ ಯೋಜನೆ ಅಂತ.
4: ಇದು ನನ್ನಂತರ ನಿನ್ನಂತರ ಶಂಕರಣ್ಣ ಹೇಳ್ ಮಾಡಿಸ್ದಂಗೈತ್ ನೋಡು, ನಮಗೆ ಬೇರೆ ಇನ್ನ ಯಾವ್ದು ಕೆಲಸ ಬರಕಲ್ವಾ?

0: ಆಯ್ತಾ, ಈಗ ಏನ್ ನಮಗ್ ಬರ್ತದೋ, ನಮಗ್ ಬರೋದೇ ಹಾರೆ ಗುದ್ಲಿ ಕೆಲ್ಸ ಆಯ್ತಾ, ಹೆಚ್ಚು ಜಾಸ್ತಿ ಅಂತ ಅಂದ್ರೆ ನೇಗಿಲ್ ಕೆಲ್ಸ. ಈಗ ನೇಗಿಲ್ಗಳು ಇಲ್ಲ, ಯಾಕೆಂದ್ರೆ ಆ ಕೆಲಸಕ್ಕೆಲ್ಲ ಟ್ರಾಕ್ಟರ್ಗಳು ಬಂದ್ಬಿಟ್ಟವೆ. ಹಂಗಾಗಿ ನೋಡು, ಇದು ಈಗ ಏನ್ ಇವತ್ತು ಬಂದೈತೋ ವಿಬಿಜಿ ರಾಮ್ಜಿ ಅಂತ ಅಂತ ಅನ್ಕೊಂಡು ಇದ್ ಬಳಕೆ ಮಾಡ್ಕೊಂಡು ಒಂದು ವರ್ಷದಲ್ಲಿ 125 ದಿವಸ ಕೆಲಸ ಇಲ್ದೇ ಇದ್ರು ಹುಡಿಕಂಡು ಕೆಲಸ ಮಾಡ್ಬೇಕು. ಹುಡಿಕಂಡು ಕೆಲಸ ಮಾಡ್ಬಿಟ್ಟು ನೋಡು, ಒಳ್ಳೆ ಅನುಕೂಲ ಆಯ್ತದ.
1: ಈಗ ಮೊದ್ಲು ಏನಾಗ್ಯದು ಅಂತಂದ್ರೆ, ಈಗ ಮೊದ್ಲು ಈ ನರೇಗಾ ಇತ್ತಲ್ಲ, ಆಗವಸಿ ದುಡ್ಡು ಸರಿಯಾಗಿ ಹಾಕೋರು ಅಕೌಂಟ್ಗೆ, ಆದ್ರೆ ಸ್ವಲ್ಪ ವ್ಯತ್ಯಾಸ ಆಗದು ಅಂದ್ರೆ ಒಂದ್ 15 ದಿನಕ್ಕೋ 20 ದಿನಕ್ಕೋ ಒಂದ್
0: ತಿಂಗಳು.
1: ಈ ದಪ್ಪ ಇದ್ರನಾಗೆ 15 ದಿನದೊಳಗಡೆ ನಮ್ ಬ್ಯಾಂಕಿಗೆ ದುಡ್ಡು ಬಂದ್ ಬಿದ್ಬಿಡ್ತದೆ ನೋಡು.
0: ಬಂದೇ ಬರ್ತದೆ
1: ಅಂದ್ರೆ ಮುಖ್ಯವಾಗಿ ನೋಡು, ಅದೇ ಯೋಜನೆ ಏನು ನರೇಗಾ ಇತ್ತಲ್ಲ, ಅದೇ ತರ ಇದ್ರದಾಗುವೆ ನಾವು ಜಾಬ್ ಕಾರ್ಡ್ ಮಾಡಿಸ್ಕೋಬೇಕಾಯ್ತೆ. ಹೊಸದಾಗಿ ನಾವು ಜಾಬ್ ಕಾರ್ಡ್ ಮಾಡಿಸ್ಕಂದ್ರೆ ನೀನ್ ಹೇಳ್ದಂಗೆ ನಮ್ಗೆ ಕಂಪಲ್ಸರಿ ಬಿಡು. ಈಗ 125 ಫಿಕ್ಸ್ ಮತ್ತೆ ದುಡ್ಡು ಫಿಕ್ಸ್. ಹಂಗಾಗಿ ಮತ್ತೊಮ್ಮೆ ನೀನ್ ಆಗ್ಲೇ ಹೇಳ್ತಾ ಇದ್ದಲ್ಲ, ಈಗ ನಮ್ಗೆ ಈಗ ಕೈ ಕಸಬು ಗೊತ್ತಿಲ್ದಿದ್ರುವೆ, ಏನು ಕೌಶಲ್ಯ ರಹಿತ ಅಂತಂತಾರಲ್ಲ, ಕೌಶಲ್ಯ ಇಲ್ದಿದ್ರು ನನಗೆ ಕೆಲಸ ಮಾಡಕ್ಕೆ ಒಂದು ಭದ್ರತೆಯನ್ನು ಒದಗಿಸ್ಕೊಡ ಅಂತ ಒಂದು ನಿಟ್ಟಿನಾಗಿ ಈ ವಿಬಿಜಿ ರಾಮ್ಜಿ ಐತಲ್ಲ,
0: ಒಳ್ಳೆ ಯೋಜನೆ ಮಾಡೋರ ಶಂಕರಣ್ಣ. ಈಗ ಇದ್ರದ ಫಲಾನುಭವಿಗಳು ಆಗ್ಲೇಬೇಕು ನಾವು.
1: ಹೌದು
0: ಆಯ್ತಾ, ಈಗ ಜಮೀನ್ ಐತೆ, ಅಲ್ಲಿ ಏನಾರ ಒಂದ್ ಮಾಡ್ಬೇಕಲ್ಲ. ಈಗ ತೋಟ ಅಂತ ಮಾಡ್ಬಿಟ್ರೆ ಮುಂದಕ್ಕೆ ಅನುಕೂಲ ಆಯ್ತದ
1: ಶಂಕರಣ್ಣ.
0: ಅದಕ್ಕೋಸ್ಕರವ ಈಗ ನೀನು ಯಾವ ತೋಟ ಮಾಡ್ತೀಯ ಮಾಡ್ಕ ಆಯ್ತಾ, ನಾನ್ ಮಾತ್ರ ಅಡಿಕೆ ತೆಂಗಿ ಎರಡನ್ನೂ ಹಾಕನೇ ಸರಿ.
1: ಅಲ್ಲ, ನೀನು ಅಡಿಕೆ ತೆಂಗಿಗೆ ಯಾಕೆ ಹೆಚ್ಚಿಗೆ ನೀನು ಒತ್ತು ಕೊಡ್ತಾ ಇದೀಯ? ಅದ್ರ ಒಳಗಡೆ ನೀನೇನಾದ್ರೂ ಈ ಬೇರೆ ಬೆಳೆನ ಮಾಡೋ ಯೋಚನೆ ಮಾಡಕಲ್ವ?
0: ಅಂದ್ರೆ ಬೇರೆ ಬೆಳೆ ಬೇರೆ ಬೇರೆ ಮಾಡ್ತವ್ರೆ, ಬೇರೆಯವ್ರು ಮಾಡದೇ ಇರೋದ್ ನಾನು ಮಾಡ್ಬೇಕಲ್ಲ. ಅದಕ್ಕೋಸ್ಕರವ ಅಡಿಕೆನ ತೆಂಗು ಹಾಕೋಣ ಅನ್ಕೊಂಡು, ಆಮೇಲೆ ಸ್ವಲ್ಪ ಜಾಸ್ತಿ ದಿವಸ ಬಾಳ್ಕೆ ಬರ್ತಾವಲ್ಲವು, 100 ವರ್ಷ ಬರ್ತಾವಂತ ಎರಡುವೆ, ತೆಂಗು ಅಷ್ಟೇ ಅಡಿಕೆ ಅಷ್ಟೇ. ಅದಕ್ಕೋಸ್ಕರ ಅದ್ ಮಾಡೋಣ ಅಂತ ಅನ್ಕೊಂಡಿದೀನಿ. ನೋಡೋಣ, ಯೋಚನೆ ಮಾಡ್ಬಿಟ್ಟು ಸ್ವಲ್ಪ ಹೋಗ್ಬಿಟ್ಟು ಅಲ್ಲಿ ಪ್ಯಾಟ್ಗೆ ಹೋಗ್ಬಿಟ್ಟು ಬರೋಣ, ಕೇಳ್ಕೊಂಡು ಯಾವ್ದು ಮಾಡಿದ್ರೆ ಒಳ್ಳೇದು ಏನ್ ಕತೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಮಾಡೋಣ ಬಿಡು.
1: ಅಂದ್ರೆ ನೀನ್ ಹೇಳೋದು, ನಾವು ಈಗ ಇಲಾಖೆಗಳಿಗೆ ಹೋಗಿ ಅಧಿಕಾರಿಗಳ ಸಂಪರ್ಕ
0: ಮಾಡ್ಕೊಂಡು
1: ಅವರಿಂದ ಮಾಹಿತಿ ತಿಳ್ಕೊಂಡು ಮಾಡೋಣ ಅಂತ.
0: ಮಾಹಿತಿ ತಿಳ್ಕೊಂಡೇ ಮಾಡ್ಬೇಕು. ಈಗ ಸರ್ಕಾರದ ಯೋಜನೆ ಐತೆ ಅಂತ ಸುಮ್ ಸುಮ್ನೆ ಬಂದ್ಬಿಟ್ಟು ಬೆಳಗ್ಗೆ ನಾವು ಕೆಲಸ ಮಾಡಕ್ ಹೋಗ್ಬಿಟ್ಟು ಕೊಟ್ಬಿಡಕ್ಲ. ಅದಕ್ಕೆ ಅದೇ ಆದ ಕೆಲವು ಪ್ರೊಸೀಜರ್ ಇರ್ತವೆ, ಅದೆಲ್ಲ ಮಾಡ್ಕೊಂಡು ಮಾಡಬಿಡು ಶಂಕರಣ.
1: ಹಂಗಂತಿಯಾ? ಈಗ ನೋಡು, ನೀನು ನನಗೆ ಸಿಕ್ಕಿ ನನಗೆ ಗೊತ್ತಿದ್ದ ವಿಚಾರ ನಿನಗೆ ಹೇಳ್ದೆ, ನೀನು ತಿಳ್ಕೊಂಡಿದ್ದ ನನಗೆ ಹೇಳ್ದೆ. ಈಗ ನೋಡಿ, ಮುಂಗಾರು ಬರ್ರೆ ಚೆನ್ನಾಗಿ ಶುರು ಆಯ್ತು, ಈ ಒಂಥರ ಜಿಟಿ ಜಿಟಿ ಜಿಟಿ ಅಂತಾರೆ ಐತೆ, ನನಗೆ ಓಸಿ ಚಳಿ ಆಯ್ತೈತೆ. ಈ ಚಳಿಗೆ ಏನಾದ್ರೂ ಓಸಿ ಮಧ್ಯಾಹ್ನ ಟೈಮ್ನಾಗೆ,
0: ಮಧ್ಯಾಹ್ನ ಟೈಮ್ ಆಗಿ ಅದೇ ಕಾಪಿ ಕಾಪಿ ಮಾಡ್ಕೊಡ್ತೀನಿ ನಾನೇ ನನ್ನ ಕೈಯಾರವ ಕುಡಿದ್ಬಿಟ್ಟು ನೋಡೋಣಂತೆ. ಇವತ್ತಾದ್ರೆ ಇವತ್ತು, ಇಲ್ಲ ನಾಳೆ ಆದ್ರೆ ನಾಳೆ ಹೋಗಿ ಬಂದ್ಬಿಡೋಣ.
1: ಸರಿ ಸರಿ, ಆಯ್ತು ನಡಿ
0: ನಡಿ.
2: ಇದುವರೆಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿಯಲ್ಲಿ ವಿಬಿಜಿ ರಾಮ್ಜಿ ಕುರಿತ ಮಾತುಕತೆ ಮೂಡಿಬಂತು. ಭಾಗವಹಿಸಿದ್ದವರು ಅರ್ಕಲ್ಗುಡುವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.

0: ಅಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿ ಇಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಇದು ನೀವೇ ಆಲಿಸಿ ಮುನ್ನಡೆಸಿದ ಬಾನಪಥ.

0: ಆಕಾಶವಾಣಿ ಸಮಯ 1:10 ಆಗ್ತಾ ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ, ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ವಿಕ್ಟೋರಿಯಾದ ಗವರ್ನಮೆಂಟ್ ಹೌಸ್ನಲ್ಲಿ ನಡೆದ 3ನೇ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆಯ ಸಮಾರೋಪದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರು ಜಂಟಿ

ಪತ್ರಿಕಾ ಹೇಳಿಕೆಗಳನ್ನು ನೀಡಿದ್ದಾರೆ. ಉಭಯ ನಾಯಕರು ಪ್ರಾದೇಶಿಕ ಸ್ಥಿರತೆ, ಇಂಧನ ಭದ್ರತೆ ಮತ್ತು ತಾಂತ್ರಿಕ ಆವಿಷ್ಕಾರಗಳಿಗಾಗಿ ಸಮಗ್ರ ಚೌಕಟ್ಟುಗಳನ್ನು ರೂಪಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧದಲ್ಲಿ ಪರಿವರ್ತನಾತ್ಮಕ ಬದಲಾವಣೆಯ ಹೆಜ್ಜೆಯನ್ನು ಶ್ಲಾಘಿಸಿದರು. ಪ್ರಧಾನಿ ಮೋದಿಯವರು ದ್ವಿಪಕ್ಷೀಯ ಪಾಲುದಾರಿಕೆಯು ಭವಿಷ್ಯಕ್ಕಾಗಿ ನಿರ್ಮಿಸಲಾದ ಒಂದು ನಿರ್ಣಾಯಕ ಬಂಧವಾಗಿದೆ ಎಂದು ಘೋಷಿಸಿದರು. ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉಭಯ ದೇಶಗಳ ಸಂಬಂಧವು ಆಳವಾದ ಪರಸ್ಪರ ನಂಬಿಕೆಯಲ್ಲಿ ನೂತನ ವೇಗವನ್ನು ಪಡೆದಿದೆ. ಆರ್ಥಿಕ ಮತ್ತು ಮುಕ್ತ ವ್ಯಾಪಾರ ಸಂಯೋಜನೆಗೆ ನೀಡಲಾದ ಮಹತ್ವದ ಉತ್ತೇಜನವು ಈ ಶೃಂಗಸಭೆಯ ಪ್ರಮುಖ ಅಂಶವಾಗಿತ್ತು. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ಉಭಯ ರಾಷ್ಟ್ರಗಳು ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ, ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದವನ್ನು ವೇಗಗೊಳಿಸಲು ಬದ್ಧವಾಗಿವೆ ಎಂದು ಹೇಳಿದರು. ಇಂಧನ ಭದ್ರತೆಯಲ್ಲಿ ಒಂದು ದೊಡ್ಡ ಮೈಲುಗಲ್ಲಾಗಿ ಭಾರತಕ್ಕೆ ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ಪೂರೈಕೆಗೆ ದಾರಿ ಮಾಡಿಕೊಡುವ ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಸ್ವಚ್ಛ ಇಂಧನ ಗುರಿಗಳಿಗೆ ಪ್ರಮುಖ ಶಕ್ತಿಯನ್ನು ತುಂಬುತ್ತದೆ. ಇದು ಅಭಿವೃದ್ಧಿ ಹೊಂದುತ್ತಿರುವ ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟ್ರಗಳು ಮಹಿಳೆಯರು ಮತ್ತು ಯುವಕರನ್ನು ಸಬಲೀಕರಣಗೊಳಿಸಲು ಗುಜರಾತ್ನಲ್ಲಿ ರೂಪ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಜಂಟಿಯಾಗಿ ಸ್ಥಾಪಿಸಿವೆ. ಸೈಬರ್ ನಿರ್ಣಾಯಕ ತಂತ್ರಜ್ಞಾನಗಳು ಮತ್ತು ಪೂರೈಕೆ ಸರಪಳಿಗಳ ಮೇಲಿನ ಆಸ್ಟ್ರೇಲಿಯಾ ಭಾರತ ಪಾಲುದಾರಿಕೆಗೆ ಮತ್ತು ಮೀಸಲಾದ ನಿರ್ಣಾಯಕ ಖನಿಜಗಳ ಕಾರಿಡಾರ್ನ ಕಾರ್ಯಾಚರಣೆಯೊಂದಿಗೆ ಕಾರ್ಯತಂತ್ರದ ತಂತ್ರಜ್ಞಾನ ಮತ್ತು ಸಂಪನ್ಮೂಲ ಭದ್ರತೆಯು ಹೊಸ ಎತ್ತರವನ್ನು ತಲುಪಿದೆ. ಇಂಡೋ ಪೆಸಿಫಿಕ್ ವಲಯವನ್ನು ಸುರಕ್ಷಿತಗೊಳಿಸಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಐತಿಹಾಸಿಕ ಜಂಟಿ ಘೋಷಣೆಯನ್ನು ಮಾಡಿದರು. ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿ ಮತ್ತು ಸ್ಮಾರ್ಟ್ ಆಪ್ಗಳು ಹಾಗೂ ಕೈಗಾರಿಕೆಗಳನ್ನು ಸಂಪರ್ಕಿಸಲು ನವೀನ ರಕ್ಷಣಾ ಆವಿಷ್ಕಾರ ಕಾರಿಡಾರ್ ಅನ್ನು ಪ್ರಾರಂಭಿಸಿದರು. ಪ್ರಧಾನಿ ಆಲ್ಬನೀಸ್ ಅವರು, ಈ ಸಂಬಂಧವು ಎಂದಿಗೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಅಥವಾ ಕ್ರಿಯಾತ್ಮಕವಾಗಿರಲಿಲ್ಲ ಎಂದು ಹೇಳಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಕಾಯ್ದುಕೊಳ್ಳಲು ನಾಯಕರು ರಕ್ಷಣೆ ಮತ್ತು ಭದ್ರತಾ ಸಹಕಾರದ ಕುರಿತು ಹೆಗ್ಗುರುತಿನ ಜಂಟಿ ಘೋಷಣೆಗೆ ಸಹಿ ಹಾಕಿದರು. ಏಕೀಕೃತ ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಪ್ರಾರಂಭಿಸಿದರು. ಭಾರೀ ಆರ್ಥಿಕ ಯಶಸ್ಸಿನಲ್ಲಿ ಪರಮಾಣು ಸಹಕಾರ ಒಪ್ಪಂದದ ಅಡಿಯಲ್ಲಿ ಅಂತಿಮ ಆಡಳಿತಾತ್ಮಕ ವ್ಯವಸ್ಥೆಗೆ ಸಹಿ ಹಾಕಿರುವುದು ಭಾರತದ ಸ್ವಚ್ಛ ಇಂಧನ ಪರಿವರ್ತನೆಗೆ ಶಕ್ತಿ ತುಂಬಲು ದೀರ್ಘಾವಧಿಯ ಆಸ್ಟ್ರೇಲಿಯನ್ ಯುರೇನಿಯಂ ರಫ್ತುಗಳನ್ನು ಮುಕ್ತಗೊಳಿಸುತ್ತದೆ. ಬೆಂಗಳೂರು ಮತ್ತು ಗುರುಗ್ರಾಮ್ಗಳಿಗೆ ಹೊಸ ವಿಶ್ವವಿದ್ಯಾಲಯದ ಶಾಖಾ ಆವರಣಗಳು ವಿಸ್ತರಿಸುವುದರೊಂದಿಗೆ ಶೈಕ್ಷಣಿಕ ಸಂಯೋಜನೆಯು ಅಭೂತಪೂರ್ವ ಸ್ಥಾನವನ್ನು ತಲುಪಿದೆ. ಈ ಭವಿಷ್ಯದ ಸಿದ್ಧ ಪಾಲುದಾರಿಕೆಯ ಅಂತಿಮ ಭಾಗವು ಉಭಯ ರಾಷ್ಟ್ರಗಳನ್ನು ಬೆಸೆಯುವ ಭಾರತ ಮೂಲದ ಜನಸಮೂಹವೇ ಆಗಿದೆ ಎಂದು ಆಲ್ಬನೀಸ್ ಪುನರುಚ್ಚರಿಸಿದ್ದಾರೆ. ಅಮೆರಿಕ ಇಂದು ಮುಂಜಾನೆ ಇರಾನ್ ವಿರುದ್ಧ ಹೊಸ ವೈಮಾನಿಕ ದಾಳಿಗಳನ್ನು ನಡೆಸಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಟೆಹರಾನ್ ಬಹ್ರೇನ್ ಕುವೈತ್ ಮತ್ತು ಕತಾರ್ ದೇಶಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು ಇದು ಪರ್ಷಿಯನ್ ಕೊಲ್ಲಿಯಲ್ಲಿನ ಯುದ್ಧವನ್ನು ಕೊನೆಗೊಳಿಸುವ ಉದ್ದೇಶದ ಮಧ್ಯಂತರ ಒಪ್ಪಂದಕ್ಕೆ ಮತ್ತೊಮ್ಮೆ ಬೆದರಿಕೆ ಒಡ್ಡುವಂತೆ ಪರಸ್ಪರ ದಾಳಿಯನ್ನು ತೀವ್ರಗೊಳಿಸಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಮೇಲಿನ ಇತ್ತೀಚಿನ ಇರಾನಿನ ದಾಳಿಗಳು ಕದನ ವಿರಾಮದ ಅಂತ್ಯವನ್ನು ಸೂಚಿಸಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ ಕೆಲವೇ ಗಂಟೆಗಳ ನಂತರ ಈ ದಾಳಿಗಳು ನಡೆದಿವೆ. ಅಮೆರಿಕ ನಿನ್ನೆ ಮುಂಜಾನೆ ಇರಾನ್ನ ವಿವಿಧ ಮಿಲಿಟರಿ ನೆಲೆಗಳು ಮತ್ತು ಬಂದರು ಸೌಲಭ್ಯಗಳ ಮೇಲೆ ದಾಳಿ ನಡೆಸಿತ್ತು. ಒಮಾನ್ ಕರಾವಳಿಯಲ್ಲಿ ಇರಾನ್ ಹಲವಾರು ವಾಣಿಜ್ಯ ಹಡಗುಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯ ಬೆನ್ನಲ್ಲೇ ಈ ದಾಳಿಗಳು ನಡೆದಿದ್ದವು. ಇದು ಇರಾನ್ನ ಪ್ರತಿಕ್ರಿಯೆಗೆ ಕಾರಣವಾಯಿತು. ಇಂದಿನ ದಾಳಿಗಳು ಎರಡೂ ಕಡೆಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಡೆದಂತೆ ಕಂಡುಬಂದಿವೆ. ಅಮೆರಿಕ ನೌಕಾಪಡೆಯ 5ನೇ ಫ್ಲೀಟ್ ಪ್ರಧಾನ ಕಚೇರಿಯ ಇರುವ ಬಹ್ರೇನ್ನಲ್ಲಿ ಕನಿಷ್ಠ 2 ಬಾರಿ ಸೈರನ್ಗಳು ಮೊಳಗಿದವು. ಬಹ್ರೇನ್, ಕುವೈತ್ ಅಥವಾ ಕತಾರ್ನಲ್ಲಿ ಸಂಭವಿಸಿದ ಹಾನಿಯ ಬಗ್ಗೆ ತಕ್ಷಣದ ಯಾವುದೇ ಮಾಹಿತಿ ಲಭ್ಯವಿಲ್ಲ. ಕುವೈತ್ ಮಿಲಿಟರಿಯು ತನ್ನೆಡೆ ಬರುತ್ತಿರುವ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಕ್ರಿಯವಾಗಿ ತಡೆದು ಹೊಡೆದುರುಳಿಸುತ್ತಿರುವುದಾಗಿ ತಿಳಿಸಿದೆ. ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಬಹ್ರೇನ್ ಮತ್ತು ಕುವೈತ್ ಮೇಲಿನ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದೆ. ಯುಎಸ್ ಮಿಲಿಟರಿಯ ಸೆಂಟ್ರಲ್ ಕಮಾಂಡ್ ಇರಾನ್ನಾದ್ಯಂತ ಸುಮಾರು 90 ಗುರಿಗಳ ಮೇಲೆ ದಾಳಿ ನಡೆಸಿರುವುದಾಗಿ ತಿಳಿಸಿದೆ. ವಿಮಾನ ನಿಲ್ದಾಣದ ರನ್ವೇ ಮತ್ತು ಕ್ಷಿಪಣಿ ಲಾಂಚರ್ಗಳ ಮೇಲೆ ದಾಳಿ ನಡೆಸಿರುವುದನ್ನು ತೋರಿಸುವ ಕಪ್ಪು ಬಿಳುಪು ದೃಶ್ಯಾವಳಿಗಳನ್ನು ಸಹ ಅದು ಬಿಡುಗಡೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ನೌಕಾಯಾನದ ಸ್ವಾತಂತ್ರ್ಯಕ್ಕೆ ಬೆದರಿಕೆ ಒಡ್ಡುವ ಇರಾನ್ನ ಸಾಮರ್ಥ್ಯವನ್ನು ಇನ್ನಷ್ಟು

0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
1: ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕೇಂದ್ರಾಡಳಿತ ಪ್ರದೇಶದಾದ್ಯಂತ ಇರುವ ಸರ್ಕಾರಿ ಶಾಲೆಗಳಲ್ಲಿ 9-12 ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ ಮಾಡಲು ಸರ್ಕಾರ ಅನುಮೋದನೆ ನೀಡಿದೆ. ಈ ಕುರಿತು ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿರುವ ಆದೇಶವು ತಕ್ಷಣದಿಂದಲೇ ಜಾರಿಗೆ ಬರಲಿದ್ದು, ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ಮೇಲಿನ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವ ಜೊತೆಗೆ ನಿರಂತರ ಶಿಕ್ಷಣವನ್ನು ಉತ್ತೇಜಿಸುವ ಉದ್ದೇಶವನ್ನು ಹೊಂದಿದೆ. ಊರ್ಜಿತದಲ್ಲಿರುವ ಅಂತ್ಯೋದಯ ಅನ್ನ ಯೋಜನೆ ರೇಷನ್ ಕಾರ್ಡ್ ಅಥವಾ ಅರ್ಹತೆಯನ್ನು ಸಾಬೀತುಪಡಿಸಲು ಸರ್ಕಾರ ಸೂಚಿಸಿರುವ ಇತರ ಯಾವುದೇ ದಾಖಲೆಯನ್ನು ಹೊಂದಿರುವ ಅಂತ್ಯೋದಯ ಅನ್ನ ಯೋಜನೆ ಕುಟುಂಬಗಳಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ಶುಲ್ಕ ವಿನಾಯಿತಿ ಲಭ್ಯವಿರುತ್ತದೆ. ಈ ಮನ್ನಾ ಯೋಜನೆಯು ಸರ್ಕಾರಿ ಶಾಲೆಗಳು ವಿಧಿಸುವ ಎಲ್ಲಾ ಶುಲ್ಕಗಳನ್ನು ಒಳಗೊಂಡಿರುತ್ತದೆ. ಈ ನಡುವೆ ಸಕ್ಷಮ ಪ್ರಾಧಿಕಾರದಿಂದ ನಿರ್ದಿಷ್ಟವಾಗಿ ವಿನಾಯಿತಿ ನೀಡದ ಹೊರತು ಬಾಹ್ಯ ಶಾಸನಬದ್ಧ ಪ್ರಾಧಿಕಾರಗಳು, ಪರೀಕ್ಷಾ ಮಂಡಳಿಗಳು ಅಥವಾ ಇತರ ಹೊರಗಿನ ಸಂಸ್ಥೆಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಎಂದಿನಂತೆ ಅನ್ವಯಿಸುತ್ತವೆ. ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಅಡಿಯಲ್ಲಿ 3ನೇ ಬ್ರಿಕ್ಸ್ ಸಾರಿಗೆ ಸಚಿವರ ಸಭೆಯು ಮಹಾರಾಷ್ಟದ ನಾಗ್ಪುರದಲ್ಲಿ ಇಂದಿನಿಂದ ಪ್ರಾರಂಭವಾಗಲಿದೆ. ಈ ತಿಂಗಳ 11 ಮತ್ತು 12ರಂದು ನಾಗ್ಪುರ ನಗರದಲ್ಲಿ ಆಯೋಜಿಸಲಾಗಿರುವ ಈ ಉನ್ನತ ಮಟ್ಟದ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಒಟ್ಟಾಗಿ ಭಾಗವಹಿಸಲಿದ್ದು, ಸಾರಿಗೆ ವಲಯದ ಪ್ರಮುಖ ಆದ್ಯತೆಗಳು, ಮೂಲಸೌಕರ್ಯದಲ್ಲಿ ಸುಸ್ಥಿರತೆ ಹಾಗೂ ಸುಗಮ ಸಂಚಾರದ ಕುರಿತು ಸುದೀರ್ಘ ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ಭಾರತದ ಬ್ರಿಕ್ಸ್ ಅಧ್ಯಕ್ಷತೆಯ ಮುಖ್ಯ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಸಭೆಯನ್ನು ಆಯೋಜಿಸಲಾಗಿದೆ. ಇದು ತಾಂತ್ರಿಕ ನಾವೀನ್ಯತೆ ಮತ್ತು ಸುಧಾರಿತ ಸಂಪರ್ಕದ ಮೂಲಕ ಅಂತರ್ಗತ ಬೆಳವಣಿಗೆಯನ್ನು ಉತ್ತೇಜಿಸುವ ಬ್ರಿಕ್ಸ್ ರಾಷ್ಟಗಳ ಜಂಟಿ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಆಸ್ಟ್ರೇಲಿಯನ್ ಸೂಪರ್ ಸಂಸ್ಥೆಯು ಭಾರತದಲ್ಲಿ 50 ಕೋಟಿ ಆಸ್ಟ್ರೇಲಿಯನ್ ಡಾಲರ್ ಹೂಡಿಕೆ ಮಾಡುವುದಾಗಿ ಪ್ರಕಟಿಸಿದ್ದು, ಈ ಕ್ರಮವನ್ನು ಭಾರತ ಸರ್ಕಾರವು ಸಕಾರಾತ್ಮಕವಾಗಿ ಸ್ವಾಗತಿಸಿದೆ. ಮೆಲ್ಬೋರ್ನ್ನಲ್ಲಿ ಇಂದು ಬೆಳಗ್ಗೆ ಆಸ್ಟ್ರೇಲಿಯಾ ಸೂಪರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪಾಲ್ ಸ್ಟ್ರೋಡರ್ ಈ ಮಹತ್ವದ ಹೂಡಿಕೆಯನ್ನು ಅಧಿಕೃತವಾಗಿ ಪ್ರಕಟಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಇಂದಿನ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿಯಾಗಲಿದ್ದು, ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧದಲ್ಲಿ ಐತಿಹಾಸಿಕ ಬದಲಾವಣೆ ನಿರೀಕ್ಷೆ. ಅಮೆರಿಕ ಇರಾನ್ ಸಂಘರ್ಷ ತೀವ್ರ, ಪರ್ಷಿಯನ್ ಕೊಲ್ಲಿಯಲ್ಲಿ ಹೆಚ್ಚಿದ ಉದ್ವಿಗ್ನತೆ. ಜಮ್ಮು ಮತ್ತು ಕಾಶ್ಮೀರ ಅಂತ್ಯೋದಯ ಯೋಜನೆ ಫಲಾನುಭವಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಶಾಲಾ ಶುಲ್ಕ ಮನ್ನಾ. ಇಂಗ್ಲೆಂಡ್ ವಿರುದ್ದದ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಭಾರತ ಮತ್ತು ಇಂಗ್ಲೆಂಡ್ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:20. ಈಗ ಭಾವಗೀತೆಗಳ ಕಾರ್ಯಕ್ರಮ. ಎಎನ್ ಶೀಲಾ ಅವರು ಹಾಡಿರುವ ಭಾವಗೀತೆಗಳನ್ನು ಆಲಿಸುವಿರಿ. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರ ರಚನೆ ಬಾಳಿನ ಹೂದೋಟದಲ್ಲಿ ಅತಿಶಯ ಉಲ್ಲಾಸದಿಂದ

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:30. ಈಗ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮೈಸೂರು ಆಕಾಶವಾಣಿಯ ಅಭಿಮಾನಿ ಕೇಳುಗರಿಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೆಳಗರೆ, ನೀವು ಕೂಡ ನಿಮ್ಮ ಮೆಚ್ಚಿನ ಗೀತೆಗಳನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಕೇಳಬಹುದು. ಅದಕ್ಕಾಗಿ ನೀವು ಮಾಡಬೇಕಾಗಿರೋದಿಷ್ಟೇ, ಹೊಸ ಕೇಳುಗರು ಯಾರಾದರೂ ಇದ್ದಲ್ಲಿ ವಾಟ್ಸಾಪ್ ಸಂಖ್ಯೆಯನ್ನು ಗುರುತು ಮಾಡಿಕೊಳ್ಳಿ, 9480858523. ಮತ್ತೊಮ್ಮೆ ನಮ್ಮ ವಾಟ್ಸಪ್ ಸಂಖ್ಯೆ 9480858853. ಸಂಖ್ಯೆಗೆ ನಿಮ್ಮ ಮೆಚ್ಚಿನ ಚಿತ್ರಗೀತೆಯನ್ನು ಕಳಿಸಿ ಹಾಗೂ ನಿಮ್ಮ ಹೆಸರನ್ನು ನಮೂದಿಸಿ. ಕಾರ್ಯಕ್ರಮದ ಮೊದಲ ಗೀತೆ ಪ್ರಸಾರವಾಗ್ತಾ ಇದೆ, ನಂದಾದೀಪ ಚಿತ್ರದಿಂದ. ಹಾಡಿದ್ದಾರೆ ನಾಗೇಂದ್ರ ರಾವ್ ಹಾಗೂ ಜಿಕ್ಕಿ.

0: ಮೂಡಿದ ಬಯಕೆಗೆ ಉದಯರದಿಯ ನೀ ಮೂಡಿದೆ ಒಂದು ಗೂಡಿದೆ.
1: ಮೈಸೂರಿನ ರಾಮಕೃಷ್ಣನಗರದಿಂದ ಪುಟ್ಟರಾಜಪ್ಪ ಪಿ ಅವರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಇವರ ಅಪೇಕ್ಷೆಯ ಮೇರೆಗೆ ಮಧುರ ಸಂಗಮ ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಹಾಡಿದ್ದಾರೆ ಎಸ್ ಜಾನಕಿ. ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಯವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ನಾಗೇಂದ್ರ.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಕೇಳುಗರೇ, ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ FM 100.6. ನೀವು ಕೇಳ್ತಾ ಇದ್ದೀರಾ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ. ಕಾರ್ಯಕ್ರಮಕ್ಕೆ ಮಂಡ್ಯದಿಂದ ಮರೆಯಲಾಗದ ಕತೆ ಚಿತ್ರದ ಒಂದು ಗೀತೆ ನಮಗೆ ಬಹಳ ಇಷ್ಟ, ಕೇಳಿಸಿ ಅಂತ ಸಂದೇಶವನ್ನ ಕಳಿಸಿದ್ದಾರೆ ಸರಸ್ವತಮ್ಮ, ನಂದಾದೀಪ ಹಾಗೂ ರಂಜಿತಾ ದರ್ಶಿನಿ. ನಿಮ್ಮ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ ಆನಂದಿಸಿ. ಮರೆಯಲಾಗದ ಕಥೆ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ವಾಣಿ ಜಯರಾಮ್ ಅವರು. ಚಿ ಉದಯಶಂಕರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಉಪೇಂದ್ರ ಕುಮಾರ್.

0: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದೀರಾ?
1: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಅನ್ ಅಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
0: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟ್ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ ಥರ್ಡ್ ಸ್ಟೇಜ್, ಮೈಸೂರು, ಆರ್ ವಿಸಿಟ್ vvce.ac.in.

ನೆಲಸೋಗೆ ಗ್ರಾಮದಿಂದ ಟೈಲರ್ ಮೂರ್ತಿ, ಸ್ವಾಮಿ ಮಹಾದೇವಮ್ಮ ಹಾಗೂ ಆನಂದ ಅವರು ಸಂದೇಶವನ್ನ ಕಳಿಸಿದ್ದಾರೆ. ಇವರೆಲ್ಲರಿಗಾಗಿ ಇವರ ಮೆಚ್ಚಿನ ಗೀತೆ ಪ್ರಸಾರವಾಗ್ತಾ ಇದೆ. ಸಿಂಗಾಪುರಿನಲ್ಲಿ ರಾಜಾಗೊಳ್ಳ ಚಿತ್ರದಿಂದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಕೆಜೆ ಯೇಸುದಾಸ್, ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಸಂಗೀತ ರಾಜನ್ ನಾಗೇಂದ್ರ ಅವರದು.

ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ನಮಗೆ ಸಂದೇಶವನ್ನ ಕಳಿಸಿದ್ದಾರೆ. ವರ್ಣಚತ್ರ ಚಿತ್ರದ ಗೀತೆಯನ್ನ ಮೆಚ್ಚಿ ಸಂದೇಶವನ್ನ ಕಳಿಸಿದ್ದಾರೆ. ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ, ದೊಡ್ಡರಂಗೇಗೌಡ ಅವರ ಸಾಹಿತ್ಯ, ಸಂಗೀತ ಕಲ್ಯಾಣ್ ವೆಂಕಟೇಶ್ ಅವರದು.

ಇಲ್ಲಿಗೆ ನಮ್ಮ ಇಂದಿನ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಕಾರ್ಯಕ್ರಮಕ್ಕೆ ಹಲವಾರು ಜನ ಸಂದೇಶಗಳನ್ನು ಪ್ರೀತಿಯಿಂದ ಕಳಿಸಿದ್ದೀರಿ. ಮಹೇಶ್ ಹೊಸರು ಶಿಕಾರಿಪುರದಿಂದ, ಮೈಸೂರಿನ SVP ನಗರದಿಂದ ಸುಜಾತ ಅವರು, ಮೈಸೂರು ತಾಲೂಕು ಸಿದ್ದರಾಮನ ಹುಂಡಿ ಗ್ರಾಮದಿಂದ ಸೂರ್ಯನಾರಾಯಣ ಮಂಜುಳಾ ನಾಗಾರ್ಜುನ್ ಅವರು, ಮೈಸೂರಿನ ಕ್ಯಾತಮಾರನಹಳ್ಳಿ ಪೊಲೀಸ್ ಪುಟ್ಟರಾಜು ರೂಪಾ ಮತ್ತು ಕುಟುಂಬದವರು, ಬಸರಾಳು ಹೋಬಳಿ ಅಂಕುಶಾಪುರದ ಪದ್ಮಾ ದೇವಲಿಂಗೇಗೌಡ, ದಾವಣಗೆರೆ ಸಂಜೀವಿನಿ ಆಂಜನೇಯ ಬಡಾವಣೆಯಿಂದ ವರ್ಷಿತಾ ಗಣೇಶ್, ಗಗನ್, ರಕ್ಷಿತ್, ಸಾವಿತ್ರಿ ಉಮೇಶ್ ಹಾಗೂ ಗಾಯತ್ರಿ ರಮೇಶ್, ಭಾರತ್ ಮತ್ತು ಶರತ್, ಮೈಸೂರಿನ ಗಣೇಶ್ ನಗರದಿಂದ ಹೇಮರಾಜು, ಜಗದೀಶ್ವರಿ, ಅಕ್ಷತಾ ಹಾಗೂ ಸಾವಿತ್ರಮ್ಮ, ಮದ್ದೂರಿನಿಂದ ರಜನಿ, ನಿರೀಕ್ಷಾ ಹಾಗೂ ಪದ್ಮಶ್ರೀ, ಹಳದ್ಕೇರಿಯಿಂದ ಗಾಯತ್ರಿ ರಮೇಶ್, ಶ್ರೇಯಸ್, ವಿಶ್ವನಾಥ್, ಹರ್ಷಿಕಾ, ಮೈತ್ರಿ, ಜಯಶ್ರೀ ಹಾಗೂ ರಾಗಶ್ರೀ ಅವರು, ಅಶೋಕ್ಪುರಂನಿಂದ ನೀಲಮ್ಮ, ಮೃತ್ಯುಂಜಯ, ಭುವನಶ್ರೀ, ಪದ್ಮಾವತಿ, ಮಹೇಶ್, ನಿರ್ಮಲ, ಭಾರತಿ, ಮಾಲ್ತಿ, ಶಿವಸ್ವಾಮಿ, ವಿಕಿಪುಟ್ಟಿ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನ ಹೆಬ್ಬಾಳ್ನಿಂದ ಹೆಸರನ್ನು ಕಳಿಸಿಲ್ಲ. ಮೈಸೂರು ವಿಷ್ಣು ಟೈಲರ್ಸ್ನಿಂದ ಶಿವಕುಮಾರ್, ಪ್ರೀತಮ್, ಗೋವಿಂದರಾವ್, ರವಿಕುಮಾರ್ ಅವರು, ಮೈಸೂರಿನ ರಾಮಕೃಷ್ಣ ನಗರದಿಂದ ನಿರ್ಮಲಾ, ಮಹದೇವ್, ವಿಸ್ಮಯದೇವ್, ಅಮೃತ, ಇಂದು, ಪವನ್ದೇವ್, ಮಹಾದೇವ್ ಅವರು, ಬೆಂಗಳೂರಿನಿಂದ ಬಿಂದು ಪ್ರಕಾಶ್ ಅವರು, ನಾಗಮಂಗಲದಿಂದ ರಾಧಾ, ಹಿರಿಯಣ್ಣ, ಭಾರ್ಗವ, ಶ್ರೀಹರಿ, ಶರಣ್ಯ, ಸುಮಿತ್ರ, ಕಾರುಣ್ಯ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ರಾಮಕೃಷ್ಣ ನಗರದಿಂದ ದಿವಾಕರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ.

ಉಡುಪಿಪೇಟೆ ತಾಲೂಕು ಹೊಸಪುರದಿಂದ ಮರಿನಂಜ ನಂಜುಣಸ್ವಾಮಿ ಚಂದನ್ ಅವರು, ಬೆಲವತ್ತ ಗ್ರಾಮದಿಂದ ಲೋಕೇಶಾಚಾರ್ ನಂದಿನಿ ಕಾವ್ಯ ಅಂಜಲಿ ಹರ್ಷಿತ್ ಆಚಾರ್ ಅವರು, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನುಳಿದಂತೆ ಚೈತ್ರ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ ಸುಭಾನ್ ಕೋರಿ ಅವರು, ಮೈಸೂರಿನ ಜೆ ಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಎಸ್ ಪಾರ್ಶ್ವನಾಥ್ ಜೈನ್ ಅವರು, ಮೈಸೂರಿನಿಂದ ಶ್ರೀರಂಗಪಟ್ಟಣದಿಂದ ಕೃಷ್ಣ ಟೇಲರ್ ಪದ್ಮ ಕೃಷ್ಣ ಚೈತ್ರ ನಾರಾಯಣ ಎಂಡಿ ಬಹುಳ್ ಲಕ್ಷ್ಮೀ ಉಮಾಶಂಕರ್ ಸುಜಾತ ಪ್ರಶಾಂತ್ ಧೀರಜ್ ಪ್ರಣವ್ ಹಾಗೂ ಬಂಧು ಮಿತ್ರರು, ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸಿದ್ದೀರಿ. ಸಂದೇಶಗಳನ್ನು ಕಳುಹಿಸಿದ ಮೈಸೂರು ಆಕಾಶವಾಣಿಯ ಎಲ್ಲ ಅಭಿಮಾನಿ ಕೇಳುಗರಿಗೆ ಹಾಗೂ ಕಾರ್ಯಕ್ರಮ ಕೇಳಿದ ಕೇಳುಗ ಬಂಧುಗಳಿಗೆ ಧನ್ಯವಾದಗಳು. ಮತ್ತೆ ಸಂಜೆಯ ಸಂದೇಶ ಆಧಾರಿತ ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಸಂದೇಶಗಳನ್ನು ಓದೋಣ. ನಮಸ್ಕಾರ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ಹಾಗೂ ಹಿಂದಿಯಲ್ಲಿ 2:15 ವಾರ್ತಾ ಸಂಚಿಕೆಗಳು ಮೂಡಿಬರಲಿವೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ಗುಡ್ ಆಫ್ಟರ್ನೂನ್, ದಿಸ್ ಇಸ್ ಆಕಾಶವಾಣಿ ಅಂಡ್ ಐ ಆಮ್ ವಲ್ಸಾ ವಿಲಿಯಮ್ಸ್ ವಿತ್ ಮಿಡ್ ಡೇ ನ್ಯೂಸ್. The headlines: India and Australia sign landmark deals on uranium supply and dedicated critical minerals corridor. Australia-India partnership on cyber critical technologies and supply chains becomes operational. Prime Minister Narendra Modi holds annual summit with his Australian counterpart Anthony Albanese in Melbourne, says bilateral relationship entered an expansive era anchored in deep mutual trust. Vice President C.P. Radhakrishnan unveils National Mission for Sustainable Use of High Seas Fishery Resources in Bhubaneswar. Monsoon covers entire country. Incessant rain affects normal life in National Capital Region. Uttarakhand becomes fully literate state after achieving prescribed adult literacy benchmarks under National Education Policy. And Indian contingent announced for Pickleball World Cup 2026 to be held in Vietnam. Prime Minister Narendra Modi and his Australian counterpart Anthony Albanese participated in the third Australia-India Annual Leaders Summit in Melbourne.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್.ಎಂ. ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ರಾಜ್ಯದಲ್ಲಿ ಸುರಿಯುತ್ತಿರುವ ಮಳೆ ಬೆಳೆಗಳ ಪರಿಸ್ಥಿತಿ ಹಾಗೂ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆಗಾಗಿ ರಾಜ್ಯದ ವಿವಿಧ ಭಾಗಗಳಿಗೆ ಪ್ರವಾಸ ಕೈಗೊಳ್ಳುವುದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಳಗಾವಿಯಲ್ಲಿಂದು ತಿಳಿಸಿದರು. ಮುಖ್ಯಮಂತ್ರಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದ ಮುಖ್ಯಮಂತ್ರಿಗೆ ಅದ್ದೂರಿ ಸ್ವಾಗತ ನೀಡಲಾಯಿತು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರವಾಸದ ವೇಳೆ ಶಾಸಕರೊಂದಿಗೆ ಸಭೆ ನಡೆಸಿ ಅಭಿವೃದ್ಧಿ ಹಾಗೂ ಜನಸಾಮಾನ್ಯರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಚಿವರಾದ ಎಂಬಿ ಪಾಟೀಲ್, ಸತೀಶ ಜಾರಕಿಹೊಳಿ, ಶಾಸಕರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿವೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಜರುಗಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿ ಅನುಷ್ಠಾನದಿಂದ ಅಭಿವೃದ್ಧಿ ಕುಂಠಿತ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಎಂದರು. ಈ ಬಾರಿ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣದಲ್ಲಿ ಕುಂಠಿತವಾಗಿದ್ದು, ಜಿಲ್ಲಾ ತಾಲೂಕು ಮಟ್ಟದ ಟಾಸ್ಕ್ ಫೋರ್ಸ್ಗಳು ನಿಯಮಿತವಾಗಿ ಸಭೆ ನಡೆಸಿ ಸರ್ಕಾರಕ್ಕೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಅಧಿಕಾರಿಗಳು ಕಾನೂನು ಸುವ್ಯವಸ್ಥೆ ಕಾಪಾಡುವುದರ ಜೊತೆಗೆ ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಬೇಕು ಎಂದು ನಿರ್ದೇಶನ ನೀಡಿದರು. ಭಾರತದ ಶುದ್ಧ ಇಂಧನ ಪರಿವರ್ತನೆ ವೇಗ ಪಡೆದುಕೊಳ್ಳುತ್ತಿದ್ದು, ಒಂದೇ ವರ್ಷದಲ್ಲಿ ಪಳೆಯುಳಿಕೆ

0: ಇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ನವೀಕರಿಸಬಹುದಾದ ಇಂಧನದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಪಂಕ್ತಿಯಲ್ಲಿದ್ದು ಇದೀಗ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು 297.36 ಗಿಗಾವ್ಯಾಟ್ಗೆ ಹೆಚ್ಚಿಸಿಕೊಂಡಿದೆ. ಕಳೆದ ವರ್ಷ ಜೂನ್ನಲ್ಲಿ 242.78 ಗಿಗಾವ್ಯಾಟ್ ಇದ್ದದ್ದು 2026 ವೇಳೆಗೆ 55 ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯ ವೃದ್ಧಿಸಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಸ್ಥಾಪಿತ ಸೌರಶಕ್ತಿ ಸಾಮರ್ಥ್ಯದಲ್ಲೂ ಭಾರತ ಮಹತ್ವದ ಸಾಧನೆಗೈಯುತ್ತಿದೆ. ಒಂದೇ ವರ್ಷದಲ್ಲಿ 162.15 ಗಿಗಾವ್ಯಾಟ್ ದಾಖಲಿಸಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲುಗಲ್ಲೇರಿಸಿದೆ. 2025-26 ಜೂನ್ ನಡುವಿನ ಒಂದೇ ವರ್ಷದಲ್ಲಿ 46 ಗಿಗಾವ್ಯಾಟ್ಗೂ ಅಧಿಕ ಹೆಚ್ಚಳ ಕಂಡಿದೆ ಎಂದಿದ್ದಾರೆ. 2025 ಜೂನ್ ವೇಳೆಗೆ 116.25 ಗಿಗಾವ್ಯಾಟ್ ಇದ್ದ ಸೌರಶಕ್ತಿ ಸಾಮರ್ಥ್ಯ ಇದೀಗ 162 ಗಿಗಾವ್ಯಾಟ್ಗೆ ದಾಟಿದೆ. ಅಂತೆಯೇ ಪವನ ವಿದ್ಯುತ್ ಸಾಮರ್ಥ್ಯವು ಅಧಿಕಗೊಂಡಿದೆ, 57.44 ಗಿಗಾವ್ಯಾಟ್ಗೆ ಹೆಚ್ಚಿದೆ. ಈ ಎಲ್ಲಾ ಮೂಲಗಳಿಂದ ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಅಭೂತಪೂರ್ವ ವೇಗ ಪಡೆಯುತ್ತಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ದೂರದೃಷ್ಟಿ, ಸಮರ್ಥ ನಾಯಕತ್ವದಲ್ಲಿ ಮುನ್ನಡೆ ಸಾಧಿಸಿರುವ ಭಾರತ ಇಂಧನ ವಲಯದಲ್ಲೂ ಆತ್ಮನಿರ್ಭರವಾಗುವತ್ತ ದೃಢ ಹೆಜ್ಜೆ ಇರಿಸಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ ಎಸ್ಐಆರ್ ಸುಗಮವಾಗಿ ನಡೆಯುತ್ತಿರುವ ಬಗ್ಗೆ ವರದಿಯಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ 13,35,000 ಮತದಾರರಿದ್ದು ಈಗಾಗಲೇ 12,73,000 ಮತದಾರರಿಗೆ ಗಣತಿ ನಮೂನೆ ನೀಡಲಾಗಿದೆ. 322,000 ಮತದಾರರ ಗಣಕೀಕರಣವೂ ಆಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 87.44% ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಮಾಹಿತಿ ನೀಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಇದುವರೆಗೆ 94.94% ಮತದಾರರ ನಮೂನೆಗಳ ವಿತರಣಾ ಕಾರ್ಯ ಪೂರ್ಣಗೊಂಡಿದೆ ಎಂದು ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂದಿನ ವರ್ಷದ ಮೇ ಅಂತ್ಯದವರೆಗೆ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಸಲು ಅಗತ್ಯ ಸಿದ್ಧತೆಗಳನ್ನು ಈಗಿನಿಂದಲೇ ಮಾಡಿಕೊಳ್ಳಬೇಕು, ಯಾವುದೇ ಕಾರಣಕ್ಕೂ ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ದೀರ್ಘಾವಧಿ ವಿದ್ಯುತ್ ಖರೀದಿ ಒಪ್ಪಂದಗಳನ್ನು ಮಾಡಿಕೊಂಡು ಆರ್ಥಿಕ ಹೊರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಎಲ್ ನಿನೋ ಪ್ರಭಾವದಿಂದ ಉಂಟಾಗಿರುವ ಹವಾಮಾನ ವೈಪರೀತ್ಯದಿಂದಾಗಿ ವಿದ್ಯುತ್ ಪೂರೈಕೆಯಲ್ಲಿ ಯಾವುದೇ ಅಡಚಣೆಯಾಗದಂತೆ ಕಾರ್ಯತಂತ್ರ ರೂಪಿಸುವಂತೆ ಇಂಧನ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಳೆ ಕೊರತೆಯಿಂದ ಜಲವಿದ್ಯುತ್ ಉತ್ಪಾದನೆಯಲ್ಲಿ ಪರಿಣಾಮ ಬೀರಬಹುದು, ಹೀಗಾಗಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಪರ್ಯಾಯ ಕ್ರಮ ಕೈಗೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ಮಂಡ್ಯ, ಕೊಡಗಿನಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ ಜಲಾಶಯ ಒಳಹರಿವಿನಲ್ಲಿ ವ್ಯಾಪಕ ಹೆಚ್ಚಳ ಕಂಡಿದೆ. ನಿನ್ನೆ 5,731 ಕ್ಯೂಸೆಕ್ ಇದ್ದ ಒಳಹರಿವು ಇಂದು 12,694 ಕ್ಯೂಸೆಕ್ಗೆ ಏರಿಕೆ ಕಂಡಿದ್ದು ಜಲಾಶಯಕ್ಕೆ ಬರುತ್ತಿರುವ ಒಳಹರಿವಿನಲ್ಲಿ ಭಾರೀ ಏರಿಕೆ ಕಂಡಿದೆ. ಒಟ್ಟು 124.80 ಅಡಿ ನೀರಿನ ಸಾಮರ್ಥ್ಯದ ಅಣೆಕಟ್ಟೆಯಲ್ಲಿ ಇಂದು ನೀರಿನ ಮಟ್ಟ 85.66 ಅಡಿಗೆ ಏರಿಕೆ ಕಂಡಿದೆ. ಕಾವೇರಿ ನದಿ ನೀರನ್ನು ಇನ್ನಿತರೆ ಭಾಗಕ್ಕೆ ಹಂಚಿಕೆಗೆ ಸಂಬಂಧಿಸಿದಂತೆ ನಾಳೆ ಕೆಆರ್ಎಸ್ನಲ್ಲಿ ಜಲಸಂಪನ್ಮೂಲ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಕಾವೇರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ರಾಯಚೂರು ಜಿಲ್ಲೆಯಲ್ಲಿ 2026-27 ಸಾಲಿನ ಮುಂಗಾರು ಹಂಗಾಮಿನ ಬೆಳೆ ಸಮೀಕ್ಷೆ ಕಾರ್ಯ ಆರಂಭವಾಗಿದ್ದು ಈಗಾಗಲೇ ರೈತರ ಬೆಳೆ ಸಮೀಕ್ಷೆ ಆಪ್ ಬಿಡುಗಡೆಯಾಗಿದೆ. ಕಳೆದ ಬಾರಿಯಂತೆ ಈ ಬಾರಿಯೂ ಸಹ ಬೆಳೆ ಸಮೀಕ್ಷೆ ಕಾರ್ಯದಲ್ಲಿ ರೈತರು ಸ್ವತಃ ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಯ ವಿವರಗಳನ್ನು ದಾಖಲಿಸಿ

0: ಸಲು ಹೊಸದಾಗಿ ಸರಳೀಕರಿಸಿದ ಬೆಳೆ ಸಮೀಕ್ಷೆ ಆಪ್ನಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದ ಬೆಳೆ ವಿವರ ದಾಖಲಿಸಲು ಮುಂಗಾರು ರೈತರ ಬೆಳೆ ಸಮೀಕ್ಷೆ 2026-27 ಎಂಬ ಹೆಸರಿನ ಮೊಬೈಲ್ ಆಪ್ ಅನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ತಾವು ಬೆಳೆದ ಬೆಳೆಯ ವಿವರವನ್ನು ದಾಖಲಿಸಲು ಆಗಸ್ಟ್ 31 ಕೊನೆಯ ದಿನವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಪ್ರವಾಸಿಗರಿದ್ದ ತೂಫಾನ್ ಕ್ರೂಸರ್ ವಾಹನ ಹಾಗೂ ಲಾರಿಯ ನಡುವೆ ನಡೆದ ಡಿಕ್ಕಿಯಲ್ಲಿ 6 ಜನರು ಸ್ಥಳದಲ್ಲೇ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರೆಲ್ಲರೂ ಧಾರವಾಡ ಮೂಲದವರಾಗಿದ್ದು ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು ಎಂದು ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಧರ್ಮಸ್ಥಳ ಹಾಗೂ ಮಂಗಳೂರು ಕಡೆಗೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಅರಬೈಲ್ ಘಟ್ಟದ ತಿರುವಿನಲ್ಲಿ ಎದುರಿನಿಂದ ಬಂದ ಲಾರಿ ಕ್ರೂಸರ್ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಪರಿಣಾಮ 6 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಗಾಯಗೊಂಡ 3 ರಕ್ಷಿಸಿ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸದ್ಯ ಅವರ ಪರಿಸ್ಥಿತಿ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಯಲ್ಲಾಪುರ ಠಾಣೆಯ ಪೊಲೀಸರು ಹಾಗೂ ಹೆದ್ದಾರಿ ಗಸ್ತು ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತದಿಂದಾಗಿ ರಾಷ್ಟೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಘಟನೆಗೆ ಸಂಬಂಧಿಸಿದಂತೆ ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ರಾಯಚೂರು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ 2026-27 ಸಾಲಿನ ಪ್ರಶಸ್ತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಕಲೆ, ಸಾಹಿತ್ಯ, ಶಿಕ್ಷಣ, ಕ್ರೀಡೆ, ವೈದ್ಯಕೀಯ, ಸಮಾಜ ಸೇವೆ, ವಿಜ್ಞಾನ ಮತ್ತು ಇಂಜಿನಿಯರಿಂಗ್, ಸಾರ್ವಜನಿಕ ವ್ಯವಹಾರಗಳು, ನಾಗರಿಕ ಸೇವೆ, ವ್ಯವಹಾರ ಮತ್ತು ಕೈಗಾರಿಕೆ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸುವ ಸಾಧಕರು ಅರ್ಜಿ ಸಲ್ಲಿಸಬಹುದಾಗಿದೆ. ಹೆಚ್ಚಿನ ವಿವರಗಳಿಗಾಗಿ ಸಹಾಯಕ ನಿರ್ದೇಶಕರ ಕಚೇರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯನ್ನು ಸಂಪರ್ಕಿಸಬಹುದಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಂಗಾರು ಚುರುಕು, ಮಳೆ ಬೆಳೆ ಪರಿಸ್ಥಿತಿ ಪರಿಶೀಲನೆಗೆ ಮುಖ್ಯಮಂತ್ರಿ ರಾಜ್ಯಾದ್ಯಂತ ಪ್ರವಾಸ. ಗ್ಯಾರಂಟಿ ಯೋಜನೆಗಳು ರಾಜ್ಯದ ಅಭಿವೃದ್ಧಿಗೆ ಪೂರಕ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯದಲ್ಲಿ ಭಾರತ ಸದೃಢ ಹೆಜ್ಜೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ರಾಜ್ಯದಲ್ಲಿ ಸಮರ್ಪಕ ವಿದ್ಯುತ್ ಪೂರೈಕೆಗೆ ಕಾರ್ಯತಂತ್ರ ರೂಪಿಸಲು ಅಧಿಕಾರಿಗಳಿಗೆ ಇಂಧನ ಸಚಿವರ ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಮೈಸೂರು FM 100.6. ಸಮಯ 2:40. ಈಗ ಚಿತ್ರಗೀತೆಗಳು. ಕಾರ್ಯಕ್ರಮದ ಮೊದಲಿಗೆ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಒಂದು ಗೀತೆ ಪ್ರಸಾರವಾಗ್ತಾ ಇದೆ. ಹರಿಚರಣ್ ಅವರ ಧ್ವನಿಯಲ್ಲಿ, ಸಾಹಿತ್ಯ ಕಿರಣ್ ಕಾವೇರಪ್ಪ ಅವರದು, ಸಂಗೀತ ಚರಣ್ ರಾಜ್ ಅವರದು.

ಕುಣಾಲ್ ಗಾಂಜಾವಾಲ ಹಾಗೂ ಸಂಗಡಿಗರು ಹಾಡಿರುವ ಆಕಾಶ್ ಚಿತ್ರದ ಗೀತೆ. ಕೆ ಕಲ್ಯಾಣ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಆರ್ ಪಿ ಪಟ್ನಾಯಕ್.

0: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.
1: ಗಾಳಿ ಚಿತ್ರದ ಗೀತೆಯನ್ನ ಆಲಿಸೋಣ. ಸ್ಪರ್ಶ್ ಹಾಗೂ ಸ್ನೇಹಜ ಪ್ರವೀಣ್ ಲಕ್ಕಿ ಅವರ ಸಾಹಿತ್ಯ, ಡೇನಿಯಲ್ ಅವರ ಸಂಗೀತವಿದೆ

ಕೇಳುಗರೇ ಗಮನಿಸಿ, ನಾಳೆ ಬೆಳಗ್ಗೆ 9 ಗಂಟೆಗೆ ನಮ್ಮ ನಿಲಯದಿಂದ ಹಾಗೂ ಜುಲೈ 13ನೇ ತಾರೀಕು ಸೋಮವಾರ ಮಧ್ಯಾಹ್ನ 12:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ದತ್ತಕ್ರಿಯಾ ಯೋಗ ಈ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಅಲಿಸೋಣ. ಗರುಡಾಕ್ಷ ಚಿತ್ರದ ಒಂದು ಗೀತೆಯನ್ನು ಹಾಡಿದ್ದಾರೆ ಅನುರಾಧ ಭಟ್ ಹಾಗೂ ಸಂತೋಷ್ ವೆಂಕಿ. ಅರಸು ಅಂತಾರೆ ಅವರ ಸಾಹಿತ್ಯ, ಸಂಗೀತ ಶ್ರೀವತ್ಸ ಅವರದು,

0: ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.
1: ಆತ್ಮೀಯ ಶ್ರೋತೃಗಳೇ, ಇಂದು ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಗೀತಶಂಕರ ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ ಮೂಡಿಬರಲಿದೆ.

0: त्वम्।
1: ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ.
2: ಕಾಶಿ ಪಂಚಕದ ಮಹಾತ್ಮೆ ತುಂಬಾ ದೊಡ್ಡದು. ಎಷ್ಟೋ ಉಪನಿಷತ್ಗಳ ಪ್ರಕಾರ, ಯೋಗಶಾಸ್ತ್ರದ ಪ್ರಕಾರ ಕೂಡ ನಮ್ಮ ದೇಹದಲ್ಲೇನೆ, ನಮ್ಮ ನಾಡಿಗಳಲ್ಲೇನೆ ಗಂಗಾದೇವಿ, ಯಮುನಾದೇವಿ ಕ್ರೀಡಾಪಿಂಗಳದ ಸ್ವರೂಪದಲ್ಲಿ ಅವರ ಒಂದು ತತ್ವವೇ ನಮ್ಮ ದೇಹದಲ್ಲೂ ಇರೋದು.
1: ಮರೆಯದೆ ಕೇಳಿ, ಇಂದು ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ.
3: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 3:00. ಈಗ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಆಲಿಸೋಣ ಗುಲಾಮ್ ಚಿತ್ರದ ಒಂದು ಗೀತೆಯನ್ನು ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಗಳಲ್ಲಿ. ಸಮೀರ್ ಅವರ ಸಾಹಿತ್ಯವನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಜತಿನ್ ಲಲಿತ್.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿ ಆಗ್ಬಿಟ್ಟು ಅದೇನೇನು ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 to 12:00 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6.
3: ಲತಾ ಮಂಗೇಶ್ಕರ್ ಅವರು ಹಾಡಿರುವ ಘರ್ ಚಿತ್ರದ ಗೀತೆ ಪ್ರಸಾರವಾಗ್ತಾ ಇದೆ. ಗುಲ್ಜಾರ್ ಅವರ ಸಾಹಿತ್ಯ, ಸಂಗೀತ ನಿರ್ದೇಶನ RD ಬರ್ಮನ್.

0: ಯೋಗವಾಣಿ
1: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
2: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
0: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
1: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
3: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
0: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
1: ಆಲಿಸಿ, ಅನುಸರಿಸಿ.
0: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೆ ಕೇಳಿ
1: ಮೈಸೂರು ಆಕಾಶವಾಣಿ FM 100.6 ರಲ್ಲಿ ಯೋಗವಾಣಿ.

ಕೆಳಗರೆ, ಇದು ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರ ಎಫ್ಎಂ 100.6. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಾ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ ಕಯಾಮತ್ ಸೆ ಕಯಾಮತ್ ತಕ್ ಚಿತ್ರದಿಂದ. ಈ ಗೀತೆಯನ್ನ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್. ಮಜ್ರು ಸುಲ್ತಾನ್

0: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ,
1: ಕನ್ನಡ ರೋಮಾಂಚನವಿ ಕನ್ನಡ.
0: ಕನ್ನಡ ನಾಡು ನುಡಿ ಸಂಸ್ಕೃತಿ ಪರಂಪರೆ ಕುರಿತ ರಸಪ್ರಶ್ನೆ ಕಾರ್ಯಕ್ರಮ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಪ್ರಸಾರವಾಗಲಿದೆ.
2: ಕನ್ನಡ ಕುಲದ ಮಣ್ಣಿನ ಮಗ ಕನ್ನಡ ಕಿಂಕರ.
0: ಪ್ರಶ್ನೆ ನಮ್ಮದು, ಉತ್ತರ ನಿಮ್ಮದು. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.
3: ಕನ್ನಡಕ್ಕಾಗಿ ಕೈ ಎತ್ತು, ಬಾರದು ನಿನಗೆ ಆಪತ್ತು, ನಾಡಿನ ಕ್ಷೇಮಕ್ಕೆ ಸೊಲ್ಲೆತ್ತು.
0: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯ FM 100.6 ಕಂಪನಾಂಕಗಳಲ್ಲಿ ಪ್ರತಿ ತಿಂಗಳ ಎರಡನೇ ಭಾನುವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ ಕನ್ನಡ ನುಡಿ ಪಯಣ,
4: ಕನ್ನಡ ನುಡಿ ಪಯಣ, ಕನ್ನಡ ನುಡಿ ಪಯಣ, ಕನ್ನಡ.

ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಅಭಿಮಾನ್ ಚಿತ್ರದ ಗೀತೆ, ಮಜ್ರು ಸುಲ್ತಾನ್ಪುರಿ ಅವರ ಸಾಹಿತ್ಯ, ಸ್ವರಸಂಯೋಜನೆ ಎಸ್ ಡಿ ಬರ್ಮನ್ ಅವರಿಂದ.

ಇದುವರೆಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಎಫ್ಎಂ 100.6 ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 3:30. ಈಗ ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಾಂಗ್, ಪ್ರಾಯೋಜಕರು CIET ಹಾಗೂ NCERT ನವದೆಹಲಿ.

ಕೇಳುಗರೇ ಗಮನಿಸಿ, ಈ ರಾತ್ರಿ 10 ಗಂಟೆಗೆ ನಾಟಕ ಕರಡಿಯ ಕುಣಿಸುತ. ರಚನೆ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮ, ನಿರ್ಮಾಣ ಮತ್ತು ನಿರ್ದೇಶನ ಜಿ ಶಾಂತಕುಮಾರ್.

ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 4 ಗಂಟೆ. ಈಗ ಜನಪದ ಸಂಗೀತ. ಹಳೆಪುರ ಮಾದಶೆಟ್ಟಿ ಮತ್ತು ಸಂಗಡಿಗರಿಂದ ನಿಂಗರಾಜಮ್ಮನ ಕತೆ.

0: ಕೊಡಗಿನ ವೀರಾಜ ದೊರೆಯ ಏಕದಲ್ಲಿ ಒಳ್ಳೆಯ ರಾಜ್ಯವನಾಳತಕ್ಕಂತ ಸಮಯದಲ್ಲಿ
1: ಶಿವ ಶಿವ
0: ಕೊಡಗಿನ ಪಟ್ಟಣದಲ್ಲಿ
1: ಆಹಾ
0: ಮೈಸೂರು ಅರಮನೆಯಿಂದ
1: ಹೌದು
0: ಕೊಡಗಿನ ಪಟ್ಟಣಕ್ಕೆ ತಮ್ಮ ನಿಂಗರಾಜಮ್ಮನ ಕೊಟ್ಟು ಮದುವೆ ಮಾಡಿರವರಂತೆ.
1: ಹೌದಪ್ಪ,
0: ಕೊಡಗಿನ ವೀರಾಜ ದೊರೆ ನಿಂಗರಾಜಮ್ಮಣ್ಣ
1: ಆಹಾ
0: ಕೊಟ್ಟು ಕೊಡಗಿನ ಪಟ್ಟಣಕ್ಕೆ ಮದುವೆ ಮಾಡಿರ್ಬೇಕಾದ್ರೆ
1: ಹೌದು
0: ಕೊಡಗಿನ ವೀರಾಜ ಅರಸ ಭೂಪ
1: ಆ
0: ಏಕದಲ್ಲಿ ಪ್ರಿಯಾಪಟ್ಟಣವನ್ನು ಕಟ್ಟಾಳುತ್ತಿದ್ದಂತೆ.
1: ಹೌದು,
0: ಏಕದಲ್ಲಿ ಪ್ರಿಯಾಪಟ್ಟಣವನ್ನ ಕಟ್ಟಾಳತಕ್ಕಂತ ಕೊಡಗಿನ ವೀರಾಜ ದೊರೆ ಭೂಪ
1: ಹೌದು
0: ಒಂದು ದಿನವಲ್ಲ ಒಂದು ದಿನದಲ್ಲಿ ಶಿವನೇ
1: ಹೌದಪ್ಪ
0: ನಾನು ಎಲ್ಲಾ ದೇವಮಾನರನ್ನೂ ಪೂಜೆ ಮಾಡಬೇಕು.
1: ಹೌದು,
0: ಎಲ್ಲಾ ದೇವಮಾನರ ಜ್ಞಾನನೂ ಕೂಡ ನಾನು ಮಾಡಬೇಕು.
1: ಹೌದಪ್ಪ
0: ಅಂತೇಳಿ ಕೊಡಗಿನ ವೀರಾಜ ದೊರೆಯಾಗಿರ್ತಕ್ಕಂತೆಯವರು ಒಂದು ದಿನವಲ್ಲ ಒಂದು ದಿನ ಶನಿವಾರ ತಕ್ಕಂತೆ ಪುಣ್ಯಕಾಲ ದಿನದಲ್ಲಿ
1: ಹೌದು
0: ಶನಿವಾರ ತಕ್ಕಂತ ಪುಣ್ಯಕಾಲದಲ್ಲಿ
1: ಹೌದಪ್ಪ
0: ಬೆಳಗ್ಗೆ ಜಾವದಲ್ಲಿ ತಣ್ಣೀರು ಮುಳುಗಿ ಸ್ನಾನವನ್ನು ಮಾಡಿ
1: ಹೌದು
0: ಅವನು ಲಿಂಗ ತೆಗೆದ ಅಂಗೈಲಿ ಮಡಿಕೊಂಡು
1: ಶಿವ
0: ಆ ಲಿಂಗದ ಮೇಲೆ ಗಂಗವನ ಹೂದು
1: ಆಹಾ

0: ಹೌದು,
1: ಎಲ್ಲ ದೇವ್ ಮಾಡ್ರು ಪೂಜವನ್ನು ಮಾಡುವಾಗ ಶನಿ ದೇವರನ್ನೇ ಮರ್ತು ಬಿಟ್ರಂತಿ.
0: ಶಿವ ಶಿವ
1: ಶನಿ ಪರಮಾತ್ಮ.
0: ಹೌದಪ್ಪ,
1: ತಾರಮರದ ವೃಕ್ಷದ ಮೇಲೆ ಪರಮಾತ್ಮ ಕುಳಿತಿದ್ರಂತಿ.
0: ಹೌದು,
1: ಇವನು ಎಲ್ಲ ಲಿಂಗದ ಮೇಲೆ ಗಂಗವನ ಹೂದಿ ಬಿಲ್ಪತ್ರವನ ಮಡಗಿ.
0: ಹೌದು,
1: ಆ ಎಲ್ಲಾ ದೇವಮಾನ್ರಕ್ಕೆ ಆ ನೆನಕೊಂಡು ಆ ಲಿಂಗಕ್ಕೆ ಪೂಜವನ್ನ ಮಾಡ್ತಾ ಮಾಡ್ತಾ.
0: ಹೌದಪ್ಪ,
1: ಅಂಗವಿಲ್ಲದ ವಂಗ ಪತ್ರವನ ತೆಗೆದು.
0: ಹೌದು,
1: ಮಡಗಿ ಎಲ್ಲಾ ದೇವಮಾನ್ರಗಳೆಲ್ಲ ಜ್ಞಾನ ಮಾಡ್ತಕ್ಕಂತ ಸಂದರ್ಭದಲ್ಲಿ
0: ಶಿವ ಶಿವ
1: ಹೆಚ್ಚಿನ ಪರಮಾತ್ಮನ ಶನಿ ದೇವರನ್ನೇ ಮರ್ತು ಬಿಟ್ರಂತಿ.
0: ಹೌದು,
1: ಶನಿ ಪರಮಾತ್ಮ ಕಾಗವಾಣದ ಮೇಲೆ ಪರಮಾತ್ಮ ಕುಳಿತಿದ್ರಂತಿ.
0: ಹೌದು,
1: ಓಹೋ, ಕುಡಿಗಿನ ವಿರಾಜಿದ್ವರಿ ನೀ ಎಲ್ಲಾ ದೇವಮಾನ್ರ ಜ್ಞಾನವನ್ನು ಮಾಡ್ತಕ್ಕಂತ ಸಮಯದಲ್ಲಿ.
0: ಹೌದು,
1: ಇವತ್ತು ನನ್ನನ್ನೇ ನೀನು ಮರ್ತು ಬಿಟ್ಟಿಲ್ಲ.
0: ಹೌದಪ್ಪ,
1: ನೋಡು, ಏಳು ವರ್ಷ ಕಾಲ ನಾನು ನಿನ್ನ ರಾಶಿಕ್ಕೆ ಬರ್ತೀನಿ.
0: ಹೌದು,
1: 7 ವರ್ಷ ಕಾಲ ನಿನ್ನ ರಾಶಿಕ್ಕೆ ಬಂದು.
0: ಹೌದಪ್ಪ,
1: ನಿನಗೆ ಕೊಡಬಾರ್ತಕ್ಕಂಥ ಕಷ್ಟವನ್ನ ಕೊಡ್ತೀನಿ ಅಂತೇಳಿ ಹೆಚ್ಚಿನ ಶನಿದೇವರು ಅವತ್ತು ಸನುಮಾಡ್ತಕ್ಕಂಥ ಪುಣ್ಯಕಾಲದಲ್ಲಿ ಪರಮಾತ್ಮ ಅವರ ಹೆಗಲನ್ನ ಹೇರ್ತಿರುವರಂತೆ.
0: ಹೇಗೆ?
1: ಕೊಡಗಿನ ವೀರಾಜಿದೊರೆ ಮೇಲೆ.
0: ಹೌದು,
1: ಶನಿದೇವರ ಆಗಿರ್ತಕ್ಕಂಥವರು ವಕರ ದೃಷ್ಟಿಯನ ಮಡಗಿ.
0: ಶಿವ ಶಿವ
1: ದೃಷ್ಟಿಯನ್ನ ಮಡಗಿ ಅವನ ಮೇಲೆ ಸ್ವಾಮಿ ಯಾವಾಗ ಶನಿದೇವರು ದೃಷ್ಟಿ ಮಡಗಿದ್ರು, ಬಹಳ ಏಕದಿಂದ ಮಹಾರಾಜ ರಾಜ್ಯವನ್ನ ಆಳ್ತಿದ್ರಲ್ಲ.
0: ಹೌದಪ್ಪ,
1: ಕೊಡಗಿನ ಪಟ್ಟಣದಲ್ಲಿ ಇವರೇ ರಾಜರಾಗಿ ಏಕದಲ್ಲಿ ಪಟ್ಟಣವನ ರಾಜ್ಯವನ್ನ ಆಳ್ತಿದ್ರಲ್ಲ.
0: ಹೌದಪ್ಪ,
1: ಶನಿದೇವರು ಹೆಗಲು ಇರದಾಗ ಅವರೇ

0: ಕಾಲದಲ್ಲಿ ಕೊಡಗಿನ ವೀರಾಜಿ ದೊರೆ ಎಲ್ಲ ದೇವಮಾಡ್ರ ಜ್ಞಾನ ಮಾಡ್ತಕ್ಕಂತ ಸಂದರ್ಭದಲ್ಲಿ
1: ಶಿವ ಶಿವ
0: ಹೆಚ್ಚಿನ ದೇವರು ನಾ ಮರೆತ ಕಾಲದಲ್ಲಿ
1: ಹೌದು
0: ಶನಿ ದೇವರು ಹೆಗಲನ್ನ ಏರಿದ್ರಂತಿ.
1: ಆಹಾ,
0: ಆ ಪರಮಾತ್ಮ ಹೆಗಲೇರಿ ಬಿಡ್ತು ಅಂದ್ರಿ?
1: ಹೌದಪ್ಪ,
0: 7 ವರ್ಷ ಕಾಲ ಅವನಿಗೆ ಬಾಳ ಬಡಸ್ತಾನ ಬಂದುಬಿಡ್ತು.
1: ಹೌದು,
0: ಯಾರಿಗೆ? ಕೊಡಗಿನ ವೀರಾಜಿ ದೊರೆಗೆ.
1: ಆಹಾ,
0: 7 ವರ್ಷ ಕಾಲ ಶನಿ ದೇವರು ಕೊಡಗಿನ ವೀರಾಜಿ ದೊರೆಗೆ
1: ಹೌದಪ್ಪ
0: ಬಾಳ ಬಡಸ್ತಾನ ಕೊಟ್ಬಿಟ್ನಂತೆ ಭಗವಂತ.
1: ಶಿವ ಶಿವ
0: ಭಗವಾನ್ ಶನಿದೇವ, ಶನಿದೇವರಾಗಿರ್ತಕ್ಕಂಥ ಪರಮಾತ್ಮ ಕೊಡಗಿನ ವೀರಾಜ ಬಾಳ್ಬೇಕು ಬದುಕಬೇಕು ಅಂತ 8,000 ವಂಟ ಶಾಲಂತೆ.
1: ಹೌದಪ್ಪ,
0: 8 ಜನಕ್ಕೆ ಅದನ್ನ ಲಾಯ ಮಾಡದಂತೆ.
1: ಹೌದು,
0: 3,000 ಕುದುರ ಲಾಯಂತೆ, 3 ಜನಕ್ಕೆ ಆ ಸಮ ಮಾಡಿದ್ದಂತೆ.
1: ಶಿವ ಶಿವ.

0: ಗಂಡನಿಗೆ ಬಂತ ಕಷ್ಟ, ಹೆಂಡತಿಗಿಲ್ವಿ.
1: ಹೌದು,
0: ಹೆಂಡತಿಗೆ ಬಂದ ಕಷ್ಟ ಗಂಡನಿಗಿಲ್ವಿ. ಶೀಮ ಹೋಯ್ತು ರಾಜ್ಯ ಹೋಯ್ತು ಅಂತ ಹೇಳಿ ಯತನ ಪಡಬೇಡಿ.
1: ಹೌದಪ್ಪ,
0: ನಮ್ಮ ಮೈಸೂರು ರಾಜ್ಯದಲ್ಲಿ ನಮ್ಮ ಅಣ್ಣಯ್ಯನವರು ಏಕದಲ್ಲಿ ರಾಜಿ ಹೇಳ್ತಾರೆ.
1: ಹೌದು,
0: ನಮ್ಮ ಅಣ್ಣಯ್ಯನ ಮನೆಗೆ
1: ಹೌದು
0: ನಾ ಹೋಗಿ ಬರುವೆ.

0: ಸ್ವಾಮಿ ನಮ್ಮ ಅಪ್ಪನ ಅರಮನೆಯಲ್ಲಿ
1: ಹೌದು
0: ತಾಯಿ ತೀರೋಗಿ ಏಳನೇ ವರ್ಷಲ್ಲ ಸ್ವಾಮಿ
1: ಹೌದಪ್ಪ
0: ತಂದೆ ತೀರೋಗಿ 8 ವರ್ಷವಾಯಿತು
1: ಶಿವ ಶಿವ
0: ತಾಯಿ ಬದಲಿಗೆ ನನಗೆ ಅತ್ತಗಮ್ಮ ಇರುವರು
1: ಹೌದಪ್ಪ
0: ತಂದೆ ಬದಲಗ ನಂಗ ಅಣ್ಣಯ್ಯ ಇದ್ದಾರೆ ಸ್ವಾಮಿ
1: ಹೌದು
0: ಹೋಗಿ ನಮ್ಮ ಅಪ್ಪನ ಅರಮನೆಗೆ ಹೋಗ್ತೀನಿ ಸ್ವಾಮಿ
1: ಹೌದಪ್ಪ
0: ನನ್ನ ಕಷ್ಟ ಸುಖ ಹೇಳಿದ್ರಿ ಎಷ್ಟಾದ್ರೂ ನಮ್ಮ ಅಣ್ಣಯ್ಯನಲ್ವಾ
1: ಹೌದು
0: ನಾವು ಹೋಗಿ ಬರ್ತೀನಿ ಅರಸಿ ನಮ್ಮ ಅಪ್ಪನ ಅರಮನೆಗೆ ನನಗೆ ವೀಳ್ಯವನ್ನು ಕೊಟ್ಟಿ
1: ಹೌದು
0: ಕಳಿಸ್ಕೊಡಿ ಅಂತೇಳಿ ನಿಂಗರಾಜ ಮತ್ತನ ಗಂಡನ ಕೊಡುಗಿನ ವೀರಾಜಿ ದೊರೆ
1: ಹೌದಪ್ಪ
0: ಆ ಭೂಪ ಹರ್ಷನಾಗಿರ್ತಕ್ಕಂಥವ್ರನ್ನ ಕೇಳಿದ್ರಂತೆ ಆ ಕೊಡುಗಿನ ವೀರಾಜಿ ದೊರೆ ಹೇಳಿದ್ರಂತೆ ಏನೇ ನಿಂಗರಾಜಮ್ಮ ಬೇಡ ಕಾನೆ ಬೇಡ ಬೇಡ ಕಾನೆ ನಿಂಗರಾಜಿ
1: ಹೌದು
0: ನನ್ನ ಆಡ್ತಕ್ಕಂಥ ಮಾತನ್ನ ಸ್ವಲ್ಪ ಲಾಲಾಶಿ ಕೇಳು
1: ಹೌದಪ್ಪ
0: ಅಪ್ಪನ ಅರಮನೆಯಲ್ಲಿ ತಾಯಿ ತಂದೆ ಒಬ್ಬರು ಇಲ್ಲ ಅಂತ ಹೇಳ್ತೀಯಲ್ಲ ತಾಯಿ ಬದಲಿಗೆ ನನಗೆ ಅತ್ತಗಮ್ಮ ಇರುವರು ತಂದೆ ಬದಲಿಗೆ ಅಣ್ಣ ಇರುವರು ಅಂತ ನೀ ಹೇಳ್ತೀಯಲ್ಲ
1: ಹೌದು
0: ಕೇಳೇನೆ ನಿಂಗರಾಜಮ್ಮ
1: ಹೌದಪ್ಪ

ಇಂದು ಸಂಜೆ 4:30 ಪ್ರಸಾರವಾಗಲಿರುವ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮದಲ್ಲಿ ಗೀತಶಂಕರ ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ ಮೂಡಿಬರಲಿದೆ.

0: ಭಾಗವಹಿಸುತ್ತಾರೆ ವಿದ್ವಾನ್ ಸುಮುಖ ಶ್ರೀವತ್ಸ.
1: ಕಾಶಿ ಪಂಚಕದ ಮಹಾತ್ಮೆ ತುಂಬಾ ದೊಡ್ಡದು. ಎಷ್ಟೋ ಉಪನಿಷತ್ಗಳ ಪ್ರಕಾರ, ಯೋಗಶಾಸ್ತ್ರದ ಪ್ರಕಾರ ಕೂಡ ನಮ್ಮ ದೇಹದಲ್ಲೇನೆ, ನಮ್ಮ ನಾಡಿಗಳಲ್ಲೇನೆ ಗಂಗಾದೇವಿ, ಯಮುನಾದೇವಿ ಐಡಾಪಿಂಗಳದ ಸ್ವರೂಪದಲ್ಲಿ ಅವರ ಒಂದು ತತ್ವವೇ ನಮ್ಮ ದೇಹದಲ್ಲೂ ಇರೋದು.
0: ಮರೆಯದೆ ಕೇಳಿ, ಇಂದು ಸಂಜೆ 4:30 ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿಯಲ್ಲಿ ರಸಮಂಜರಿ ಸಂಸ್ಕೃತ ಕಾರ್ಯಕ್ರಮ. ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8:00 ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-252-8-251-5089. ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8:00 ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.
2: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ ಡಿವಿಜಿ ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ ಕೆಆರ್ ಪ್ರದೀಪ್.
3: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
2: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5:00 ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
4: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
4: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5:00
4: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ,

0: ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಸಮಯ 4:30 ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಮೈಸೂರು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ.
5: ಗೀತಶಂಕರ ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ. ಭಾಗವಹಿಸುವವರು ವಿದ್ವಾನ್ ಸುಮುಖ ಶ್ರೀವತ್ಸ.
6: ಇಂದಿನ ರಸಮಂಜರಿ ಕಾರ್ಯಕ್ರಮಕ್ಕೆ ಶ್ರೋತೃಗಳಿಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸಂಸ್ಕೃತಿ, ಸಂಸ್ಕೃತ, ಸಾಹಿತ್ಯ, ಕಲೆ, ಪರಂಪರೆ, ಇದೆಲ್ಲದರ ತವರು ನಮ್ಮ ಭಾರತ ದೇಶ. ಇಂತಹ ಶ್ರೇಷ್ಠ ನಾಗರಿಕತೆಯನ್ನ ಹೊಂದಿರುವ ಈ ದೇಶ ವಿಶ್ವಗುರುವಾಗುವತ್ತ ತನ್ನ ಪಥ ಸಂಚಲನವನ್ನ ಮಾಡ್ತಾ ಇದೆ. ಇದಕ್ಕೆಲ್ಲ ಮೂಲ ಕಾರಣ ಮತ್ತು ಸ್ರೋತಸ್ಸು ಈ ನೆಲದಲ್ಲಿ ಆಗಾಗ್ಗೆ ಜನ್ಮ ತಾಳುವಂತಹ ಜ್ಞಾನಿಗಳು, ದಾಸರು, ವಚನಕಾರರು, ಸಂತರು, ಸನ್ಯಾಸಿಗಳು, ಸಾಧಕರು, ಋಷಿಪುಂಗವರು, ಮುನಿಶ್ರೇಷ್ಠರು, ಇವರೆಲ್ಲರ ಜೀವಿತದ ತಪಸ್ಸೆ ಮತ್ತು ಕೊಡುಗೆ ನಮ್ಮ ದೇಶ ಮತ್ತು ಸಂಸ್ಕೃತಿಯ ನೆಲೆಗಟ್ಟನ್ನು ಭದ್ರಗೊಳಿಸಿರುವಂತದ್ದು. ಇಂತಹವರ ಸಾಲಿನಲ್ಲಿ ಒಬ್ಬರಾದ ಮಹಾನ್ ದಾರ್ಶನಿಕ ಸಂತ ಶ್ರೇಷ್ಠರು ಅಂದರೆ ಆದಿಶಂಕರಾಚಾರ್ಯರು. ಕೇರಳದ ಶಿವಗುರು ಮತ್ತು ಆರ್ಯಾಂಬಾ ದಂಪತಿಗಳಿಗೆ ಈಶ್ವರನ ವರಪ್ರಸಾದವಾಗಿ ಜನಿಸಿದಂತವರು ಶ್ರೀಶಂಕರರು. ಅತಿ ಚಿಕ್ಕ ವಯಸ್ಸಿನಲ್ಲೇ ತಮ್ಮ ತಾಯಿಯ ಅನುಮತಿಯೊಂದಿಗೆ ಸನ್ಯಾಸವನ್ನ ಸ್ವೀಕರಿಸಿ ಆ ಭಾರತ ಕಾಲ್ನಡಿಗೆಯಲ್ಲಿ ಸಂಚಾರವನ್ನ ಮಾಡಿ ಚತುರಾಮ್ನಾಯ ಪೀಠಗಳನ್ನ ಸ್ಥಾಪಿಸಿ ಶಾಕ್ತ, ಸೌರ, ಗಾಣಪತ, ಶೈವ, ವೈಷ್ಣವ, ಕೌಮಾರ ಹೀಗೆ 6 ಮತಗಳನ್ನ ಸ್ಥಾಪಿಸಿ ಷಣ್ಮತ ಸ್ಥಾಪನಾಚಾರ್ಯರೆಂದೇ ಖ್ಯಾತರಾದವರು. ಬ್ರಹ್ಮಸೂತ್ರ ಮತ್ತು ಭಗವದ್ಗೀತೆಗೆ ಭಾಷ್ಯಗಳನ್ನ ಬರೆದವರು. ಶ್ರೋತೃಗಳೇ, ಈ ಸಂಚಿಕೆ ಪೂರ್ತಿ ಶಂಕರರ ಬಗ್ಗೆ ನಾವು ವಿಚಾರ ಮಾಡ್ತಾನೆ ಹೋಗ್ಬೋದು. ಇವರ ಕೊಡುಗೆ ಸಂಸ್ಕೃತ ಕ್ಷೇತ್ರಕ್ಕೆ ಕೂಡ ಅಪಾರವಾಗಿದೆ. ಸಂಸ್ಕೃತ ಸಾಹಿತ್ಯದಲ್ಲಿ ಸ್ತೋತ್ರ ಸಾಹಿತ್ಯ ಅನ್ನುವಂಥದ್ದು ಒಂದು ಅತ್ಯುತ್ಕೃಷ್ಟ ಪ್ರಕಾರ. ಸ್ತುತಿ ಎಂದರೆ ಸಂಸ್ಕೃತದಲ್ಲಿ ಹೊಗಳುವುದು ಎಂದು ಅರ್ಥೈಸಿಕೊಳ್ಳಬಹುದು. ಅಂದರೆ ಒಂದು ವ್ಯಕ್ತಿ ಅಥವಾ ವಸ್ತುವನ್ನ ನಾವು ಕೊಂಡಾಡುವುದಕ್ಕೆ ಕಾರಣಗಳು ಸಂತೋಷ, ಪ್ರೀತಿ, ಗೌರವ, ಆದರ, ವಿಶ್ವಾಸ ಹೀಗೆ ಹಲವಾರು. ಹೀಗೆ ಭಕ್ತನೊಬ್ಬ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮಾಡುವ ಭಗವಂತನ ಸ್ತುತಿಯೇ ಸ್ತೋತ್ರ ಸಾಹಿತ್ಯ ಎಂದು ಕರೆಯಲ್ಪಟ್ಟಿದೆ. ಇಂತಹ ಶಂಕರರ ಸ್ತೋತ್ರ ಸಾಹಿತ್ಯವನ್ನ ಗಾನ ಲಹರಿಯ ಮೂಲಕ ಪರಿಚಯಿಸುವುದೇ ನಮ್ಮ ಇಂದಿನ ಸಂಚಿಕೆಯ ಉದ್ದೇಶವಾಗಿದೆ. ಈ ಗಾನಯಾನದಲ್ಲಿ ನಮಗೆ ಇಂದು ಜೊತೆಯಾಗಲಿದ್ದಾರೆ ಯುವ ಸಂಗೀತ ವಿದ್ವಾಂಸರಾದ ಸುಮುಖ ಶ್ರೀವತ್ಸ ಅವರು. ಇವರು ಶಂಕರ ಪರಂಪರೆಯನ್ನ ಕೂಡ ಅಧ್ಯಯನ ಮಾಡಿರ್ತಾರೆ. ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ.
7: ಧನ್ಯವಾದಗಳು. ನಮಸ್ಕಾರ. ಅಜ್ಞಾನಾಂತರ್ಘನಪತಿತಾನ್ ಆತ್ಮವಿದ್ಯೋಪದೇಶೈಃ ತ್ರಾತುಂ ಲೋಕಾನ್ ಭವದವ ಶಿಖಾ ತಾಪ ಪಾಪಚ್ಯಮಾನಾನ್ ಮುಕ್ತ್ವಾ ಮೌನಂ ವಟವಿಟಪಿನೋ ಮೂಲತೋ ನಿಷ್ಪತಂತಿ ಶಂಭೋರ್ಮೂರ್ತಿಶ್ಚರತಿ ಭುವನೇ ಶಂಕರಾಚಾರ್ಯ ರೂಪ.
6: ಶಂಕರರು ಅಂತ ಹೇಳಿದ್ರೆ ಲೋಕ ಗುರುಗಳಾಗಿ ಬೆಳಗಿದವರು. ಗುರುವಿನ ಪ್ರಾರ್ಥನೆಯ ಮೂಲಕ ಈ ಕಾರ್ಯಕ್ರಮದ ಆರಂಭವನ್ನ ಮಾಡೋಣ ನಾವು.
7: ಸರ್,

0: ಬಹಳ ಚೆನ್ನಾಗಿ ಗುರು ಪ್ರಾರ್ಥನೆಯನ್ನ ಮಾಡಿದ್ರಿ. ಶಂಕರಾಚಾರ್ಯರ ಅತ್ಯಂತ ಪ್ರಸಿದ್ಧವಾದ ಜೀವನದ ಮುಖ್ಯ ತತ್ವ ಮತ್ತು ನೀತಿಗಳನ್ನ ಬೋಧಿಸುವ ಸ್ತೋತ್ರರತ್ನ ಅಂತ ಹೇಳಿದ್ರೆ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಎನ್ನುವಂಥದ್ದು. ಇದರ ಕೆಲವು ಸಾಲುಗಳನ್ನ ನೀವು ನಮಗೋಸ್ಕರ ಹಾಡಬಹುದಾ?
1: ಖಂಡಿತ.

0: ಕರುಣಾನಂದವಾಗುವ ರೀತಿಯಲ್ಲಿ ಹಾಡಿದ್ರಿ. ಜನ್ಮ ಮೃತ್ಯುಗಳ ಬಂಧನವನ್ನ ದಾಟುವ ಉಪಾಯ, ಗುರುವಿನ ಮಹತ್ವ ಮತ್ತು ಸತ್ಸಂಗದ ಮಹಿಮೆಯನ್ನ ಈ ಪದ್ಯಗಳು ಬಹಳ ಚೆನ್ನಾಗಿ ಸಾರತ್ವೆ.
1: ಸತ್ಯ, ಈ ಪದ್ಯಗಳು ಜೀವನದ ಅತಿ ಮೌಲ್ಯವಾದ ಯಾವ ತತ್ವಗಳನ್ನ ಅರಿತರೆ ನಮ್ಮ ಜೀವನವು ಖಚಿತವಾಗಿ ಉದ್ಧಾರ ಆಗೇ ಆಗುತ್ತೋ ಅದನ್ನ ಸುಲಭ ಸಾಧ್ಯವಾದ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಶಂಕರ

0: ಪಾದಾಚಾರ್ಯರು ಪ್ರಸನ್ನ ಗಂಭೀರ ಅಂತಾನೆ ಅವರ ಶೈಲಿ ಅಲ್ವಾ, ಆ ಶೈಲಿಯಲ್ಲಿ ಅವರು ರಚಿಸಿದ್ದಾರೆ.
1: ಶ್ರೋತೃಗಳೇ, ಅಯೋಧ್ಯ, ಮಥುರಾ, ಮಾಯಾಪುರಿ, ಕಾಶಿ, ಕಾಂಚಿ, ಅವಂತಿಕಾ ಮತ್ತೆ ದ್ವಾರಾವತಿ, ಈ ಏಳು ಕ್ಷೇತ್ರಗಳನ್ನ ಮೋಕ್ಷದಾಯಕ ಕ್ಷೇತ್ರಗಳು ಅಂತ ನಮ್ಮ ಪರಂಪರೆಯಲ್ಲಿ ಕರೀತಾರೆ.
0: ಹೌದು,
1: ಏಳು ಕ್ಷೇತ್ರಗಳಿಗೆ ಮನುಷ್ಯ ತೆರಳುತ್ತಾನೆ, ಜ್ಞಾನ ಪ್ರಬೋಧ ಬೇಕು ಅಂತ ಅವನಿಗೆ ಅನಿಸಿದಾಗ ಅಲ್ಲಿಂದ ಅವನು ಮುಕ್ತನಾಗ್ತಾನೆ ಅನ್ನುವಂತಹ ಪರಂಪರೆ ನಮ್ಮಲ್ಲಿ ಬೆಳೆದುಕೊಂಡು ಬಂದಿದೆ. ಈ ರೀತಿಯಾದಂತಹ ಕ್ಷೇತ್ರಗಳಲ್ಲಿ ಒಂದು ಪ್ರಸಿದ್ಧವಾದಂತಹ ಕ್ಷೇತ್ರ ಅಂದ್ರೆ ಕಾಶಿ ಕ್ಷೇತ್ರ. ಅಲ್ಲಿ ತಾಯಿ ಗಂಗೆ ನದಿಯಾಗಿ ಹರಿತಾಳೆ, ಅವಳನ್ನ ಗಂಗಾದೇವಿ ಎಂಬುದಾಗಿ ಪೂಜೆಯನ್ನ ಮಾಡ್ತೀವಿ ನಾವು. ಈ ಕಾಶಿ ಕ್ಷೇತ್ರದ ಕುರಿತಾಗಿ ಕಾಶಿ ಪಂಚಕ ಅನ್ನುವಂತಹ ಐದು ಸ್ತೋತ್ರಗಳನ್ನ ಶಂಕರರು ರಚನೆ ಮಾಡ್ತಾರೆ. ಅತ್ಯಂತ ಮಾರ್ಮಿಕವಾದಂತಹ ವಿಚಾರವನ್ನ ಈ ಕಾಶಿ ಪಂಚಕದಲ್ಲಿ ಅವರು ತಿಳಿಸ್ತಾರೆ ನಮ್ಗೆ. ಈ ಏಳು ಕ್ಷೇತ್ರಗಳನ್ನ ನಾವೇನು ಹೊರಗಡೆಯಲ್ಲಿ ನೋಡ್ತೀವಿ, ಈ ತೀರ್ಥಕ್ಷೇತ್ರಗಳೆಲ್ಲ ನಮ್ಮ ದೇಹದ ಒಳಗಡೆಯೇ ಇದೆ. ಅವ್ರು ಹೇಳ್ತಾರೆ, ನಮ್ಮ ಶರೀರವೇ ಕಾಶಿ ಕ್ಷೇತ್ರ. ಜ್ಞಾನ ಗಂಗೆ ಏನು ನಮ್ಮ ದೇಹದಲ್ಲಿ ಹರಿಯುತ್ತೋ ಅದೇ ನಿಜವಾದ ಗಂಗೆ. ನಮ್ಮ ಭಕ್ತಿ ಮತ್ತೆ ಶ್ರದ್ಧೆಗಳೇ ಗಯಾ ಅನ್ನುವಂತಹ ಕ್ಷೇತ್ರ. ನಿಜ ಗುರುವನ್ನ ನಾವು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಧ್ಯಾನ ಮಾಡ್ತೀವೋ ಅದೇ ಪ್ರಯಾಗ ಕ್ಷೇತ್ರಕ್ಕೆ ಸಮಾನವಾದಂಥದ್ದು. ಈಶ್ವರ ವಿಶ್ವೇಶ್ವರ ಯಾರಿದ್ದಾನೋ ಅವನನ್ನ ನಾವು ಸಾಕ್ಷಿಭೂತವನ್ನಾಗಿ ಮಾಡಿಕೊಂಡಾಗ ಅವತ್ತು ನಮ್ಮ ಜೀವನ ಸಾರ್ಥಕವಾಗುತ್ತೆ. ಹೀಗೆ ಎಲ್ಲ ತೀರ್ಥಕ್ಷೇತ್ರಗಳು ನಮ್ಮ ದೇಹದಲ್ಲಿಯೇ ಇದೆ. ಇನ್ನು ಹೊರಗಿನ ತೀರ್ಥಕ್ಷೇತ್ರಗಳು ಯಾಕೆ ಬೇಕು ಅನ್ನುವಂತಹ ಒಂದು ಮಾತನ್ನ ಹೇಳ್ತಾನೆ ಈ ಕಾಶಿ ಪಂಚಕವನ್ನ ರಚನೆ ಕೂಡ ಮಾಡ್ತಾರೆ. ಇದರಲ್ಲಿ ಕಾಶಿ ಮತ್ತೆ ಗಂಗೆಯ ವೈಶಿಷ್ಟ್ಯತೆಯನ್ನು ಕೂಡ ಹೇಳ್ತಾರೆ. ಪ್ರಕೃತಿ ಆರಾಧನೆ ಅನ್ನುವಂಥದ್ದು ಕೂಡ ನಮ್ಮ ದೇಶದಲ್ಲಿ ಬಹಳ ವ್ಯಾಪಕವಾಗಿ ನಡೆದುಕೊಂಡು ಬಂದಿರುವಂತದ್ದು. ಗಿಡ, ಮರ, ಪಕ್ಷಿ, ಪ್ರಾಣಿ ಎಲ್ಲದರಲ್ಲಿ ದೇವಾನುದೇವತೆಗಳನ್ನ ಕಾಣುವಂತಹ ಸಂಸ್ಕೃತಿ ನಮ್ಮದು. ಹೀಗೆ ಶಂಕರರು ಕೂಡ ನರ್ಮದಾಷ್ಟಕ, ಗಂಗಾಷ್ಟಕ, ಯಮುನಾಷ್ಟಕ ಹೀಗೆ ನದಿಗಳನ್ನ ಕುರಿತು ಸ್ತೋತ್ರಗಳನ್ನ ರಚನೆ ಮಾಡಿದ್ದಾರೆ. ಈಗ ಕಾಶಿ ಪಂಚಕದ ಸಾಲುಗಳನ್ನ ನೀವು ನಮಗಾಗಿ ಹಾಡಿ.

0: ಕಾಶಿ ಪಂಚಕದ ಮಹಾತ್ಮೆ ತುಂಬಾ ದೊಡ್ಡದು. ಎಷ್ಟೋ ಉಪನಿಷತ್ಗಳ ಪ್ರಕಾರ, ಶಾಸ್ತ್ರದ ಪ್ರಕಾರ ಕೂಡ ಗಂಗಾದೇವಿಯು ನಮ್ಮ ದೇಹದಲ್ಲೇನೆ, ನಮ್ಮ ನಾಡಿಗಳಲ್ಲೇನೆ ಗಂಗಾದೇವಿ, ಯಮುನಾದೇವಿ ಇಡಾಪಿಂಗಳದ ಸ್ವರೂಪದಲ್ಲಿ ಅವರ ಒಂದು ತತ್ವವೇ ನಮ್ಮ ದೇಹದಲ್ಲೂ ಇರೋದು ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ವ್ಯಷ್ಟಿ ಸಮಷ್ಟಿ ವಿವೇಕವನ್ನ ಇಲ್ಲಿ ಶಂಕರರು ನಮಗೆ ಕೊಡ್ತಾರೆ. ಹೌದು, ನಮ್ಮ ದೇಹದಲ್ಲಿ ಇದೆ, ಈಗ ನಮ್ಮ ದೇಹದಲ್ಲಿ ಗಂಗಾದೇವಿ ಇದ್ದಾಳೆ, ಆದರೆ ಆ ಗಂಗಾದೇವಿಯ ದರ್ಶನ, ಆ ಗಂಗಾದೇವಿಯ ಮಹಾತ್ಮೆಯನ್ನ ಶಂಕರರೇ ಹರಿಹರಾದ್ವೈತಾತ್ಮಿಕ ಶಾಶ್ವತಿ ಅಂತಾರೆ. ಕಾಶ್ಯಾಂ ಮರಣಂ ಮೋಕ್ಷಂ ಅನ್ನುವಂಥದ್ದು ಹೇಗೆ ಸಾಧ್ಯ, ಈ ಜ್ಞಾನವನ್ನು ಕೂಡ ಶಂಕರರು ಈ ಒಂದು ಸ್ತೋತ್ರದಿಂದ ನಮಗೆ ಕೊಡ್ತಾರೆ. ಈ ಸ್ತೋತ್ರದ ಪಠನದಿಂದ ಮಾತ್ರ ಅದರಲ್ಲಿರುವಂತಹ ಅನಿರ್ವಚನೀಯ ಶಕ್ತಿ ನಮ್ಮನ್ನು ಮುಟ್ಟಿ ನಮ್ಮ ಜೀವನವನ್ನು ಪವಿತ್ರವಾಗಿ ಮಾಡಿ ನಮ್ಮ ಹೃದಯದಲ್ಲೇ ಆ ಕಾಶಿ ಕ್ಷೇತ್ರದ ಒಂದು ಸ್ಫುರಣೆಯನ್ನ ಆಗುವಂತಹ ಒಂದು ಅನುಗ್ರಹವನ್ನ ಶಂಕರರು ನಮಗೆಲ್ಲ ಮಾಡಿದ್ದಾರೆ.
1: ಇಂತಹ ಶ್ರೇಷ್ಠವಾದಂತಹ ಕಾಶಿ ಕ್ಷೇತ್ರದಲ್ಲಿ ಹರಿಯುವಂತಹ ಪುಣ್ಯ ನದಿ ಎಂದರೆ ಗಂಗೆ. ಶಿವನ ಜಟೆಯಿಂದ ಉದ್ಭವ ಆಗ್ತಾಳೆ ಆಕೆ. ಹಿಮಾಲಯದ ಗುಹೆಗಳಿಂದ ಅವಳು ಹರಿದು ಬಂದು ಇಡೀ ಭಾರತವನ್ನ ಪುನೀತಳನ್ನಾಗಿ ಮಾಡಿರುವಂತಹ ಪುಣ್ಯ ನದಿ ಗಂಗೆ. ಇವಳ ಒಂದು ಕಣ ಜೀವಿಗಳ ಮೈಯನ್ನ ಸೋಕಿದ್ರೆ ಸಾಕು, ಮೋಕ್ಷವನ್ನೇ ದಯಪಾಲಿಸುವಂತಹ ಸಾಮರ್ಥ್ಯ ಈ ಪುಣ್ಯ ನದಿಗೆ ಇದೆ ಅನ್ನುವಂತಹ ಮಾತನ್ನ ಶಂಕರರು ಗಂಗಾಷ್ಟಕದಲ್ಲಿ ಹೇಳ್ತಾರೆ. ಇಂತಹ ಗಂಗಾಷ್ಟಕದ ಒಂದು ಪದ್ಯವನ್ನ ಈಗ ಕೇಳೋಣ.

ಆಶ್ರಯವಿಲ್ಲದೆ ಮನುಷ್ಯ ತನ್ನ ಜೀವನದ ಪರಮಧ್ಯೇಯವನ್ನ ತಲುಪಲು ಸಾಧ್ಯ ಇಲ್ಲ ಅನ್ನುವಂಥದ್ದು ವೇದ್ಯವಾದಂತಹ ವಿಚಾರ. ಶಂಕರಾಚಾರ್ಯರು ದಕ್ಷಿಣಾಮೂರ್ತಿಯನ್ನ ಶಿವಸ್ವರೂಪಿ, ಗುರುವಿನ ಸ್ವರೂಪ ಅಂತಲೇ ಸ್ತುತಿ ಮಾಡ್ತಾರೆ. ದಕ್ಷಿಣಾಮೂರ್ತಿ ಅಷ್ಟಕ ಅನ್ನುವಂತಹ ರಚನೆಯನ್ನು ಕೂಡ ಅವರು ಮಾಡಿದ್ದಾರೆ. ಹೇಗೆ ಒಂದು ಬೀಜದಿಂದ ವೃಕ್ಷ ಬೆಳೆಯತ್ಯೋ, ಹಾಗೆ ಗುರು ಅನ್ನುವಂತಹ ತತ್ವದಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆ. ಆದರೆ ಇಂದ್ರಜಾಲದ ತರಹ ಇರುವಂತಹ ಈ ಮಾಯೆಯಿಂದ ಹೊರಬಂದು ಗುರು ಯಾರು ಅನ್ನೋದನ್ನ ತಿಳಿಯೋದಕ್ಕೆ ನನಗೆ ಸಹಾಯ ಮಾಡಿದವನು, ಈ ನಿಜವಾಗಿ ಪ್ರಪಂಚ ಏನು ಅನ್ನುವಂಥದ್ದನ್ನ ತಿಳಿದುಕೊಳ್ಳುವಂತಹ ಶಕ್ತಿಯನ್ನ ನನಗೆ ಕೊಟ್ಟಂತಹ ಗುರು ನೀನು ಎಂಬುದಾಗಿ ದಕ್ಷಿಣಾಮೂರ್ತಿಯ ಬಗ್ಗೆ ಹೇಳ್ತಾ ಸ್ತೋತ್ರಗಳನ್ನ ರಚಿಸಿದ್ದಾರೆ. ಇಂತಹ ದಕ್ಷಿಣಾಮೂರ್ತಿ ಅಷ್ಟಕದ ಒಂದು ಪದ್ಯವನ್ನ ಈಗ ನಾವು ಆಸ್ವಾದಿಸೋಣ.

ಇಂತಹ ಪರಮಗುರುವಿನ ಗರಡಿಯಲ್ಲಿ ನಾವು ಇದ್ದಾಗ ಮೋಕ್ಷ ಸುಲಭ ಸಾಧ್ಯವಾಗುತ್ತೆ. ಮತ್ತೊಂದು ಸುಲಭೋಪಾಯ ಅಂತ ಹೇಳಿದ್ರೆ ಭಕ್ತಿ ಮಾರ್ಗದಲ್ಲಿ ಭಗವಂತನನ್ನ ಅನನ್ಯವಾಗಿ ಭಜಿಸುವಂತದ್ದು. ಅದನ್ನೇ ಶಂಕರಾಚಾರ್ಯರು ತಮ್ಮ ಭಜಗೋವಿಂದ ಸ್ತೋತ್ರದಲ್ಲಿ ಹೇಳ್ತಾರೆ. ನಿನ್ನ ಎಲ್ಲ ಕರ್ತವ್ಯಗಳನ್ನ ನೀನು ಮಾಡ್ತಾ ಹೋಗು, ಆದರೆ ನಿರಂತರವಾಗಿ ಜೀವನದ ಅವಿಭಾಜ್ಯ ಅಂಗವಾಗಿ ಭಗವಂತನ ನಾಮಸ್ಮರಣೆಯನ್ನು ಕೂಡ ಭಜನೆಯನ್ನು ಕೂಡ ಮಾಡ್ತಾ ಹೋಗು. ನಿನ್ನ ಮುಕ್ತಿಗೆ ಅದೇ ದಾರಿಯನ್ನ ಮಾಡಿಕೊಡುತ್ತೆ. ನೀನು ಪರಮಶಾಂತಿಯನ್ನ ಹೊಂದುವಲ್ಲಿ ಅದು ನಿನಗೆ ಸಹಕಾರಿಯಾಗಿರುತ್ತೆ ಅನ್ನುವಂತಹ ಕಿವಿಮಾತನ್ನ ಹೇಳ್ತಾರೆ. ಹಾಗೆ ದೇವನ ಭಜನೆಯನ್ನ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಅಚ್ಯುತಾಷ್ಟಕ ಅನ್ನುವಂತಹ ಸುಂದರವಾದ ಸ್ತೋತ್ರ ಸಾಹಿತ್ಯವನ್ನ ಶಂಕರರು ರಚನೆ ಮಾಡಿದ್ದಾರೆ. ಆ ಅಚ್ಯುತಾಷ್ಟಕದ ಸಾಲುಗಳನ್ನ ನಾವು ಕೇಳ್ತಾ ಈ ಕಾರ್ಯಕ್ರಮದ ಮಂಗಳ ಪದ್ಯಗಳು ಅದೇ ಅನ್ನುವಂತಹ ರೀತಿಯಲ್ಲಿ ಭಾವಿಸಿಕೊಂಡು ಅದನ್ನ ಆಸ್ವಾದಿಸಬಹುದು.

0: ಹರಿನಾಮ ಸ್ಮರಣೆಯ ಮೂಲಕ ಮಂಗಳ ಗಾನವನ್ನ ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ರಿ. ಶ್ರೋತೃಗಳೇ ಕೇಳಿದ್ರಲ್ಲ, ಎಷ್ಟೆಲ್ಲ ವ್ಯಾಪಕವಾಗಿ, ಆಳವಾಗಿ, ಉತ್ಕೃಷ್ಟವಾಗಿ ಶ್ರೀ ಶಂಕರರು ಸ್ತೋತ್ರಗಳನ್ನ ರಚಿಸಿದ್ದಾರೆ. ಭವಾನಿಯಷ್ಟಕ, ಲಿಂಗಾಷ್ಟಕ, ನಿರ್ವಾಣ ಷಟ್ಕ, ಗಣೇಶ ಪಂಚರತ್ನ, ಹೀಗೆ ಅನೇಕ ರತ್ನೋಪಮವಾದ ರಚನೆಗಳನ್ನ ನಮ್ಮ ಸಂಸ್ಕೃತಿಗೆ ಕೊಡುಗೆಯಾಗಿ ಇವರು ನೀಡಿದ್ದಾರೆ. ಈ ಗಾನಯಾನದಲ್ಲಿ ಕೆಲವನ್ನಷ್ಟೇ ನಾವು ಇಂದು ಆಸ್ವಾದಿಸಿದ್ವಿ. ಈ ಗಾನಯಾನದಲ್ಲಿ ನಮ್ಮೊಂದಿಗಿದ್ದಂತಹ ಸುಶ್ರಾವ್ಯವಾಗಿ ಸ್ತೋತ್ರಗಳನ್ನ ನಮ್ಮೆಲ್ಲರಿಗಾಗಿ ಹಾಡಿದಂತಹ ವಿದ್ವಾನ್ ಸುಮುಖ ಶ್ರೀವತ್ಸ ಅವರಿಗೆ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೂ ಗೀತ ಶಂಕರ ಆದಿಶಂಕರಾಚಾರ್ಯರ ಸ್ತೋತ್ರ ಸಾಹಿತ್ಯದ ಗಾನ ಮತ್ತು ಅನುಸಂಧಾನ ಕೇಳಿದಿರಿ. ಭಾಗವಹಿಸಿದ್ದವರು ವಿದ್ವಾನ್ ಸುಮುಖ ಶ್ರೀವತ್ಸ.
2: ಇದು ರಸಮಂಜರಿ ಸಂಸ್ಕೃತ ಸಾಹಿತ್ಯ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರ.

0: ಸಮಯ ಸರಿಯಾಗಿ 5 ಗಂಟೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6.
1: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫ್ರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸ್ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
2: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಹಣ್ಣು ಹೊನ್ನು
4: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು.

0: ಈ ಮೊಬೈಲು ಸೋಷಿಯಲ್ ಮೀಡಿಯಾ ಹಾವಳಿಯೆಲ್ಲ ಅತಿಯಾಗ್ಬಿಟ್ಟು ಅದ್ ಏನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11:00 ರಿಂದ 12 ಗಂಟೆಯವರೆಗೆ ವರ್ತಮಾನ ವೃತ್ತಾಂತ.

0: ಕೇಳಿ ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
1: ಯೋಗವಾಣಿ
2: ನಿತ್ಯ ಯೋಗ ಕುರಿತ ವಿಶೇಷ ಬಾನುಲಿ ಸರಣಿ ಪ್ರತಿ ಶುಕ್ರವಾರ ಬೆಳಿಗ್ಗೆ 9 ಗಂಟೆಗೆ.
3: ವೇದ ದ್ರಷ್ಟೃ ಸಮಾರಂಭ ಪತಂಜಲಿ ಸುಮಧ್ಯಮ.
1: ಯೋಗವಾಣಿ ಸರಣಿಯಲ್ಲಿ ಅನುಭವಿ ವೈದ್ಯರು, ನೀತಿ ನಿರೂಪಕರು, ಆಯುಷ್ ಇಲಾಖೆಯ ಅಧಿಕಾರಿಗಳು ಹಾಗೂ ನುರಿತ ಯೋಗಪಟುಗಳು ತಮ್ಮ ಅನುಭವ ಹಂಚಿಕೊಳ್ಳಲಿದ್ದಾರೆ.
2: ಮೈಸೂರಿನ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರದ ಸಹಯೋಗದಲ್ಲಿ ಬಿತ್ತರವಾಗಲಿರುವ ಯೋಗವಾಣಿ ಬಾನುಲಿ ಸರಣಿ ಯೋಗದ ಬಗ್ಗೆ ಮಾಹಿತಿಯನ್ನ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಿದೆ.
4: ಯೋಗಿ ನೀನಾಗಿ ಹೋಗಣ್ಣ, ಬೇಗನೆ ಬಾರಣ್ಣ, ಯೋಗಿ ನೀನಾಗಿ ಹೋಗಣ್ಣ.
1: ಆಸಕ್ತ ಕೇಳುಗರಿಗೆ ಆಕರ್ಷಕ ಬಹುಮಾನವೂ ಉಂಟು.
2: ಆಲಿಸಿ ಅನುಸರಿಸಿ.
1: ಪ್ರತಿ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ತಪ್ಪದೇ ಕೇಳಿ
2: ಮೈಸೂರು ಆಕಾಶವಾಣಿ FM 100.6 ಯೋಗವಾಣಿ.

ಸಮಯ ಸರಿಯಾಗಿ 5:05:10. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6 ನಿಲಯದ ಸಂಜೆಯ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ಸಹನಾ. ಇದೀಗ ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನಿಮಗೆ ಇಷ್ಟವಾದ ಗೀತೆಯನ್ನು ಕೇಳಲು ನೀವು ವಾಟ್ಸ್ಆ್ಯಪ್ ಮೂಲಕ ಸಂದೇಶವನ್ನು ಕಳುಹಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ 9408585823. ಮತ್ತೊಮ್ಮೆ 9408585823. ಕಾರ್ಯಕ್ರಮದ ಮೊದಲಿಗೆ ನವಗ್ರಹ ಚಿತ್ರದ ಒಂದು ಗೀತೆ. ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಸಂಯೋಜನೆ ವಿ ಹರಿಕೃಷ್ಣ.

0: ಹಾಯ್ ಪುಟಾಣಿಗಳೇ, ಇದೇ ಶನಿವಾರ ಮಧ್ಯಾಹ್ನ 3:30 ಮಕ್ಕಳ ಮಂಟಪದಲ್ಲಿ DVG ಅವರ ಕಗ್ಗ ಆಧಾರಿತ ಸ್ಫೂರ್ತಿದಾಯಕ ಕಥೆಗಳು ಪ್ರಸಾರವಾಗ್ತಾ ಇದೆ. ಪ್ರಸ್ತುತಿ ಸದ್ವಿದ್ಯಾಶಾಲೆಯ ಶಿಕ್ಷಕರಾದ KR ಪ್ರದೀಪ್.
1: ಸ್ಮಿತವಿರಲಿ ವದನದಲ್ಲಿ, ಕಿವಿಗೆ ಕೇಳಿಸದಿರಲಿ. ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ. ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ, ಭೋಗದಲ್ಲಿ ಅತಿಬೇಡ ಎಲ್ಲಿಯುಂ ಮಂಕುತಿಮ್ಮ.
0: ತಪ್ಪದೆ ಆಲಿಸಿ ಇದೇ ಶನಿವಾರ ಮಧ್ಯಾಹ್ನ 3:30 ಕಾರ್ಯಕ್ರಮ ಮಕ್ಕಳ ಮಂಟಪ.
2: ಕೇಳುಗರೆಲ್ಲರಿಗೂ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಬಹಳಷ್ಟು ಸಂದೇಶಗಳು ಈಗಾಗಲೇ ಬಂದಿದೆ. ಮೊದಲನೇದಾಗಿ ಲಕ್ಷ್ಮೀಕಾಂತ ನಗರದಿಂದ ಸಿದ್ದು, ಭಾಗ್ಯ ಹಾಗೂ ರಾಜು ಅವರು ಪುಷ್ಪ ಚಿತ್ರದ ಗೀತೆಯೊಂದನ್ನು ಕೋರಿ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಮಂಗ್ಲಿ ಹಾಗೂ ಸಂಗಡಿಗರು, ಸಾಹಿತ್ಯ ವರದರಾಜ್ ಚಿಕ್ಕಬಳ್ಳಾಪುರ, ಸಂಗೀತ ಸಂಯೋಜನೆ ದೇವಿಶ್ರೀ ಪ್ರಸಾದ್.

0: ಕಸ್ತೂರಿ ಮಾತ್ರೆ
1: ವಾರಕ್ಕೊಂದು
0: ನಾ ಕಸ್ತೂರಿಯವರ ಹಾಸ್ಯ ಬರಹಗಳ ಬಾನುಲಿ ಲಾಸ್ಯ
1: ಕಸ್ತೂರಿ ಮಾತ್ರೆ
0: ನಗೆ ಜಾತ್ರೆ.
2: ಪ್ರತಿ ಭಾನುವಾರ ಬೆಳಿಗ್ಗೆ 6:35 ಹಾಗೂ ಸಂಜೆ 6:10
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ FM 100.6
3: ನಗುವೆನ್ನು ನಗಿಸುತ್ತ ನಿನ್ನನು
0: ನಗೆ ಜಾತ್ರೆಗೆ ಬನ್ನಿ,
1: ಕಸ್ತೂರಿ ಮಾತ್ರೆ ತಿನ್ನಿ,
2: ನಾಕರಿಗೆ ಜೈ ಎನ್ನಿ.

ಇನ್ನು ಮುಂದೆ ಮಾಣಿಕ್ಯ ಚಿತ್ರದ ಗೀತೆ, ಹಾಡಿದ್ದಾರೆ ಕಾರ್ತಿಕ್ ಹಾಗೂ ಸಂಗಡಿಗರು, ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಅರ್ಜುನ್ ಜನ್ಯ. ಈ ಗೀತೆಗಾಗಿ ಸಂದೇಶ ಕಳಿಸಿದ್ದಾರೆ ಬೆಂಗಳೂರಿನಿಂದ ಬಿಂದು ಪ್ರಕಾಶ್.

0: ಕೆಎಸ್ಒಯು ಮುಕ್ತವಾಣಿ.
1: ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
2: ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ
0: ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40.
2: ಕೆಎಸ್ಒಯು ಮುಕ್ತವಾಣಿ.
1: ಮುಕ್ತವಾಣಿ ಎಲ್ಲರ ಮನೆಗೂ ಎಲ್ಲರ ಮನಕ್ಕೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ.
0: ಅಧ್ಯಯನಶೀಲ ಮನಸ್ಸುಗಳ ನಿರಂತರ ಸಂಗಾತಿ ಮೈಸೂರು ಆಕಾಶವಾಣಿಯ ಕೆಎಸ್ಒಯು ಮುಕ್ತವಾಣಿ.
1: ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ.
0: ಮರೆಯದೆ ಆಲಿಸಿ ಪ್ರತಿ ಮಂಗಳವಾರ ಬೆಳಿಗ್ಗೆ 7:15 ಹಾಗೂ ಸಂಜೆ 5:40 ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ
2: ಕೆಎಸ್ಒಯು ಮುಕ್ತವಾಣಿ.
1: ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು, ಜೀವನಕ್ಕಿಲ್ಲ ಯಾವುದೇ ತಡೆಯು.
0: ಕೆಎಸ್ಒಯು ಮುಕ್ತವಾಣಿ.
3: ಮೈಸೂರಿನ ಎಸ್ವಿಪಿ ನಗರದಿಂದ ಸುಜಾತ ಅವರು ಗೀತಾ ಚಿತ್ರದ ಗೀತೆಯೊಂದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ ಸಂಯೋಜನೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು.

ಕೇಳುವರೆ ಇದೊಂದು ಪ್ರಕಟಣೆ. ಸಿಪಿಸಿ ಪಾಲಿಟೆಕ್ನಿಕ್ ಸಂಸ್ಥೆಯಲ್ಲಿನ ಇಂಜಿನಿಯರಿಂಗ್ ವಿಭಾಗಗಳಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವುಗಳಿಗೆ ಲ್ಯಾಟರಲ್ ಎಂಟ್ರಿ ಮುಖಾಂತರ ಡಿಪ್ಲೊಮಾ ದ್ವಿತೀಯ ವರ್ಷದ ಇಂಜಿನಿಯರಿಂಗ್ ಕೋರ್ಸುಗಳಿಗೆ ಪ್ರವೇಶ ಪಡೆಯಲು ಕೆಲಸ ಮಾಡುತ್ತಿರುವ ವೃತ್ತಿಪರ ಅಭ್ಯರ್ಥಿಗಳಿಂದ ವರ್ಕಿಂಗ್ ಪ್ರೊಫೆಷನಲ್ಸ್ ಇವರಿಂದ ಆಫ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು, ಇದೇ ತಿಂಗಳ 11ರೊಳಗೆ ಆಸಕ್ತ ಅಭ್ಯರ್ಥಿಗಳು ಈ ಕೋರ್ಸುಗಳಿಗೆ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಪ್ರವೇಶ ಅರ್ಜಿಗಳನ್ನು ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಸರ್ಕಾರಿ ಸಿಪಿಸಿ ಪಾಲಿಟೆಕ್ನಿಕ್ ಮೈಸೂರು ಇಲ್ಲಿ ಕಚೇರಿ ವೇಳೆಯಲ್ಲಿ ಅರ್ಜಿಗಳನ್ನು ಪಡೆಯಬಹುದಾಗಿದೆ ಹಾಗೂ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ dtech.karnataka

kataka.gov.in ಅಥವಾ dtetech.karnataka.gov.in ಈ ವೆಬ್ಸೈಟ್ಗಳನ್ನು ನೀವು ಸಂಪರ್ಕಿಸಬಹುದು. ಪ್ರಕಟಣೆಯೊಂದನ್ನು ಕೇಳಿದಿರಿ. ಮೈಸೂರಿನ ಶಾರದಾದೇವಿ ನಗರದಿಂದ ಸೋಮು, ಸುಷ್ಮಾ ಹಾಗೂ ಸ್ನೇಹಿತರು ಶುಭಂ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ಗುರುಕಿರಣ್.

0: ಆತ್ಮೀಯ ಕೇಳುಗರೆ, ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
1: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
0: ಆರೋಗ್ಯವೇ ನಮ್ಮ ಜೀವನದ ಅಮೂಲ್ಯ ಸಂಪತ್ತು. ಉತ್ತಮ ಆರೋಗ್ಯವು ಸಂತೋಷದ ಬದುಕಿನ ಭದ್ರ ಬುನಾದಿಯಾಗಿದೆ.
1: ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಮತ್ತು ಜಾಗೃತಿಯಿಂದ ಅನೇಕ ರೋಗಗಳನ್ನು ತಡೆಗಟ್ಟಬಹುದು.
0: ಕೇಳಿ ಪ್ರತಿ ಬುಧವಾರ ಸಂಜೆ 5 ಗಂಟೆಗೆ
1: ಕ್ಲಿಯರ್ ಮೆಡಿ ಆಸ್ಪತ್ರೆ ಪ್ರಾಯೋಜಿತ ಆರೋಗ್ಯ ಕಾರ್ಯಕ್ರಮ
0: ಸ್ವಾಸ್ಥ್ಯ ಸಂವಾದ, ಎಲ್ಲರಿಗೂ ಎಲ್ಲೆಡೆ ಸಮನಾದ ಆರೈಕೆ.
1: ನಿಮ್ಮ ಮೆಚ್ಚಿನ ಮೈಸೂರು ಆಕಾಶವಾಣಿ ಎಫ್ಎಂ 100.6.
2: ಮೈಸೂರಿನ ಅಗ್ರಹಾರದಿಂದ ಎಂ ಆರ್ ಶ್ರೀಕಂಠನ್ ಅವರು ನೆನಪಿನ ದೋಣಿ ಚಿತ್ರದ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಗೀತೆಯ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿಆರ್ ಛಾಯಾ, ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

0: ಗೇಮ್ ಶೋ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ ಪ್ರತಿ ಸೋಮವಾರ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಯವರೆಗೆ
0: ಆಟದ ಗತ್ತು ಗಮ್ಮತ್ತು
1: ಸ್ವಲ್ಪ ತಮಾಷೆ ತಲೆಗೆ ಕಸರತ್ತು
0: ನಾವು ಆಟಗಳನ್ನ ತರುತ್ತೇವೆ ಮತ್ತಷ್ಟು
1: ವಿಷಯ ಗ್ರಹಿಕೆ ಕೂಡ ಸಾಕಷ್ಟು
0: ಅದೇ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೇಮ್ ಶೋ
1: ಈ ಗೇಮ್ ಶೋ ನ್ಯೂಸ್ ಆನ್ ಏರ್ ಆಪ್ ಮೂಲಕ ದೇಶ ವಿದೇಶಗಳಲ್ಲೂ ಕೇಳಬಹುದು ಹಾಗೂ ಭಾಗವಹಿಸಬಹುದು
0: ಮರೆಯದಿರಿ ಪ್ರತಿ ಸೋಮವಾರ ಬೆಳಗ್ಗೆ 11 ಗಂಟೆಗೆ ನಿಮ್ಮ ನೆಚ್ಚಿನ ಮೈಸೂರು ಆಕಾಶವಾಣಿ ಕೇಂದ್ರದಿಂದ ನೇರ ಫೋನ್ ಇನ್ ಕಾರ್ಯಕ್ರಮ
1: ಗೇಮ್ ಶೋ ಗೇಮ್ ಶೋ ಗೇಮ್ ಶೋ
2: ಶ್ರೀರಂಗಪಟ್ಟಣದಿಂದ ಶ್ರೀನಿವಾಸ್ ಜಿಪಿ ಅವರು ನಿನಗೋಸ್ಕರ ಚಿತ್ರದ ಗೀತೆಯೊಂದನ್ನು ಕೋರಿ ಸಂದೇಶ ಕಳಿಸಿದ್ದಾರೆ ಕೆ ಕಲ್ಯಾಣ್ ಅವರ ಸಾಹಿತ್ಯ ಚೈತನ್ಯ ಅವರ ಸಂಗೀತಕ್ಕೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಮೈಸೂರಿನ ಸರಸ್ವತಿಪುರಂನಿಂದ HN ವಿಶ್ವನಾಥ್ ಅವರು ಅನಂತರ ಚಿತ್ರದ ಗೀತೆಯನ್ನು ಕೋರಿ ಸಂದೇಶ ಕಳಿಸಿದ್ದಾರೆ. ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ದೊಡ್ಡರಂಗೇಗೌಡ, ಸಂಗೀತ ಸಂಯೋಜನೆ ಗುಣಾ ಸಿಂಗ್.

ಕೇಳುಗರೆ, ಇದುವರೆಗೂ ಸಂದೇಶ ಆಧಾರಿತ ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮಕ್ಕೆ 5:05 ನಂತರ ಬಂದಂತಹ ಮೊದಲು ಸಂದೇಶಗಳನ್ನು ಪರಿಗಣಿಸಲಾಯಿತು. ಹಾಗೆ ಮತ್ತಷ್ಟು ಜನ ಸಂದೇಶಗಳನ್ನು ಕಳಿಸಿದರು. ಯಾರ್ಯಾರು ಅಂತ ಹೇಳಿದ್ರೆ, ಸಿದ್ದರಾಮನ ಹುಂಡಿಯಿಂದ ಸೂರ್ಯನಾರಾಯಣ, ಕ್ಯಾತಮಾರನಹಳ್ಳಿಯಿಂದ ಪುಟ್ಟರಾಜು, ರೂಪಾ ಹಾಗೂ ಕುಟುಂಬ, ಮೈಸೂರಿನಿಂದ ವಿಷ್ಣು ಟೇಲರ್ ಹಾಗೂ ಕುಟುಂಬದವರು, ನಂಜನಗೂಡಿನಿಂದ ಮುದ್ದಳ್ಳಿ ಪುಟ್ಟಸ್ವಾಮಿ, ಹಾಸನದಿಂದ ಎಂವೈ ವೇದ, ಮೈಸೂರಿನ ರಾಮಕೃಷ್ಣ ನಗರದಿಂದ ವಿಸ್ಮಯ ದೇವ್ ಮತ್ತು ಕುಟುಂಬ, ಗಾಯತ್ರಿಪುರಂನಿಂದ ಟೇಲರ್ ಮೊಹಮ್ಮದ್ ನದೀಮ್, ಅಶೋಕಪುರಂನಿಂದ ನೀಲಮ್ಮ ಮತ್ತು ಕುಟುಂಬದವರು, ತುಮಕೂರಿನಿಂದ ಎಚ್ಆರ್ ನಾಗರಾಜಸ್ವಾಮಿ, ಮೈಸೂರಿನ ಜೆಪಿ ನಗರದಿಂದ ಪುಷ್ಪಾ ಜೈನ್ ಹಾಗೂ ಎಸ್ ಪಾರ್ಶ್ವನಾಥ್ ಜೈನ್, ಮಂಡ್ಯದಿಂದ ಶಂಕರೇಗೌಡ ಹಾಗೂ ಮಿತ್ರರು, ಹೆಬ್ಬಾಳ್ನಿಂದ ಅಮೂಲ್ಯ, ಚೈತ್ರ, ಲತಾ ಹಾಗೂ ದಿನೇಶ್, ಮೈಸೂರಿನ ಗಾಯತ್ರಿಪುರಂನಿಂದ ಶುಭ, ಮನು ಹಾಗೂ ರಾಘವಿ, ನಂಜನಗೂಡಿನಿಂದ ವೆಂಕಟೇಶ್, ಹನುಮಯ್ಯ ಹಾಗೂ ಕುಟುಂಬದವರು, ಹೊಸಕೋಟೆಯಿಂದ ಲತಾ ಸುಹಾಸ್, ಬೆಂಗಳೂರಿನಿಂದ ಸುಬ್ರಹ್ಮಣಿ ಹಾಗೂ ಕುಟುಂಬ, ಮೈಸೂರಿನಿಂದ ರಾಜಮ್ಮ, ಪಟ್ಟಸೋಮನಹಳ್ಳಿಯಿಂದ ಗಾನಸುಮ, ಶ್ರೀರಂಗಪಟ್ಟಣದಿಂದ ಪದ್ಮಕೃಷ್ಣ ಹಾಗೂ ಕುಟುಂಬದವರು, ಮೈಸೂರಿನ ಕಾಮನಕೆರೆ ಹುಂಡೆಯಿಂದ ಟೇಲರ್ ಶಿವಣ್ಣ, ಗುಂಡ್ಲುಪೇಟೆಯಿಂದ ಮರಿನಂಜ, ಕಿಕ್ಕೇರಿಯಿಂದ ನಾಗರತ್ನ ಶ್ರೀನಿವಾಸ್, ಗುಂಡ್ಲುಪೇಟೆಯಿಂದ ನಂದೀಶ್, ಮೈಸೂರಿನ ಶಕ್ತಿನಗರದಿಂದ ಹರ್ಷಿತಾ, ಕೆಆರ್ ಪೇಟೆಯಿಂದ ಸುಚಿತ್ರ, ಗುಂಡ್ಲುಪೇಟೆಯಿಂದ ರವಿ ಹಾಗೂ ಗೀತಾ, ಬೆಲ್ವತ್ತ ಗ್ರಾಮದಿಂದ ಲೋಕೇಶ್ ಆಚಾರ್, ಕನಕದಾಸನಗರದಿಂದ ಚಂದ್ರಕಲಾ, ಮಂಡ್ಯದಿಂದ ಸರಸ್ವತಮ್ಮ, ಗುಂಡ್ಲುಪೇಟೆಯಿಂದ ರಂಗಸ್ವಾಮಿ, ಕುವೆಂಪು ನಗರದ ಶಿವಶಂಕರ್, ಹುಲಿಕೆರೆ ಕೊಪ್ಪಲಿನಿಂದ ಚಂದ್ರ, ಮೈಸೂರಿನ ಹಿನಕಲ್ನಿಂದ ಟಿಎಂ ಚಂದ್ರಶೇಖರ್, ದಾವಣಗೆರೆಯ ವರ್ಷಿತಾ ಗಣೇಶ್, ಮೈಸೂರಿನ ರಮಾಬಾಯಿ ನಗರದ ಚೈತ್ರ, ಪೊಲೀಸ್ ಲೇಔಟ್ನ ಸಂದರ್ಶನ್ ಹಾಗೂ ಕುಶಾಲ್ ನಗರದಿಂದ ರಜನಿ ಪ್ರಸನ್ನ. ಇವರಿಷ್ಟು ಜನ ನಮಗೆ ಸಂದೇಶವನ್ನು ಕಳುಹಿಸಿದರು. ಆದರೆ ಮೊದಲು ಬಂದಂತಹ ಸಂದೇಶಗಳನ್ನು ತೆಗೆದುಕೊಂಡಿದ್ದರಿಂದ ಈ ನಿಮ್ಮ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ನಾಳಿನ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ಸಂದೇಶಗಳನ್ನು ಕಳುಹಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಸಂದೇಶವನ್ನು ಕಳುಹಿಸಿ ಗೀತೆಯನ್ನು ಆಲಿಸಿದ ಎಲ್ಲ ಕೇಳುಗರಿಗೂ ಪ್ರೀತಿಯ ಧನ್ಯವಾದಗಳು.

0: ಹಾಯ್ ಪುಟಾಣಿಗಳೇ, ನೀವು ಚೆನ್ನಾಗಿ ಕತೆ ಬರೀತೀರಾ, ಕವನ ಕೂಡ ಬರೀತೀರಾ, ಚುಟುಕು, ಹಾಸ್ಯ ಬರಹ, ಲೇಖನ ಇವೆಲ್ಲಕ್ಕೂ ಒಂದು ವೇದಿಕೆ ಸಿದ್ಧವಾಗ್ತಾ ಇದೆ ನಿಮಗಾಗಿ. ಮೈಸೂರು ಆಕಾಶವಾಣಿಯ ಮಕ್ಕಳ ಮಂಟಪದಲ್ಲಿ ಮಕ್ಕಳ ಸಾಹಿತ್ಯ ರಂಗ ಪ್ರಸಾರಕ್ಕೆ ಯೋಗ್ಯವಾದ ನಿಮ್ಮ ಬರಹಗಳಿಗೆ ಆದ್ಯತೆ.
1: ವಿಳಾಸ, ನಿಲಯ ನಿರ್ದೇಶಕರು, ಮಕ್ಕಳ ಸಾಹಿತ್ಯ ರಂಗ, ಆಕಾಶವಾಣಿ, ಯಾದವಗಿರಿ, ಮೈಸೂರು. ಪಿನ್ಕೋಡ್ 5700.

0: 2020 ಒಂದರಿಂದ 10ನೇ ತರಗತಿಯವರೆಗಿನ ಮಕ್ಕಳ ಬರೆಯುವ ಹವ್ಯಾಸಕ್ಕೆ ಇದೊಂದು ಸದಾವಕಾಶ. ಮಕ್ಕಳ ಸಾಹಿತ್ಯ ರಂಗ.
1: ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6.

0: भारत अभियान।
1: निक्षय मित्र तो हम सबका साथ निभाते, टीबी रोगी व परिजन को पोषण, जांच, इलाज और आजीविका संबंधी सहायता पहुंचाते। जब मिल जाएगा सबको अपना निक्षय मित्र तैयार, तब पक्की हो जाएगी हमारी जी और टीबी की हार।
2: निक्षय मित्र, इस अभियान ने एक बड़े चैलेंज से निपटने में टीबी के मरीजों की बहुत मदद की है। आपको जानकर हैरानी होगी, हमारे देश में 10-12 साल के बच्चे भी निक्षय मित्र बनकर टीबी के खिलाफ लड़ाई को आगे बढ़ा रहे हैं।
0: जन-जन का रखे ध्यान, टीबी मुक्त भारत अभियान।
1: अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी।
3: ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಹಣ್ಣು ಹೊನ್ನು
6: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ
1: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
0: ಇಲಾಖೆ ಯೋಜನೆಗಳ ಸದ್ಬಳಕೆ,
1: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
0: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
1: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಆತ್ಮೀಯ ಕೇಳುಗರೆ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನ್ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಳಸಬಹುದಾದ ಫೋನ್ ಸಂಖ್ಯೆಗಳು 251-2582, 251-5089, ಮೈಸೂರಿನ ಎಸ್ಟಿಡಿ ಕೋಡ್ 0821. ನೆನಪಿಡಿ, ಇದೇ ಗುರುವಾರ ರಾತ್ರಿ 8 ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ. ಕರೆ ಮಾಡಿ ಭಾಗವಹಿಸ್ತಿರಲ್ಲ.

0: ಈ ಮೊಬೈಲು, ಸೋಷಿಯಲ್ ಮೀಡಿಯಾ ಹಾವಳಿ ಎಲ್ಲ ಅತಿ ಆಗ್ಬಿಟ್ಟು ಅದೇನೇನ್ ಸುದ್ದಿ ಅಂತ ನೋಡೋದು, ಅದನ್ನ ನಂಬಬೇಕೋ ಅಥವಾ ಬಿಡ್ಬೇಕೋ ಗೊತ್ತೇ ಆಗಲ್ಲ.
1: ಬರೀ ನಿಂಗಷ್ಟೇ ಅಲ್ಲ, ಎಷ್ಟೋ ಜನರಿಗೆ ಹೀಗನ್ಸಿರುತ್ತೆ. ಅದಕ್ಕೆ ಮೈಸೂರು ಆಕಾಶವಾಣಿಯಲ್ಲಿ ಪ್ರಸಾರ ಆಗೋ ವರ್ತಮಾನ ವೃತ್ತಾಂತ ಕೇಳು. ಎಲ್ಲಾ ರೀತಿಯ ಸುದ್ದಿ ಹಾಗೆ ಅದರ ಹಿಂದಿನ ಕಥೆನ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾರೆ.
2: ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಕೇಳಿ ವರ್ತಮಾನ ವೃತ್ತಾಂತ. ಪ್ರತಿ ತಿಂಗಳ 2ನೇ ಹಾಗೂ 4ನೇ ಮಂಗಳವಾರ ಬೆಳಿಗ್ಗೆ 11 ರಿಂದ 12 ಗಂಟೆಯವರೆಗೆ

ಕೇಳುವರೆ, ಸಮಯ ಆಗ್ತಾ ಇದೆ 6 ಗಂಟೆ. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು FM 100.6. ಇದೀಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇದೀಗ 6:10 ದೈಹಿಕ ದೀಕ್ಷೆ, ಅರಿವಿನಿಂದ ಆರೋಗ್ಯದೆಡೆಗೆ ಬಾನುಲಿ ಸರಣಿ, ಪ್ರಸ್ತುತಿ ಡಾಕ್ಟರ್ ಕುಲ್ದೀಪ್ ಎನ್. 6:30 ಬೆಂಗಳೂರು ಕೇಂದ್ರದಿಂದ ಜಿಲ್ಲಾ ವಾರ್ತಾಪತ್ರ. 6:50 ಕೃಷಿ ರಂಗದಲ್ಲಿ ಹಣ್ಣು ಹೊನ್ನು, ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆಯ ಅವಕಾಶಗಳನ್ನು ಕುರಿತು ಸಂವಾದ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ಬಿ ರಶ್ಮಿ ಮತ್ತು ಡಾಕ್ಟರ್ ಕೆ ಚಂದನ್, ಸಂದರ್ಶಕರು ಎನ್ ಕೇಶವಮೂರ್ತಿ. 7:45 ಕನ್ನಡ ಚಿತ್ರಗೀತೆಗಳು. 8:00 ಯುವವಾಣಿಯಲ್ಲಿ ಹಲೋ ಯುವವಾಣಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಕುರಿತು ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನಿನ್ ಕಾರ್ಯಕ್ರಮ, ಪ್ರಸ್ತುತಿ ನಿವೇದಿತಾ ಎಚ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರ ವಾದ್ಯವೃಂದದಲ್ಲಿ ಶ್ಯಾಮಶಾಸ್ತ್ರಿಯವರ ಕೃತಿಗಳು. 10:00 ನಾಟಕ ಕರಡಿಯ ಕುಣಿಸುತ್ತ, ರಚನೆ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮಾ, ನಿರ್ಮಾಣ ಮತ್ತು ನಿರ್ದೇಶನ ಜಿ ಶಾಂತಕುಮಾರ್. 10:30 ಸವಿನೆನಪು. ನಾಳೆ ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಮೈಸೂರಿನ ಮರೆಯಲಾಗದ ಮಹನೀಯರು ಕಾರ್ಯಕ್ರಮ, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ. ಇದರ ಮರುಪ್ರಸಾರ ಸಂಜೆ 6:10. 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ. 6:50 ರೈತರಿಗೆ ಸಲಹೆ. 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ತಮಾಲಜಿ ಬೆಂಗಳೂರು. ಪ್ರಸ್ತುತಿ ಟಿಎಸ್ ಗೋಪಾಲ್. 7:30 ಸೇವಾವಾಹಿನಿ. ಬೆಳಿಗ್ಗೆ 7:45, 8:30 ಹಾಗೂ 9:35 ಕನ್ನಡ ಚಿತ್ರಗೀತೆಗಳು. 9:00 ಯೋಗವಾಣಿ, ನಿತ್ಯ ಯೋಗ ಕುರಿತ ಬಾನುಲಿ ಸರಣಿಯಲ್ಲಿ ದತ್ತಕ್ರಿಯಾ ಯೋಗ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ. ಇವರೊಂದಿಗೆ ವಯಲಿನ್ನಲ್ಲಿ ಅದಿತಿ ಕೃಷ್ಣ ಪ್ರಕಾಶ್, ಮೃದಂಗ ತುಮಕೂರು ಬಿ ರವಿಶಂಕರ್ ಹಾಗೂ ಮೋರ್ಚಿಂಗ್ನಲ್ಲಿ ವಿಕ್ರಮ್ ಭಾರದ್ವಾಜ್. ಬೆಳಿಗ್ಗೆ 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು. 11:00 ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ, ಸಂಬಂಧ ಪ್ರೇರಣೆ ನೆನಪುಗಳ ಕಥನ. ಪ್ರಸ್ತುತಿ ಅರ್ಚನಾ ಪಿ ಆರ್ಯ. ಮಧ್ಯಾಹ್ನ 12:05 ವನಿತಾ ವಿಹಾರ. ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು. 12:45 ಕಾದಂಬರಿ ವಿಹಾರದಲ್ಲಿ ಕೃಪಾಕರ ಸೇನಾನಿ ಅವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು. ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಕುರಿತು ಸಂವಾದ. ಭಾಗವಹಿಸುತ್ತಾರೆ ಸುವರ್ಣ ಶಿವಾನಂದ್ ನಾಯಕ್ ಹಾಗೂ ರೂಪಾಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು, ಹಾಡಿದ್ದಾರೆ ಅಜಯ್ ಜಿ ಪ್ರಸಾದ್. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫಿಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿ ಕೆ ರವೀಂದ್ರ ಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಚ್ ಎಲ್ ಶಿವಶಂಕರ ಸ್ವಾಮಿಯವರ ನಿರ್ದೇಶನದಲ್ಲಿ ವಾದ್ಯವೃಂದ. ಮಧ್ಯಾಹ್ನ 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗದಲ್ಲಿ ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಗಾಯತ್ರಿ ಚಂದ್ರಶೇಖರ್ ಅವರಿಂದ ಭಾಷಣ, ನಂತರ ಭಾವಗೀತೆ. 4:30 ವೃತ್ತಿ ಮಾರ್ಗದರ್ಶನ.

0: affected the normal life, causing waterlogging in various places and affecting traffic movement. In Uttarakhand, incessant rainfall and landslides have disrupted traffic on several national highways and rural link roads in the hill districts. In men's cricket, India will face England in the fourth T20 International of the five-match series at the County Ground in Bristol tonight at 10 p.m. Indian Standard Time. Indian team trailed the series 0-2. In Wimbledon tennis, American player Coco Gauff will face Karolina Muchová of Czech Republic in the first semi-final of women's singles this evening. Later in the second semi-final, Ukraine's Marta Kostyuk will take on Czech player Linda Noskova. In FIFA World Cup, France will face Morocco in the first quarterfinal at Boston at 1:30 a.m. Indian time tonight. And with that, we end this news bulletin.
1: ಕೇಳುಗರೆ, ಸಮಯ ಸರಿಯಾಗಿ 6:10.
2: ಆಕಾಶವಾಣಿ ಮೈಸೂರು. ದೈಹಿಕ ದೀಕ್ಷೆ, ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್.
3: ಅತ್ಯುತ್ತಮ ಔಷಧಿಯು ರೋಗಿಗೆ ಸರಿಯಾದ ರೀತಿಯಲ್ಲಿ ತಲುಪದಿದ್ದರೆ ಅದರ ಪ್ರಯೋಜನ ಕಡಿಮೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇಂದು ಜಾಗತಿಕ ಮಟ್ಟದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಹೆಚ್ಚು ಒತ್ತು ನೀಡಲಾಗ್ತಿರುವ ಪರಿಕಲ್ಪನೆ ಮೆಡಿಕೇಷನ್ ಅಡ್ಹಿರೆನ್ಸ್ ಅಥವಾ ಔಷಧ ಪಾಲನೆ. ಔಷಧಿಯನ್ನು ವೈದ್ಯರು ಸೂಚಿಸಿದ ಸಮಯಕ್ಕೆ, ಸೂಚಿಸಿದ ಪ್ರಮಾಣದಲ್ಲಿ, ಸರಿಯಾದ ವಿಧಾನದಲ್ಲಿ ಮತ್ತು ಸೂಚಿಸಿದ ಅವಧಿಯವರೆಗೆ ಸೇವಿಸುವುದೇ ಔಷಧಿ ಪಾಲನೆ. ಅದಕ್ಕೆ ವಿರುದ್ಧವಾದದ್ದು ನಾನ್ ಅಡ್ಹಿರೆನ್ಸ್. ಇದು ವಿಶ್ವದಾದ್ಯಂತ ಚಿಕಿತ್ಸೆಯ ವೈಫಲ್ಯಕ್ಕೆ ಪ್ರಮುಖ ಕಾರಣಗಳಲ್ಲಿ ಒಂದಾಗಿದೆ. ಅನೇಕ ಅಧ್ಯಯನಗಳು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಾ ಇರುವ ಸುಮಾರು 50% ರೋಗಿಗಳು ತಮ್ಮ ಔಷಧಿಯನ್ನು ನಿಯಮಿತವಾಗಿ ಸೇವಿಸುವುದಿಲ್ಲ ಎಂದು ತೋರಿಸಿದೆ. ಇದರ ಪರಿಣಾಮವಾಗಿ ಕಾಯಿಲೆ ನಿಯಂತ್ರಣ ತಪ್ಪುವುದು, ಮರುದಾಖಲಾತಿಗಳಾಗುವುದು, ಚಿಕಿತ್ಸಾ ವೆಚ್ಚದ ಹೆಚ್ಚಳವಾಗುವುದು, ಅಂಗವೈಕಲ್ಯ ಮತ್ತು ಕೆಲವೊಮ್ಮೆ ಅಕಾಲಿಕ ಮರಣ ಕೂಡ ಸಂಭವಿಸಬಹುದು. ಔಷಧಿಯ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳಲು ಫಾರ್ಮಕೋಕೈನೆಟಿಕ್ಸ್ ಹಾಗೂ ಫಾರ್ಮಕೋಡೈನಮಿಕ್ಸ್ ಎಂಬ ಎರಡು ಪ್ರಮುಖ ತತ್ವಗಳನ್ನು ತಿಳಿಯಬೇಕು. ಫಾರ್ಮಕೋಕೈನೆಟಿಕ್ಸ್ ಎಂದರೆ ದೇಹವು ಔಷಧಿಯನ್ನು ಹೇಗೆ ಹೀರಿಕೊಳ್ಳುತ್ತೆ, ವಿವಿಧ ಅಂಗಗಳಿಗೆ ಹೇಗೆ ವಿತರಿಸುತ್ತೆ, ಹೇಗೆ ಪರಿವರ್ತಿಸುತ್ತೆ ಮತ್ತು ಹೇಗೆ ಅದನ್ನು ಹೊರಹಾಕುತ್ತೆ ಎಂಬುದರ ಬಗೆಗಿನ ಅಧ್ಯಯನ. ಫಾರ್ಮಕೋಡೈನಮಿಕ್ಸ್ ಎಂದರೆ ಔಷಧಿಯು ದೇಹದ ಮೇಲೆ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತದೆ ಎಂಬುದರ ಅಧ್ಯಯನ. ಪ್ರತಿ ಔಷಧಿಗೂ ಪರಿಣಾಮಕಾರಿ ರಕ್ತದ ಸಾಂದ್ರತೆ ಅಥವಾ ಥೆರಪ್ಯೂಟಿಕ್ ಡ್ರಗ್ ಲೆವೆಲ್ ಅಗತ್ಯ. ಸಮಯಕ್ಕೆ ಔಷಧಿ ತೆಗೆದುಕೊಳ್ಳದಿದ್ದಾಗ ಈ ಮಟ್ಟ ಕುಸಿದು ಚಿಕಿತ್ಸೆ ಫಲಕಾರಿಯಾಗುವುದಿಲ್ಲ. ಕೆಲವು ಔಷಧಗಳ ಪ್ರಮಾಣ ಹೆಚ್ಚಾದರೆ ವಿಷವಾಗಿ ದೇಹಕ್ಕೆ ತೊಂದರೆ ಉಂಟು ಮಾಡಬಹುದು. ಆದ್ದರಿಂದ ವೈದ್ಯರು ಸೂಚಿಸುವ ಡೋಸ್ ಅಥವಾ ಅವಧಿಯ ಹಿಂದೆ ಬಲವಾದ ವೈಜ್ಞಾನಿಕ ಆಧಾರವಿದೆ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ರೋಗ ಲಕ್ಷಣಗಳು ಕಡಿಮೆಯಾದೊಡನೆ ಕೆಲವರು ಔಷಧಗಳನ್ನು ನಿಲ್ಲಿಸ್ಬಿಡ್ತಾರೆ. ಆದರೆ ಸೋಂಕು ಉಂಟುಮಾಡಿದ ಎಲ್ಲ ಜೀವಾಣುಗಳು ಅಷ್ಟರಲ್ಲೇ ಪೂರ್ಣವಾಗಿ ನಾಶವಾಗಿರೋದಿಲ್ಲ. ಉಳಿದಿರುವ ಜೀವಾಣುಗಳು ಔಷಧಿಗೆ ಪ್ರತಿರೋಧವನ್ನು ಬೆಳೆಸಿಕೊಳ್ಳುತ್ತವೆ. ಇದನ್ನೇ ಆಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಎಂದು ಕರೆಯಲಾಗುತ್ತೆ. ಇದು ಇಂದು ವಿಶ್ವ ಎದುರಿಸುತ್ತಿರುವ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್, ಎಕ್ಸ್ಟೆನ್ಸಿವ್ಲಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಲೋಸಿಸ್, ಮೆಥಿಸಿಲಿನ್ ರೆಸಿಸ್ಟೆಂಟ್ ಸ್ಟೆಫಿಲೋಕಾಕಸ್ ಆರಿಯಸ್ ಹಾಗೂ ಕಾರ್ಬಾಪೆನಮ್ ರೆಸಿಸ್ಟೆಂಟ್ ಗ್ರಾಮ್ ನೆಗೆಟಿವ್ ಆರ್ಗನಿಸಮ್ಸ್, ಇವೆಲ್ಲವೂ ಔಷಧಿಗಳ ದುರ್ಬಳಕೆ ಹುಟ್ಟುಹಾಕಿರುವ ಗಂಭೀರ ಸಮಸ್ಯೆಗಳು. ಮಧುಮೇಹಿಗಳ ಔಷಧಿಯನ್ನು ನಿಲ್ಲಿಸಿದರೆ ಕೇವಲ ಸಕ್ಕರೆ ಪ್ರಮಾಣ ಮಾತ್ರ ಹೆಚ್ಚಾಗೋದಿಲ್ಲ, ಕಣ್ಣು, ಮೂತ್ರಪಿಂಡ, ನರಗಳು ಹಾಗೂ ಹೃದಯದ ಮೇಲೆ ತೀವ್ರವಾದ ಪರಿಣಾಮಗಳು ಉಂಟಾಗ್ತವೆ. ರಕ್ತದೊತ್ತಡದ ರೋಗಿಗಳು ಔಷಧವನ್ನು ನಿಲ್ಲಿಸಿದರೆ ಮೆದುಳು ಸಂಬಂಧಿತ, ಹೃದಯ ಸಂಬಂಧಿತ ಸಮಸ್ಯೆಗಳು ಬರಬಹುದು. ಅಪಸ್ಮಾರದ ರೋಗಿಗಳ ಔಷಧಿಯನ್ನು ನಿಲ್ಲಿಸಿದರೆ ಯಾವುದೇ ಸಮಯದಲ್ಲಿ ಫಿಟ್ಸ್ನ ಎಪಿಸೋಡ್ ಬಂದೆರಗಬಹುದು. ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಟಾರ್ಗೆಟ್ ಥೆರಪಿ ಮತ್ತು ಹಾರ್ಮೋನ್ ಚಿಕಿತ್ಸೆಗಳು ನಿಗದಿತ ಸಮಯದಲ್ಲೇ ನಡೆಯಬೇಕು. ಅನಿಯಮಿತವಾದ ಸೇವನೆಯಿಂದ ಚಿಕಿತ್ಸೆಯ ಪರಿಣಾಮ ಕಡಿಮೆಯಾಗುತ್ತೆ ಹಾಗೂ ಮತ್ತೆ ಮರುಕಳಿಸುವ ಅಪಾಯ ಹೆಚ್ಚಾಗುತ್ತೆ. ಅಸಮರ್ಪಕ ಔಷಧಿ ಸೇವನೆಗೆ ಕಾರಣಗಳು: ರೋಗಿಗಳಲ್ಲಿ ಅರಿವಿನ ಕೊರತೆ, ಅನೇಕ ಮಾತ್ರೆಗಳನ್ನು ಸೇವಿಸುವ ಸಂಕೀರ್ಣತೆ, ಹಿರಿಯರಲ್ಲಿ ಮರವಿನ ಸಮಸ್ಯೆ, ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಎಂಬ ಹಣೆಪಟ್ಟಿಯಲ್ಲಿ ಯಾವುದೇ ಟ್ರಯಲ್ಗಳು ಆಗಿರದ ಔಷಧಿಗಳ ಬಳಕೆಗೆ ಮಾಧ್ಯಮಗಳು ಪ್ರಚಾರ ಮಾಡೋದು, ಇನ್ನೂ ಬಹಳಷ್ಟು ಕಾರಣಗಳಿದ್ದಾವೆ. ಔಷಧ ಸುರಕ್ಷತೆಯ ಮತ್ತೊಂದು ಪ್ರಮುಖ ಅಂಶ ಮೆಡಿಕೇಷನ್ ರಿಕನ್ಸೈಲೇಷನ್. ಒಬ್ಬ ರೋಗಿ ಬೇರೆ ಬೇರೆ ವೈದ್ಯರನ್ನು ಭೇಟಿಯಾದಾಗ ಅವರು ಸೇವಿಸುತ್ತಿರುವ ಎಲ್ಲ ಔಷಧಿಗಳ ವಿವರಗಳನ್ನು ಹಂಚಿಕೊಳ್ಳಬೇಕು. ಇಂದಿನ ಡಿಜಿಟಲ್ ಯುಗದಲ್ಲಿ ಮೊಬೈಲ್ ರಿಮೈಂಡರ್ಸ್, ಪಿಲ್ ಆರ್ಗನೈಸರ್ಸ್, ಕುಟುಂಬದ ಸದಸ್ಯರ ಸಹಾಯ, ನಿಯಮಿತ ಫಾಲೋಅಪ್, ಇವುಗಳು ಔಷಧ ಪಾಲನೆಯನ್ನು ಬಲಪಡಿಸಲು ಸಹಕಾರಿಯಾಗಿವೆ.

0: ಇರುತ್ತವೆ. ಕೇಳುಗರೆ, ನಾವಿಂದು ಪ್ರಿಸಿಷನ್ ಮೆಡಿಕೇಶನ್ ಅಥವಾ ಪರ್ಸನಲೈಸ್ಡ್ ಹೆಲ್ತ್ ಕೇರ್ ಯುಗದಲ್ಲಿದ್ದೇವೆ. ಆದ್ದರಿಂದ ಔಷಧಿಯನ್ನು ವ್ಯಕ್ತಿಯ ಅಗತ್ಯಕ್ಕೆ ಅನುಸಾರವಾಗಿ ಆಯ್ಕೆ ಮಾಡಲಾಗುತ್ತೆ. ಹೀಗಿರುವಾಗ ಮತ್ತೊಬ್ಬರ ಪ್ರಿಸ್ಕ್ರಿಪ್ಷನ್ ಅನ್ನು ಬಳಸುವುದು ವೈಜ್ಞಾನಿಕವಾಗಿ ತಪ್ಪು, ಆರೋಗ್ಯದ ದೃಷ್ಟಿಯಿಂದಲೂ ಅಪಾಯಕಾರಿ. ಸರಿಯಾದ ಔಷಧಿ ಸರಿಯಾದ ರೋಗಿಗೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಸಮಯದಲ್ಲಿ ಸರಿಯಾದ ಅವಧಿಯವರೆಗೆ ನೀಡುವುದು ವೈದ್ಯಕೀಯದ ಮೂಲ ತತ್ವ. ಇದರ ಪಾಲನೆ ವೈದ್ಯರದಷ್ಟೇ ಅಲ್ಲ, ರೋಗಿಯ ಜವಾಬ್ದಾರಿ ಕೂಡ ಆಗಿದೆ. ನೆನಪಿರಲಿ, ಸರಿಯಾದ ಔಷಧಿ ಜೀವವನ್ನು ಉಳಿಸುತ್ತೆ, ತಪ್ಪಾದ ಔಷಧಿ ಅಥವಾ ತಪ್ಪಾದ ಬಳಕೆ ಜೀವಕ್ಕೆ ಅಪಾಯವನ್ನು ತರುತ್ತೆ. ವೈದ್ಯರ ಸಲಹೆ ಇಲ್ಲದೆ ಔಷಧಿಯನ್ನು ಆರಂಭಿಸಬೇಡಿ, ನಿಲ್ಲಿಸಬೇಡಿ, ಬದಲಾಯಿಸಬೇಡಿ.
1: ದೈಹಿಕ ದೀಕ್ಷೆ ಬಾನುಲಿ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಡಾಕ್ಟರ್ ಕುಲದೀಪ್ ಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.
2: ಸಮಯ ಸರಿಯಾಗಿ 6:15. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6.
3: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ MBA ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, HR ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ಗಳು ಲಭ್ಯ. ಡೆಹ್ರಾಡೂನ್ ಇಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳ್ಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್.
6: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ಮೈಸೂರ್ ಸ್ಯಾಂಡಲ್
8: ನೋಡು, ಇದೇ ನನ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೇಳುವರೆ, ನಾಳೆ ಸಂಜೆ 6:50 ಬೆಂಗಳೂರು ಕೇಂದ್ರದಿಂದ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ. ವಿಷಯ: ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪ. ನಂತರ 7:20 ನಮ್ಮ ನಿಲಯದಿಂದ ಸಂಶೋಧನಾ ಸಾರ ಹಾಗೂ ಕೃಷಿ ಲೋಕ. 7:45 ಕಥೆಗಾರ ಸ್ವಾಮಿ ಪೊನ್ನಾಚಿಯವರಿಂದ ಸಣ್ಣ ಕಥೆ ಕಥೆಗಾರ್ತಿಯ ಸಾವು. ನಾಳೆ ರಾತ್ರಿ 8:00 ಕನ್ನಡ ಭಾರತಿ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಮಂಡ್ಯದ ಪುಸ್ತಕ ಮನೆಯ ಅಂಕೇಗೌಡ ಅವರೊಡನೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಡಾಕ್ಟರ್ ಮೈಸೂರು ಉಮೇಶ್. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಬಿಎಸ್ ವಿಜಯರಾಘವನ್ ಅವರ ಹಾಡುಗಾರಿಕೆ. 10:00 ತತ್ವಸಂಚಾರ, ಜನಪದ ಗಾಯಕರ ತತ್ವಗಾಯನ. ಭಾಗವಹಿಸುತ್ತಾರೆ ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಶಿವಬುದ್ಧಿ ಮತ್ತು ಸಂಗಡಿಗರು. ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್. ನಾಳೆ ರಾತ್ರಿ 10:30 ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ.
9: ಹಣ್ಣು ಹೊನ್ನು
10: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ.

0: ಬೇರೆ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
2: ತೋಟಗಾರಿಕೆ ಬೆಳೆಗಳಲ್ಲಿ ಅತ್ಯಾಧುನಿಕ ತಾಂತ್ರಿಕತೆಗಳ ಅಳವಡಿಕೆ,
1: ಇಲಾಖೆ ಯೋಜನೆಗಳ ಸದ್ಬಳಕೆ,
2: ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆಯ ಮಾಹಿತಿ,
1: ತಂತ್ರಜ್ಞರು ಹಾಗೂ ಅಧಿಕಾರಿಗಳೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ,
2: ಉತ್ತಮ ಕೇಳುಗರ ಆಯ್ಕೆಗೆ ಮುಕ್ತ ಪರೀಕ್ಷೆ ಸರಣಿಯ ವಿಶೇಷ.

0: ಮರೆಯದೇ ಕೇಳಿ.
1: ಪ್ರತಿ ಗುರುವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ
0: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಹಾಗೂ ಸುಸ್ಥಿರ ಕೃಷಿಯ ಬಾನುಲಿ ಸರಣಿ
1: ಹಣ್ಣು ಹೊನ್ನು
2: ಹಣ್ಣು ಕೊಂಬುವ ಬನ್ನಿರಿ.
3: ಇಂದಿನ ಹಣ್ಣು ಹೊನ್ನು ಕಾರ್ಯಕ್ರಮದಲ್ಲಿ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ಪಿ ರಶ್ಮಿ ಮತ್ತು ಡಾಕ್ಟರ್ ಕೆ ಚಂದನ್ ಅವರು ಭಾಗವಹಿಸುತ್ತಾರೆ. ಸಂದರ್ಶಕರು ಎನ್ ಕೇಶವಮೂರ್ತಿ.
4: ಆತ್ಮೀಯ ಕೇಳುಗರೇ,

0: ಗಂಟೆಗೆ ಯುವವಾಣಿಯಲ್ಲಿ ಹಲೋ ಯುವವಾಣಿ, ಹಲೋ ಯುವವಾಣಿ, ಹಲೋ ಯುವವಾಣಿ ಕರೆ ಮಾಡಿ ಭಾಗವಹಿಸ್ತಿರಲ್ಲ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:20 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
2: ಇಯಂ ಆಕಾಶವಾಣಿ, ಸಂಪ್ರತಿ ವಾರ್ತಾಃ ಶ್ರೂಯಂತಾಂ, ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಉದ್ಘೋಷಃ ಏಕವಿಂಶತಿ ಶತಾಬ್ದ್ಯಾಃ ನೂತನ ಭಾರತಂ ವಿಕಸಿತ ರಾಷ್ಟ್ರ ನಿರ್ಮಾಣಸ್ಯ ಲಕ್ಷ್ಯಂ ಪ್ರತಿ ದ್ರುತಗತ್ಯಾ ಅಗ್ರೆ ಸರತಿ. ಮೆಲ್ಬೋರ್ನ್ ನಗರೆ ಭಾರತೀಯ ಸಮುದಾಯಸ್ಯ ಭವ್ಯಂ ಸಮ್ಮೇಲನಂಚಾಸೌ ಸಂಬೋಧಯತಿ. ಭಾರತ್ ಆಸ್ಟ್ರೇಲಿಯಾ ದೇಶಯೋಃ ಮಧ್ಯೆ ರಕ್ಷಾ ಸುರಕ್ಷಾ ಸಹಯೋಗಾಯ ಐತಿಹಾಸಿಕಂ ಸಂಯುಕ್ತ ಘೋಷಣಾಪತ್ರಂ ಹಸ್ತಾಕ್ಷರಿತಂ. ಅನೇನ ಸಹೈವ ಆಸ್ಟ್ರೇಲಿಯಾ ದೇಶಸ್ಯ ಯುರೇನಿಯಂ ಧಾತೋಃ ದೀರ್ಘಕಾಲಿಕ ಆಪೂರ್ತೇಃ ಮಹತ್ವಪೂರ್ಣ ಸಂಧಿಃ ಅಪಿ ನಿಷ್ಪಾದಿತಃ. ಉಪರಾಷ್ಟ್ರಪತಿನಾ ಸಿಪಿ ರಾಧಾಕೃಷ್ಣನೇನ ಭುವನೇಶ್ವರೆ ಗಭೀರ ಸಮುದ್ರ ಮತ್ಸ್ಯಪಾಲನ ಸಂಪದಃ ಶಾಶ್ವತ ಉಪಯೋಗಾಯ ರಾಷ್ಟ್ರೀಯಾಭಿಯಾನಸ್ಯ ವಿಹಿತಂ ವಿಧಿವತ್ ಅನಾವರಣಂ. ರಾಷ್ಟ್ರೀಯ ಶಿಕ್ಷಾನೀತೇಃ ಅಂತರ್ಗತಂ ವಯಸ್ಕ ಸಾಕ್ಷರತಾ ಮಾನದಂಡಾನವಾಪ್ಯ ಉತ್ತರಾಖಂಡ ರಾಜ್ಯಂ ದೇಶಸ್ಯ ಪೂರ್ಣ ಸಾಕ್ಷರ ರಾಜ್ಯಾನಾಂ ಗೌರವಪೂರ್ಣ ಸೂಚ್ಯಾಂ ಸಮ್ಮಿಲಿತಂ. ಪ್ರಾವೃಷ್ಟಾವತ್ ಕೃತ್ಸ್ನೇಹಿ ದೇಶೆ ವ್ಯಾಪ್ತಾ ದಿಲ್ಯಾಂ ವಿಗತರಾತ್ರಿಕಾಲಾತ್ ಅಶ್ರಾಂತ ವೃಷ್ಟ್ಯಾ ಸಾಮಾನ್ಯ ಜನಜೀವನಂ ಅತ್ಯಂತಂ ಬಾಧಿತಂ. ಅಪಿ ಚ ಭಾರತ ಇಂಗ್ಲೆಂಡಯೋಃ ಮಧ್ಯೆ ಪಂಚ ಕ್ರೀಡಾತ್ಮಿಕಾಯಾಃ ಚತುರ್ಥೀ ಅಂತಾರಾಷ್ಟ್ರೀಯ ಪ್ರತಿಸ್ಪರ್ಧಾ ಅದ್ಯ ರಾತ್ರೌ ತಾವತ್ 10 ಕ್ರೀಡಿಷ್ಯತೆ. ಅಥ ವಾರ್ತಾಃ ವಿಶದೀಕೃತ್ಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರಾವೋಚತ್ ಯತ್ ಏಕವಿಂಶತಿ ಶತಾಬ್ದ್ಯಾಃ ಭಾರತಂ ವಿಕಸಿತ ಭಾರತಂ ಭವಿತುಂ ಸಂಕಲ್ಪಬದ್ಧೋ ವರ್ತತೆ. ತೇನೋದೀರಿತಂ ಯತ್ ಸಾಂಪ್ರತಂ ಭಾರತಂ ತಾದೃಶಃ ದೇಶಃ ಯಃ ಅಧಿಕ ವಿಕಾಸೆ ವಿಶ್ವಸಿತಿ.
3: 21ವೀ ಸದಿ ಕಾ ಭಾರತ ಆಜ್ ವಿಕಸಿತ ಹೋನೆ ಕೆ ಲಕ್ಷ್ಯ ಪರ್ ಕಾಮ್ ಕರ್ ರಹಾ ಹೈ. ಯೇ ವೋ ಭಾರತ ಹೈ ಜೋ ಕಹತಾ ಹೈ ಗ್ರೋ ಮೋರ್ ಅಚೀವ್ ಮೋರ್. ಹಮ 140 ಕರೋಡ್ ಆಸ್ಪಿರೇಷನ್ ಸೇ ಭರೆ ರಾಷ್ಟ್ರ ಹೈ. ಹಮ ಅಧೀರ ಹೈ, ಬೇಸಬ್ರ ಹೈ. ಹಮ ದುನಿಯಾ ಕಿ ಸಬ್ಸೆ ತೇಜಿ ಸೇ ಬಢ್ತಿ ಇಕಾನಮಿ ಹೈ.
2: ವಿಗತ ದ್ವಾದಶ ವರ್ಷೇಷು ಸ್ವಸ್ಯ ತೃತೀಯಂ ಆಸ್ಟ್ರೇಲಿಯಾ ಭ್ರಮಣಂ ಹ್ಯಾಟ್ರಿಕ್ ಇತಿ ವಿಜ್ಞಾಪಯತಾ ತೇನ ಪ್ರತಿಪಾದಿತಂ ಯತ್ ಏಷಃ ಪ್ರವಾಸಃ ಭಾರತ ಆಸ್ಟ್ರೇಲಿಯಾ ಸಂಬಂಧಾನಾಂ ಊರ್ಧ್ವಗಾಮಿತಾಂ ಸೂಚಯತಿ. ಅತ್ರಾವಸರೆ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿ ಆಂಥನಿ ಅಲ್ಬನೀಸ್ ಇತ್ಯಸಾವಪಿ ತತ್ರ ಉಪಸ್ಥಿತಃ ಆಸೀತ್. ತೇನ ತತ್ರತ್ಯಂ ಜನ ಉತ್ಸಾಹಂ ದೃಷ್ಟ್ವಾ ಏಷಾ ಸಹಭಾಗಿತಾ ದೃಢತರಾ ಇತ್ಯುಕ್ತಂ. ಅಸ್ಮಾತ್ ಪುರಾ ಉಭಯೋಃ ದೇಶಯೋಃ ನೇತೃಭ್ಯಾಂ ಮೇಲ್ಬರ್ನ್ ನಗರೆ ತೃತೀಯ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶಿಖರ ಸಮ್ಮೇಳನೆ ಭಾಗಂ ಗೃಹೀತ್ವಾ ಶಿಷ್ಟ ಮಂಡಲ ಸ್ತರೀಯ ದ್ವಿಪಾಕ್ಷಿಕೀ ವಾರ್ತಾ ವಿಹಿತ. ಹಿಂದ ಪ್ರಶಾಂತ ಕ್ಷೇತ್ರೆ ಶಾಂತಿಂ ಸ್ಥಿರತಾಂ ಚ ಸ್ಥಾಪಯಿತುಂ ದ್ವಾಭ್ಯಾಂ ನೇತೃಭ್ಯಾಂ ರಕ್ಷಾ ಸುರಕ್ಷಾ ಸಹಯೋಗ ಸಂಯುಕ್ತ ಘೋಷಣಾ ಪತ್ರೆ ಹಸ್ತಾಕ್ಷರಂ ವಿಹಿತಂ.
3: हमारे मैरिटाइम सिक्योरिटी कोलैबोरेशन रोडमैप से इंडो पैसिफिक में हमारे साझा प्रयासों को नई ताकत मिलेगी. हम शिप बिल्डिंग, शिप रिपेयर और मेंटेनेंस में भी मिलकर आगे बढ़ेंगे. फ्रेंड्स, आज हमने कई क्षेत्रीय एवं अंतर्राष्ट्रीय मुद्दों पर भी विस्तार पूर्वक चर्चा की.
2: ವಾರ್ತಾಹರಾನ್ ಸಂಬೋಧಯನ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯಗಾದೀತ್ ಯತ್ ಭಾರತ ಆಸ್ಟ್ರೇಲಿಯಾ ದೇಶಾಭ್ಯಾಂ ಪರಮಾಣು ಊರ್ಜಾ ಕ್ಷೇತ್ರೆ ಕಶ್ಚನ ಐತಿಹಾಸಿಕ ಸಹಯೋಗ ಸಾಧಿತ. ಅನೇನ ಆಸ್ಟ್ರೇಲಿಯಾ ದೇಶಾತ್ ಭಾರತಾಯ ಯುರೇನಿಯಂ ಇತ್ಯಸ್ಯ ಆಪೂರ್ತಿ ಸುಲಭಾ ಭವಿಷ್ಯತಿ. ಅಯಂ ಸಂಯೋಗ ಭಾರತಸ್ಯ ಸ್ವಚ್ಛೋರ್ಜಾ ಲಕ್ಷ್ಯಾಯ ನವೀನಾಂ ಗತಿಂ ಪ್ರದಾಸ್ಯತಿ. ಅನೇನೈವ ಸಹ ಸೈಬರ್ ಕ್ರಿಟಿಕಲ್ ಟೆಕ್ನಾಲಜಿ ಏವಂ ಸಪ್ಲೈ ಚೇನ್ ಪ್ರಣಾಳ್ಯಾಃ ಸಂಚಾಲನೇನ ಸಹೈವ ಏಕಾತ್ಮ ಮಹತ್ವಪೂರ್ಣ ಖನಿಜ ವೀಥಿ ನಿರ್ಮಾಣೇನ ಸಾಮರಿಕ ಪೌದ್ಯೋಗಿಕೀ ಸುರಕ್ಷಾ ಕ್ಷೇತ್ರಂ ಅನವರತ.

0: स्पर्धायां भारत इंग्लैण्डयोः मध्ये प्रचलन्त्याः पञ्चक्रीडात्मिकायाः विंशति प्रतिविंशति श्रृङ्खलायाः चतुर्थी अन्ताराष्ट्रियप्रतिस्पर्धा अद्य रात्रौ दशवादने ब्रिस्टल् नगरस्य काउंटी ग्राउंड क्रीडाङ्गणे क्रीडिष्यते इति वार्ताः।
1: आकाशवाणी इन मुंदे जिल्ला वार्ता पत्र।
2: ಆಕಾಶವಾಣಿ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಬರೆದವರು ಡಿವಿ ಸಂಜಯ್, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯ ಕಾಮಗಾರಿಗಳು ನಡೆಯುತ್ತಿದ್ದು, ಈ ಯೋಜನೆಯ ಕಾಲುವೆ ಹಾಗೂ ಜಲಾಶಯದ ಕಾಮಗಾರಿ ಸ್ಥಳಕ್ಕೆ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಈ ತಿಂಗಳ 5ರಂದು ಭೇಟಿ ನೀಡಿದ್ದರು. ಆನಂತರ ಮಾತನಾಡಿದ ಅವರು, ಭದ್ರಾ ಮೇಲ್ದಂಡೆ ನೀರಾವರಿ ಯೋಜನೆಗೆ ರಾಜ್ಯ ಸರ್ಕಾರ ಈಗಾಗಲೇ 12,000 ಕೋಟಿಗೂ ಅಧಿಕ ಹಣವನ್ನು ಖರ್ಚು ಮಾಡಿ ಕಾಮಗಾರಿ ಮುಂದುವರೆಸಿದೆ. ಯೋಜನೆಯಿಂದ ಚಿಕ್ಕಮಗಳೂರು, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಒಟ್ಟು 12 ತಾಲೂಕಿನ ಜನರಿಗೆ ಅನುಕೂಲವಾಗಲಿದೆ. ಜೊತೆಗೆ 367 ಕೆರೆಗಳನ್ನು ತುಂಬಿಸಬಹುದಾಗಿದೆ ಎಂದು ತಿಳಿಸಿದರು. ಇಂಧನ ಖಾತೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಅವರು ಜುಲೈ 1ರಂದು ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕೃತಿ ವಿಕೋಪ ನಿರ್ವಹಣೆಯ ತಯಾರಿ ಕುರಿತು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದರು. ಸಭೆಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರಕ್ಕೆ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು ಹಾಗೂ ಪಹಣಿ ಹೊಂದಿರುವ ರೈತರಿಗೆ ರಸಗೊಬ್ಬರ ಬಿತ್ತನೆ ಬೀಜವನ್ನು ಬೇಡಿಕೆಗೆ ಅನುಗುಣವಾಗಿ ವಿತರಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಿಗೆ ಸೂಚಿಸಿದರು. ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಬಂವರ್ ಸಿಂಗ್ ಮೀನಾ ಅವರು, ಜಿಲ್ಲೆಯಲ್ಲಿ ಈಗಾಗಲೇ 54,881 ಮೆಟ್ರಿಕ್ ಟನ್ ರಸಗೊಬ್ಬರ ಮಾರಾಟವಾಗಿದ್ದು 51,486 ಮೆಟ್ರಿಕ್ ಟನ್ ರಸಗೊಬ್ಬರ ದಾಸ್ತಾನಿದೆ. ಇನ್ನು 50,000 ಮೆಟ್ರಿಕ್ ಟನ್ ರಸಗೊಬ್ಬರಕ್ಕೆ ಬೇಡಿಕೆ ಸಲ್ಲಿಸಲಾಗಿದೆ. ರಸಗೊಬ್ಬರ ಮತ್ತು ಬಿತ್ತನೆ ಬೀಜಕ್ಕೆ ಕೊರತೆಯಾಗದಂತೆ ಕ್ರಮ ವಹಿಸಲಾಗುವುದು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಜೂನ್ 30ರಿಂದ ಎಸ್ಐಆರ್ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದೆ. ಈ ಬಗ್ಗೆ ಮಾಹಿತಿ ನೀಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ಕೀರ್ತನ ಅವರು, ಜುಲೈ 29ರವರೆಗೆ ಎಸ್ಐಆರ್ ಕಾರ್ಯ ನಡೆಯಲಿದೆ. ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಈಗಾಗಲೇ ಭೇಟಿ ನೀಡುತ್ತಿದ್ದು ಅರ್ಜಿಗಳನ್ನು ನೀಡಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸುತ್ತಿದ್ದಾರೆ. ಮತದಾರರ ಪಟ್ಟಿಯನ್ನು ಅತ್ಯಂತ ನಿಖರವಾಗಿ ಹಾಗೂ ದೋಷರಹಿತವಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಚುನಾವಣಾ ಆಯೋಗ ಹಮ್ಮಿಕೊಂಡಿದ್ದು, ಜನರು ಇದಕ್ಕೆ ಸಹಕರಿಸಬೇಕು ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಅಧಿಕಾರಿಯಾಗಿ ಡಾ ಮಂಜುನಾಥ್ ನೇಮಕಗೊಂಡಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಪ್ರಮುಖ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು 119 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಿದೆ ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಒಟ್ಟು 18 ಲೋಕೋಪಯೋಗಿ ಇಲಾಖೆ ರಸ್ತೆಗಳ ದುರಸ್ತಿ ಹಾಗೂ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಮಂಜೂರಾಗಿದೆ. ಇದರಲ್ಲಿ ಮುಖ್ಯವಾಗಿ ಬಾಳೆಹೊನ್ನೂರು ಶೃಂಗೇರಿ ರಸ್ತೆ, ಕೊಪ್ಪ ಜಯಪುರ ಶೃಂಗೇರಿ ರಸ್ತೆ, ಕುಂದಾಪುರ ಬೈಂದೂರು ವಿರಾಜಪೇಟೆ ರಸ್ತೆ ಸೇರಿದಂತೆ ಹಲವು ಪ್ರಮುಖ ರಸ್ತೆಗಳು ಸೇರಿವೆ ಎಂದವರು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಆಲ್ದೂರು ಮೂಲದ ಯುವ ವಿಜ್ಞಾನಿ ಆವೇಜ್ ಅಹಮದ್ ಅವರ ಬೆಂಗಳೂರಿನ ಪಿಕ್ಸೆಲ್ ಎಂಬ ಉಪಗ್ರಹ ಬಿಡಿಭಾಗಗಳ ತಯಾರಿಕಾ ಕಂಪನಿಯು ಅಮೆರಿಕದ ನಾಸಾ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಈ ಮೂಲಕ ನಾಸಾದೊಂದಿಗೆ ಒಪ್ಪಂದ ಮಾಡಿಕೊಂಡ ಭಾರತದ ಮೊದಲ ಖಾಸಗಿ ಕಂಪನಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಜೊತೆಗೆ ಕಂಪನಿ ಮೇಲೆ 900 ಕೋಟಿ ರೂಪಾಯಿಗೂ ಅಧಿಕ ಹೂಡಿಕೆಯಾಗಿದ್ದು, ಕಂಪನಿಯ ಮುಖ್ಯಸ್ಥ ಆವೇಜ್ ಅಹಮದ್ ಅವರ ಸಾಧನೆಯನ್ನು ಪರಿಷತ್ ಸದಸ್ಯ ಸಿಟಿ ರವಿ ಶ್ಲಾಘಿಸಿದ್ದಾರೆ. ಜಿಲ್ಲೆಯಲ್ಲಿ ಕಾಡಾನೆ ಕಾಡು ಕೋಣಗಳ ಹಾವಳಿ ಮುಂದುವರೆದಿದೆ. ಮೂಡಿಗೆರೆ ಹಾಗೂ ಕಳಸ ತಾಲೂಕಿನ ಕೆಲವೆಡೆ ಅರಣ್ಯ ಭಾಗ ತೋಟಗಳಲ್ಲಿ ಕಾಡಾನೆ ಹಾಗೂ ಕಾಡು ಕೋಣಗಳು ಸಂಚರಿಸುತ್ತಿವೆ. ಕಳಸ ತಾಲೂಕಿನ ಬಿಳಗುಳಿ ಗ್ರಾಮದ ಕಾಫಿ ತೋಟದಲ್ಲಿ ಕಾಡು ಕೋಣದಾಳಿಗೆ ಕಾರ್ಮಿಕ ಮಹಿಳೆಯೊಬ್ಬರು ಮೃತಪಟ್ಟಿದ್ದಾರೆ. ತೋಟಗಳಲ್ಲಿ ಕಾರ್ಮಿಕರು, ಗ್ರಾಮಸ್ಥರು ವನ್ಯಜೀವಿಗಳ ಬಗ್ಗೆ ಎಚ್ಚರವಾಗಿರುವಂತೆ ಹಾಗೂ ಅರಣ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಅಧಿಕಾರಿಗಳು ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಸಾಧಾರಣದಿಂದ ಹೆಚ್ಚಿನ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು, ಮೂಡಿಗೆರೆ, ಕೊಪ್ಪ, ಶೃಂಗೇರಿ, ತರೀಕೆರೆ ಭಾಗದಲ್ಲಿ ಕಳೆದ 4 ದಿನದಿಂದ ಹೆಚ್ಚಿನ ಮಳೆಯಾಗಿದೆ. ಮಳೆಯಿಂದ ಕೊಟ್ಟಿಗೆಹಾರ, ಚಾರ್ಮಾಡಿ ಘಾಟ್ ಭಾಗದ 2 ಕಡೆ ರಸ್ತೆ ಬದಿಯಲ್ಲಿ ಭೂಕುಸಿತ ಉಂಟಾಗಿದೆ. ಜಿಲ್ಲೆಯಲ್ಲಿ 5ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿದೆ. ಮಲೆನಾಡು ಭಾಗದಲ್ಲಿ ಮರಗಳು, ವಿದ್ಯುತ್ ಕಂಬಗಳು ಬಿದ್ದು ವಿದ್ಯುತ್ ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯ ತುಂಗಭದ್ರಾ ಹಾಗೂ ಹೇಮಾವತಿ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ. ಜಿಲ್ಲಾಡಳಿತವು ಮಳೆ ಹಿನ್ನೆಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಂಡಿದ್ದು 24 ಗಂಟೆ ಕಾರ್ಯನಿರ್ವಹಿಸುವ ಸಹಾಯವಾಣಿ ಆರಂಭಿಸಿದೆ. ಸಹಾಯವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಜಿಲ್ಲಾಧಿಕಾರಿ ಕಚೇರಿ ಸಂಖ್ಯೆ 08262233

0: 9950 ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಂಖ್ಯೆ 9480805000. ಮಳೆ ಹಾನಿ ತುರ್ತು ಸಂದರ್ಭದಲ್ಲಿ ಜಿಲ್ಲೆಯ ಜನರು ಈ ಸಂಖ್ಯೆಗಳನ್ನು ಸಂಪರ್ಕಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ. ಇದುವರೆಗೂ ಚಿಕ್ಕಮಗಳೂರು ಜಿಲ್ಲಾ ವಾರ್ತಾಪತ್ರ ಕೇಳಿದಿರಿ. ಬರೆದವರು ಡಿವಿ ಸಂಜಯ್, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಪ್ರಕಟಣೆಗಳು.
2: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:35.
3: ನಿಮ್ಮ ಕನಸಿನ ಐಟಿ ಕರಿಯರ್ಗೆ ಸರಿಯಾದ ಎಂಸಿಎ ಪ್ರೋಗ್ರಾಂ ಹುಡುಕ್ತಾ ಇದ್ದೀರಾ?
4: ಹಾಗಾದ್ರೆ ನಿಮ್ಮ ಆಯ್ಕೆಯಾಗಿರಲಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಎಂಸಿಎ ಪ್ರೋಗ್ರಾಂ, ಆನ್ ಆಟಾನಮಸ್ ಕಾಲೇಜ್ ಅಫಿಲಿಯೇಟೆಡ್ ಟು ವಿಟಿಯು.
3: ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಗೆ ಅನುಗುಣವಾಗಿ ಡಿಸೈನ್ ಮಾಡಿದ ಕರಿಕುಲಂ, ಪ್ರಾಜೆಕ್ಟ್ ಬೇಸ್ಡ್ ಲರ್ನಿಂಗ್ ಮತ್ತು ಪ್ರಾಕ್ಟಿಕಲ್ ಎಕ್ಸ್ಪೋಜರ್. ಇಂದೇ ಭೇಟಿ ಕೊಡಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಗೋಕುಲಂ 3rd stage, ಮೈಸೂರು, ಆರ್ ವಿಸಿಟ್ vvce.ac.in.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್.
7: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
8: ನೋಡು ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಕೇಳುಗರೆ, ಇಂದು ಸಂಜೆ 6:50 ಕೃಷಿ ರಂಗದಲ್ಲಿ ಹಣ್ಣು ಹೊನ್ನು ತೋಟಗಾರಿಕಾ ಬೆಳೆಗಳ ಸಮಗ್ರ ಬೇಸಾಯ ಕುರಿತ ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಅವಕಾಶಗಳನ್ನು ಕುರಿತ ಸಂವಾದ ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ಬಿ ರಶ್ಮಿ ಮತ್ತು ಡಾಕ್ಟರ್ ಕೆ ಚಂದನ್, ಸಂದರ್ಶಕರು ಎನ್ ಕೇಶವಮೂರ್ತಿ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
1: ಕೇಳುವರೆ, ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು. ಭಾಗವಹಿಸುವ ಸಂಪನ್ಮೂಲ ವ್ಯಕ್ತಿಗಳು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಬೋರಯ್ಯ ಅವರು. ಕರೆ ಮಾಡಲು ಫೋನ್ ಸಂಖ್ಯೆಗಳು 2237840889 ಕೋಡ್ 08 ಕೇಳಿ. ಇದೇ ಶುಕ್ರವಾರ ಜುಲೈ 10 ಸಾಯಂಕಾಲ 6:30 ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ, ಪ್ರಸ್ತುತ ಹವಾಮಾನ ಆಧಾರಿತ ಪರ್ಯಾಯ ಬೇಸಾಯ ಕ್ರಮಗಳು.
2: ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರಾ ಬಿತ್ತಿರುವಿರಾ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಅಭಿವೃದ್ಧಿ, ಪಾರದರ್ಶಕತೆ ಮತ್ತು ಶಿಸ್ತು ರಾಜ್ಯ ಸರ್ಕಾರದ ಮೂರು ಮೂಲ ಮಂತ್ರಗಳಾಗಿವೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಇಂದು ಜರುಗಿದ ವಿಭಾಗ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ, ಜನರ ಬಳಿ ಸರ್ಕಾರ ಇರಬೇಕು ಎಂಬುದು ಮೊದಲ ಆದ್ಯತೆಯಾಗಿದ್ದು, ಕಚೇರಿಗೆ ಜನರನ್ನು ಅಲೆಸುವುದು ನಿಲ್ಲಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಜನರ ಬಳಿಗೆ ಸರ್ಕಾರ ಇರಬೇಕು, ಈ ನಿಟ್ಟನಲ್ಲಿ ಜಿಲ್ಲಾಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಕೇಂದ್ರ ಸ್ಥಾನದಲ್ಲಿದ್ದುಕೊಂಡು ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಎಂದರು. ಜನರ ಅಹವಾಲು ಪರಿಹರಿಸಲು ಪ್ರಜಾಸೇವಾ ಇಲಾಖೆ ಆರಂಭಿಸಲಾಗಿದ್ದು, ಈ ಇಲಾಖೆಗೆ ಒಬ್ಬ ಪ್ರತ್ಯೇಕ ಮಂತ್ರಿಯೊಬ್ಬರನ್ನು ನಿಯೋಜಿಸಲಾಗುವುದು ಎಂದು ಅವರು ತಿಳಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಆಯ್ದ ತಾಲೂಕುಗಳಲ್ಲಿ ಪ್ರಜಾಸೇವಾ ಇಲಾಖೆಯಿಂದ ಜನಸಂಪರ್ಕ ಸಭೆಗಳನ್ನು ನಡೆಸಿ ಜನರ ಸಮಸ್ಯೆ ಬಗೆಹರಿಸಬೇಕು ಎಂದು ನಿರ್ದೇಶನ ನೀಡಿದರು. ಗ್ರಾಮೀಣ ಮಕ್ಕಳಿಗೂ ನಗರ ಮಟ್ಟದ ಶಿಕ್ಷಣ ದೊರೆಯಬೇಕು, ಈ ನಿಟ್ಟನಲ್ಲಿ ಕೆಪಿಎಸ್ ಶಾಲೆಗಳ ಮಾದರಿಯಂತೆ ಕನಿಷ್ಠ 2,000 ಸಿಎಸ್ಆರ್ ಶಾಲೆಗಳನ್ನು ನಿರ್ಮಿಸುವ ಗುರಿ ಹೊಂದಲಾಗಿದೆ. ಇದಲ್ಲದೆ ಆಯಾ ಜಿಲ್ಲೆಯ ದೊಡ್ಡ ಶಿಕ್ಷಣ ಸಂಸ್ಥೆಗಳು 3 ಶಾಲೆಗಳನ್ನು ದತ್ತು ತೆಗೆದುಕೊಳ್ಳುವಂತೆ ಕ್ರಮ ವಹಿಸಲಾಗುವುದು, ಎಲ್ಲರಿಗೂ ಗುಣಮಟ್ಟದ ಪ್ರಾಥಮಿಕ ಶಿಕ್ಷಣ ಒದಗಿಸಬೇಕು ಎಂಬುದು ತಮ್ಮ ಆಶಯವಾಗಿದೆ. ಯುವ ಜನತೆಯ ಉದ್ಯೋಗಾವಕಾಶಗಳಿಗೆ ಹೊಸ ದಿಕ್ಕು ನೀಡುವ ಉದ್ದೇಶದಿಂದ ಯುವ ಉದ್ಯೋಗ ಸೇತು ಕಾರ್ಯಕ್ರಮವನ್ನು ಆರಂಭಿಸಲಾಗುತ್ತಿದೆ ಎಂದರು. ಪ್ರತಿಯೊಬ್ಬ ಅರ್ಹ ವ್ಯಕ್ತಿಗೆ ಮತದಾನ ಹಕ್ಕು ನೀಡಬೇಕು ಎಂಬುದು ಸರ್ಕಾರದ ಉದ್ದೇಶವಾಗಿದೆ. ಯಾವುದೇ ಪಕ್ಷದ ಜನಪ್ರತಿನಿಧಿಗಳ ಒತ್ತಡಕ್ಕೆ ಮಣಿಯದೆ ಎಲ್ಲ ಬಿಎಲ್ಒಗಳು ನಿಯಮಾನುಸಾರ ಮನೆ ಮನೆಗೆ ಹೋಗಿ ಗಣತಿ ನಮೂನೆಗಳನ್ನು ವಿತರಿಸಬೇಕು, ಮತದಾನದ ಹಕ್ಕು ಪಡೆದುಕೊಳ್ಳಲು ಪ್ರತಿಯೊಬ್ಬರೂ ಅಗತ್ಯ ಕ್ರಮ ವಹಿಸಬೇಕು ಎಂದು ನಾಗರಿಕರಿಗೆ ಸಲಹೆ ನೀಡಿದರು. ಯಾರೂ ಮತದಾನ ಹಕ್ಕುಗಳಿಂದ ವಂಚಿತರಾಗಬಾರದು ಎಂದು ಹೇಳಿದರು. ದೇಶದ ಸಮಗ್ರತೆ ಐಕ್ಯತೆ ಕಾಪಾಡಲು ಭಾರತ ಜೋಡೋ ಯುವಕ ಸಂಘ ಸ್ಥಾಪಿಸಿ ಪ್ರತಿ ಪಂಚಾಯಿತಿಗೆ 10,00,000 ರೂಪಾಯಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿಗಳು ತಿಳಿಸಿದರು. ರಾಜ್ಯದಲ್ಲಿ 10,000 ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು, ಭಾರತ ಜೋಡೋ ಯುವ ಸಂಘಗಳ ಸ್ಥಾಪನೆಗೆ 1,000 ಕೋಟಿ ರೂಪಾಯಿ ಮೀಸಲಿಡಲಾಗುವುದು, ಪ್ರತಿ ಕ್ಷೇತ್ರದಲ್ಲಿ ಬಡವರಿಗೆ 5,000 ರಿಂದ 10,000 ನಿವೇಶನಗಳನ್ನು ನೀಡಲು ಕ್ರಮ ವಹಿಸಲಾಗುವುದು, ಪ್ರತಿ ತಾಲೂಕಿನಲ್ಲೂ ಕೈಗಾರಿಕಾ ಪಾರ್ಕ್ ಸ್ಥಾಪನೆಗೆ ಯೋಜನೆ ರೂಪಿಸಲಾಗುತ್ತಿದೆ ಎಂದರು. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವುಗೊಳಿಸಲಾಗುತ್ತಿದೆ ಎಂದು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಬೀದಿ ವ್ಯಾಪಾರಿಗಳ ಜಂಟಿ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಜೊತೆ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ಬಡವರ ಪರವಾಗಿದ್ದು ನಾಗರಿಕರು ಓಡಾಡಲು ಸುಗಮ ಮಾರ್ಗ ನಿರ್ಮಿಸಲು ಈ ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಪಾದಚಾರಿ ಮಾರ್ಗಗಳಲ್ಲಿ ಜನರು ಓಡಾಡಲು ಸುಗಮ ಮಾರ್ಗವಿರಬೇಕು, ಅದರಲ್ಲಿ ಯಾವುದೇ ರಾಜಿಯಿಲ್ಲ. ನಗರದಲ್ಲಿ ನಿನ್ನೆಯವರೆಗೆ 430 ಕಿಲೋಮೀಟರ್ ಒತ್ತುವರಿ ತೆರವು ಮಾಡಲಾಗಿದೆ, ಇದನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್, ಗಾರ್ಡನ್ ಸೇರಿದಂತೆ ಪಾದಚಾರಿ ಮಾರ್ಗಗಳಲ್ಲಿರುವ ಎಲ್ಲಾ ಅಡೆತಡೆಗಳನ್ನು ಹಂತ ಹಂತವಾಗಿ ನಿವಾರಿಸಲಾಗುವುದು, ಸುಪ್ರೀಂಕೋರ್ಟ್ ಆದೇಶ ಹಾಗೂ ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಇರುವ ಕಾಯ್ದೆ ಕಾನೂನು ಅನುಷ್ಠಾನ ಪಾಲಿಸಲು ಕ್ರಮ ವಹಿಸಲಾಗುವುದು ಎಂದರು. ಸುಪ್ರೀಂಕೋರ್ಟ್ ನಿರ್ದೇಶನದಂತೆ ಹೊಸ ಗುರುತಿನ ಚೀಟಿಗಳನ್ನು ತ್ವರಿತಗತಿಯಲ್ಲಿ ವಿತರಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಕೃಷ್ಣ ಬೈರೇಗೌಡ ತಿಳಿಸಿದರು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ಘಟ್ಟದ ಬಳಗಾರ್ ಸಮೀಪ ರಾಷ್ಟೀಯ ಹೆದ್ದಾರಿ 52ರಲ್ಲಿ ಇಂದು ಮುಂಜಾನೆ ಸಂಭವಿಸಿದ

0: ಭೀಕರ ರಸ್ತೆ ಅಪಘಾತದಲ್ಲಿ 6 ಮಂದಿ ಮೃತಪಟ್ಟಿದ್ದು 3 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಘಟನೆ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಹಾರೈಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯಾದ್ಯಂತ ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆ SIR ನಡೆಯುತ್ತಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ತುಮಕೂರು ತಾಲೂಕು ಪಂಚಾಯಿತಿ ವತಿಯಿಂದ ಇಂದು ಕೆಸರಮಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮತದಾರರ ಜಾಗೃತಿ ಜಾಥಾಕ್ಕೆ ತಾಲೂಕು ಪಂಚಾಯಿತಿ ಸಹಾಯಕ ಲೆಕ್ಕಾಧಿಕಾರಿ ಪರಮೇಶ್ವರ ಹೆಚ್ಕೆ ಚಾಲನೆ ನೀಡಿದರು. ಈ ವೇಳೆ ಅವರು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ಹೆಸರು ತಿದ್ದುಪಡಿ, ವಿಳಾಸ ಬದಲಾವಣೆ, ಮೃತ ಹಾಗೂ ಸ್ಥಳಾಂತರಗೊಂಡ ಮತದಾರರ ಹೆಸರನ್ನು ತೆಗೆದು ಹಾಕುವ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಜಾಥಾದಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿನಿಧಿಗಳು, ಬೂತ್ ಮಟ್ಟದ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಸಾರ್ವಜನಿಕರು ಪಾಲ್ಗೊಂಡಿದ್ದರು. ವಿಜಯಪುರದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮಹಾನಗರ ಪಾಲಿಕೆ ಆಯುಕ್ತರಾದ ವಿಜಯ ಮೆಕ್ಕಳಕಿ, ನೈಜ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ಮತ್ತು ಅನರ್ಹ ಮತದಾರರನ್ನು ಯಾವುದೇ ಕಾರಣಕ್ಕೂ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗದಂತೆ ಕ್ರಮ ವಹಿಸಲು ಎಲ್ಲ ರಾಜಕೀಯ ಪಕ್ಷಗಳು ಹಾಗೂ ಮತದಾರರು ಸಹಕರಿಸಬೇಕು ಎಂದರು. ಈವರೆಗೆ 184,034 ಮತದಾರರ ಗಣತಿ ನಮೂನೆ ವಿತರಿಸಲಾಗಿದೆ ಎಂದು ತಿಳಿಸಿದರು. ಸುಭದ್ರ ಪ್ರಜಾಪ್ರಭುತ್ವದ ಬುನಾದಿಯಾಗಿರುವ ಮತದಾರರ ಪಟ್ಟಿಯನ್ನು ಸಂಪೂರ್ಣ ದೋಷರಹಿತವಾಗಿ ಸಿದ್ದಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅತ್ಯಂತ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಹಾಗೂ ರೋಲ್ ವೀಕ್ಷಕರಾದ ತುಳಸಿ ಮದ್ದಿನೇನಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆ ಕಾಪಾಡಲು ಎಲ್ಲ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಕಾರಾತ್ಮಕವಾಗಿ ಸಹಕರಿಸಬೇಕು ಎಂದು ಚಿತ್ರದುರ್ಗ ಜಿಲ್ಲಾ ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಮನವಿ ಮಾಡಿದರು. ಜಿಲ್ಲೆಯಲ್ಲಿ ಗಣತಿ ನಮೂನೆಗಳ ವಿತರಣೆ 98% ಪೂರ್ಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಎಸ್ಐಆರ್ ಕುರಿತು ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಜಾಗೃತಿ ಜಾಥಾ ನಡೆಸಿ ಭಕ್ತಾದಿಗಳು, ಪ್ರವಾಸಿಗರು ಹಾಗೂ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಈ ವೇಳೆ ಮಾತನಾಡಿದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸಿಕೃಷ್ಣ, ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಸಹಾಯ ಮತ್ತು ಸೌಲಭ್ಯ ಕೇಂದ್ರ ತೆರೆಯಲಾಗಿದ್ದು ಮಾಹಿತಿ, ಅರ್ಜಿ ನಮೂನೆ, ಇತರ ಸೌಲಭ್ಯಕ್ಕೆ ಭೇಟಿ ನೀಡಬಹುದು ಎಂದು ತಿಳಿಸಿದರು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಜಾಲಿಬೇರಿ ಸಮೀಪ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣಗೊಳ್ಳಲಿರುವ ರೈಲ್ವೆ ಸೇತುವೆ ಕಾಮಗಾರಿಯನ್ನು ವೈಜ್ಞಾನಿಕವಾಗಿ ಹಾಗೂ ರೈತರ ಹಿತಾಸಕ್ತಿಗೆ ಧಕ್ಕೆಯಾಗದ ರೀತಿಯಲ್ಲಿ ಕೈಗೊಳ್ಳಬೇಕು ಎಂದು ಸಂಸದ ಪಿಸಿ ಗದ್ದಿಗೌಡರ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಬಾಗಲಕೋಟೆ ಕುಡುಚಿ ರೈಲು ಮಾರ್ಗ ಕಾಮಗಾರಿಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಸೇತುವೆ ನಿರ್ಮಾಣದ ವೇಳೆ ಪ್ರವಾಹದ ಪರಿಸ್ಥಿತಿ, ನೀರಿನ ಹರಿವು ಹಾಗೂ ರೈತರ ಜಮೀನುಗಳಿಗೆ ಯಾವುದೇ ತೊಂದರೆಯಾಗದಂತೆ ಯೋಜನೆ ರೂಪಿಸಬೇಕು ಎಂದು ತಿಳಿಸಿದರು. ನಿಗದಿತ ಅವಧಿಯೊಳಗೆ ಯೋಜನೆ ಪೂರ್ಣಗೊಂಡರೆ ರೈಲು ಸಂಚಾರಕ್ಕೆ ಅನುಕೂಲವಾಗುವುದರ ಜೊತೆಗೆ ಜಿಲ್ಲೆಯ ಮೂಲಸೌಕರ್ಯ ಅಭಿವೃದ್ಧಿಗೂ ವೇಗ ಸಿಗಲಿದೆ ಎಂದು ಅವರು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಕರಾವಳಿಯಲ್ಲಿ ದುರ್ಬಲವಾಗಿತ್ತು. ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಹಲವೆಡೆ ಮಳೆಯಾಗಿದೆ. ಆಗುಂಬೆಯಲ್ಲಿ 9 cm, ಭಾಗಮಂಡಲ 8, ನಾಪಕ್ಲುವಿನಲ್ಲಿ 7, ಕಮ್ಮರಡಿ, ಕೊಟ್ಟಿಗೆಹಾರ, ಸೋಮವಾರಪೇಟೆಯಲ್ಲಿ ತಲಾ 6, ಗೇರುಸೊಪ್ಪ, ಕೊಪ್ಪ 5, ಬೆಳ್ತಂಗಡಿ, ಧರ್ಮಸ್ಥಳ, ಖಾನಾಪುರ, ಲೋಂಡಾ, ಶೃಂಗೇರಿ, ತಾಳಗುಪ್ಪದಲ್ಲಿ ತಲಾ 4 cm ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮಲೆನಾಡು ಮತ್ತು ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಮತ್ತು ಉತ್ತರ ಒಳನಾಡಿನಲ್ಲಿ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಇದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಹಗುರದಿಂದ ಮಧ್ಯಮ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ 29, ಕನಿಷ್ಠ 21°C ಉಷ್ಣಾಂಶ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಭಿವೃದ್ಧಿ, ಪಾರದರ್ಶಕತೆ, ಶಿಸ್ತು ರಾಜ್ಯ ಸರ್ಕಾರದ ಮೂಲಮಂತ್ರ, ಮುಖ್ಯಮಂತ್ರಿ

0: ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ನಿಯಮಾನುಸಾರ ನಡೆಸಲು ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚನೆ. ಸುಪ್ರೀಂಕೋರ್ಟ್ ಆದೇಶದ ಅನ್ವಯ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ಒತ್ತುವರಿ ತೆರವು, ಸಚಿವ ಕೃಷ್ಣ ಬೈರೇಗೌಡ. ಹಾಗೂ ರಾಜ್ಯದಲ್ಲಿ ಮುಂಗಾರು ಬಿರುಸು, ಮುಂದಿನ 24 ಗಂಟೆಗಳಲ್ಲಿ ಕೊಡಗು, ಮಲೆನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50. ಕೃಷಿ ರಂಗ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಹಣ್ಣು ಹೊನ್ನು
3: ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯನ್ನು ಕುರಿತ ಬಾನುಲಿ ಸರಣಿ.

0: ಕೇಳಿ ಹಣ್ಣು ಹೊನ್ನು.
1: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲಿ ತೋಟಗಾರಿಕಾ ಬೆಳೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್ಬಿ ರಶ್ಮಿ ಹಾಗೂ ಡಾಕ್ಟರ್ ಕೆ ಚಂದನ್.
0: ಹಣ್ಣು ಹೊನ್ನು
2: ಡಾಕ್ಟರ್ ರಶ್ಮಿ ಅವರೇ ನಮಸ್ಕಾರ.
3: ನಮಸ್ಕಾರ ಸರ್.
2: ಡಾಕ್ಟರ್ ಚಂದನ್ ಅವರೇ ನಮಗೂ ನಮಸ್ಕಾರ.
4: ನಮಸ್ಕಾರ ಸರ್.
2: ಇವತ್ತು ತಾವಿಬ್ಬರು ತೋಟಗಾರಿಕಾ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಚಂದನ್ ಅವರೇ ತಾವೇ ವಿಚಾರ ಆರಂಭ ಮಾಡಿ.
4: ಹೌದು, ತೋಟಗಾರಿಕೆ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಭಾಳಷ್ಟು ಮುಖ್ಯವಾದದ್ದು. ಯಾಕೆ ಅಂತಂದರೆ ರೈತರು ವರ್ಷಾನುಗಟ್ಟಲೆ ಅದು ಅತಿವೃಷ್ಟಿ ಆಗಿರ್ಬೋದು, ಅನಾವೃಷ್ಟಿ ಆಗಿರ್ಬೋದು, ಸಾಲ ಸಿಗುತ್ತೋ ಇಲ್ವೋ ಇಲ್ಲಿಂದನೋ ಸಾಲ ತೊಗೊಬಂದು ಬಂಡವಾಳವನ್ನು ಹಾಕಿ ಕಷ್ಟಪಟ್ಟು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಆದರೆ ಅವರು ಬೆಳೆದಂಥ ಬೆಳೆಗಳಿಗೆ ಸರಿಯಾದಂತಹ ಬೆಲೆ ಸಿಗ್ತಾ ಇಲ್ಲ. ಯಾಕೆ ಅಂತಂದರೆ ಅವರು ಬೆಳೆಯನ್ನು ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತಾರೋ, ಅದು ನಂತರ ಬೆಳೆದಾದ ನಂತರ ಅದನ್ನು ತಯಾರಿ ಮಾಡಿ ಮಾರುಕಟ್ಟೆಗೆ ತಗೊಂಡೋಗುವಲ್ಲಿ ಎಡವುತ್ತಾ ಇದ್ದಾರೆ. ಈ ಕಾರಣದಿಂದ ರೈತರು ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಈಗ ನಾವು ಕೆಲವೊಂದು ಅಂಕಿ ಅಂಶಗಳನ್ನ ನಾವು ನೋಡ್ತೀವಿ ಅಂತಂದರೆ, ನಮ್ಮ ಭಾರತ ದೇಶದಲ್ಲಿ ತರಕಾರಿಗಳನ್ನ ಸುಮಾರು 336 ಮಿಲಿಯನ್ ಟನ್ನಷ್ಟು ಬೆಳೀತಾ ಇದ್ದೀವಿ. ಹಣ್ಣುಗಳನ್ನೂ ಅಷ್ಟನ್ನೇ 102 ಮಿಲಿಯನ್ ಟನ್ನಷ್ಟು ಬೆಳಿತೇವೆ. ಆದರೆ ಒಂದು ವರ್ಷದಲ್ಲಿ ಅವುಗಳ ಒಂದು ಕೊಯ್ಲೋತ್ತರ ನಷ್ಟ ಸುಮಾರು 18% ಇದೆ. ಇದರದ್ದು ಒಂದು ಮೌಲ್ಯವನ್ನು ನಾವು ನೋಡ್ತೀವಿ ಅಂತಂದರೆ 200,00,000 crore ಹೆಚ್ಚಿನ ಅಂಥ ಪದಾರ್ಥಗಳನ್ನ ಯಾವುದೇ ರೀತಿಯಾದಂಥ ಉಪಯೋಗ ಆಗ್ದನೇ ಕೊಯ್ಲೋತ್ತರ ನಷ್ಟ ಆಗ್ತಾ ಇದೆ. ಮುಖ್ಯ ಕಾರಣ ಏನು ಅಂತಂದರೆ ರೈತರು ಸರಿಯಾದಂತಹ ತೋಟಗಾರಿಕೆ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳದೆ ಇರುವಂಥದ್ದು. ಹಾಗಾಗಿ ಸರಿಯಾದ ತೋಟಗಾರಿಕೆ ಕೊಯ್ಲೋತ್ತರ ತಂತ್ರಜ್ಞಾನಗಳನ್ನ ಅಳವಡಿಸ್ಕೋತೀವಿ ಅಂತಂದರೆ ನಷ್ಟವನ್ನು ಕಡಿಮೆ ಮಾಡಿ ರೈತರು ಕೂಡ ಹೆಚ್ಚಿನ ಲಾಭವನ್ನು ಗಳಿಸಬಹುದು ಅನ್ನೋ ಒಂದು ನಂಬಿಕೆ ಸರ್.
3: ಚಂದನ್ ಹೇಳಿದ ಹಾಗೇ ಭಾರತ ದೇಶ ಇಡೀ ಪ್ರಪಂಚದಲ್ಲಿ ಹಣ್ಣು ಮತ್ತು ತರಕಾರಿ ಬೆಳೆಯೋದರಲ್ಲಿ ಮುಂಚೂಣಿಯಲ್ಲಿದೆ. ಆದರೆ ನಾವು ಅದನ್ನು ಎಷ್ಟು ಮೌಲ್ಯವರ್ಧನೆ ಮಾಡ್ತೀವಿ ಅಂದರೆ ಬೆಳೀತಿರೋದ್ರಲ್ಲಿ 2%ಗಿಂತ ಕಡಿಮೆ ನಾವು ಮೌಲ್ಯವರ್ಧನೆ ಮಾಡ್ತಿರೋದು. 100 kg ಬೆಳೆದ್ರೆ 2 kg ಕಮ್ಮಿ ಒಂದು ನಾವು ವ್ಯಾಲ್ಯೂ ಆಡಿಷನ್ ಮಾಡ್ತೀವಿ. ಹಾಗಾಗಿ ಒಂದು 18% ಲಾಸ್ ಆಗ್ತಿದೆ ಅಂದರೆ ಆ ಲಾಸ್ನ ನಾವು ಉಳಿಸ್ಕೊಂಡ್ರು ಆ 18% ಬೆಳೆದಷ್ಟೇ ಲೆಕ್ಕ ಆಗುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ ನಮಗೆ ಒಂದು ಬೆಳೆನ ಬೆಳೆದಾಗ ರೈತನಿಗೆ ಸಿಗುವಂತಹ ಬೆಲೆ ಫ್ರೆಶ್ ಫ್ರೂಟು ವೆಜಿಟೇಬಲ್ಗೆ ಏನು ಸಿಗುತ್ತೆ ಅದೇನೇ ನಾವು ಪ್ರೋಸೆಸ್ ಮಾಡಿದ್ರೆ ಅದರದ್ದು 3 times ನಾವು ಹೆಚ್ಚಾಗಿ ಅದರಿಂದ ತಗೋಬೋದು. ಮತ್ತು ಹಣ್ಣನ್ನು ಬರೀ ಹಣ್ಣಾಗಿ ತಿನ್ನೋದಕ್ಕಿಂತನೂ ಬೇರೆ ಬೇರೆ ಮೌಲ್ಯವರ್ಧಿತ ಪದಾರ್ಥ

0: ಹಣ್ಣುಗಳಾಗಿ ತಿನ್ನೋದ್ರಿಂದ ನಮಗೆ ಕನ್ಸ್ಯೂಮರ್ ಬೇಸ್ ಜಾಸ್ತಿ ಆಗುತ್ತೆ. ಮತ್ತೆ ಕೆಲವೊಂದು ಹಣ್ಣುಗಳು ಸೀಸನಲ್ ಆಗಿರ್ತವೆ, ಮಾವಿನ ಹಣ್ಣು ಇರ್ಬೋದು, ಬರೀ ಸಮ್ಮರಲ್ಲಿ ಸಿಗುವಂಥದ್ದಾಗುತ್ತೆ, ಬೇಸಿಗೆಯಲ್ಲಿ ಸಿಗುವಂಥದ್ದಾಗಿದ್ರಿಂದ ನಾವು ಅದನ್ನು ತಿನ್ನಬೇಕು ಅಂತ ಬೇರೆ ಕಾಲದಲ್ಲಿ ನೋಡಿದಾಗ, ಈ ಮೌಲ್ಯವರ್ಧನೆ ಮಾಡೋದ್ರಿಂದ ನಾವು ಅದನ್ನು ವರ್ಷಗಟ್ಟಲೆ ಇಟ್ಕೊಂಡು ಅಥವಾ ವರ್ಷದ ಕೊನೆ ತನಕನೂ ತಿನ್ಬೋದು. ಜೊತೆಗೆ ಇದರಲ್ಲಿ ನಮಗೆ ತುಂಬ ಮೆಡಿಸಿನಲ್ ಯುಟಿಲಿಟಿ ಇರೋದ್ರಿಂದ ನಾವು ಅದರದ್ದು ಹಣ್ಣು ಇರ್ಬೋದು ಅಥವಾ ಅದರದ್ದು ಸಿಪ್ಪೆ ಇರ್ಬೋದು, ಮತ್ತು ಅದು ಕೆಲವೊಂದು ಬೀಜದಲ್ಲಿ ಕೂಡ ಎಣ್ಣೆ ತೆಗೀತಾರೆ, ಅದರಿಂದನೂ ಕೂಡ ನಮಗೆ ಒಳ್ಳೆ ಬೆಲೆ ಸಿಗುವಂಥದ್ದಾಗುತ್ತೆ. ಇಷ್ಟೆಲ್ಲ ಆದಮೇಲೆ ಯಾಕೆ ಲಾಸ್ ಆಗುತ್ತೆ ಅಂತ ಅಂದರೆ, ಹಣ್ಣು ಮತ್ತು ತರಕಾರಿ ಒಂದು ಜೀವಂತ ವಸ್ತು, ಅದು ಉಸಿರಾಟದ ಪ್ರಕ್ರಿಯೆ ಇರ್ತದೆ. ಆ ಹಣ್ಣು ಮತ್ತು ತರಕಾರಿ ಇದು ನಾವು ಕಿತ್ತ ಮೇಲೂ ಅದಕ್ಕೆ ನೀರಿನ ಸಪ್ಲೈ ಆಗಬೇಕು, ಜೊತೆಗೆ ಅದರದ್ದು ಉಸಿರಾಟದ ಪ್ರಕ್ರಿಯೆ ನಡೀತಿರುವಾಗ ತಾನೇ ಅದು ಲಾಸ್ ಆಗ್ತಾ ಹೋಗುತ್ತೆ. ಇವತ್ತು ಕಿತ್ತಿರೋ 300 ಗ್ರಾಮ್ ಇರುವಂಥ ಒಂದು ಹಣ್ಣು ನಾಳೆ 250 ಆಗ್ಬೋದು. ಅದನ್ನು ಫಿಸಿಯೋಲಾಜಿಕಲ್ ಲಾಸ್ ಆಫ್ ವೆಯ್ಟ್ ಅಂತ ಹೇಳ್ತೀವಿ. ಆ ಮೆಟಬಾಲಿಕ್ ಪ್ರೋಸೆಸ್ ಆಗೋದ್ರಿಂದ ಅದು ವೇಸ್ಟ್ ಆಗುವಂಥದ್ದಾಗುತ್ತೆ, ಲಾಸ್ ಆಗುವಂಥದ್ದು. ಮತ್ತು ಜೊತೆಗೆ ಅದರಲ್ಲಿ ಎನ್ಝೈಮ್ಸ್ ಕೂಡ ಇರ್ತದೆ, ಅದು ರಿಯಾಕ್ಷನ್ ಆಗಿ ಅದು ಕೂಡ ಪೋಸ್ಟ್ ಹಾರ್ವೆಸ್ಟ್ ಲಾಸ್ ಆಗುವಂಥದ್ದಿದೆ. ಮತ್ತೊಂದು ಏನು ಅಂತಂದರೆ, ನಾವು ಹೇಗೆ ಹಣ್ಣು ಮತ್ತು ತರಕಾರಿನ ಇಷ್ಟಪಡ್ತೀವಿ ಹಾಗೆ ಕ್ರಿಮಿ ಆಗಲಿ ಅಥವಾ ಕೀಟಗಳಾಗಲಿ ಅದೇ ಉದ್ದೇಶಕ್ಕೆ ಅದನ್ನು ತಿನ್ನುವಂಥದ್ದಾಗುತ್ತೆ. ನಾವು ಇದನ್ನೆಲ್ಲ ನೋಡೋದ್ರಿಂದ ನಾವು ಹಣ್ಣು ಮತ್ತು ತರಕಾರಿನ ನಾವು ಚೆನ್ನಾಗಿ ಸಂಸ್ಕರಣೆ ಮಾಡಬೇಕಾಗುತ್ತೆ.
1: ತೋಟಗಾರಿಕೆ ಬೆಳೆಗಳು ಜೀವಂತ ವಸ್ತುಗಳು ಹೌದು. ಈಗ ಫಿಸಿಯೋಲಾಜಿಕಲ್ ಅಂದರೆ ಉಸಿರಾಟದ ಪ್ರಕ್ರಿಯೆಗಳಿಂದ ಅವು ಕೂಡ ಕಿತ್ತ ಮೇಲೂ ಕೂಡ ಅವುಗಳು ಕೊಯ್ಲತ್ತರವಾದ ನಷ್ಟವನ್ನು ಆಗ್ತಾ ಇರ್ತವೆ. ಇದ್ರ ಜೊತೆಗೆ ಏನು ಅಂತಂದರೆ, ರೈತರುಗಳು ಕೊಯ್ಲು ಮಾಡಬೇಕಾದಾಗ ಸರಿಯಾದ ಹಂತದಲ್ಲಿ ಬೆಳೆಗಳನ್ನ ಕಟಾವು ಮಾಡದೇ ಇರುವಂಥದ್ದು, ಕಟಾವು ಮಾಡಬೇಕಾದಂಥ ಸರಿಯಾದ ವಿಧಾನಗಳನ್ನ ಅನುಸರಿಸದೇ ಇರುವಂಥದ್ದು, ಅದಾದ ನಂತರ ಅವು ಕಟಾವು ಮಾಡಬೇಕಾದಾಗ ಅವಕ್ಕೆಲ್ಲ ಗಾಯಗೊಳ್ಳುವಂಥದ್ದು, ಮತ್ತು ಕೆಲವೊಂದು ಕೊಯ್ಲೋತ್ತರವಾದಂತಹ ತಂತ್ರಜ್ಞಾನಗಳು ಅಂದರೆ ಪ್ರೀ ಕೂಲಿಂಗ್ ಅಂತ ಹೇಳ್ತೀವಿ, ಈ ಥರದ್ದೆಲ್ಲ ಕೆಲವೊಂದು ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳದೇ ಇರೋದ್ರಿಂದ ಹೆಚ್ಚಿನ ಒಂದು ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾವೆ. ಈಗ ನಾನು ಹೇಳ್ದಂಗೆ ಸರಿಯಾದ ಹಂತದಲ್ಲಿ ಬೆಳೆಗಳನ್ನು ಕೊಯ್ಲು ಮಾಡಬೇಕು ಅಂತ ಹೇಳಿದೆ. ಅಂತಂದರೆ ಉದಾಹರಣೆಗೆ ಈಗ ಮಾವಿನ ರೈತರುಗಳು ಕೊಯ್ಲು ಮಾಡ್ತಾರೆ, ಅದು ಕೆಲವೊಂದು ಬೆಳ್ತಿರ್ತವೆ, ಕೆಲವು ಹಣ್ಣಾಗ್ತಾ ಇರ್ತವೆ, ಕೆಲವು ಇನ್ನೂ ಎಳೆ ಇರ್ತವೆ, ವಿವಿಧ ಹಂತದಲ್ಲಿರೋವನ್ನ ಕೊಯ್ಲು ಮಾಡಿಬಿಡ್ತು ಅಂತಂದಾಗ ಕೆಲವೊಂದು ಹಣ್ಣುಗಳನ್ನ ಹೆಚ್ಚಿನ ದಿನ ಕಾಪಾಡಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಮಾವು ಕೊಯ್ಲು ಮಾಡ್ತಾ ಇದ್ವಿ ಅಂತಂದಾಗ ತೊಟ್ಟಿನ ಎರಡು ಪಕ್ಕದಲ್ಲಿರುವಂಥ ಭುಜಗಳು ಸರಿಯಾಗಿ ಉಬ್ಬಿರಬೇಕು, ಅದು ಒಂದು ಲಕ್ಷಣ. ಅದು ಅದೇ ಬಾಳೆಯನ್ನು ನಾವು ಕೊಯ್ಲು ಮಾಡ್ತಾ ಇದ್ದೀವಿ ಅಂತಂದಾಗ ಅದು ಕೋನಗಳು ಏನಿರ್ತದಲ್ಲ ಅದು ಕಾಯಿಗಳು ವೃತ್ತಾಕಾರವಾಗಿ ಇರಬೇಕು, ಮತ್ತು ಆ ಸಪೋಟ ಆಗಿರ್ಬೋದು, ಅದರಲ್ಲಿ ಮೇಲ್ಗಡೆ ನಾವು ಉಗುರಿನಿಂದ ಕೆರಿತು ಕಾಯಿಗಳನ್ನ ಅಂತಂದಾಗ ಅದು ಕಂದು ಬಣ್ಣದಲ್ಲಿರುತ್ತೆ, ಹಸಿರು ಬಣ್ಣಕ್ಕೆ ಇರುವಂಥ ಕೆರೆದಂಥ ಜಾಗ ಕಂದು ಬಣ್ಣದಲ್ಲಿರಬೇಕು. ಈ ರೀತಿಯಾಗಿ ಸರಿಯಾದ ಹಂತದವರೆಗೂ ಬೆಳೆಯನ್ನು ಬಿಟ್ಟು ಅವುಗಳನ್ನ ನಾವು ನೋಡಿಕೊಂಡು ಕೊಯ್ಲು ಮಾಡ್ತು ಅಂತಂದರೆ ಸುಮಾರು 25% ನಾವು ನಷ್ಟವನ್ನು ತಡಿಬೋದು. ಮತ್ತು ಮಾವಿನ ಕೊಯ್ಲು ಮಾಡಬೇಕಾದಾಗ ಭಾಳಷ್ಟು ಜನ ಏನು ಮಾಡ್ತಾರೆ, ತೊಟ್ಟನ್ನು ಬಿಟ್ಟು ಕೊಯ್ದೆ ಒಯ್ದಾಗ ತೊಟ್ಟಿಂದ ಬರುವಂಥ ಸೊನೆ ಕಾಯಿಗಳ ಮೇಲೆ ಬಿದ್ದು ಸೊನೆ ಗಾಯವನ್ನು ಮಾಡುತ್ತೆ, ಅದರಿಂದನೇ ಸುಮಾರು 25% ನಷ್ಟವನ್ನು ಆಗ್ತಾ ಇದೆ. ಹಾಗಾಗಿ ಸರಿಯಾದಂತಹ ಒಂದು ಹಂತದಲ್ಲಿ ಕೊಯ್ಲು ಮಾಡಬೇಕು. ಈಗ ಮಾವಿನ ಕೊಯ್ಲು ಮಾಡ್ತಾ ಇದ್ದೀವಿ ಅಂತಂದಾಗ ಈಗ ಹಾರ್ವೆಸ್ಟರ್ಸ್ ಅಂತ ಸಿಗ್ತಾ ಇದ್ದಾವೆ, ಅಂದರೆ ಕೊಯ್ಲು ಮಾಡುವಂಥ ಸಾಧನಗಳು, ಅದರಲ್ಲಿ ಏನು ಅಂದರೆ ಸುಮಾರು 300-350 ರೂಪಾಯಿ ಆಗುತ್ತೆ. ಅದು ಕಾಯಿಗಳು ಎಷ್ಟೇ ಎತ್ತರದಲ್ಲಿದ್ರೂ ಅದಕ್ಕೆ ಒಂದು ನಾವು ಪೈಪನ್ನು ಜೋಡಿಸ್ಕೊಂಡು ಕೊಯ್ಲು ಮಾಡಬಹುದು. ಅದು ಹೇಗಿರುತ್ತೆ ಅಂತಂದರೆ ಅದಕ್ಕೆ ಒಂದು ಕಬ್ಬಿಣದ ರಿಂಗ್ ಇರುತ್ತೆ, ನೆಟ್ ಇರುತ್ತೆ, ಒಂದು ವಿ ಆಕಾರದಲ್ಲಿ ಬ್ಲೇಡ್ ಇರುತ್ತೆ. ಅದಕ್ಕೆ ಒಂದು ನಾವು ಎಷ್ಟು ಉದ್ದುದ್ದು ಬೇಕಾದ್ರೆ ಪೈಪನ್ನು ಸೇರಿಸಿ ನಾವು ಅದನ್ನು ಕಾಯಿಗಳನ್ನ ಕೊಯ್ಲು ಮಾಡುವಂಥ ಅವಕಾಶಗಳು ಇರುತ್ತೆ. ನಾವು ನೆಲದ ಮೇಲೇ ನಿಂತ್ಕೊಂಡು ಆ ಕಾಯಿಗಳನ್ನ ಕೊಯ್ಲು ಮಾಡಿದಾಗ ಏನಾಗುತ್ತೆ, ಕಾಯಿಗಳು ತೊಟ್ಟಿನ ಸಮೇತನೇ ಬುಟ್ಟಿ ಕೊಯ್ಲುವಂಥದ್ದು ಮಾಡುವಂಥ ಸಾಧನದಲ್ಲಿ ಬೀಳುತ್ತೆ. ಅವಾಗ ಕಾಯಿಗಳಿಗೆ ಯಾವುದೇ ರೀತಿ ಘಾಸಿ ಆಗೋದಿಲ್ಲ, ಹಣ್ಣಿನ ಸೊನೆಯಿಂದನೂ ಕೂಡ ಘಾಸಿ ಆಗಿರೋದಿಲ್ಲ. ಹಾಗಾಗಿ ಅಂಥ ಕಾಯಿಗಳನ್ನ ನಾವು ಹೆಚ್ಚಿನ ದಿನಗಳು ಕೂಡ ಕಾಪಾಡಿ ಇಟ್ಕೋಬಹುದು.
0: ನಾವು ಕಟಾವು ಮಾಡೋದನ್ನು ಅಷ್ಟೇ, ಬೆಳಗ್ಗಿನ ಟೈಮು ಅಥವಾ ಸಂಜೆ ಮಾಡಬೇಕಾಗುತ್ತೆ, ಬಿಸಿಲಲ್ಲಿ ಮಾಡಬಾರ್ದು. ಮತ್ತು ಅದು ಕಟಾವು ಮಾಡಿದ್ಮೇಲೆ ಇವರು ಪ್ರೀ ಕೂಲಿಂಗ್ ಅಂತ ಹೇಳಿದ್ರು ಚಂದನ್ ಅವರು. ಪ್ರೀ ಕೂಲಿಂಗ್ ಅಂತ ಅಂದರೆ ತಂಪಾಗಿಸುವಿಕೆ, ಯಾಕಂದರೆ ಅದು ಉಸಿರಾಟದ ಪ್ರಕ್ರಿಯೆ ಏನಿದೆ, ಫೀಲ್ಡ್ ಹೀಟ್ ಏನಿರ್ತದೆ, ಅದರಿಂದ ಜಾಸ್ತಿ ಹೀಟ್ ಇರೋದ್ರಿಂದ ಅದು ಹಣ್ಣು ಮತ್ತು ತರಕಾರಿಗಳು ಹೀಟ್ ಆಚೆ ಹೀಟ್ ಎಷ್ಟಿದೆ ಅದನ್ನೆಲ್ಲ ಅದು ಅಬ್ಸರ್ವ್ ಮಾಡಿಕೊಂಡು ಅದರದ್ದು ಉಸಿರಾಟದ ಪ್ರಕ್ರಿಯೆ ಜಾಸ್ತಿ ಆಗುತ್ತೆ, ಜಾಸ್ತಿ ಆದಷ್ಟೂ ಅದರ ಶೇಖರಣಾವಧಿ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಆಚೆ ಒಂದು 25-30 ಡಿಗ್ರಿ ಸೆಲ್ಸಿಯಸ್ ಇದೆ ಅಂದರೆ ಅದು ನಾವು ಪ್ರೀ ಕೂಲಿಂಗ್ ಮಾಡೋದ್ರಿಂದ ಅಥವಾ ತಂಪಾದ ಜಾಗದಲ್ಲಿ ಇಡುವಂಥದ್ದು ಇದರಿಂದ 15-20 ರೊಳಗಡೆ ಇರಬೇಕು ಅಥವಾ 10 ಡಿಗ್ರಿ ಒಳಗಡೆ ಇಡೋ ಹಂಗೆ ಇಡೋ ಆ ಥರದ ಮಾಡ್ಕೋಬೇಕಾಗುತ್ತೆ. ನಂತರ ಪ್ರೀ ಕೂಲಿಂಗ್ ನಂತರ ನಾವು ಅದನ್ನು ಗ್ರೇಡಿಂಗ್ ಮಾಡಬೇಕಾಗುತ್ತೆ. ಯಾವುದೇ ಹಣ್ಣು ಅಥವಾ ತರಕಾರಿನ ನಾವು ಹಾಗೆ ಹೋಲ್ಸೇಲ್ ಆಗಿ ಮಾರ್ಕೆಟಿಗೆ ಕಳ್ಸೋದಕ್ಕಿಂತ

0: ಅಂತಲೂ ಅದರಲ್ಲೇ ಇರೋವಂಥ ವಿಧಗಳಲ್ಲಿ ಮಾಡಿಕೊಂಡು ಗ್ರೇಡಿಂಗ್ ಮಾಡಬೇಕಾಗತ್ತೆ. ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದರೆ ಮೂರು ಥರದ್ದಿದೆ, ಎಕ್ಸ್ಟ್ರಾ ಕ್ಲಾಸ್, ಕ್ಲಾಸ್ ಒನ್ನು, ಕ್ಲಾಸ್ ತ್ರೀ ಅಂಥೇಳಿ. ಅದರದ್ದೇ ಸೈಜ್ ಆಗಲಿ ಅಥವಾ ಬಣ್ಣ ಆಗಲಿ ಅಥವಾ ವೆಯ್ಟ್ ಬೇಸಿಸ್ ಮೇಲೆ ಗ್ರೇಡಿಂಗ್ ಮಾಡ್ತಾರೆ. ಗ್ರೇಡಿಂಗ್ ಮಾಡಿದಷ್ಟೂ ಅದಕ್ಕೆ ಬೆಲೆ ಹೆಚ್ಚಾಗುತ್ತೆ. ನಾವು ಅನ್ಗ್ರೇಡೆಡ್ ಗೂಡ್ಸ್ಗೂ ಗ್ರೇಡೆಡ್ ಗೂಡ್ಸ್ಗೆ ಅಲ್ಲಿ ತುಂಬ ಡಿಫ್ರೆನ್ಸ್ ಇದೆ. ಅದಾದ ಮೇಲೆ ನಾವು ಯಾವುದೇ ಹಣ್ಣು ತರಕಾರಿ ನಾವು ಬೆಳೆದಿದ್ದೀವಿ ಭೂಮಿಯಿಂದ ತಂದಿದ್ದೀವಿ ಅಂತ ಅಂದರೆ ಅದನ್ನು ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ. ಕ್ಲೀನಿಂಗ್ ಮಾಡುವಾಗ ಒಂದು 100 to 150 PPM ಕ್ಲೋರಿನ್ ಯುಕ್ತ ಹೈಪೋಕ್ಲೋರೈಡ್ ಸೊಲ್ಯೂಷನ್ನಲ್ಲಿ ಡಿಪ್ ಮಾಡಿ ಇಡ್ಬೋದು ಅಥವಾ ಶುದ್ಧವಾದ ನೀರಿನಲ್ಲಿ ತೊಳೆದು ಇಡಬೇಕಾಗುತ್ತೆ. ಕೆಲವೊಂದು ಪ್ರೀಟ್ರೀಟ್ಮೆಂಟ್ಸ್ಗಳಿದೆ ಇದಾದ ಮೇಲೆ. ಒಂದು ವ್ಯಾಕ್ಸಿಂಗ್ ಅಂತ ನೀವು ಕೇಳಿರ್ಬೋದು. ವ್ಯಾಕ್ಸಿಂಗ್ ಅಂತಂದರೆ ಒಂದು ಫುಡ್ ಗ್ರೇಡ್ ವ್ಯಾಕ್ಸ್ನ ಮಾಡುವಂಥದ್ದು. ಇದು ನಮಗೆ FSSAಯಿಂದ ಪರ್ಮಿಷಬಲ್ ಆಗಿರುವಂಥ ವ್ಯಾಕ್ಸ್ಗಳನ್ನೇ ಉಪಯೋಗಿಸ್ಬೇಕಾಗುತ್ತೆ. ಇದನ್ನು ನಾವು ಯೂಶಲಿ ಆಪಲ್ಗಳಲ್ಲಿ ಮಾಡ್ತೀವಿ, ಕಿತ್ತಲೆ ಹಣ್ಣಲ್ಲಿ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಈ ಹಣ್ಣು ತರಕಾರಿಗಳಿಗೆ ಒಂದು ಶೈನಿಂಗ್ ಕೂಡ ಬರುತ್ತೆ. ಜೊತೆಗೆ ಈ ಉಸಿರಾಟದ ಪ್ರಕ್ರಿಯೆಯನ್ನು ಸ್ವಲ್ಪ ನಿಧಾನಗತಿಯಲ್ಲಿ ಆಗುತ್ತೆ, ಸ್ಟಾಪ್ ಮಾಡೋಕ್ಕಾಗಲ್ಲ, ಅದು ನಿಧಾನಗತಿಯಲ್ಲಿ ಆಗುತ್ತೆ.
1: ಈ ವ್ಯಾಕ್ಸ್ ಬಗ್ಗೆ ಜನಸಾಮಾನ್ಯರಲ್ಲಿ ತುಂಬ ತಪ್ಪು ಕಲ್ಪನೆಗಳಿದ್ದಾವೆ ಡಾಕ್ಟರ್ ರಶ್ಮಿ ಅವರೇ, ಅದನ್ನೊಂಚೂರು ಹೋಗ್ಲಾಡಿಸ್ಬೋದೆ ತಾವು?
0: ಹೌದು ಸರ್. ಸರ್, ಇದು ವ್ಯಾಕ್ಸಿಂಗ್ ಬಗ್ಗೆ ತುಂಬ ಸೋಷಲ್ ಮೀಡಿಯಾದಲ್ಲಿ ಇದು ಒಳ್ಳೆಯದಲ್ಲ ನಮಗೆ ಹೆಲ್ತ್ಗೆ ಅಂದರೆ ಇಂಟೆಸ್ಟೈನಲ್ ಹೆಲ್ತ್ ತುಂಬ ಹಾಳಾಗುತ್ತೆ, ಇದನ್ನು ಕೆರೆದು ಬಿಟ್ಟು ತಿನ್ನಿ ಆ ಥರ ಎಲ್ಲ ಹೇಳ್ತಾರೆ. ಆದರೆ ಇದು ಒಳ್ಳೆಯದಲ್ಲ ಅಂದರೆ ಮಾಡ್ತಾನೇ ಇರಲಿಲ್ಲ ಈ ವಿಧಾನ. ಯಾಕಂದರೆ ನಮಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೂ ಕೂಡ ಫುಡ್ ಗ್ರೇಡ್ ವ್ಯಾಕ್ಸ್ ಅಂತ ಏನಿದೆ, ಈ ಬಿ ವ್ಯಾಕ್ಸ್ ಇರ್ಬೋದು ಅಥವಾ ಪ್ರೊಲಾಂಗ್ ಅಂತ ಇರ್ತದೆ, ಸಿಂಪ್ರನ್ ಅಂತ ಇರ್ತದೆ, ಅದರದ್ದೆಲ್ಲ ನಾವು ವ್ಯಾಕ್ಸ್ಗಳನ್ನ ಹಾಕಿ ಮಾಡುವಂಥ ಮತ್ತು ಕಡಿಮೆ ಪ್ರಮಾಣದಲ್ಲಿ ಸೊಲ್ಯೂಷನ್. ಈವನ್ ಕೆಲವೊಂದು ಪರ್ಮಿಸಬಲ್ ಡೈ ಕೂಡ ಮಾಡ್ತಾರೆ, ಕಲರ್ ಕೂಡ ಹಾಕ್ತಾರೆ, ಅಂದರೆ ಫುಡ್ ಗ್ರೇಡ್ ಕಲರ್ಸೇನೆ. ಅದಿಲ್ಲ ಅಂತಂದರೆ ಅದು ಮೋಸ್ಟ್ಲಿ ಮಾರ್ಕೆಟಲ್ಲಿ ಅದು ಇರ್ತಾನೆ ಇರಲಿಲ್ಲ, ಆ ವಿಧಾನನೇ ಮಾಡ್ತಿರ್ಲಿಲ್ಲ. ಮತ್ತು ಈ ವಿಧಾನ ಮಾಡ್ತಿದ್ದಾರೆ ಅಂತ ಅಂದರೆ ಅದಕ್ಕೆ ಸಂರಕ್ಷಣೆಗೋಸ್ಕರನೇ ಮಾಡ್ತಾ ಇರೋದು. ಮತ್ತು ಅದನ್ನು ನೀವು ತಿನ್ನುವಾಗ ನಿಮಗೇನೋ ಅದು ತುಂಬ ಹೋಗ್ಬಿಟ್ಟು ಹಾಳಾಗುತ್ತೆ, ಇದಾಗುತ್ತೆ, ನಿಮ್ಮ ಹೆಲ್ತ್ ಹಾಳಾಗುತ್ತೆ ಅನ್ನೋದಾದ್ರೂ ಜಸ್ಟ್ ನೀವು ಟ್ಯಾಪ್ ನೀರಲ್ಲಿ ತೊಳೆದು ತಿನ್ಬೋದು, ಅದು ಅದೇನು ಅದು ನಿಮಗೆ ಇದಾಗೋದಿಲ್ಲ. ಸೊ ಇಷ್ಟು ವ್ಯಾಕ್ಸಿನ್ ಬಗ್ಗೆ ಹೇಳ್ತೀನಿ ಸರ್.
2: ಕೃಷಿ ನಿರಂತರ,
3: ಹಾಗೆ ಕಲಿಕೆಯೂ ನಿರಂತರ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
2: ಈಗ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾಗ ನಾವೇನು ಅಂತಂದ್ರೆ, ಕಿತ್ತ ತಕ್ಷಣ ಏನ್ ಮಾಡ್ತಾ ಇದ್ರೆ ಕೆಲವು ಬಹಳಷ್ಟು ಜನ ಬಿಸಿಲು ನೆಲನೇ ಹಾಕ್ಬಿಡ್ತಾರೆ ಅದನ್ನ. ಹಾಗಾಗಿ ನೇರವಾಗಿ ಬಿಸಿಲುಗಳಿಗೆ ಕಿತ್ತಂತ ಕೊಯ್ಲು ಮಾಡಿದಂಥ ಬೆಳೆಗಳನ್ನ ಇಡೋದ್ರಿಂದ ಶಾರೀರಿಕ ನ್ಯೂನತೆಗಳು ಆಗುವಂಥ ಸಾಧ್ಯತೆಗಳು ಇರುತ್ತವೆ ಜಾಸ್ತಿ, ಮತ್ತು ಬೇಗನೆ ಬೆಳೆಗಳು ತೂಕವನ್ನು ಕೂಡ ಕಳ್ಕೊಳ್ತಾ ಇದ್ದಾವೆ. ಹಾಗಾಗಿ ಕಿತ್ತ ಮೇಲೆ ಆದಷ್ಟು ನೆರಳಿನಲ್ಲೇ ಇಡಬೇಕು, ಅಥವಾ ತೋಟದಲ್ಲೇ ಒಂದು ಟೆಂಪ್ರರಿಯಾಗಿ ಒಂದು ಶೇಡ್ ನೆಟ್ ಹಾಕ್ಕೊಂಡು ನೆರಳನ್ನು ಮಾಡಿಕೊಂಡು ಆ ಜಾಗದಲ್ಲಿ ಇಡೋದ್ರಿಂದ ಬೇಗನೆ ಅವು ಶಾರೀರಿಕ ಕ್ರಿಯೆಗಳು ಬೇಗ ಆಗುವಂಥದ್ದನ್ನ ತಡೆದು ನ್ಯೂನತೆಗಳನ್ನು ತಡೆದು ಅದು ತೂಕವನ್ನು ಕಾಪಾಡ್ಕೊಬಹುದು ಮೇಡಮ್ ಹೇಳಿದಾಗೆ. ಹಾಗೇನೇ ಪ್ರೀ ಕೂಲಿಂಗ್, ತಣ್ಣಗಿರುವಂಥ ವಾತಾವರಣದಲ್ಲಿ ತಕ್ಷಣಕ್ಕೆ ಸಾಧ್ಯವಾದಷ್ಟು ಯಾವ್ದಾದ್ರು ಒದ್ದೆ ಚೀಲಗಳನ್ನು ಮೇಲ್ಗಡೆ ಹಾಕುವಂಥದ್ದು, ಸ್ವಲ್ಪ ನೀರನ್ನು ಚುಮುಕಿಸಿ ಇದು ಮಾಡುವಂಥದ್ದು, ಇದರಿಂದನೂ ಕೂಡ ನಾವು ತೂಕವನ್ನು ಹಾಳಾಗುವಂಥನ್ನ ಕಡಿಮೆ ಮಾಡ್ಕೋಬೋದು. ಮತ್ತು ಕೊಯ್ಲು ಮಾಡಿದ ತಕ್ಷಣ ಅದನ್ನು ಅದರಲ್ಲಿರುವಂಥ ಯಾವುದಾದ್ರೂ ಎಳೆ ಕಾಯಿಗಳು ಇರುವಂಥದ್ದು, ಡ್ಯಾಮೇಜ್ ಆಗಿರುವಂಥದ್ದು, ರೋಗ ಕೀಟಗಳು ಬಂದಿರುವಂಥದ್ದು, ಈ ಕಾಯಿಗಳೆಲ್ಲನೂ ನಾವು ಆದಷ್ಟು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಚೆನ್ನಾಗಿರುವಂಥ ಹಣ್ಣುಗಳು ತರಕಾರಿಗಳಿಂದ ದೂರ ಬೇರೆ ಸಪ್ರೇಟ್ ಮಾಡಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ, ರೋಗ ಬಂದಿರುವಂಥ ಕಾಯಿ ಅಥವಾ ಕೀಟದ ಬಂದಿರುವ ಕಾಯಿಗಳಿಂದ ಒಳ್ಳೆಯದಕ್ಕೂ ಕೂಡ ರೋಗಗಳು ಸ್ಪ್ರೆಡ್ ಆಗುವಂಥ ಸಾಧ್ಯತೆಗಳು ಇರುತ್ತವೆ. ಅದು ಒಂದನ್ನು ಭಾಳಷ್ಟು ಮುಖ್ಯವಾಗಿ ನೋಡ್ಕೋಬೇಕು. ಮತ್ತು ಗ್ರೇಡಿಂಗ್ ಅಂತ ಬಂದಾಗಲೂ ಕೂಡ ನಾವು ಆದಷ್ಟು ನಮ್ಮ ದೇಶದಲ್ಲಿ ಈ ಸೈಜ್ ಗಾತ್ರದ ಆಧಾರದ ಮೇಲೇ ನಾವು ಗ್ರೇಡಿಂಗನ್ನು ಮಾಡ್ತಾ ಇದ್ವಿ. ಕೆಲವೊಂದು ಹಣ್ಣುಗಳನ್ನು ಅಥವಾ ನಾವೇನಾದರೂ ಗ್ರೇಡಿಂಗ್ ಮಾಡ್ತಾ ಇದ್ವಿ ಅಂದರೆ ರೈತರುಗಳನ್ನೇ ತಮ್ಮ ತೋಟಗಳನ್ನೇ ಸುಲಭವಾಗಿ ಒಂದು ವಿಧಾನವನ್ನು ಉಪಯೋಗಿಸ್ಕೋಬೋದು. ಏನು ಅಂತಂದರೆ, ಎರಡು PVC ಪೈಪ್ಗಳನ್ನ ವಿ ಆಕಾರದಲ್ಲಿ ಸ್ಲೋಪಾಗಿ ಇಟ್ಬಿಟ್ಟು ಅದ್ರ ಮೇಲೆ ಈ ಕಾಯಿಗಳನ್ನ ಅರಿಬಿಡ್ತು ಅಂತಂದಾಗ ಅವೇನೇ ಗಾತ್ರಕ್ಕೆ ಅನುಗುಣವಾಗಿ ಅವು ವಿಂಗಡಣೆ ಆಗ್ತವೆ. ಇದರಿಂದ ನಾವು ಕಡಿಮೆ ಅವಧಿಯಲ್ಲಿ ಹೆಚ್ಚಿನ

0: ಪ್ರಮಾಣವನ್ನು ಬೇರೆ ಬೇರೆಯಾಗಿ ನಾವು ಮಾಡಬಹುದು. ಜೊತೆಗೆ ಈಗ ಕೆಲವೊಂದು ಗ್ರೀಡಿಂಗ್ ಎಲ್ಲ ಆದಮೇಲೆ ಕೆಲವೊಂದು ಬೆಳೆಗಳೆಲ್ಲ ನಾವೇನು ಮಾಡ್ತೀವಿ ಅಂತಂದರೆ ಹಣ್ಣು ಆಗುವಂಥದ್ದು ಉಪಚಾರವನ್ನು ಮಾಡಬೇಕಾಗುತ್ತೆ. ಏಕೆ ಅಂತಂದರೆ ಮಾರುಕಟ್ಟೆಗೆ ತೊಗೊಂಡು ಹೋದಾಗ ರೈತ ಅಲ್ಲಿ ಗ್ರಾಹಕರು ಬಯಸೋದೇನು ಅಂದರೆ ತಿನ್ನಲಿಕ್ಕೆ ಸಿದ್ಧವಾಗಿರಬೇಕು ಅಂತನ್ಬಿಟ್ಟು. ಹಾಗಾಗಿ ನಾವು ಕೃತಕವಾಗಿ ಕೂಡ ಹಣ್ಣನ್ನು ಮಾಡ್ಬೋದು. ಈಗ ಮಾವು ಆಗ್ಬೋದು ನಾವು ಅಥವಾ ಬೇರೆ ಯಾವುದೇ ಬೆಳೆಗಳನ್ನು ನಾವು ನೈಸರ್ಗಿಕವಾಗಿ ಹಣ್ಣನ್ನು ಮಾಡಲಿಕ್ಕೆ ಬಿಡ್ತು ಅಂತಂದರೆ ಸುಮಾರು 6-8 ದಿನ ಹಣ್ಣಾಗಲಿಕ್ಕೆ ಸಮಯ ತಗೊಳ್ಳುತ್ತೆ. ಅಷ್ಟರೊಳಗಡೆ ಭಾಳಷ್ಟು ತೂಕ ಕಳ್ಕೊಂಡಿರ್ತವೆ, ಜೊತೆಗೆ ಒಂದೇ ಸಲ ಅವು ಕೂಡ ಹಣ್ಣು ಕೂಡ ಆಗಿರೋದಿಲ್ಲ. ಅವೆಲ್ಲನೂ ನಾವು ಹೋಗಲಾಡಿಸ್ಬೇಕು ಅಂತಂದರೆ ಕೃತಕವಾಗಿ ಕಾಯಿಗಳನ್ನ ನಾವು ಹಣ್ಣು ಮಾಡುವಂಥ ವಿಧಾನವನ್ನು ಅನುಸರಿಸಬೇಕು. ಇವತ್ತು ಏನಾಗ್ತಾ ಇದೆ ಅಂತಂದರೆ ಈಗ ಮಾವು ಸೀಸನ್ ನಡೀತಾ ಇದೆ, ಭಾಳಷ್ಟು ಮಾರ್ಕೆಟಿಗೆ ಹೋದಾಗ ನಾವು ಈ ಕ್ಯಾಲ್ಶಿಯಂ ಕಾರ್ಬೈಡ್ ಅಂತ ಕರಿತೀವಿ, ಅಂದರೆ ಹಿಂದೆಲ್ಲ ಪೌಡ್ರ್ ಹಾಕಿ ಹಣ್ಣು ಮಾಡಿದ್ರು ಅಂತ, ಇದನ್ನು ಉಪಯೋಗಿಸಿ ಹಣ್ಣು ಮಾಡುವಂಥದ್ದನ್ನು ಕಂಡು ಬರ್ತಾ ಇದೆ. ಇದನ್ನು ನಾವು ದಯವಿಟ್ಟು ಉಪಯೋಗಿಸ್ಬಾರ್ದು ಯಾರನ್ನು. ಈಗ ನಾವು FSSAI ಪ್ರಕಾರನೂ ಕೂಡ ಇದನ್ನು ಉಪಯೋಗವನ್ನು ನಿರ್ಬಂಧವನ್ನು ಮಾಡಿದ್ದಾರೆ. ಯಾಕೆ ಅಂತಂದರೆ ಇದರಲ್ಲಿ ವಿಷಕಾರಿ ಅಂಶಗಳು ಇರ್ತವೆ, ಫಾಸ್ಫರಸ್ ಹೈಡ್ರೈಡು, ಆರ್ಸೆನಿಕ್ ಹೈಡ್ರೈಡು ಅಂತಂದ್ಬಿಟ್ಟು ಇವು ಕ್ಯಾನ್ಸರ್ ತರುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇದನ್ನು ಬಳಕೆ ಮಾಡೋದ್ರಿಂದ ಒಂದು ಬಳಕೆದಾರರಿಗೆ ಕಾನೂನು ಪ್ರಕಾರವಾಗಿ ಜೈಲು ಶಿಕ್ಷೆಯೂ ಇರುತ್ತೆ ಮತ್ತು ದಂಡವನ್ನು ವಿಧಿಸ್ತಾ ಇರ್ತದೆ, ಆದರೂ ಕೂಡ ಜನ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವು ವೈಜ್ಞಾನಿಕವಾಗಿ ಎಥ್ರೈಲ್ ಅಥವಾ ಎಥಿಲೀನನ್ನು ಬಳಸಿ ಹಣ್ಣನ್ನು ಮಾಡಬೇಕು. ಕೆಲವು ಸಲ ರೈತರುಗಳು ಹೇಳ್ತಾರೆ, ಈಗ ಮಾರುಕಟ್ಟೆಗೆ ಹೋದಾಗ ನಮಗೆ ಇದು ನೈಸರ್ಗಿಕವಾಗಿ ಹಣ್ಣಾಗಿದೆಯಾ ಅಥವಾ ಪೌಡ್ರ ಕಣ್ಣು ಮಾಡಿದಾರಾ ಅಥವಾ ಎಥಿಲೀನ್ ಬಳಸಿ ಹಣ್ಣು ಮಾಡಿದಾರಾ ಇದು ಗೊತ್ತಾಗೋದಿಲ್ಲ, ಕಂಡುಹಿಡಿಯೋದು ಹೇಗೆ ಅಂತಂದ್ಬಿಟ್ಟು. ಈಗ ಕ್ಯಾಲ್ಶಿಯಂ ಕಾರ್ಬೈಡನ್ನು ಉಪಯೋಗಿಸಿ ಹಣ್ಣು ಮಾಡಿದ ಆಯಿತು ಅಂತಂದರೆ ದೂರದಿಂದನೇ ಹಣ್ಣುಗಳನ್ನ ನೋಡ್ತು ಅಂತಂದರೆ ಭಾಳ ಶೈನಿಂಗ್ ಇರುತ್ತೆ, ಹೊಳಿತಾ ಇರ್ತವೆ. ಮತ್ತು ಅದನ್ನು ನಾವು ಹತ್ರ ಹೋಗಿ ವಾಸನೆಯನ್ನು ನೋಡ್ತು ಅಂತಂದರೆ ನಾವು ನೈಸರ್ಗಿಕವಾದ ಹಣ್ಣಿನ ವಾಸನೆ ಬರುವುದು ಒಂದು ಘಾಟು ವಾಸನೆ ಬರ್ತಾ ಇರ್ತವೆ. ಆ ಹಣ್ಣನ್ನು ಕಟ್ ಮಾಡಿ ನಾವು ಓಪನ್ ಮಾಡ್ತು ಅಂತಂದರೆ ತಿರುಳು ಬಣ್ಣ ಬದಲಾವಣೆಗಳಾಗಿರುತ್ತಿಲ್ಲ, ಇನ್ನೂ ಬಿಳಿಯಾಗೇ ಇರುತ್ತವೆ. ನಾವು ರುಚಿ ನೋಡ್ತು ಅಂತಂದರೆ ಹುಳಿ ಹುಳಿ ಇರುತ್ತವೆ, ಸಮಾನಾಂತರವಾದ ಸಿಹಿ ಮತ್ತು ಹುಳಿ ಅಂಶಗಳು ಇರೋದಿಲ್ಲ. ಅಕಸ್ಮಾತ್ ಒಂದು 2 ಹಣ್ಣನ್ನು ಅಥವಾ 3 ಹಣ್ಣನ್ನು ಒಂದೇ ಸಲ ತಿಂತು ಅಂತಂದಾಗ ಸ್ವಲ್ಪ ವಾಕರಿಕೆ ಬರುವಂಥದ್ದು, ತಲೆನೋವು ಬರುವಂಥದ್ದು, ಈ ರೀತಿಯಾದಂಥ ಲಕ್ಷಣಗಳೆಲ್ಲ ಇರುತ್ತವೆ. ಹಾಗಾಗಿ ನಾವು ಈ ಕ್ಯಾಲ್ಶಿಯಂ ಕಾರ್ಬೈಡ್ ಉಪಯೋಗಿಸಿ ಮಾಗಿಸಿದಂಥ ಹಣ್ಣುಗಳನ್ನ ನಾವು ಬಳಸಬಾರ್ದು. ಜೊತೆಗೆ ಎತ್ತರೆಲ್ಲ ಉಪಯೋಗಿಸಿ ಹಣ್ಣು ಮಾಡೋದು ಹೇಗೆ ಅಂತ ಹೇಳ್ಬೋದು. ಈಗ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಆಯಿತು ಅಂತಂದರೆ ಅವ್ರದ್ದು ಏನು ಅಂತಂದರೆ ರೈಪನಿಂಗ್ ಚೇಂಬರ್ಗಳು ಅಂತ ಇರುತ್ತವೆ, ಅದು ವಾತಾವರಣವನ್ನು ನಿಯಂತ್ರಣ ಮಾಡಿಕೊಂಡು ಅದರಲ್ಲಿ ಉಪಯೋಗಿಸ್ತಾ ಇದ್ದಾರೆ ಹಣ್ಣನ್ನು ಮಾಡ್ತಾರೆ. ಹೇಗೆ ಅಂತಂದರೆ ಎಥಿಲೀನ್ ಸಿಲಿಂಡರ್ ಅಂತ ಇರುತ್ತೆ, ಕಾಯಿಗಳನ್ನ ಒಂದು ಏರ್ಟೈಟ್ ಇರುವಂಥ ರೂಮ್ಗಳಲ್ಲಿ ಕ್ರೇಟ್ಗಳಲ್ಲಿ ಹಾಕಿ ಜೋಡಿಸಿಟ್ಟಿರ್ತಾರೆ. ಉಷ್ಣಾಂಶವನ್ನು ಈಗ ಮಾವು ಆಯಿತು ಅಂತಂದರೆ ಒಂದು 22 ಡಿಗ್ರಿ ಅಥವಾ ಬಾಳೆ ಆಯಿತು ಅಂದರೆ 18 ಡಿಗ್ರಿ, ಈ ರೀತಿ ಉಷ್ಣಾಂಶವನ್ನು ಮೇಂಟೈನ್ ಮಾಡಿಕೊಂಡು ಆ ಸಿಲಿಂಡರ್ಗಳಲ್ಲಿ ಎಥಿಲೀನ್ ಗ್ಯಾಸ್ ಬರುತ್ತೆ. ಅದು ನಿಧಾನವಾಗಿ ಅದು ಗ್ಯಾಸನ್ನು ಅದರೊಳಗಡೆಗೆ ಇಷ್ಟು ಕಾನ್ಸಂಟ್ರೇಷನ್ ಅಂದರೆ 100 PPM ಅಥವಾ 10 PPM ಈ ರೀತಿ ಅದನ್ನು ನಿಧಾನವಾಗಿ ಒಳಗಡೆಗೆ ಗ್ಯಾಸನ್ನು ಬಿಟ್ಟು ಒಂದು 24 ಗಂಟೆಗಳ ಕಾಲ ಉಪಚಾರ ಮಾಡಿ ಆಮೇಲೆ ಅವುಗಳನ್ನ CFP ಬಾಕ್ಸಸ್ ಅಂತ ಬರುತ್ತೆ ಅದರಲ್ಲಿ ಹಾಕಿ ನಾವು ಮಾರುಕಟ್ಟೆಗೆ ಕಳಿಸ್ತು ಅಂತಂದಾಗ 2 ದಿವಸದಲ್ಲಿ ಆ ಬಾಕ್ಸನ್ನು ನಾವು ಓಪನ್ ಮಾಡ್ತು ಅಂದಾಗ ಕಾಯಿಗಳು ಸಂಪೂರ್ಣವಾಗಿ ಹಣ್ಣಾಗಿರುತ್ತವೆ. ಅದು ನೈಸರ್ಗಿಕವಾಗಿ ನಾವು ಏನು ಹಣ್ಣು ಮಾಡ್ತೀವಲ್ಲ ಅದೇ ರೀತಿ ಕ್ವಾಲಿಟಿಯೇ ಇರುತ್ತೆ. ಇದು ಆರೋಗ್ಯದ ಮೇಲೆ ಯಾವುದೇ ರೀತಿಯಾದ ದುಷ್ಪರಿಣಾಮ ಇಲ್ಲ, ಕಾನೂನುತ್ಮಕವಾಗಿ ಇದನ್ನು ಅನುಸರಿಸಿ ಅಂತಲೇ ಹೇಳಿರುವಂಥ ವಿಧಾನ ಇದು.
1: ಹೀಗೆ ನಾವು ವೈಜ್ಞಾನಿಕವಾಗಿ ಹಣ್ಣು ಮಾಗಿಸಿದ ಮೇಲೆ ಯಾವುದೇ ಮಾರುಕಟ್ಟೆಗೆ ಕಳಿಸ್ತೀವಿ ಅಂದರೂ ಸರಿಯಾದ ಪ್ಯಾಕೇಜಿಂಗ್ ಮಾಡಿ ಕಳಿಸ್ಬೇಕಾಗತ್ತೆ. ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಂತ ಅಂದರೆ CFP ಬಾಕ್ಸಸ್ ಅಂತ ರಟ್ಟಿನ ಪೆಟ್ಟಿಗೆಗಳೇನಿರುತ್ತೆ ಅವರು ಈಗ ನಾವು ಯಾವ ದೇಶಕ್ಕೆ ಕಳಿಸ್ತೀವಿ ಅನ್ನುತ್ತೀವಿ ಅದ್ರ ಮೇಲೆ ನಮ್ಮ ಅದರದ್ದು ವೆಯ್ಟ್ ಇರ್ತದೆ. ಕೆಲವೊಂದು ಕಡೆ 10 KG ಕಳಿಸೋದಿರುತ್ತೆ, ಕೆಲವೊಂದು ಕಡೆ 13 KG ದ್ರಾಕ್ಷಿ ಆಗಿರ್ಬೋದು ಅಥವಾ ಮಾವಿನ ಹಣ್ಣು ಇರ್ಬೋದು ಅಥವಾ 15 KG ಇಲ್ಲ ಅಂತ ಅಂದರೆ 5 KG ಪ್ಯಾಕ್ಸ್ ಅದು ಮಾಡಿ ಕಳಿಸುವಾಗ ಆ ಪ್ಯಾಕೆಟ್ಸಲ್ಲಿ ಏನಿರುತ್ತೆ ಅಂದರೆ ಎರಡೂ ಕಡೆ ಒಂದು 5% ಹೋಲ್ಸ್ ಇರಬೇಕು. ಅದು ನಾವು ವೆಂಟಿಂಗ್ ಆಫ್ ಸ್ಪೇಸ್ ಅಂತ ಹೇಳ್ತೀವಿ. ಯಾಕಂದರೆ ಹಣ್ಣು ಮತ್ತು ತರಕಾರಿಗಳು ಉಸಿರಾಟದ ಪ್ರಕ್ರಿಯೆ ಚಾಲನೆಯಲ್ಲೇ ಇರುವಾಗ ಮತ್ತು ಅದರಲ್ಲಿ ಎರೇಷನ್ ಆಗಬೇಕಾಗತ್ತೆ, ಯಾವುದು ನಾವು ಸಫೋಕೇಟ್ ಮಾಡಿ ಕಳ್ಸೋಕ್ಕಾಗೋದಿಲ್ಲ. ಜೊತೆಗೆ ಆ ಪ್ಯಾಕೇಜಿಂಗ್ ಮಾಡುವಾಗ ಮಧ್ಯದಲ್ಲಿ ಒಂದು ಹಣ್ಣು ಇನ್ನೊಂದು ಹಣ್ಣಿಗೆ ತಗಲಬಾರದು ಅಂತಂದರೆ ಕುಷನಿಂಗ್ ಮೆಟೀರಿಯಲ್ಸ್ ಅಂತ ಇರುತ್ತೆ, ಈ ಬಬಲ್ ಇರೋವಂಥದ್ದು ಪೇಪರ್ಸ್ ಇರ್ಬೋದು ಅಥವಾ ಪೇಪರ್ ಕಟ್ಟಿಂಗ್ಸ್ ಇರ್ಬೋದು ಅಥವಾ ಈ ಪ್ಲಾಸ್ಟಿಕ್ದು ಫೋಮ್ ಮೆಟೀರಿಯಲ್ ಇರ್ತದೆ ಅದನ್ನೆಲ್ಲ, ಇಲ್ಲಾಂದರೆ ಟ್ರೇಸ್ಗಳು ಬರುತ್ತೆ. ಒಂದು ಈಗ ನಾವು ಹೇಗೆ ಮೊಟ್ಟೆಗೆ ಟ್ರೇಗಳಿರ್ತದೆ ಆ ಥರನೇ ಕಾರ್ಡ್ಬೋರ್ಡ್ ಟ್ರೇಸ್ಗಳಿರ್ತದೆ, ಆ ಟ್ರೇಗಳಲ್ಲಿ ಒಂದೊಂದು ಹಣ್ಣು ಒಂದೊಂದು ಇದರಲ್ಲಿ ಕಿವಿ ಫ್ರೂಟ್ ಇರ್ಬೋದು, ಸಪೋಟಾ ಇರ್ಬೋದು, ಪ್ರತಿಯೊಂದನ್ನು ನಾವು ಸೂಕ್ಷ್ಮವಾಗಿ ಅದನ್ನು ಪ್ಯಾಕ್ ಮಾಡಿ ಇಡಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ಹಣ್ಣುಗಳು ಎರಡೆರಡು ಜೊತೆಯಲ್ಲಿ ಉಜ್ಜಿನೇ ಅದಕ್ಕೆ ತುಂಬ ಡ್ಯಾಮೇಜ್ ಆಗುವಂಥದ್ದು ಜಾಸ್ತಿ ಇರ್ತದೆ. ನಂತರ ಹೂವನ್ನು ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ ಅಂತಂದರೆ ಈಗ ಆರ್ಕಿಡ್ಸ್ನ ಪ್ಯಾಕ್ ಮಾಡ್ತೀವಿ ಅಥವಾ ಆ್ಯಂಥೋರಿಯಮ್ಸ್ನ ಪ್ಯಾಕ್ ಮಾಡ್ತೀವಿ ಅಂದರೆ ಅದರದೇ ವಿಧಾನಗಳಿದೆ. ಅದಕ್ಕೊಂದು ಪಾಲಿಥಿನ್

0: ಶೀಟ್ ಶೆಲ್ಫ್ ಇದನ್ನ ಮಾಡಿಬಿಟ್ಟು ನಾವು ಕವರ್ ಮಾಡಿಬಿಟ್ಟಿಡ್ಬೇಕಾಗುತ್ತೆ. ಈಗ ರೋಸ್ ಇರ್ಬೋದು, ರೋಸ್ ಅದರದ್ದು ಫ್ಲವರ್ ಸ್ಟಾಕ್ ಏನಿರುತ್ತೆ, ಸ್ಟೆಮ್ ಸ್ಟಾಕ್, ಅದ್ರ ಕೆಳಗಡೆ ನಾವು ಕಾಟನ್ ಪ್ಲಗ್ ಹಾಕಿಬಿಟ್ಟು ಕಳಿಸುವಂಥದ್ದು. ಜೊತೆಗೆ ಬಂಡಲ್ಸ್ ಮಾಡಿ ಕಳಿಸ್ಬೇಕಾಗಬೇಕು. ಕಾರ್ನೇಷನ್ ಒಂದು ಇರೋದ್ರಿಂದ ಹೂವಿನ ಏನಿರುತ್ತೆ ಅದು ಸ್ಪ್ಲಿಟಿಂಗ್ ಅಂತ ಆಗ್ಬಿಡುತ್ತೆ, ಅದಕ್ಕೊಂದು ಬ್ಯಾಂಡ್ ಕೂಡ ಆಗಬೇಕು, ಯಾಕಂದರೆ ಅದು ಟ್ರಾನ್ಸ್ಪೋರ್ಟೇಷನಲ್ಲಿ ಅದು ಸ್ಪ್ಲಿಟ್ ಆಗಿ ಆಚೆ ಬರುವಂಥದ್ದು, ಅಂಥದ್ದನ್ನು ಕೆಲವೊಂದು ಸಲ ಮಾರ್ಕೆಟಲ್ಲಿ ರಿಜೆಕ್ಟ್ ಮಾಡ್ತಾರೆ. ಹಾಗೆ ನಾವು ಪ್ಯಾಕ್ ಮಾಡಿ ಕಳಿಸ್ಬೇಕು. ಪ್ಯಾಕಿಂಗಲ್ಲೂ ತುಂಬ ಥರದ ಪ್ಯಾಕಿಂಗ್ಗಳಿದೆ. ಒಂದು ಮಾಡಿಫೈಡ್ ಅಟ್ಮಾಸ್ಫಿರಿಕ್ ಪ್ಯಾಕೇಜಿಂಗ್ ಅಂತ ಇದೆ. ಅದರಲ್ಲಿ ಏನು ಅಂತ ಅಂದರೆ ಅದರಲ್ಲಿರೋವಂಥ ಏನು ನಮ್ಮದು ಇದಿದೆ ಅದನ್ನು ಹತೋಟಿಯಲ್ಲಿಟ್ಟು ಆಕ್ಸಿಜನ್ ಸಪ್ಲೈ ಅಥವಾ CO2 ಕಾನ್ಸಂಟ್ರೇಷನ್ನ ವೇರಿಯೇಷನ್ ಆಗ್ತಿರೋದನ್ನೂ ಹತೋಟಿಯಲ್ಲಿಟ್ಟು ಆ್ಯಕ್ಟಿವ್ ಪ್ಯಾಕೇಜಿಂಗು, ಪ್ಯಾಸಿವ್ ಪ್ಯಾಕೇಜಿಂಗ್ ಅಂತೇಳಿ ತುಂಬ ಥರದ್ದು ಪ್ಯಾಕೇಜಿಂಗ್ ಇರ್ತದೆ. ಅದೇ ನಾವು ಮೌಲ್ಯವರ್ಧನೆ ಮಾಡಿರುವಂಥ ಪದಾರ್ಥಗಳನ್ನ ಪ್ಯಾಕ್ ಮಾಡಬೇಕು ಅಂತಂದರೆ ಪ್ರತಿಯೊಂದಕ್ಕೂ ಸ್ಟ್ಯಾಂಡರ್ಡೈಸ್ಡ್ ಪ್ಯಾಕ್ಸ್ ಇರ್ತದೆ. ಕೆಲವೊಂದು ಸ್ಪೈಸಸ್ ಆದರೆ ಅಲ್ಯೂಮಿನಿಯಂ ಡಬ್ಬಗಳಿರ್ಬೋದು, ಯಾಕಂದರೆ ಅದರಲ್ಲಿ ಮೇನ್ ಕಾಂಪೋನೆಂಟು ಫ್ಲೇವರ್ಸ್ ಹೋಗಬಾರ್ದು ಅನ್ನೋದಿರ್ತದೆ. ಇಲ್ಲ ಅಂತಂದರೆ ಸ್ಟ್ಯಾಂಡಿಂಗ್ ಪೌಚಸ್ ಇರ್ತದೆ, ಆ ಥರದ್ದು ಪ್ಯಾಕ್ ಮಾಡಬೇಕಾಗುತ್ತೆ. ಮತ್ತು ಈಗ ಏನು ಅಂತಂದರೆ ಫುಲ್ಲು ಕವರ್ ಆಗೋಗೆ ಅಲ್ಲ, ಸೀತ್ರು ನಮಗೆ ಗೊತ್ತಾಗಬೇಕು ಒಳಗಡೆ ಏನು ನಾವು ಕ್ಯಾಂಡೀಸ್ ಪ್ಯಾಕ್ ಮಾಡಿದ್ದೀವ ಅಥವಾ ಪೌಡರ್ಸ್ ಹೇಗಿದೆ ಅನ್ನೋದಕ್ಕೆ ಒಂದು ವಿಂಡೋ ಇರುವಂಥದ್ದು. ಮತ್ತು ಅದ್ರ ಮೇಲೆ ಎಲ್ಲ ಲೇಬಲಿಂಗು ಆಗಬೇಕಾಗುತ್ತೆ. ಪ್ಯಾಕೇಜಿಂಗ್ ಅಂತಂದರೆ ಜಸ್ಟ್ ಪ್ಯಾಕ್ ಮಾಡಿ ಕಳಿಸೋದಲ್ಲ, ಇದರಲ್ಲಿ ಎಷ್ಟು ವೆಯ್ಟ್ ಇದೆ, ಯಾವ ವೆರೈಟಿ ಇದೆ, ಮತ್ತು ಯಾವತ್ತು ಇದನ್ನು ಹಾರ್ವೆಸ್ಟ್ ಮಾಡಿದ್ದೀವಿ, ಅದೆಲ್ಲ ಡೀಟೇಲ್ಸ್ ಇರೋದ್ರಿಂದ ಕನ್ಸ್ಯೂಮರ್ಗೆ ಒಂದು ಕ್ರೆಡಿಬಿಲಿಟಿ ಇರ್ತದೆ ತಗೊಳ್ವಾಗೋದನ್ನು. ಈಗ ಒಂದು ನಂಜನಗೂಡು ರಸಬಾಳೆನೇ ನಾವು ಪ್ಯಾಕ್ ಮಾಡಿ ಕಳಿಸ್ತೀವಿ ಅಂತಂದರೆ ನಂಜನಗೂಡು ರಸಬಾಳೆ ಅಂತ ಅದ್ರ ಮೇಲೆ ಬರೆದಿದ್ರೆ ಅದಕ್ಕೊಂದು ವ್ಯಾಲ್ಯೂನೇ ಜಾಸ್ತಿ ಆಗುತ್ತೆ, ತಕ್ಷಣ ತಗೋಬೇಕು ಅಂತ ಅನಿಸುತ್ತೆ, ಮತ್ತು ಇಲ್ಲಿಂದ ಬಂದಿದೆ ಅಂತ ಹೇಳಿ ಇರೋವಂಥ ಕ್ರೆಡಿಬಿಲಿಟಿನೂ ಇರ್ತದೆ. ನಂತರ ಈ ಪ್ಯಾಕೇಜಿಂಗ್ ಆದಮೇಲೆ ಪ್ಯಾಕೇಜಿಂಗ್ ಯಾಕೆ ಮಾಡೋದಂದ್ರೆ ಒಂದು ಬ್ರ್ಯಾಂಡಿಂಗ್ಗೋಸ್ಕರನೂ ಆಗುತ್ತೆ, ಜೊತೆಗೆ ಅದು ಸಂಸ್ಕರಣೆನೂ ಆಗುತ್ತೆ. ನಂತರ ಇದನ್ನು ನಾವು ಶೇಖರಣೆ ಮಾಡಬೇಕು ಅಂತ ಅಂದರೆ ನಾವು ಇವತ್ತು ಮಾರ್ಕೆಟ್ ಚೆನ್ನಾಗಿಲ್ಲ, ಒಂದು ಇನ್ನೊಂದು ತಿಂಗಳು ಬಿಟ್ಟು ಮಾಡಬೇಕು ಅಂತ ಅಂದರೆ, ಅಥವಾ ಚಂದನ್ ಅವ್ರು ಹೇಳ್ದಂಗೆ ಇವತ್ತು ಮಾರ್ಕೆಟ್ ಚೆನ್ನಾಗಿದೆ ನಾವು ಬೇಗ ಮಾಗಿಸ್ಬಿಟ್ಟು ಕೊಡಬೇಕು ಅಂದರೆ 2-3 ದಿನದಲ್ಲಿ ವರ್ಮಹಾಲಕ್ಷ್ಮಿ ಹಬ್ಬ ಇದೆ ಅಂತ ಅಂದರೆ ನಾವು ಹಣ್ಣನ್ನು ಬಾಳೆಹಣ್ಣನ್ನು ನಾವು ಮಾಗಿಸ್ಕೊಡ್ತೀವಿ ಅಂತ ಅಂದ್ರೂ, ಈ ಮೈಸೂರಂಥ ಪ್ರದೇಶದಲ್ಲಿ ಹಾಪ್ಕಾಮ್ಸಲ್ಲಿ ಒಂದು ಇಟಲಿಯನ್ ರೂಮ್ಸ್ಗಳೇ ಇದ್ದಾವೆ, ರೈಪ್ನಿಂಗ್ ಚೇಂಬರ್ಸ್ ಇದೆ, ಅಲ್ಲಿ ಅವ್ರ ಹತ್ರ ನೀವು ತೊಗೊಂಡೋಗಿ ಕೊಟ್ಟರೆ ಅವ್ರು ಮಿನಿಮಮ್ ಚಾರ್ಜ್ ಮಾಡಿ ನಿಮಗೆ ರೈಪನಿಂಗ್ ಮಾಡಿ ಕೊಡ್ತಾರೆ. ಅವರ ಅಂಕಿಅಂಶ ಪ್ರಕಾರ ನಮ್ಮ ಪ್ರತಿದಿನದ ಒಂದು ಡಿಮ್ಯಾಂಡ್ ಏನಿದೆ 4 ಟನ್ ಬಾಳೆಹಣ್ಣಿದೆ ನಮ್ಮ ಈ ಮೈಸೂರು ಇದಕ್ಕೆ. ಸೊ ಅವರು ಅದರಷ್ಟು ಅವರಿಗೆ ಕೆಪಾಸಿಟಿ ಇದೆ, ಅದನ್ನು ಮಾಡಿ ಕೊಡ್ತಾರೆ. ನಾವು ಸುಲಭವಾಗಿ ಕೂಡ ಮನೆಯಲ್ಲಿ ಕೂಡ ನಾವು ಮಾಡ್ಕೋಬೋದು. ಜೊತೆಗೆ ಶೇಖರಣೆ ಮಾಡ್ತೀವಿ ನಾವು, ಓಕೆ ಇವತ್ತು ಕೊಡೋದಿಲ್ಲ ಇನ್ನೊಂದು ವಾರ ಬಿಟ್ಟು ಕೊಡ್ತೀವಿ ಅಂತ ಅಂತಂದರೆ ಅದರಲ್ಲಿ ಕೋಲ್ಡ್ ಸ್ಟೋರೇಜ್ ರೂಮ್ಸ್ ಇರ್ಬೋದು, ರೆಫ್ರಿಜರೇಟೆಡ್ ರೂಮ್ಸ್ ಇರ್ಬೋದು, ಜೊತೆಗೆ CA ಸ್ಟೋರೇಜ್ ಅಂತ ಹೇಳ್ತೀವಿ, ಅಂದರೆ ಕಂಟ್ರೋಲ್ಡ್ ಅಟ್ಮಾಸ್ಫಿಯರ್ ಸ್ಟೋರೇಜ್. ಅಲ್ಲಿ ನಾವು ಬರೀ ಟೆಂಪ್ರೇಚರ್ ಮಾತ್ರ ಕಡಿಮೆ ಮಾಡೋದಲ್ಲ, ಎಷ್ಟು ನಮಗೆ ಉಷ್ಣಾಂಶ ಜೊತೆಗೆ ನಾವು ಏರ್ ಕಾನ್ಸಂಟ್ರೇಷನ್ ಕೂಡ ನಾವು ಚೆಕ್ ಮಾಡಿ ಇದು ಮಾಡ್ತೀವಿ. ಅಂದರೆ ಇಷ್ಟೇ ಪರ್ಸೆಂಟೇಜ್ ಆಕ್ಸಿಜನ್ ಇರಬೇಕು, ಇಷ್ಟು ಪರ್ಸೆಂಟೇಜ್ ಕಾರ್ಬನ್ ಡೈಆಕ್ಸೈಡ್ ಇರಬೇಕು, ಉಳಿದಿರೋದನ್ನ ತೆಗೆದು ಇದು ಮಾಡಬೇಕು. ಮತ್ತು ಇಥಿಲಿನ್ ಅನ್ನೋದು ನಮ್ಮ ವಾತಾವರಣದಲ್ಲಿರೋದನ್ನ ಅದನ್ನು ಎಷ್ಟು ಕಂಟ್ರೋಲಲ್ಲಿ ಇಡಬೇಕು ಅಂಥೇಳಿ ಅದನ್ನು ಮಾಡುವಂಥದ್ದು ಇದೆ. ಯೂಶ್ವಲಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ಹೈ ಎಂಡ್ ಕಮರ್ಷಿಯಲ್ ಕ್ರಾಪ್ಸ್ಗಳಿಗೆಲ್ಲ ಈ CA ಸ್ಟೋರೇಜ್ನ ಉಪಯೋಗಿಸ್ತಾರೆ. ಇಷ್ಟು ಸ್ಟೋರೇಜ್ ಫೆಸಿಲಿಟೀಸ್ ಆದಮೇಲೆ ನಾವು ಓಕೆ ನಾವು ಪ್ರೊಸೆಸಿಂಗ್ ಮಾಡೋಣ ಅಂತ ಹೋದರೆ ಚಂದನ್ ಅವರು ಹೇಳ್ತಾರೆ ಅದ್ರ ಬಗ್ಗೆ.
1: ಪ್ರೊಸೆಸಿಂಗ್ ಜೊತೆಗೆ ಒಂದು ಇನ್ನೊಂದೆರಡು ಮಾತುಗಳನ್ನ ಹೇಳ್ತೇನೆ. ಈಗ ಹಣ್ಣನ್ನು ಮಾಡಿಸೋದ್ರ ಬಗ್ಗೆ, ಈಗ ಅಪ್ಕಮ್ಸಲ್ಲೂ ಕೂಡ ಹಣ್ಣು ಮಾಡಿಸುವಂಥ ಘಟಕಗಳು ಇದ್ದಾವೆ. ರೈತರನ್ನೇ ಅವರ ಒಂದು ಮನೆಗಳಲ್ಲೇ ಬೇಕಿದ್ರೆ ಸಣ್ಣ ಪ್ರಮಾಣದಲ್ಲಿ ಒಂದು ಘಟಕಗಳನ್ನ ನಿರ್ಮಿಸ್ಕೋಬೋದು. ನಮ್ಮ ಭಾರತೀಯ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಹೆಸರಘಟ್ಟದಲ್ಲಿದೆ, ರೈತರ ಸ್ನೇಹಿ ಒಂದು ಘಟಕವನ್ನು ಅಭಿವೃದ್ಧಿಪಡಿಸಿದರೆ ಏನು ಅಂತಂದರೆ, ಈ PVC ಪೈಪ್ಗಳನ್ನು ಉಪಯೋಗಿಸ್ಕೊಂಡು ಚೌಕಾಕಾರವಾಗಿ ಒಂದು ಮನೆಯನ್ನು ಮಾಡ್ಕೋಬೇಕು. ಅದನ್ನು ಒಂದು ದಪ್ಪ ಇರುವಂಥ ಪಾಲಿಥಿನ್ ಕವರ್ನಲ್ಲಿ ಇಡಬೇಕು. ಇಟ್ಟಾದ ಮೇಲೆ ಈ ಕಾಯಿಗಳನ್ನ ಪ್ಲಾಸ್ಟಿಕ್ ಕ್ರೇಟ್ಗಳಲ್ಲಿ ಹಾಕಿ ಆ ಕೊಠಡಿ ಒಳಗಡೆಗೆ, ಆ ಪ್ಲಾಸ್ಟಿಕ್ ಕೊಠಡಿ ಏನಿರ್ತದೆ ಅದರೊಳಗಡೆಗೆ ಇಡಬೇಕು. ಇಟ್ಟಾದ ಮೇಲೆ ಇವತ್ತು ಎಥಿಲಿನ್ ಗ್ಯಾಸ್ ಅನ್ನೋದು ನಾವು ಪರ್ಫ್ಯೂಮ್ ಎಲ್ಲ ಹೊಡ್ಕೊಳ್ಳುವಂಥ ಒಂದು ಟಿನ್ ಇದೆಯಲ್ಲ ಅದೇ ರೀತಿ ಬರುತ್ತೆ, ಅಮೆಝಾನಲ್ಲೆಲ್ಲ ಸಿಗುತ್ತೆ. ಅದು ಒಂದು ಟಿನ್ಗೆ ಒಂದು 200-250 ರೂಪಾಯಿ ಇರುತ್ತೆ. ಸುಮಾರು ಒಂದು 2 ಟನ್ನಷ್ಟು ಕಾಯಿಗಳನ್ನ ಹಣ್ಣು ಮಾಡಬಹುದು, ಅಂದರೆ 1 ಕೆಜಿಗೆ 25 ಪೈಸೆ ಬೀಳುತ್ತೆ ಖರ್ಚು ಅಷ್ಟೇ. ಈ ಕಾಯಿಗಳನ್ನ ನಾವು ಆ ಚೇಂಬರ್ ಒಳಗಡೆ ಇಟ್ಟಾದಮೇಲೆ ಆ ಟಿನ್ನಲ್ಲಿರುವಂಥ ಎಥಿಲಿನ್ ಗ್ಯಾಸನ್ನು ಎಲ್ಲಿ ಜಾಗ ಖಾಲಿ ಇರ್ತದಲ್ಲ ಆ ಜಾಗದಲ್ಲಿ ಸ್ಪ್ರೇ ಮಾಡಿಬಿಟ್ಟು ಆ ಚೀಲದ ಅಂದರೆ ಪ್ಲಾಸ್ಟಿಕ್ ಕವರ್ದು ಬಾಯಿಯನ್ನು ಕಟ್ಬಿಟ್ಟು 24 ತಾಸು ಬಿಟ್ಬಿಡೋದು. ಅದಾದ ನಂತರ ಅದನ್ನು ಚೀಲವನ್ನು ಕೊಠಡಿನ ಓಪನ್ ಮಾಡಿ ಕಾಯಿಗಳನ್ನ CFP ಬಾಕ್ಸ್ಗಳಿಗೆ ಹಾಕಿ ಮಾರ್ಕೆಟ್ಗೆ ಕಳಿಸೋದ್ರಿಂದ ಭಾಳ ಸುಲಭವಾಗಿ

0: ರೈತರುಗಳನ್ನೇ ಮನೆ ಹಂತದಲ್ಲೇ ಕಾಯಿಗಳನ್ನ ಹಣ್ಣು ಮಾಡ್ಬೋದು. ಮತ್ತು ಪ್ಯಾಕೇಜಿಂಗ್ ಬಗ್ಗೆನೂ ಮೇಡಮ್ ಹೇಳಿದ್ರು ಆವಾಗ್ಲೇ. ಒಂದು ನಾನು ಹೇಳೋದು ಅಂತಂದರೆ, ಈಗ ನುಗ್ಗೆ ಸೊಪ್ಪು ಮೊದಲು ಎಲ್ಲೂ ಸಿಗ್ತಿರಲಿಲ್ಲ, ಇವತ್ತು ಮಾರ್ಕೆಟಲ್ಲಿ ಮಾರ್ತಿರಲಿಲ್ಲ, ಬಟ್ ಇವತ್ತು ಮಾರ್ಕೆಟಲ್ಲಿ ಮಾರ್ತಾ ಇದ್ದಾರೆ ನುಗ್ಗೆ ಸೊಪ್ಪನ್ನುವೆ. ಈಗ ನಾವು ಹೊರಗಡೆನೆ ಯಾವುದೇ ರೀತಿಯ ಪ್ಯಾಕಿಂಗ್ ಮಾಡ್ದೇನೆ ನುಗ್ಗೆ ಸೊಪ್ಪು ಇಟ್ಟು ಅಂದರೆ ಒಂದು ದಿವಸದಲ್ಲೇ ಎಲ್ಲ ಬಾಡ್ಕೊಂಡಂಗೆ ಆಗುತ್ತೆ. ರೈತರ ಬೇಕಿರೆ ಒಂದು ಸಿಂಪಲ್ ಟೆಕ್ನಿಕ್ ಅಂತಂದರೆ, ಪಾಲಿಪ್ರೊಪಿಲಿನ್ ಅಂತ ಕವರ್ಗಳು ಬರುತ್ತೆ, ಪ್ಲಾಸ್ಟಿಕ್ ಕವರ್ಗಳು, ಅದರಲ್ಲಿ ಇಟ್ಟುಬಿಟ್ಟು ಜಸ್ಟ್ ಸೀಲ್ ಮಾಡಿ ಇಟ್ಟು ಅಂತಂದ್ರೂ ಎರಡು ದಿವಸ ಸಾಮಾನ್ಯ ವಾತಾವರಣದಲ್ಲೇ ಫ್ರೆಶ್ ಆಗಿರ್ತವೆ ಅದು. ಹಾಗಾಗಿ ಇಂಥ ಒಂದು ಸಣ್ಣ ಸಣ್ಣ ಒಂದು ಕೊಯ್ಲೋತ್ತರ ತಂತ್ರಜ್ಞಾನಗಳನ್ನ ಅಳವಡಿಸ್ಕೋದ್ರಿಂದ ಹೆಚ್ಚಿನ ದಿನ ಬಾಳಿಕೆ ಬರುವಂಗೆ ನಾವು ಕಾಪಾಡ್ಕೋಬಹುದು. ಈಗ ನಮಗೆ ಕೊಯ್ಲೋತ್ತರ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳೋದು ಒಂದು ಇತ್ತು ಅಂತಂದರೆ, ಈ ವರ್ಷ ನಾವು ನೋಡಿದ್ದೀವಿ ಮಾವು ಆಗ್ಬೋದು, ನೇರಳೆ ಆಗ್ಬೋದು, ಹೆಚ್ಚೆತ್ತವಾಗಿ ನಾವು ಬೆಳೆವನ್ನು ಬೆಳೆ ಬಂತು. ಈಗ ಅದನ್ನು ಹಾಗೆಯೇ ಭಾಳಷ್ಟು ಕಡಿಮೆ ರೇಟಲ್ಲಿ ಇವತ್ತು ಮಾರ್ಕೆಟ್ ಆಗ್ತಾ ಇರ್ತವೆ. ಎಷ್ಟೋ ಸಲ ನಾವು ಟೊಮೆಟೋ ರೈತರುಗಳೆಲ್ಲ ರೋಡಿಗೆ ತಂದು ಸುರಿತಾರೆ, ಆವಾಗ ಏನಾಗುತ್ತೆ ಅಂತಂದರೆ ಅದನ್ನು ಯಾಕೆ ನಾವು ಸಂಸ್ಕರಣೆ ಮಾಡಬಾರ್ದು, ಈ ರೀತಿಯಾದಂಥ ಒಂದು ಪ್ರಶ್ನೆಗಳು ಉದ್ಭವ ಆಗ್ತವೆ. ಹಾಗಾಗಿ ಈಗ ಅಕಸ್ಮಾತ್ ಯಾವಾಗ ನಮಗೆ ಬೆಳೆ ಹೆಚ್ಚು ಆಗಿರುತ್ತದೆ, ಯಾವ ಬೆಳೆಗಳಿಗೆ ನಮಗೆ ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಇರ್ತದೆ, ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಸಂಸ್ಕರಣೆಯನ್ನು ಮಾಡಿ ಮೌಲ್ಯವರ್ಧನೆಯನ್ನು ಮಾಡುವಂಥದ್ದು. ಈ ಸಂಸ್ಕರಣೆ ಅಂತಂದರೆ ಯಾವುದು ಹಾಳಾಗ್ತಾ ಇರ್ತದಲ್ಲ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಅದು ಎಲ್ಲ ರೀತಿಯಿಂದಲೂ ಸ್ವೀಕರಣೆ ಮಾಡುವಂಗೆ ಮಾಡುವಂಥದ್ದು. ಒಂದು ರೂಪಾಯಿಗೆ ನಾವು ಬೆಳೆ ಬರ್ತಾ ಇದ್ದಂಥ ಬೆಳೆಗಳಿಗೆ ಅದಕ್ಕೆ 5 ರೂಪಾಯಿ ಬೆಲೆಗೆ ಮಾರಾಟ ಮಾಡುವಂಥದ್ದನ್ನು ನಾವು ಮೌಲ್ಯವರ್ಧನೆ ಅಂತ ಹೇಳ್ತಾ ಇದ್ದೀವಿ. ಈಗ ನಾವು ಆಗಲೇ ರಶ್ಮಿ ಮೇಡಮ್ ಅವರು ಹೇಳ್ತಾ ಇದ್ದಂಗೆ, ನಾವು ಬೆಳೀತಾ ಇರುವಂಥ ಬೆಳೆಗಳಲ್ಲಿ 2% ಅಷ್ಟೇ ನಾವು ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದೀವಿ ಅಂತನ್ಬಿಟ್ಟು. ಹಾಗಾಗಿ ಬೇರೆ ದೇಶಗಳಿಗೆ ಹೋಲಿಸ್ಕೊಂತು ಅಂದರೆ ನಮ್ಮ ದೇಶದಲ್ಲಿ ಮಾಡ್ತಾ ಇರುವಂಥ ಮೌಲ್ಯವರ್ಧನೆ ಭಾಳನೇ ಕಡಿಮೆ. ಹಾಗಾಗಿ ಇದಕ್ಕೆ ಭಾಳಷ್ಟು ಡಿಮ್ಯಾಂಡ್ ಇದೆ. ಮೌಲ್ಯವರ್ಧನೆಗೆ ನಾವು ಹೋಗಬೇಕು ಅಂತಂದಾಗ ನಮ್ಮ ಸುತ್ತಮುತ್ತ ನಾವು ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀವಿ, ಯಾವುದರಲ್ಲಿ ಹೆಚ್ಚಿನ ಕೊಯ್ಲೋತ್ರ ನಷ್ಟ ಆಗ್ತಾ ಇದೆ ಅಂತ ಅದನ್ನು ತಗೊಂಡು ಬೇರೆ ಬೇರೆ ಅಂಥ ಸಂಸ್ಕೃತ ಪದಾರ್ಥಗಳನ್ನ ಮಾಡಬೇಕು. ಮತ್ತು ಪದಾರ್ಥಗಳನ್ನ ಮಾಡಬೇಕಾದಾಗ ಸ್ವಚ್ಛವಾದಂಥ ಜಾಗದಲ್ಲಿ ಮಾಡಬೇಕು, ಏಕೆಂದರೆ ತಿನ್ನುವಂಥ ಆಹಾರ ಯಾರಿಗಾರು ತಿಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗ್ಬೋದು ಅನ್ನೋ ಕಾರಣಕ್ಕೆ ಸ್ವಚ್ಛವಾದಂಥ ಒಂದು ಪ್ರದೇಶದಲ್ಲಿ ಅದನ್ನು ಸಂಸ್ಕರಣೆಯನ್ನು ಮಾಡಬೇಕು. ಮತ್ತು ಗುಣಮಟ್ಟವನ್ನು ಕಾಪಾಡಿಕೊಳ್ಳೋದು ಭಾಳಷ್ಟು ಮುಖ್ಯ. ಇವತ್ತು FSSC ಅವರು ಒಂದು ಜ್ಯೂಸು ಅಂತಂದ್ರೂ ಇದಕ್ಕೆ ಇಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಅಂಶ ಇರಬೇಕು, ಹುಳಿ ಅಂಶ ಇರಬೇಕು, ಹಣ್ಣಿನ ತಿರುಳಿರಬೇಕು ಅಂತ ಹೇಳಿದ್ದಾರೆ. ಆ ನಿಯಮವನ್ನು ನಾವು ಸರಿಯಾಗಿ ಅನುಸರಿಸ್ಕೋಬೇಕು. ಮತ್ತು ನಾವು ಪದಾರ್ಥಗಳನ್ನ ಮಾಡೋದಕ್ಕೆ ಮುಂಚೆ ಮಾರುಕಟ್ಟೆಯಲ್ಲಿ ಒಂದು ಸಮೀಕ್ಷೆಯನ್ನು ಮಾಡ್ಕೋಬೇಕು. ಯಾವ ಪದಾರ್ಥಗಳಿಗೆ ಬೇಡಿಕೆ ಇದೆ, ಅದನ್ನು ಯಾವ ರೀತಿ ತೊಗೊಂಡೋಗಿ ಕೊಡಬೇಕು, ಎಷ್ಟು ಬೇಡಿಕೆ ಇದೆ ಅಂತ ಒಂದು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ನಾವು ಪದಾರ್ಥಗಳನ್ನ ತಯಾರಿ ಮಾಡಬೇಕು. ಒಂದು ಪದಾರ್ಥಗಳಿಗೆ ಬೇಡಿಕೆ ಬಂತು ಅಂತಂದರೆ ಅದನ್ನು ನಾವು ತಯಾರಿ ಮಾಡಿ ನಿರಂತರವಾಗಿ ಸರಬರಾಜು ಮಾಡಬೇಕು. ಇವತ್ತು ಕೊಟ್ಟು ಚೆನ್ನಾಗಿ ಇವತ್ತೊಂದು ಪದಾರ್ಥ ಕೊಟ್ವಿ ಚೆನ್ನಾಗಿದೆ ಅಂತಂದರೂ ಮತ್ತೆ ಬೇಡಿಕೆ ಬಂತು ಅಂತಂದ್ರೆ ನಮ್ಮ ಹತ್ರ ಇಲ್ಲ ಅಂತಂದಾಗ ಮಾರುಕಟ್ಟೆಯಲ್ಲಿ ನಮ್ಮ ಸಂಸ್ಕೃತ ಪದಾರ್ಥಗಳನ್ನ ಮಾರಾಟ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ನಿರಂತರವಾದಂಥ ಒಂದು ಸಪ್ಲೈ ಮಾಡುವಂಥದ್ದು ನಾವು ನೋಡ್ಕೋಬೇಕು.
1: ರೈತ ಬಾಂಧವರೇ,
2: ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ?
1: ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
2: ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ.
1: ಕೇಳಿ,
2: ಆನಂದಿಸಿ
1: ಮೈಸೂರು ಆಕಾಶವಾಣಿಯ
2: ಕೃಷಿ ರಂಗ ಕಾರ್ಯಕ್ರಮಗಳನ್ನು.
3: ಸಂಸ್ಕರಣೆ ಮಾಡುವಾಗ ನಮಗೆ ತುಂಬ ಥರದ ಪದಾರ್ಥಗಳನ್ನ ಮಾಡ್ಬೋದು. ಮೊದಲನೇದಾಗಿ ಈಸಿಯೆಸ್ಟ್ ಮೆಥಡ್ ಏನು ಅಂತಂದರೆ ಒಂದು ಪಲ್ಪಿಂಗ್ ಅಂತ ಹೇಳ್ತೀವಿ. ಆ ಹಣ್ಣನ್ನು ತಿರುಳು ತೆಗೆದುಬಿಟ್ಟು ದೊಡ್ಡ ದೊಡ್ಡ ಡ್ರಮ್ಸ್ಗಳಲ್ಲಿ ತುಂಬಿಸಿಡೋವಂಥದ್ದಾಗಲಿ, ಅದನ್ನು ನಾವು ಪ್ಯಾಶ್ಚರೈಸ್ ಮಾಡಿ ಇಡೋವಂಥದ್ದು, ಹೀಟ್ ಹಾಕಿ ಮಾಡೋವಂಥದ್ದು, ಅಥವಾ ಪರ್ಮಿಸಬಲ್ ಪ್ರಿಸರ್ವೇಟಿವ್ಸ್ ಹಾಕಿ ಮಾಡುವಂಥದ್ದಿರ್ಬೋದು, ಅದನ್ನು ಪಲ್ಪ್ ಮಾಡಿಟ್ಕೊಂಡ್ರೆ ಇವಾಗ ಹಣ್ಣುಗಳು ಬಂದಿದೆ, ಹಣ್ಣುಗಳಿಂದ ಜಸ್ಟ್ ಪಲ್ಪ್ ಮಾಡಿಕೊಂಡು ಪ್ಯಾಕೆಟ್ಸಲ್ಲಿ ಕೂಡ ಇಡ್ಬೋದು. ಫ್ರೀಜ್ ಮಾಡಿ ಇಡೋ ಅಂತದಾದ್ರೆ -18 degrees Celsius ಅಷ್ಟರಲ್ಲಿ ಇಡಬೇಕಾಗತ್ತೆ ತಾಪಮಾನದಲ್ಲಿ. ಇಲ್ಲ ಅಂತಂದ್ರೆ ಇದನ್ನ ನಾವು ಯಾವಾಗ ಬೇಕೋ ಆವಾಗ ತಗೊಂಡು ಅದರಿಂದ ನಾವು ಬೇರೆ ಬೇರೆ ಐಸ್ ಕ್ರೀಮ್ ಇಂಡಸ್ಟ್ರಿಗಾಗ್ಲಿ ಅಥವಾ ಜಾಮ್ ಮಾಡೋಕ್ಕಾಗ್ಲಿ ಅಥವಾ ಬೇರೆ ಬೇರೆ ಥರದ ಡ್ರಿಂಕ್ಸ್ ಮಾಡಲಿಕ್ಕಾದ್ರೂ ನಾವು ಉಪಯೋಗಿಸ್ಬೋದು. ಇಲ್ಲ ಪಲ್ಪ್ ಮಾಡಿಬಿಟ್ಟೆ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದಾಗುತ್ತೆ. ಈ ಪಲ್ಪಿಂಗ್ ಮಾಡೋದ್ರಿಂದ ಏನು ಅಂತ ಅಂದರೆ ಅದು ಸಿಪ್ಪೆ ತೆಗೆದುಬಿಟ್ಟು ಅದರಲ್ಲಿರೋ ಅಂಥ ಬೀಜಗಳನ್ನ

0: ಜಲೀಕರಣ ಮಾಡುವಂಥ ಪ್ರೊಸೀಜರ್ಗೆ ನಾವು ಏನು ಉಪಯೋಗಿಸ್ಕೋಬೋದು ಅಂದರೆ, ನಾವು ಯೂಶಲಿ ನಮ್ಮಲ್ಲಿ ಇರೋ ಹಂಗೆ ಸನ್ ಡ್ರೈಯಿಂಗ್ ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಳ್ಳೋದಾಗಲಿ, ಶೇಡ್ ಡ್ರೈಯಿಂಗ್ ಮಾಡೋದಾಗಲಿ, ಅಥವಾ ಯಂತ್ರಗಳನ್ನ ಉಪಯೋಗಿಸಿ ಡಿಹೈಡ್ರೇಟರ್ಸ್ ಉಪಯೋಗಿಸಿ ನಾವು ಅದನ್ನ ಡಿಹೈಡ್ರೇಷನ್ ಮಾಡುವಂಥದ್ದು ತುಂಬ ಸುಲಭವಾದ ವಿಧಾನ. ಇದಕ್ಕೇನು ಜಾಸ್ತಿ ಪ್ರಿಪ್ರೇಷನ್ ಬೇಕಾಗಿರೋಲ್ಲ. ಅದಕ್ಕೆ ಸರಿಯಾದ ಹಂತದಲ್ಲಿ ಇರೋವಂಥದ್ದನ್ನು ತೊಗೊಂಡು ಹಣ್ಣು ಅಥವಾ ತರಕಾರಿನ ಕಟ್ ಮಾಡಿ ಪೀಸಸ್ ಆಗಿ ಕೂಡ ನಾವು ಡಿಹೈಡ್ರೇಷನ್ ಮಾಡ್ಬೋದು, ಇಲ್ಲ ಪೌಡರ್ ಫಾರ್ಮಲ್ಲಾದರೂ ಮಾಡಿಡ್ಬೋದು. ಮತ್ತು ಒಂದು 1 ಕೆಜಿ ಇದ್ದರೆ ನಮಗೆ 100 ಗ್ರಾಮ್ ಡಿಹೈಡ್ರೇಟೆಡ್ ಪ್ರಾಡಕ್ಟ್ ಬರುತ್ತೆ. ಅಂದರೆ ನಾವು ಶೇಖರಣೆ ಮಾಡಬೇಕಾಗಿರೋ ಜಾಗ ಕೂಡ ಕಮ್ಮಿ ಆಗುತ್ತೆ, ಮತ್ತು ಪ್ಯಾಕೇಜಿಂಗ್ ಮೆಟೀರಿಯಲ್ ಕೂಡ ಕಡಿಮೆ ಬೇಕಾಗುತ್ತೆ ಈ ಥರ ಪ್ರೊಸೀಜರ್ ಮಾಡೋದ್ರಿಂದ. ನುಗ್ಗೆ ಸೊಪ್ಪಿನ ಪುಡಿ ಆಗ್ಬೋದು, ಅಥವಾ ಕರಿಬೇವಿನ ಸೊಪ್ಪಿನ ಪುಡಿ ಇರ್ಬೋದು, ಅಥವಾ ನಾವು ಬಾಳೆಹಣ್ಣನ್ನೇ ಆಗಲಿ, ಹಣ್ಣು ಅಥವಾ ಕಾಯಿನ ಕೂಡ ನಾವು ಬಾಕಾ ಹೂ ಅಂತ ಏನು ಕರಿತೀವಿ, ಬಾಳೆಕಾಯಿನ ಹುಡಿ ಅಂತ ಹೇಳ್ತೀವಿ, ಅದನ್ನು ಕೂಡ ಕಾಯಿ ಬಾಳೆಕಾಯಿನ ತೊಗೊಂಡು ಅದನ್ನು ಕಟ್ ಮಾಡಿ ನಾವು ಒಣಗಿಸಿ ಬಿಸಿಲಲ್ಲಾದ್ರೂ ಒಣಗಿಸ್ಬೋದು, ಅಥವಾ ಡಿಹೈಡ್ರೇಟ್ಲಾದ್ರೂ ಒಣಗಿಸಿ ನಾವು ಅದನ್ನು ಸಂಸ್ಕರಣೆ ಮಾಡ್ಬೋದು.
1: ಈಗ ಸಂಸ್ಕರಣೆ ಅಂತ ಬಂದಾಗ ಈಗ ಫಸಲು ಜಾಸ್ತಿ ಇರ್ತದೆ ಮೇಡಮ್, ಆವಾಗಲೇ ಹೇಳಿದ್ರು ಪಲ್ಪ್ ಮಾಡ್ಬೋದು ಅಂತಂದ್ಬಿಟ್ಟು, ಭಾಳಷ್ಟು ಸಲ ನಾವೇನು ಅನ್ಕೋತೀವಿ ಪಲ್ಪ್ಗೆ ಅಂತಂದರೆ ಅದನ್ನು ಶೇಖರಣೆ ಮಾಡಬೇಕು ಅಂದರೆ ಫ್ರೀಜಿಂಗೇ ಹೋಗಬೇಕು ಅಂತ ಅನ್ಕೋತೀವಿ, ಅದಕ್ಕಾಗಿ ಫ್ರೀಸರ್ಸ್ ಬೇಕು, ಕಂಟಿನ್ಯೂಸ್ ಕರೆಂಟ್ ಸಪ್ಲೈ ಬೇಕು, ಇವೆಲ್ಲವೂ ನಮ್ಮ ಮುಂದುಗಡೆ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಅದಕ್ಕಾಗಿ ಭಾಳ ಸುಲಭವಾಗಿ ರಿಟಾರ್ಟ್ ಪೌಚಿಂಗ್ ಅಂತ ಮಾಡ್ತೀವಿ. ಅಂತಂದರೆ ಹಣ್ಣುಗಳನ್ನ ನಾವು ಅದನ್ನು ತಿರುಳನ್ನು ತಗೊಂಡು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಅದನ್ನು ಕುದಿ ಬರೋಂಗೆ ಕುದಿಸ್ಕೊಳ್ಳೋದು. ಅದಾದಮೇಲೆ ರಿಟಾರ್ಟ್ ಪ್ಯಾಕೇಜ್ ಅಂತಲೇ ಸ್ಪೆಷಲ್ ಬೇರೆ ಥರದ್ದು ವಿಶೇಷವಾದಂಥ ಒಂದು ಪ್ಯಾಕೇಜಿಂಗ್ ಇಟ್ಟಿರ್ತಾರೆ, ಅದರಲ್ಲಿ ಹಾಕಿ ಸೀಲ್ ಮಾಡಿ ಈ ಬಿಸಿ ನೀರಿನ ಒಳಗಡೆಗೆ ಆ ಇಡೀ ಪ್ಯಾಕೆಟನ್ನು ಹಾಕಿ ಒಂದು 15 ನಿಮಿಷ ಕುದಿಸಿ ಆಮೇಲೆ ಪ್ಯಾಕೆಟನ್ನು ತಗೊಂಡು ಗಾಳಿನಲ್ಲಿ ತಣ್ಣಮಾಗಿ ಇಟ್ಕೋತು ಅಂತಂದರೆ ಕನಿಷ್ಠ ಅಂದರೂ 3 ತಿಂಗಳು ಸಾಮಾನ್ಯ ವಾತಾವರಣದಲ್ಲೇ ಶೇಖರಣೆ ಮಾಡಿ ಇಟ್ಕೋಬಹುದು. ಹಾಗಾಗಿ ಎಕ್ಸ್ಟ್ರಾ ಖರ್ಚುಗಳು ಬರೋದಿಲ್ಲ. ಈ ಪಲ್ಪನ್ನು ಐಸ್ ಕ್ರೀಮ್ ಅಂಗಡಿಗಳಿಗೆ ಅಥವಾ ಜ್ಯೂಸ್ ಅಂಗಡಿಗಳಿಗೆ ಎಲ್ಲವೂ ಕೂಡ ಸರಬರಾಜು ಮಾಡ್ಬೋದು. ನಾವು ಹಿಂದೆ ಒಂದು ಹಲಸಿನ ತಿರುಳನ್ನು ಶೇಖರಣೆ ಮಾಡೋದು ಹೇಗೆ ಅಂತ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ವಿ. ಒಬ್ಬ ರೈತರಿಗೂ ಕೂಡ ಅದನ್ನು ಮಾಹಿತಿಯನ್ನು ಕೊಟ್ವಿ. ಚಿಕ್ಕಮಗಳೂರಲ್ಲಿ ಸಕ್ರಾಯಿಪಟ್ಟಣ ಅಂತ ಇದೆ, ಅಲ್ಲಿ ಒಬ್ಬರು ರೈತರು. ಅವ್ರೇನು ಮಾಡಿದ್ರು ಅಂತಂದರೆ ಅಲ್ಲಿ ಎಲ್ಲ ಹಲಸನ್ನು ಅಲ್ಲಿ ಒಂದು ರೀತಿಯಾದ ಹಲಸು ಬರುತ್ತೆ ಅಂತಂದರೆ ನಮ್ಮಲ್ಲಿ ಭಾಗದಲ್ಲಿ ಏನು ಅಂತಂದರೆ ಹಣ್ಣಾದಮೇಲೂ ಅದು ಗಟ್ಟಿಯಾಗಿ ಸೊಳ್ಳೆಗಳು ಇರ್ತವೆ. ಅಲ್ಲಿ ಏನು ಅಂತಂದರೆ ಹಣ್ಣಾದಮೇಲೆ ಆ ಸೊಳ್ಳೆಗಳೆಲ್ಲ ಮೆದುವಾಗ್ಬಿಟ್ಟಿರ್ತವೆ, ಅದು ಯಾರೂ ಮುಟ್ಟೋದೂ ಇಲ್ಲ ಅದನ್ನು. ಹಾಗೆ ಮರದಲ್ಲಿ ಬಿದ್ದು ಅವು ದನಕರುಗಳು ತಿಂದು ಹೊಟ್ಟವು ಹಾಳಾಗುತ್ತೆ. ಅಂಥ ತಿರುಳುಗಳನ್ನ ಕಾಯಿಗಳಿಂದ ಹಣ್ಣುಗಳನ್ನ ತಿರುಳುಗಳನ್ನ ತಗೊಂಡು ಅವನು ಹಣ್ಣಿನ ತಿರುಳನ್ನು ಮಾಡಿ ಶೇಖರಣೆ ರಿಟಾರ್ಟ್ ಪ್ಯಾಕಿಂಗ್ ಮಾಡಿ ಮಾರಾಟವನ್ನು ಮಾಡ್ತಾ ಇದೆ. ಅವನು ಒಂದು ಹೆಜ್ಜೆ ಮುಂದೆ ಹೇಗೆ ಹೋದ ಅಂತಂದರೆ ಈ ಬೆಂಗಳೂರಲ್ಲೆಲ್ಲವೂ ಈ ದೋಸೆ ಬ್ಯಾಟರ್ಗಳನ್ನ ಸಪ್ಲೈ ಮಾಡ್ತಾರೆ, ದೋಸೆ ಹಿಟ್ಟನ್ನು. ಅದಕ್ಕೆ ಈಗ 1 ಕೆಜಿಗೆ 100 ಗ್ರಾಮ್ ಹಲಸಿನ ತಿರುಳನ್ನು ಮಿಕ್ಸ್ ಮಾಡಿಬಿಟ್ಟು ಇನ್ನೂ 50 ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಮಾರಾಟ ಮಾಡಲಿಕ್ಕೆ ಅವನು ಪ್ರಾರಂಭ ಮಾಡ್ದ. ಇದರಿಂದ ಅವನು ಹೇಳಿದ್ದು ಅಂದರೆ ಹೆಚ್ಚಿಗೆ ಅವನು ಲಾಭವನ್ನು ಗಳಿಸ್ತಾ ಇದ್ದೀನಿ ಅಂತ ಅಂತಂದ್ಬಿಟ್ಟು ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ಗೆ ಹೋಗ್ತೀವಿ ಅಂತಂದ್ರೂ ಇಲ್ಲಿ ಏನು ಅಂತಂದರೆ ಭಾಳಷ್ಟು ಜನಕ್ಕೆ ಏನು ಅಂತಂದರೆ ಅದಕ್ಕೊಂದು ನಮಗೆ ಡ್ರೈಯರ್ ಬೇಕು, ಅದಕ್ಕೊಂದು 50-60 ಸಾವಿರ ರೂಪಾಯಿ ಬರುತ್ತೆ, ಕಂಟಿನ್ಯೂಸ್ ಎಲೆಕ್ಟ್ರಿಸಿಟಿ ಬೇಕು, ಇವೆಲ್ಲವೂ ತಲೆ ಒಳಗಡೆ ಹೋಗುತ್ತೆ. ಹಾಗಾಗಿ ಭಾಳ ಸುಲಭವಾಗಿ ಮಾಡುವಂಥ ಒಂದು ವಿಧಾನ ಏನಂತಂದರೆ ಪಾಲಿ ಸೋಲಾರ್ ಡ್ರೈಯರ್ಸ್ಗಳಂತ ಮಾಡ್ಕೊಳ್ಳುವಂಥದ್ದು. ನಮಗೆ ಎಷ್ಟು ಅಗಲಕ್ಕೆ ಸೈಜ್ಗೆ ಬೇಕೋ ಆ ಸೈಜ್ಗೆ ಪಾಲಿ ಸೋಲಾರ್ ಡ್ರೈಯರ್ಗಳನ್ನ ಮಾಡ್ಕೊಳ್ಳುವಂಥದ್ದು. ಇದು ನಮಗೆ ಈ ಪಾಲಿ ಹೌಸ್ಗಳಿರುತ್ತವಲ್ಲ ಸೇಮ್ ಅದೇ ರೀತಿ ಇರುತ್ತೆ. ಅಂತಂದರೆ ಒಂದು GI ಫ್ರೇಮ್ನಲ್ಲಿ ಮೇಲ್ಗಡೆ ಪಾಲಿಥಿನ್ ಶೀಟ್ ಹಾಕ್ಕೊಂಡು ಹಾಕಿ ಇಟ್ಟಿರ್ತೀವಿ, ಒಳಗಡೆ ನಮಗೆ ಫ್ರೇಮ್ ಒಂದು ಮಾಡಿಸ್ಕೊಂಡು ಅದರೊಳಗೆ ಟ್ರೇಗಳನ್ನು ಇಟ್ಕೋಬೋದು. ಅದರೊಳಗಡೆಗೆ ನಾವು ಯಾವುದೇ ಪದಾರ್ಥಗಳನ್ನ ಎಲೆಗಳಾಗ್ಬೋದು ಅಥವಾ ಬೀಜಗಳು ಬೇಕಾದರೆ ಅಥವಾ ಯಾವುದಾದ್ರು ಪೌಡ್ರ್ ಮಾಡ್ಕೊಳ್ಳೋಕ್ಕೂ ಕೂಡ ಒಣಗಿಸ್ಕೋಬೋದು. ಅದನ್ನು ಏನು ಅಂದರೆ ಬಿಸಿಲಲ್ಲಿ ಇಟ್ಟಿರಬೇಕು ಅಷ್ಟನ್ನೇ, ಅದಕ್ಕೆ ಯಾವುದೇ ರೀತಿಯ ಎಲೆಕ್ಟ್ರಿಸಿಟಿ ಸಪ್ಲೈ ಕೂಡ ಬೇಕಿಲ್ಲ. ಇದರಲ್ಲಿ ಏನಾಗುತ್ತೆ ಅಂತಂದರೆ ನಾವು ಬಿಸಿಲಲ್ಲಿ ಇಟ್ಟಾಗ ಆ ಸೂರ್ಯನ ಕಿರಣಗಳು ಒಳಗಡೆ ಹೋದಾಗ ಹೊರಗಡೆ ಉಷ್ಣಾಂಶ 30 ಡಿಗ್ರಿ ಇತ್ತು ಅಂತಂದರೆ ಈ ಚೇಂಬರ್ ಒಳಗಡೆ 60 ಡಿಗ್ರಿ ಇರುತ್ತೆ. ಹೊರಗಡೆ ನೀವು 3-4 ದಿವಸ ಒಣಗಿಸುವಂಥದ್ದನ್ನ ಒಳಗಡೆ ಸುಮಾರು 8-10 ತಾಸು ಒಳಗಡೆ ಒಣಗಿಸ್ಬೋದು, ಮತ್ತು ಗುಣಮಟ್ಟನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಸುಮಾರು 5,000 ರೂಪಾಯಿ ಖರ್ಚುಗಳನ್ನೇ ಈ ಥರದಂಥ ಪಾಲಿ ಸೋಲಾರ್ ಡ್ರೈಯರ್ಗಳನ್ನ ನಿರ್ಮಿಸ್ಕೊಳ್ತು ಅಂತಂದರೆ ಅವರು ಭಾಳ ಕಡಿಮೆ ಖರ್ಚಿನಲ್ಲಿ ಉತ್ತಮ ಗುಣಮಟ್ಟದ ಒಣ ಪದಾರ್ಥಗಳನ್ನ ತಯಾರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ.
0: ನಂತರ ನಾವು ಬೇರೆ ಬೇರೆ ವಿಧಾನಗಳು ನಾನು ಹೇಳ್ತಾ ಬರ್ತೀನಿ. ಒಂದು ಸಕ್ಕರೆ ಅಲ್ಲಿ ಸಂಸ್ಕರಣೆ ಮಾಡುವಂಥ ಜಾಮು, ಜೆಲ್ಲೀಸು, ಕ್ಯಾಂಡೀಸು, ಫ್ರೂಟ್ ಲೆದರ್ ಅಂತ ಹೇಳ್ತೀವಿ, ಫ್ರೂಟ್ ಬಾರ್ಸ್ ಅಂತ ಹೇಳ್ತೀವಿ, ಅದನ್ನು ಮಾಡ್ಬೋದು. ಇನ್ನೊಂದು ಉಪ್ಪನ್ನು ಉಪಯೋಗಿಸ್ಕೊಂಡು ಅದನ್ನು ಪ್ರಿಸರ್ವೇಟಿವ್ ಆಗಿ ಉಪ್ಪಿನಕಾಯಿಗಳನ್ನು ಮಾಡುವಂಥದ್ದಾಗ್ಬೋದು. ಮತ್ತು ವಿನೆಗರ್ ಫರ್ಮೆಂಟೇಷನ್ ಟೆಕ್ನಾಲಜಿಲಿ ವೈನ್ಸ್ ಮಾಡೋದಾಗಲಿ, ವಿನೆಗರ್ಸ್ ಮಾಡೋದಾಗಲಿ, ಸಾರ್ ಕ್ರಾಟ್ ಅಂತ ಕ್ಯಾಬೇಜಲ್ಲಿ ಮಾಡೋದಿರ್ತದೆ. ಸೊ ಅವೆಲ್ಲದೂ ನಾವು ಎಲ್ಲ ಥರದ ಸಂಸ್ಕರಣೆನೂ ಮಾಡ್ಬೋದು. ನಿಮಗೆ ಹೆಚ್ಚಿನ ನಿಮಗೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಥವಾ ಮಾಡಬೇಕು, ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಬೇಕು ಅಂತಂದರೆ ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯದ

0: ಬಂದು ನೀವು ಕಲ್ತ್ಕೋಬಹುದು. ನೀವು ಬೆಳೆಯುವಂತ ಬೆಳೆಗಳನ್ನ ನೀವೇ ತಗೊಂಡ್ ಬಂದು ಮಾಡ್ಬೋದು, ಅಥವಾ ನಮ್ಮಲ್ಲಿ ಸಿಗುವಂಥದ್ದನ್ನ ನಾವು ನಿಮಗೆ ಪ್ರತಿಯೊಂದು ನಾವು ಹೇಳ್ಕೊಡ್ತೀವಿ. ನಾವಿಬ್ಬರೂ ಅದೇ ಕಾಲೇಜಲ್ಲಿ ಇದ್ದೀವಿ. ಸೊ ಇಷ್ಟು ಹೇಳಿಬಿಟ್ಟು ನಾನು ಇದರಲ್ಲಿ ತುಂಬ ನಿಮಗೆ ಉದ್ಯಮಶೀಲತೆ ಇದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ.
1: ಈ ಸಂಸ್ಕರಣೆಗೆ ಹೋಗಬೇಕು ಅಂದರೆ ಮೂಲಭೂತವಾಗಿ FSSAI ಲೈಸೆನ್ಸನ್ನು ಒಂದು ತಗೊಳ್ಳೇಬೇಕು. ಹಾಗಾಗಿ ಇದು ತಗೋಬೇಕು ಅಂತಂದಾಗ ಗೂಗಲ್ನಲ್ಲಿ ಫಾಸ್ಕೋಸ್ ಅಂತ ಒಂದು ವೆಬ್ಸೈಟ್ ಇದೆ, ಅದರಲ್ಲಿ ಕ್ಲಿಕ್ ಮಾಡ್ತು ಅಂತಂದರೆ ನಿಮಗೆ ಅದರಲ್ಲಿ ಭಾಳಷ್ಟು ಮಾಹಿತಿಯನ್ನು ಕೇಳುತ್ತೇನೆ ಉದ್ಯಮದ ಬಗ್ಗೆ. ಅದನ್ನು ಫಿಲ್ ಮಾಡ್ಕೊತಾ ನಿಮಗೆ ಅದನ್ನು ಅಪ್ಲೈ ಮಾಡಬೇಕಾದಾಗ ನಿಮಗೊಂದು ಆಧಾರ್ ಕಾರ್ಡ್ ಬೇಕು, ಮತ್ತು ಒಂದು ಫೋಟೋ, ಮತ್ತು ನೀವು ಯಾವ ಜಾಗದಲ್ಲಿ ನೀವು ಅವು ಪದಾರ್ಥಗಳನ್ನ ತಯಾರಿ ಮಾಡ್ತೀರಿ ಅಂದ್ಬಿಟ್ಟು ಅದೊಂದು ಫೋಟೋ, ಮತ್ತು ಒಂದು ₹500 ಫೀಸ್ ಕಟ್ಟಬೇಕು. ಇದನ್ನೆಲ್ಲನೂ ಹಾಕಿ ನೀವು ಇದರಲ್ಲಿ ಸಬ್ಮಿಟ್ ಮಾಡ್ತು ಅಂತಂದರೆ ಒಂದು 15 ದಿವಸದಲ್ಲೇ ನಿಮಗೆ ಒಂದು FSSAI ಲೈಸೆನ್ಸ್ ಬರುತ್ತೆ. ನೀವು ತಯಾರಿ ಮಾಡಿದಂಥ ಪದಾರ್ಥಗಳನ್ನು ಒಂದು ಪ್ಯಾಕಿಂಗ್ ಮಾಡಿ ಲೇಬಲ್ ಮಾಡ್ತಿರಲ್ಲ, ಅದರ ಮೇಲೆ ಈ ಲೈಸೆನ್ಸ್ ನಂಬರ್ನ ಹಾಕಿ ನೀವು ಮಾರುಕಟ್ಟೆ ಮಾಡೋದ್ರಿಂದ ಭಾಳ ಸುಲಭವಾಗಿ ನಿಮ್ಮ ಪದಾರ್ಥಗಳನ್ನ ಮಾರುಕಟ್ಟೆ ಮಾಡ್ಬೋದು, ಹೆಚ್ಚಿನ ಲಾಭವನ್ನು ಕೂಡ ಗಳಿಸಬಹುದು. ಒಮ್ಮೆ ನೀವು ಲೈಸೆನ್ಸ್ ತಗೊಂಡ್ರೆ 5 ವರ್ಷದವರೆಗೂ ಅದು ಇರುತ್ತೆ, ಬೇಕು ಅಂದಾಗ ನವೀಕರಣ ಕೂಡ ಮಾಡ್ತಾ ಹೋಗ್ಬಹುದು.
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ
2: ಅನುಸರಿಸಿ
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಹಣ್ಣು ಮತ್ತು ತರಕಾರಿಗಳ ಮೌಲ್ಯವರ್ಧನೆ, ಕೊಯ್ಲೋತ್ತರ ತಂತ್ರಜ್ಞಾನಗಳು, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಮ್ಮಿಂದಲೇ ನೇರವಾಗಿ ಪಡಿಬೇಕು ಅಂತಾದರೆ ಸಂಪರ್ಕಕ್ಕಾಗಿ ಡಾಕ್ಟರ್ ಚಂದನ್ ಅವರೇ, ತಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದೇ?
4: ಹೌದು, 9986364697.
3: ಇನ್ನೊಮ್ಮೆ ಹೇಳ್ತೀರಾ?
4: 9986364697.
3: ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್.
4: 9986364697.
3: ಒಳ್ಳೆಯದು. ಡಾಕ್ಟರ್ ಚಂದನ್ ಅವರೇ ಹಾಗೂ ಡಾಕ್ಟರ್ ರಶ್ಮಿ ಅವರೇ, ಇದುವರೆಗೂ ತೋಟಗಾರಿಕಾ ಬೆಳೆಗಳಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಹಾಗೂ ಮೌಲ್ಯವರ್ಧನೆ ಕುರಿತಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ.
5: ನಮಸ್ಕಾರ ಸರ್.
2: ಹಣ್ಣು ಹೊನ್ನು
0: ಇದುವರೆಗೆ ತೋಟಗಾರಿಕಾ ಬೆಳೆಯಲ್ಲಿ ಕೊಯ್ಲೋತ್ತರ ತಂತ್ರಜ್ಞಾನಗಳು ಮತ್ತು ಮೌಲ್ಯವರ್ಧನೆ ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ವಿಜ್ಞಾನಿಗಳಾದ ಡಾಕ್ಟರ್ ಎಚ್.ಬಿ. ರಶ್ಮಿ ಹಾಗೂ ಡಾಕ್ಟರ್ ಕೆ. ಚಂದನ್. ಬರುವ ವಾರ ಹನುಮಾನ್ ಫಲ ಅಥವಾ ಲಕ್ಷ್ಮಣ ಫಲದ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಸಂವಾದವಿದೆ. ಪಾಲ್ಗೊಳ್ಳಲಿದ್ದಾರೆ ಮೈಸೂರು ತಾಲೂಕು ಯಲಚನಹಳ್ಳಿಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಬಿ. ರಶ್ಮಿ ಮತ್ತು ಕೆಆರ್ ನಗರ ತಾಲೂಕು ಗಂಧನಹಳ್ಳಿಯ ಕೆ. ಪ್ರಬೋಧ್.
2: ಹಣ್ಣು ಹೊನ್ನು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಬೇಸಾಯ ಕ್ರಮಗಳು ಮತ್ತು ಸುಸ್ಥಿರ ಕೃಷಿಯ ಬಾನುಲಿ ಸರಣಿ ಕೇಳಿದಿರಿ.

0: ನೆರವು ಆರ್ ಲೋಕೇಶ್ವರಿ.
1: ನಿರ್ಮಾಣ ಎನ್ ಕೇಶವಮೂರ್ತಿ.
0: ಹಣ್ಣು ಹೊನ್ನು.
2: ಹತ್ತು ಲಕ್ಷ ಲಾಟ್ರಿ.

0: ಆತ್ಮೀಯರೇ, ಕೃಷಿ ಸಂಶೋಧನಾ ಸಂಸ್ಥೆಯೊಂದಿಗೆ ಬೇಸಾಯ ಕಲಿಯುವ ಆಸಕ್ತಿ ನಿಮಗಿದೆಯೇ?
1: ನವೀನ ತಾಂತ್ರಿಕತೆಗಳನ್ನು ಜಮೀನಿನಲ್ಲಿ ಅಳವಡಿಸುವ ಆಸೆಯೂ ಇದೆಯೇ?
0: ಹಾಗಿದ್ದರೆ ತಪ್ಪದೇ ಆಲಿಸಿ
1: ಕೃಷಿ ದೀವಿಗೆ.
0: ಮೈಸೂರು ಬಾನುಲಿಯಲ್ಲಿ ಪ್ರತಿ ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಸಂಶೋಧನಾ ಸಂಸ್ಥೆಯೊಂದಿಗೆ ಕೃಷಿ ಕಲಿಕೆ ಕುರಿತ ಬಾನುಲಿ ಸರಣಿ
0: ಕೃಷಿ ದೀವಿಗೆ.
1: ರೇಷ್ಮೆ ರಂಗ
0: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ.

0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ
1: ಬರಲಿದೆ ಬಾನುಲಿಯಲ್ಲಿ ರೇಷ್ಮೆ ಐಸಿರಿ.
2: ನುರಿತ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ,
0: ರೈತರ ಅನುಭವದ ಮಾತು,
2: ನೇರ ಫೋನಿನ್ ಕಾರ್ಯಕ್ರಮಗಳು,
0: ರೇಷ್ಮೆ ಕೃಷಿ ತರಬೇತಿ ಕಾರ್ಯಕ್ರಮಗಳು
2: ಹಾಗೂ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ರೇಷ್ಮೆ ರಂಗ ಬಾನುಲಿ ಸರಣಿಯ ವಿಶೇಷ.
1: ರೇಷ್ಮೆ ಕೃಷಿ ಬೆಳೆಯಲು ಹರುಷದಲ್ಲಿ ರೇಷ್ಮೆಯಲ್ಲಿ ಕಾಣಿರಿ ಐಸಿರಿ.
0: ಆಲಿಸಿ,
2: ಅನುಸರಿಸಿ,
1: ಭಾಗ್ಯಲಕ್ಷ್ಮಿ ನೆಲೆಸಲು ಮನೆಯಲ್ಲಿ ಸಿರಿ ತರಲು ರೇಷ್ಮೆ ಕೃಷಿ ಬೆಳೆಯಿರಿ.
0: ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೂಡಿಬರುತ್ತಿದೆ
2: ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ
0: ರೇಷ್ಮೆ ರಂಗ.
3: ಕೇಳುಗರೆ, ಇದಾಗಿತ್ತು ಇಂದಿನ ಕೃಷಿರಂಗ ಕಾರ್ಯಕ್ರಮ. ನಾಳಿನ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದಿಂದ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಪ್ರಾಯೋಜಕರು ಕೃಷಿ ಇಲಾಖೆ. ವಿಷಯ ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪ. ನಂತರ 7:20 ನಮ್ಮ ನಿಲಯದಿಂದ ಸಂಶೋಧನಾ ಸಾರ ಕೃಷಿ ಲೋಕ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು.

0: ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ಪ್ರಕಟಣೆಗಳು. 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತಾ ಪ್ರಸಾರ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
2: ನೀನಳಿವೆ ನಮ್ಮೆಲುಬುಗಳ ಮೇಲೆ, ಮೂಡುವುದು ಮೂಡುವುದು ಭಾರತದ ಲೀಲೆ.
3: ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತಿರಲಿ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿದ್ಯಾ ಭಟ್. ಮುಖ್ಯಾಂಶಗಳು: ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳಂನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೊ ಮುಖಾಮುಖಿ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ 3ನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಟೋನಿ ಅಲ್ಬನಿಸ್ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಅವರು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ನಿಯೋಗ ಮಟ್ಟದ ಮಾತುಕತೆಗಳನ್ನು ನಡೆಸಿದರು. ಇಂಡೋ ಪೆಸಿಫಿಕ್ನಾದ್ಯಂತ ಶಾಂತಿ ಮತ್ತು ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ಜಂಟಿ ಘೋಷಣೆಗೆ ಉಭಯ ನಾಯಕರು ಸಹಿ ಹಾಕಿದರು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟಗಳು ಬದ್ದವಾಗಿವೆ ಎಂದು ಹೇಳಿದರು. ಇದೇ ವೇಳೆ ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಇದು ಭಾರತದ ಶುದ್ಧ ಇಂಧನ ಉದ್ದೇಶಗಳಿಗೆ ಪ್ರಮುಖ ಬಲವನ್ನು ತುಂಬಲಿದೆ. ಇದು ನವೀಕರಿಸಬಹುದಾದ ಇಂಧನ ಪಾಲುದಾರಿಕೆಗೆ ಪೂರಕವಾಗಿದೆ. ಇದರ ಅಡಿಯಲ್ಲಿ ಎರಡೂ ರಾಷ್ಟಗಳು ಜಂಟಿಯಾಗಿ ಗುಜರಾತ್ನಲ್ಲಿ ರೂಫ್ಟಾಪ್ ಸೋಲಾರ್ ಟ್ರೈನಿಂಗ್ ಅಕಾಡೆಮಿಯನ್ನು ಸ್ಥಾಪಿಸಲಿವೆ. ಇನ್ನೊಂದೆಡೆ ಆಸ್ಟ್ರೇಲಿಯಾದ ವಿಶ್ವವಿದ್ಯಾಲಯ ತನ್ನ ಕ್ಯಾಂಪಸ್ಗಳನ್ನು ಬೆಂಗಳೂರು ಮತ್ತು ಗುರುಗ್ರಾಮ್ಗೆ ವಿಸ್ತರಿಸಿದೆ. 21ನೇ ಶತಮಾನದ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಗುರಿಯತ್ತ ಕೆಲಸ ಮಾಡುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಮೆಲ್ಬೋರ್ನ್ನಲ್ಲಿ ಇಂದು ನಡೆದ ಸಮುದಾಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಇಂದಿನ ಭಾರತ ಹೆಚ್ಚಿನದನ್ನು ಸಾಧಿಸುವುದರಲ್ಲಿ ನಂಬಿಕೆ ಹೊಂದಿರುವ ರಾಷ್ಟವಾಗಿದೆ. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಕ್ರೀಡಾಂಗಣವನ್ನು ಹೊಂದಿರುವ ಅಹಮದಾಬಾದ್ ಮತ್ತು ಐಕಾನಿಕ್ ಕ್ರಿಕೆಟ್ ಮೈದಾನಕ್ಕೆ ಹೆಸರುವಾಸಿಯಾದ ಮೆಲ್ಬೋರ್ನ್ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಪರ್ಕವನ್ನು ಸಂಕೇತಿಸುತ್ತದೆ ಎಂದರು. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನಿಸ್, ಎರಡೂ ದೇಶಗಳ ಜನರ ಉತ್ಸಾಹ ಮತ್ತು ಚೈತನ್ಯವು ಭಾರತ ಆಸ್ಟ್ರೇಲಿಯಾ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಸಕಾರಾತ್ಮಕತೆ ಮತ್ತು ಭರವಸೆಯನ್ನು ಮುಂದುವರಿಸುತ್ತದೆ ಎಂದು ಹೇಳಿದರು. ದೇಶದಲ್ಲಿ ಶುದ್ಧ ಇಂಧನ ಪರಿವರ್ತನೆ ಪ್ರಕ್ರಿಯೆ ವೇಗ ಪಡೆದುಕೊಳ್ಳುತ್ತಿದ್ದು ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆಯಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವೀಕರಿಸಬಹುದಾದ ಇಂಧನ ವಲಯದಲ್ಲಿ ಭಾರತ ಜಾಗತಿಕವಾಗಿ ಅಗ್ರಸ್ಥಾನದಲ್ಲಿದೆ. ಕಳೆದ ವರ್ಷ ಜೂನ್ನಲ್ಲಿ 242 ಗಿಗಾವ್ಯಾಟ್ನಷ್ಟಿದ್ದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ ಇದೀಗ 297 ಗಿಗಾವ್ಯಾಟ್ಗೆ ಹೆಚ್ಚಳವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಅವರು ತಿಳಿಸಿದ್ದಾರೆ. ಸೌರಶಕ್ತಿ ಸಾಮರ್ಥ್ಯದಲ್ಲಿ ಭಾರತ ಮಹತ್ವದ ಸಾಧನೆ ಮಾಡುತ್ತಿದೆ. ಪಿಎಂ ಸೂರ್ಯಘರ್, ಪಿಎಂ ಕುಸುಮ್ ಯೋಜನೆ ಸೇರಿದಂತೆ ಸೌರಶಕ್ತಿ ಉತ್ಪಾದನೆಯಲ್ಲಿ ಮಹತ್ವದ ಮೈಲಿಗಲ್ಲು ದಾಖಲಿಸಲಾಗಿದೆ. ಪವನಶಕ್ತಿಯ ಸಾಮರ್ಥ್ಯದಲ್ಲೂ ಗಣನೀಯ ಹೆಚ್ಚಳವಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದ ಶುದ್ಧ ಇಂಧನ ಪರಿವರ್ತನೆ ಅಭೂತಪೂರ್ವ ವೇಗ ಪಡೆದುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಇಂಧನ ವಲಯದಲ್ಲಿ ಆತ್ಮನಿರ್ಭರವಾಗುವತ್ತ ಹೆಜ್ಜೆ ಹಾಕಿದೆ. ಮುಂದಿನ ಪೀಳಿಗೆಗೆ ಹಸಿರು, ಸುಸ್ಥಿರ ಹಾಗೂ ಸುಭದ್ರ ಭಾರತ ನಿರ್ಮಾಣಕ್ಕೆ ಇದು ಪೂರಕವಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸ್ಮಾರ್ಟ್ಫೋನ್, ಲ್ಯಾಪ್ಟಾಪ್ ಮತ್ತು ಸ್ಮಾರ್ಟ್ ಟಿವಿಗಳಂತಹ ವಿದ್ಯುನ್ಮಾನ ಸಾಧನಗಳ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಡಿಸ್ಪ್ಲೇ ಅಸೆಂಬ್ಲಿ, ಲಿಥಿಯಂ ಅಯಾನ್ ಸೆಲ್ ಮತ್ತು ಇಂಡಕ್ಟರ್ ಕಾಯಿಲ್ ಮಾಡ್ಯೂಲ್ ತಯಾರಿಕೆಯಲ್ಲಿ ಬಳಸುವ ಸರಕುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ ನೀಡಿದೆ. ವಿದ್ಯುನ್ಮಾನ ಸಾಧನಗಳಲ್ಲಿ ಬಳಸುವ ಈ ಮೂರು ಪ್ರಮುಖ ಘಟಕಗಳ ತಯಾರಿಕೆಗೆ ಅಗತ್ಯವಾದ ವಸ್ತುಗಳ ಮೇಲಿನ ಮೂಲ ಕಸ್ಟಮ್ಸ್ ಸುಂಕ ವಿನಾಯಿತಿಗೆ ಸಂಬಂಧಿಸಿದ ಹಣಕಾಸು ಸಚಿವಾಲಯ 3 ಪ್ರತ್ಯೇಕ ಅಧಿಸೂಚನೆಗಳನ್ನು ಹೊರಡಿಸಿದೆ. ಉತ್ಪಾದನೆ ಆಧಾರಿತ ಪ್ರೋತ್ಸಾಹಧನ ಯೋಜನೆಯಡಿ ದೇಶೀಯ ವಿದ್ಯುನ್ಮಾನ ಉತ್ಪಾದನೆಯನ್ನು ಉತ್ತೇಜಿಸುವ ಸರ್ಕಾರದ ನೀತಿಗೆ ಅನುಗುಣವಾಗಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಇಂದು ಕೇರಳಂನ ಕೊಚ್ಚಿಯಲ್ಲಿ ಸಂಪನ್ನವಾಯಿತು. ಸಮಾರೋಪ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವೆ ಅನ್ನಪೂರ್ಣಾದೇವಿ, ಬ್ರಿಕ್ಸ್ ಸದಸ್ಯರು ಮಹಿಳಾ ಅಭಿವೃದ್ದಿಗೆ ಸಂಬಂಧಿಸಿದ ಅನೇಕ ಕಾಳಜಿಯ ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ಇದು ಸದಸ್ಯ ರಾಷ್ಟಗಳ ನಡುವೆ ಸಂವಾದ ಬೆಳೆಸುವಲ್ಲಿ ಮತ್ತು ಸಹಕಾರ ಬಲಪಡಿಸುವಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ವೇದಿಕೆಗಳ ಪ್ರಾಮುಖ್ಯತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದರು. ಭಾರತ ಮತ್ತು ಅಫ್ಘಾನಿಸ್ತಾನ ಇಂದು ಮಾನವೀಯ ನೆರವು, ಅಭಿವೃದ್ದಿ, ಸಹಭಾಗಿತ್ವ, ಆಹಾರ ಭದ್ರತೆ, ಆರೋಗ್ಯ ಸೇವೆ, ಸಾಮರ್ಥ್ಯ ವೃದ್ಧಿ, ಶಿಕ್ಷಣ, ಕ್ರೀಡೆ, ವ್ಯಾಪಾರ, ವೀಸಾ ಹಾಗೂ ಸಂಪರ್ಕ ವ್ಯವಸ್ಥೆ ಸೇರಿದಂತೆ ಉಭಯ ದೇಶಗಳ ನಡುವಿನ ಸಮಗ್ರ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಪರಿಶೀಲನೆ ನಡೆಸಿವೆ. ಭಾರತ ಅಫ್ಘಾನಿಸ್ತಾನ ಜಂಟಿ ಸಮಿತಿಯ 4ನೇ ಸುತ್ತಿನ ಸಭೆಯೂ ಇಂದು ನವದೆಹಲಿಯಲ್ಲಿ ನಡೆಯಿತು. ಕಾರ್ಯತಂತ್ರದ ಕ್ಷೇತ್ರಗಳಿಗೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಬೇಡಿಕೆ ಕುರಿತು ನೀತಿ ಆಯೋಗ ಪಾಲುದಾರರ ಸಮಾಲೋಚನಾ ಸಭೆಯನ್ನು ನವದೆಹಲಿಯಲ್ಲಿಂದು ಆಯೋಜಿಸಿತ್ತು. ಸಭೆಯಲ್ಲಿ ಸರ್ಕಾರ, ಸಂಶೋಧನಾ ಸಂಸ್ಥೆಗಳು, ಶೈಕ್ಷಣಿಕ ವಲಯ ಹಾಗೂ ಕೈಗಾರಿಕಾ ಕ್ಷೇತ್ರದ ತಜ್ಞರು ಭಾಗವಹಿಸಿ ಕಾರ್ಯತಂತ್ರದ ಹಾಗೂ ಉದಯೋನ್ಮುಖ ಕ್ಷೇತ್ರಗಳಿಗೆ ಭಾರತಕ್ಕೆ ಅಗತ್ಯವಿರುವ ನಿರ್ಣಾಯಕ ಖನಿಜಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಭಾರತಕ್ಕೆ ಎಲ್ಪಿಜಿ ಸಾಗಿಸುತ್ತಿದ್ದ ಟ್ಯಾಂಕರ್ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ ಎಂಬ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಪ್ರಸಾರವಾಗುತ್ತಿರುವ ಮಾಹಿತಿ ಸಂಪೂರ್ಣ ಸುಳ್ಳು ಎಂದು ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಸ್ಪಷ್ಟಪಡಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳಲಾಗುತ್ತಿರುವ ಚಿತ್ರವು ಹಳೆಯದಾಗಿದ್ದು, ಕಳೆದ ವರ್ಷ ಯೆಮೆನ್ನ ಎಡನ್ ಕರಾವಳಿ ಸಮೀಪ ಸ್ಫೋಟದ ನಂತರ ಕ್ಯಾಮರೂನ್ ಧ್ವಜ ಹೊಂದಿದ್ದ ಎಂವಿ ಫಾಲ್ಕನ್ ಎಲ್ಪಿಜಿ ಟ್ಯಾಂಕರ್ನಲ್ಲಿ ಸಂಭವಿಸಿದ ಅಗ್ನಿ ಅವಘಡಕ್ಕೆ ಸಂಬಂಧಿಸಿದೆ ಎಂದು ಪಿಐಬಿ ತಿಳಿಸಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಪ್ರದೇಶಗಳಿಗೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಜನರಲ್ ಧೀರಜ್ ಸೇಠ್ ಭೇಟಿ ನೀಡಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ, ಕಾರ್ಯಾಚರಣಾ ಸನ್ನದ್ದತೆ ಹಾಗೂ ಯೋಧರ ಯುದ್ದ ಸಿದ್ದತೆಯ ಪರಿಶೀಲನೆ ನಡೆಸಿದರು. ಭೂಸೇನಾ ಮುಖ್ಯಸ್ಥರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಪೂಂಚ್ನ ಪ್ರದೇಶಗಳಿಗೆ ಅವರ ಮೊದಲ ಬಾರಿಗೆ ಭೇಟಿ ಇದಾಗಿದೆ. ಈ ವೇಳೆ ಅವರು ಸೇನಾ ಘಟಕಗಳ ಕಾರ್ಯಾಚರಣಾ ಸನ್ನದ್ದತೆ ಕುರಿತು ಹಿರಿಯ ಸೇನಾ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಇಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಸಂಸ್ಥಾಪನಾ ದಿನ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಹಿರಿಯ ನಾಯಕ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಾಶಯ ಕೋರಿದ್ದಾರೆ. ಬೋಸ್ಟನ್ನಲ್ಲಿ ನಡೆಯುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 1:30 ಆರಂಭವಾಗಲಿದೆ. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ದ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಜರ್ಲೆಂಡ್ ತಂಡದ ವಿರುದ್ದ ಸೆಣಸಲಿದೆ. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯ ಇಂದು ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಡೆಯಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 10:00 ಆರಂಭವಾಗಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 238 ಅಂಕಗಳು ಏರಿಕೆಯಾಗಿದ್ದು, ದಿನದ ಅಂತ್ಯಕ್ಕೆ 76,742 ಅಂಕಗಳು ದಾಖಲಾಗಿವೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 81 ಅಂಕಗಳು ಏರಿಕೆ ಕಂಡಿದ್ದು, ದಿನದ ಅಂತ್ಯಕ್ಕೆ 23,963 ಅಂಕಗಳು ದಾಖಲಾಗಿವೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.38 ರೂಪಾಯಿಯಷ್ಟಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ. ದೇಶದ ಪಳೆಯುಳಿಕೇತರ ಇಂಧನ ಸಾಮರ್ಥ್ಯ 297 ಗಿಗಾವ್ಯಾಟ್ಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಕೇರಳನ ಕೊಚ್ಚಿಯಲ್ಲಿ ಬ್ರಿಕ್ಸ್ ಮಹಿಳಾ ಸಚಿವರ ಸಭೆ ಸಂಪನ್ನ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ಮೊರಾಕೋ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಆಕಾಶವಾಣಿ ಮೈಸೂರು ಎಫ್ಎಂ 100.6 ಸಮಯ 7:45. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕುನಾಲ್ ಗಾಂಜಾವಲ ಅವರು ಹಾಡಿರುವ ಐಶ್ವರ್ಯ ಚಿತ್ರದ ಗೀತೆ. ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಸಂಯೋಜನೆ ರಾಜೇಶ್ ರಾಮನಾಥ್.

ಇನ್ನು ಮುಂದೆ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಲೀಶಾ ಸಂದೀಪ್ ಅವರ ಸಂಗೀತ ಸಂಯೋಜನೆ, ಸೋನು ನಿಗಮ್ ಚಿತ್ರ ಹಾಗೂ ವಸುಂಧರಾ ದಾಸ್ ಅವರು ಹಾಡಿರುವ

ಕಾರ್ಯಕ್ರಮದ ಕೊನೆಯದಾಗಿ ಅಭಯ್ ಚಿತ್ರದ ಗೀತೆ ಹಾಡಿದ್ದಾರೆ ಸುನೀತಾ ಗೋಪರಾಜು. ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜಿಸಿದ್ದಾರೆ.

ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 8 ಗಂಟೆ. ಇದೀಗ ಯುವವಾಣಿ. ಹಲೋ ಯುವವಾಣಿ, ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ಕುರಿತ ಸಾಮಾನ್ಯ ಜ್ಞಾನ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ನಿವೇದಿತಾ ಎಚ್.

0: ಸ್ನೇಹಿತರೆ, ಸ್ವಾಗತ ಇಂದಿನ ಹಲೋ ಯುವವಾಣಿ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ. ಕರೆ ಮಾಡೋದಕ್ಕೆ ಸಂಖ್ಯೆಗಳು ನಿಮಗೆಲ್ಲ ಗೊತ್ತೇ ಇದೆ, 251-508-9, ಮತ್ತೊಂದು 251-2582. ಸೊ ಈಗ ತಾನೇ ಹಾಡನ್ನು ಕೇಳಿದ್ವಿ. ಜುಲೈ ಅಂತ ಅಂದಿದ ತಕ್ಷಣ ವನ ಮಹೋತ್ಸವ ಸಪ್ತಾಹ ಬರುತ್ತೆ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಕಾಡು ಎಷ್ಟು ಮುಖ್ಯ ನಾವು ಜೀವಂತವಾಗಿರೋದಕ್ಕೆ ಅಂತ ಅಂದ್ಬಿಟ್ಟು ಕೂಡ ನಮಗೆಲ್ಲ ಗೊತ್ತಿದೆ. ಸೊ ಇದರ ಬಗ್ಗೆ ಜವಾಬ್ದಾರಿನ ಖಂಡಿತ ನಾವು ಬೆಳೆಸ್ಕೊಳ್ಳೋಣ. ಸಾಧ್ಯವಾದಷ್ಟು ಗಿಡ ನೆಡೋದಲ್ಲ, ನೆಟ್ಟ ಗಿಡನ ಚೆನ್ನಾಗಿ ಬೆಳೆಯೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅನ್ನೋದನ್ನು ಅರ್ಥಕೊಳ್ಳೋಣ. ನೋಡೋಣ ಪ್ರಶ್ನೆಗಳನ್ನ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಯಾರಿಗೆ? ಹಲೋ ನಮಸ್ತೆ.
1: ಹಲೋ,
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಪಾಂಡವಪುರದಿಂದ ಸಾವಿತ್ರಿ ಅಂತ ಮೇಡಮ್.
0: ಓಕೆ ಸಾವಿತ್ರಿ ಅವರೇ, ಹೇಗಿದ್ದೀರಿ? ಏನ್ ಮಾಡ್ಕೊಂಡಿರೋದು ಸಾವಿತ್ರಿ ಅವರು?
1: ನಾವು ಸಂಗೀತ ಪಾಠ ಮಾಡ್ತೀವಿ.
0: ಸಂಗೀತ ಪಾಠ ಮಾಡ್ತೀರಾ? ಹೌದಾ? ಓಕೆ ಓಕೆ. ಸೊ ಮನೆಯಲ್ಲೇನೆ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀರಾ? ಹೌದಾ, ತುಂಬಾ ಖುಷಿ ಆಯ್ತು. ಸೊ ಹಾಗಾದ್ರೆ ಆಕಾಶವಾಣಿಲಿ ಪ್ರಸಾರ ಆಗೋ ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳನ್ನ, ಗೀತೆಗಳನ್ನ,
1: ಆಮೇಲೆ 3 ಗಂಟೆಗೆ ಶಾಸ್ತ್ರೀಯ ಸಂಗೀತ ಬರುತ್ತೆ, ಆಮೇಲೆ ರಾತ್ರಿ ಏನು ಸಂಗೀತ ಬರುತ್ತೆ,
0: ಬೆಳಗ್ಗೆನು 10 ಗಂಟೆಗೆ
1: ಬರುತ್ತೆ, ಆಮೇಲೆ ಚಿತ್ರಗೀತೆ ಎಲ್ಲ, ಗೀತಾರ ಅದನ್ನೆಲ್ಲ ಕೇಳ್ತೀನಿ ಮೇಡಮ್.
0: ಓಕೆ, ಸೊ ಆಕಾಶವಾಣಿ ಜೊತೆ ಜೊತೆಗೆ ನಿಮ್ಮ ಸಂಗೀತ ಒಂದು ಪಾಠ ಕೂಡ ನಡೀತಿರುತ್ತೆ. ಹೌದಾ, ತುಂಬಾ ಖುಷಿ ಆಯ್ತು ನೀವು ಕರೆ ಮಾಡಿದ್ದು. ಮೊದಲನೇ ಬಾರಿನ ಸಾವಿತ್ರಿ ಅವ್ರು ಕರೆ ಮಾಡ್ತಿರೋದು?
1: ಏನಿಲ್ಲ ಮೇಡಮ್, ಮೊದಲು ಮಾಡ್ತಿದ್ದೆ, ಟ್ರೈ ಮಾಡ್ತಿದ್ದೆ, ಒಂದ್ಸರಿ ಸಿಕ್ಕಿತ್ತು.
0: ಓಕೆ,
1: ಈಗ ಮೊದಲನೇ ಸಾರಿನೇ ಸಿಕ್ಕಿದೆ.
0: ಸಿಕ್ಕಿದೆ, ಓಕೆ, ಖುಷಿ ಆಯ್ತು. ಫಸ್ಟ್ ಕಾಲರ್ ನೀವೇ ಆಗಿದ್ದೀರಾ? ಓಕೆ, ಈಗ ನಿಮ್ಗೆ ಪ್ರಶ್ನೆ. ಸೊ ಇವಾಗ ವನ ಮಹೋತ್ಸವ ಅಂತ ಹೇಳಿದೆ, ಜೊತೆಗೆ ಫುಟ್ಬಾಲ್ ಫೀವರ್ ಕೂಡ ನಡೀತಾ ಇದೆ ಅಲ್ವಾ? ಹೌದು. ಈಗ ನಿಮ್ಗೆ ಪ್ರಶ್ನೆ ಏನು ಅಂತ ಅಂದ್ರೆ, ಈಗ ಫುಟ್ಬಾಲ್ ಫೈನಲ್ ಇನ್ನೇನು ಸ್ವಲ್ಪ ದಿನಗಳಲ್ಲೇ ನಡೆಯುತ್ತೆ, ಜುಲೈ 19ಕ್ಕಿದೆ. ಸೊ ಎಲ್ಲಿ ನಡೆಯಲಿದೆ ಈ ಫುಟ್ಬಾಲ್ ಫೈನಲ್ ಪಂದ್ಯ ಅನ್ನೋದು ನಿಮ್ಮ ಪ್ರಶ್ನೆ. ಯಾವ ದೇಶದಲ್ಲಿ ಅಂತ ಹೇಳಿ, ಯಾಕಂದ್ರೆ 3 ದೇಶಗಳಲ್ಲಿ ನಡೀತಾ ಇದೆ, US, ಮೆಕ್ಸಿಕೋ ಮತ್ತೆ ಕೆನಡಾ, 3 ದೇಶಗಳಲ್ಲಿ ಪಂದ್ಯಗಳು ನಡೀತಾ ಇದೆ. ಸೊ ಯಾವ ದೇಶದಲ್ಲಿ ಫೈನಲ್ ಪಂದ್ಯ ಆಗ್ತಾ ಇದೆ ಹೇಳ್ಬೋದಾ? ಯಾವ ದೇಶ? ಹಾ, ಊರ್ ಹೆಸರು ಹೇಳಿದ್ರು ಖುಷಿ.
1: ಹಾ,
0: ಹಲೋ,
1: ಇಲ್ಲ
0: ಇಲ್ಲ, USA ಸರಿಯಾದ ಉತ್ತರ. ಹೌದು ಹೌದು, USA ಮೆಟ್ ಲೈಫ್ ಸ್ಟೇಡಿಯಂ, ಈಸ್ಟ್ ರದರ್ಫೋರ್ಡ್ ಅಲ್ಲಿ, ನ್ಯೂ ಜರ್ಸಿಯಲ್ಲಿರುವಂತಹ ಈ ಒಂದು ಇರ್ಲಿ, ತೊಂದರೆ ಇಲ್ಲ. ಒಟ್ನಲ್ಲಿ USA

0: ಅನ್ನೋದಂತೂ ಸರಿಯಾದ ಉತ್ತರನೇ. ಫಾಲೋ ಮಾಡ್ತಾ ಇದ್ದೀರಾ ಫುಟ್ಬಾಲ್, ನೋಡ್ತೀರಾ ಮ್ಯಾಚಸ್ಸು?
1: ಮ್ಯಾಚಸ್ ಹಾಕೊಂಡು ನೋಡ್ತೀವಿ.
0: ಹೌದಾ, ಇವತ್ತು ಕೂಡ ಸೆಮಿಫೈನಲ್ಸ್ ಫ್ರಾನ್ಸ್ ಮತ್ತೆ ಮೊರಾಕೋ ಮಧ್ಯೆ ಕ್ವಾರ್ಟರ್ ಫೈನಲ್ ಪಂದ್ಯ ನಡೀತಾ ಇದೆ ಅಲ್ವಾ?
1: ಹೌದು ಹೌದು ಹೌದು.
0: ಓಕೆ, ಸರಿ ಸಾವಿತ್ರಿ ಅವರೇ, ಮೊದಲನೇ ಕಾಲರ್ ಆಗಿ ಸರಿ ಉತ್ತರ ಹೇಳಿದ್ರಿ, ಧನ್ಯವಾದಗಳು. ಕಾರ್ಯಕ್ರಮ ಹೀಗೆ ಕೇಳ್ತಾ ಇರಿ.
1: ತುಂಬಾ ಥ್ಯಾಂಕ್ಸ್.
0: ನಮಸ್ತೆ ನಮಸ್ತೆ. ಸ್ನೇಹಿತರೆ, 1930ರಲ್ಲಿ ಮೊದಲ ಫೈನಲ್ಸ್ನಲ್ಲಿ ಉರುಗ್ವೆ ತಂಡ ಗೆದ್ದಿತ್ತು. ಸೊ ಈ ಬಾರಿ ಯಾವ ತಂಡಗಳು ಗೆಲ್ಲತ್ತೆ ಅಂತ ಅನ್ನೋದು ಎಲ್ಲರಿಗೂ ಕುತೂಹಲದ ವಿಷಯ. ಜುಲೈ 19, 2026ಕ್ಕೆ 3 ಗಂಟೆಗೆ ಅಲ್ಲಿ ಶುರುವಾಗತ್ತೆ. ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಜುಲೈ 20, 12ವರೆಗೆ ನಮಗೆ ಈ ಫುಟ್ಬಾಲ್ ಫೈನಲ್ ಪಂದ್ಯನ ನೋಡ್ಬೋದು. ನೋಡೋಣ ಯಾರು ಗೆಲ್ತಾರೆ. ಈಗ ಮುಂದಿನ ಕಾಲರ್. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಮೇಡಮ್.
0: ಓ, ಬೆಂಗಳೂರಿನಿಂದ. ಓಕೆ, ಏನ್ ಮಾಡ್ತಾ ಇರೋದು ಜಯಂತ ಅವರು?
2: ನಾವು ವೃತ್ತಿನಲ್ಲಿ ದರ್ಜಿ ಮೇಡಮ್, ಟೈಲರ್.
0: ಹೌದಾ, ಮೈಸೂರು ಆಕಾಶವಾಣಿ ಕೇಳ್ತೀರಾ ನೀವು?
2: ಕೇಳ್ತೀನಿ ಮೇಡಮ್, ಗೇಮ್ ಚಾನಲ್ ಕೇಳಿ, ಗೇಮ್ ಚಾನಲ್ ಭಾಗವಹಿಸಿ ಅದರಲ್ಲೂ ವಿನ್ನರ್ ಆಗಿ ನಿಮ್ಮ ಆಕಾಶವಾಣಿ ನೋಡುವಂತ ಒಂದು ಅವಕಾಶ ಸಿಕ್ತು ಸಂಕ್ರಾಂತಿ ಹಬ್ಬದ ದಿನ.
0: ಓ, ಆಕಾಶವಾಣಿಗೆ ಭೇಟಿ ನೀಡಿದೀರಿ, ಮೈಸೂರು ಆಕಾಶವಾಣಿಗೆ?
2: ಖಂಡಿತ ಮೇಡಮ್, ನಾನು ಇದು ಭಾಗವಹಿಸ್ತಾ ಇರ್ತೀನಿ ಮೇಡಮ್. ಇದು ಗೇಮ್ ಶೋ ನಲ್ಲಿ ಭಾಗವಹಿಸಿ ನಂತರ ಇದು ವಾಟ್ಸಪ್ ಅಲ್ಲಿ ಎಲ್ಲ ಉತ್ತರ ಕೊಡ್ತಾ ಇರ್ತೀನಿ.
0: ಓ, ತುಂಬಾ ಖುಷಿ ಆಯ್ತು. ನೀವು ಇವತ್ತು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ
2: ಸಂದೇಶಗಳನ್ನು ಕಳಿಸ್ತಾ ಇರ್ತೀನಿ. ಒಂದೊಂದ್ಸತಿ ಪ್ರಸಾರ ಆಗುತ್ತೆ, ಒಂದು ತಿಂಗಳಾದ್ಮೇಲೆ ಇನ್ನೊಂದು ಗೀತೆ ಪ್ರಸಾರ
0: ಆಗಲ್ಲ. ಓಕೆ, ಆಯ್ತು, ಖುಷಿ ಆಯ್ತು ನೀವು ಕರೆ ಮಾಡಿದ್ದು ಜಯಂತ ಅವ್ರೆ. ಈಗ ನಿಮ್ಗೆ ಪ್ರಶ್ನೆ, ರೇಬಿಸ್ ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದವರು ಯಾರು?
2: ಏನ್ ಮೇಡಮ್?
0: ರೇಬಿಸ್ ನಾಯಿ ಕಚ್ಚುವಿಕೆಯಿಂದ ಬರುತ್ತೆ ಅಲ್ವಾ? ರೇಬಿಸ್, ರೇಬಿಸ್ ಬಗ್ಗೆ ಕೇಳಿದಿರಿ ಅಲ್ವಾ?
2: ಏನ್ ಮೇಡಮ್?
0: ರೇಬಿಸ್ ಕಾಯಿಲೆ ಬಗ್ಗೆ. ಹಾ, ಈ ರೇಬಿಸ್ಗೆ ವ್ಯಾಕ್ಸಿನ್ ಲಸಿಕೆ ಕಂಡುಹಿಡಿದವರು ಯಾರು?
2: ಲೂಯಿ ಪಾಸ್ಟರ್ ಅಲ್ವಾ ಮೇಡಮ್?
0: ಹೌದು, ಕರೆಕ್ಟ್, ಸರಿಯಾದ ಉತ್ತರ.
2: ಇದು ಫ್ರೆಂಚ್ ವಿಜ್ಞಾನಿ ಮೇಡಮ್, 1885ರಲ್ಲಿ ಏನೋ ಕಂಡಿಡ್ದಿದ್ದು ಮೇಡಮ್ ಮೊಟ್ಟ ಮೊದಲ ಬಾರಿಗೆ.
0: ಹೌದು ಹೌದು, ಖಂಡಿತ, 1885ರಲ್ಲಿ ಕಂಡು ಹಿಡಿದಿದ್ದು. ಸೊ ಜುಲೈ 6ನ್ನ
2: ಮೇಡಮ್, ಇವರು ಫ್ರೆಂಚ್ ದೇಶದ ವಿಜ್ಞಾನಿ ಮೇಡಮ್.
0: ಹೌದು ಖಂಡಿತ. ಸೊ ಜುಲೈ 6 ಏನಿದೆ, ಜುಲೈ 6ಕ್ಕೆ ಇದೊಂದು ಲಸಿಕೆ ಕಂಡು ಹಿಡಿದ್ರು ಅಂತ ಪ್ರಪಂಚಕ್ಕೆ ಗೊತ್ತಾಯ್ತು. ಸೊ ಆ ದಿನವನ್ನೇ ನಾವು ವರ್ಲ್ಡ್ ಝೂನೋಸಿಸ್ ಡೇ ಅಂತ ಅನ್ಬಿಟ್ಟು ಆಚರಿಸ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ಕೇಳಿದೆ, ನೀವು ಸರಿಯಾದ ಉತ್ತರ ಹೇಳಿದ್ರಿ, ಧನ್ಯವಾದಗಳು ಜಯಂತ ಅವರೇ.
2: ಇವತ್ತೇ ಮೇಡಮ್ ನಾನು ಅದು ನಿಮ್ಮ ಇದ್ರಲ್ಲಿ ಏನಪ್ಪ ಜಾಹೀರಾತು ಇದು ಬರುತ್ತಲ್ಲ ಕಾರ್ಯಕ್ರಮ ವಿವರಣೆ, ಅದ್ರಲ್ಲಿ ಕೇಳಿಸ್ಕೊಂಡೆ. ಇವತ್ತೇ ಯಾವತ್ತು ನಾನು ಕೇಳಿಲ್ಲ, ಇವತ್ತೇ ಫಸ್ಟ್ ಸಿಕ್ತು, ನಿಮ್ಮ ಹತ್ರ ಮಾತಾಡೋ ಅವಕಾಶ ಸಿಕ್ತು.
0: ಖಂಡಿತ, ನಮಗೂ ಕೂಡ ತುಂಬಾ ಖುಷಿ ಆಯ್ತು ನೀವು ಕರೆ ಮಾಡಿದ್ದು. ಕೇಳ್ತಾ ಇರಿ ಕಾರ್ಯಕ್ರಮ, ಹಾಗೆ ಹೀಗೆ ಕೇಳ್ತಾ ಇರಿ, ಕರೆ ಮಾಡ್ತಾ ಇರಿ. ಓಕೆ, ಧನ್ಯವಾದಗಳು. ನಮಸ್ತೆ.
2: ಧನ್ಯವಾದ.
0: ನಮಸ್ತೆ. ಸ್ನೇಹಿತರೆ, ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಸಂವಹನದಿಂದ ಬರುವಂತಹ ರೋಗಗಳ ಬಗ್ಗೆ ಎಚ್ಚರಿಕೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಝೂನೋಸಿಸ್ ಡೇ ಅನ್ನು ಆಚರಿಸ್ತೇವೆ ಜುಲೈ 6ರಂದು. ಸೊ ಎಬೋಲಾ ಆಗಿರ್ಬೋದು, ಕೋವಿಡ್-19 ಆಗಿರ್ಬೋದು, ಇದೆಲ್ಲ ಈ ರೀತಿ ಪ್ರಾಣಿ ಅಥವಾ ಮನುಷ್ಯರ ನಡುವಿನ ಸಂವಹನದಿಂದ ಬರೋದು. ಸೊ ಸರಿಯಾಗಿ ಕೈ ತೊಳೆಯೋದ್ರಿಂದ ಮಾತ್ರದಿಂದನೇ ಈ ಸಾಕಷ್ಟು ರೋಗಗಳನ್ನ ತಡೆಗಟ್ಟಬಹುದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಪ್ರಶ್ನೆನ ಕೇಳಿದೆ, ಒನ್ ವರ್ಲ್ಡ್ ಒನ್ ಹೆಲ್ತ್ ಪ್ರಿವೆಂಟ್ ಝೂನೋಸಿಸ್ ಅನ್ನೋದು ಈ ಬಾರಿಯ ಘೋಷವಾಕ್ಯ. ಹಾಗೆ ಹೆಪಟೈಟಿಸ್ ಡೇ ಕೂಡ ಜುಲೈ 28ಕ್ಕೆ ಆಚರಿಸ್ತಾ ಇದ್ದೇವೆ. ಸೊ ಎಲ್ಲ ರೋಗಗಳ ಬಗ್ಗೆ ಎಚ್ಚರಿಕೆಯನ್ನು ತಗೊಂಡು ಆರೋಗ್ಯದಿಂದ ಇರೋಣ. ಹಲೋ ನಮಸ್ತೆ.
3: ಹಲೋ.
0: ಹಾ ನಮಸ್ತೆ, ಯಾರು ಮಾತಾಡ್ತಿರೋದು?
3: ನಾವು ನಂಜನಗೂಡು ತಾಲೂಕು ಬಿಳಿಗೆರೆಯಿಂದ ರಾಮಚಂದ್ರ ಮೇಡಮ್.
0: ಓಕೆ, ರಾಮಚಂದ್ರ ಅವರು ಏನ್ ಮಾಡ್ಕೊಂಡಿರೋದು?
3: ನಾವು ಮೇಡಮ್ ಬಸ್ ಏಜೆಂಟ್ ಮೇಡಮ್.
0: ಬಸ್ ಏಜೆಂಟ್. ಓಕೆ, ಬಸ್ ಏಜೆಂಟ್ ಅಂತ ಅಂದ್ರೆ ತುಂಬಾ ಬಿಸಿ ಇರ್ತೀರಲ್ವಾ?
3: ಅಂದ್ರೆ ಇಷ್ಟೊಂದ್ ಮೇಲೆ ನಮ್ಗೆ ಫ್ರೀ ಇರ್ತೀನಿ ಮೇಡಮ್.
0: ಹೌದಾ, ಸೊ ದಿನವಿಡೀ ಕಾರ್ಯಕ್ರಮ ಎಲ್ಲ ಕೇಳಕ್ ಆಗತ್ತಾ ಆಕಾಶವಾಣಿದು?
3: ಕೇಳಕ್ಕಾಗುತ್ತೆ ಮೇಡಮ್.
0: ಆಗತ್ತೆ. ಓಕೆ, ಸೊ ಇವತ್ತು ಕರೆ ಮಾಡಿದೀರಾ, ಖುಷಿ ಆಯ್ತು ರಾಮಚಂದ್ರ ಅವರೇ. ಹಲೋ. ಈಗ ನಿಮ್ಗೆ ಪ್ರಶ್ನೆ ಏನು ಅಂತ ಅಂದ್ರೆ, ಮೈಸೂರು ನಗರದ ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿ ಯಾರು?
3: ಮೈಸೂರು ಜಿಲ್ಲೆಯ ಜಿಲ್ಲಾಧಿಕಾರಿ ನಗರ ಮೈಸೂರು ಜಿಲ್ಲೆ ಮೈಸೂರು ನಗರ ಜಿಲ್ಲಾಧಿಕಾರಿ ಯಾರು ಅಂತ?
0: ಹೌದು ಹೌದು, ಡಿ ಸಿ ಯಾರು ಅಂತ? ಅಲ್ಲ ಅಲ್ಲ, ಡಿ ಸಿ ಸಿ ಎಂ ಅಲ್ಲ,
3: ಗೊತ್ತಾಯ್ತಲ್ಲ ಮೇಡಮ್.
0: ನೋಡೋಣ, ನೆನಪು ಮಾಡ್ಕೊಳ್ಳಿ. ಓಕೆ, ಶ್ರೀ ಲಕ್ಷ್ಮೀಕಾಂತ ರೆಡ್ಡಿ ಅವರು.
3: ಲಕ್ಷ್ಮೀಕಾಂತ ರೆಡ್ಡಿ
0: ಜಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ಮೈಸೂರಿನ ಜಿಲ್ಲಾಧಿಕಾರಿ.

0: ಓಕೆ ಮೇಡಮ್.
1: ಓಕೆ, ತೊಂದರೆ ಇಲ್ಲ ರಾಮಚಂದ್ರ ಅವರೇ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ.
0: ಥ್ಯಾಂಕ್ ಯು ಮೇಡಮ್.
1: ಓಕೆ, ನಮಸ್ತೆ. ಸ್ನೇಹಿತರೆ, ಒಂದು ಹಾಡನ್ನು ಕೇಳ್ಕೊಂಡು ಬಂದು ಮತ್ತೆ ಮುಂದಿನ ಕರೆಗೆ ಹೋಗೋಣ.

0: ಬೇಕು, ನಮಗೆ ಮಳೆ ಬೇಕು, ಮಳೆ ಸುರಿಲಿ, ನೋಡೋಣ ಮುಂದಿನ ಕಾಲರ್ ಯಾರಿದ್ದಾರಂತೆ. ಹಲೋ, ನಮಸ್ತೆ.
1: ಹಲೋ.
0: ಹಾ ಹಲೋ, ಯಾರು ಮಾತಾಡ್ತಾ ಇರೋದು?
1: ನಾನು ಧನ್ವಾ ಮಾತಾಡ್ತಾ ಇದ್ದೀನಿ.
0: ಓಕೆ, ಧನ್ವಾ ಲೈನ್ ಸಿಕ್ಬಿಟ್ಟಿದೆ. ಓಕೆ, ಹಾ ಸರಿ ಧನ್ವಾ, ಈಗ ನಿಮಗೆ ಪ್ರಶ್ನೆ ಕೇಳ್ಬಿಡೋದ ನೇರವಾಗಿ? ಓಕೆ, ನೀನು ಫುಟ್ಬಾಲ್ ನೋಡ್ತಾ ಇದೀಯಾ? ಮಾಡ್ತಾ ಇದೀಯಾ? ಯಾಕೋ ಈಗ ಫುಟ್ಬಾಲ್ 19ಕ್ಕೆ ಫೈನಲ್ ಇರೋದ್ರಿಂದ ನೋಡೋಣ, ಅದ್ರ ಬಗ್ಗೆನೆ ಒಂದಷ್ಟು ಪ್ರಶ್ನೆಗಳು. ಈಗ ನಿನ್ಗೆ ಪ್ರಶ್ನೆ. ಗೋಲ್ಡನ್ ಬೂಟ್ ಅನ್ನೋ ಒಂದು ಅವಾರ್ಡ್ ಅನ್ನ ವರ್ಲ್ಡ್ ಕಪ್ ವೇಳೆ ಕೊಡಲಾಗತ್ತೆ, ಯಾರಿಗೆ ಕೊಡ್ತಾರೆ ಈ ಒಂದು ಅವಾರ್ಡ್ ಅನ್ನ?
1: ಇದು ಮೋಸ್ಟ್ ಗೋಲ್ಸ್ ಅನ್ಸುತ್ತೆ.
0: ಹೌದು, ಸರಿಯಾದ ಉತ್ತರ. ಅತಿ ಹೆಚ್ಚು ಗೋಲ್ ಸ್ಕೋರ್ ಯಾರು ಮಾಡ್ತಾರೆ ಅವರಿಗೆ ಈ ಒಂದು ಗೋಲ್ಡನ್ ಬೂಟ್ ಅವಾರ್ಡ್ ಅನ್ನ ಕೊಡಲಾಗುತ್ತೆ. ಸರಿಯಾದ ಉತ್ತರ. ಸೊ ಯಾರ್ಯಾರಿಗೆ ಬಂದಿದೆ ಇದುವರೆಗೂ ಅಂತ ನೆನಪಿಸ್ಕೊಳ್ಬಹುದಾ?
1: ಮೆಸ್ಸಿಗೆ ವರ್ಲ್ಡ್ ಕಪ್ ಅಲ್ಲಿ ಸಿಕ್ಕಿದ್ ನೆನಪಿದೆ.
0: ಓಕೆ, ಸೊ 2022 ಎಂಬಾಪೆಗೆ ಬಂದಿತ್ತು, 2018 ಹ್ಯಾರಿ ಕೇನ್ಗೆ ಬಂದಿತ್ತು. ಓಕೆ ಸರಿ, ಸರಿಯಾದ ಉತ್ತರ ಧನ್ವಾ. ಕಾರ್ಯಕ್ರಮ ಕೇಳ್ತಾ ಇರು. ನಮಸ್ತೆ. ನಮಸ್ತೆ ಸ್ನೇಹಿತರೆ, ಅತಿ ಹೆಚ್ಚು ಗೋಲ್ ಸ್ಕೋರ್ ಮಾಡಿರುವಂಥವರಿಗೆ ಗೋಲ್ಡನ್ ಬೂಟ್ ಅನ್ನೋದನ್ನು ಕೊಡ್ತಾರೆ. ಸೊ ಈ ಬಾರಿ ಕೂಡ ರೇಸ್ನಲ್ಲಿ ಮೆಸ್ಸಿ 8 ಗೋಲ್ಗಳನ್ನ ಗಳಿಸಿದ್ದಾರೆ, ಎಂಬಾಪೆ ಮತ್ತು ಅರ್ಲಿಂಗ್ ಹ್ಯಾಲೆಂಡ್ 7 ಗೋಲ್ಗಳನ್ನ ಕಳಿಸಿದ್ದಾರೆ, ಹಾಗೆ ಹ್ಯಾರಿ ಕೇನ್ 6 ಗೋಲ್ಗಳನ್ನ ಗಳಿಸಿದ್ದಾರೆ. ಸೊ ಫೈನಲ್ಗೆ ಬರೋಷ್ಟೊತ್ತಿಗೆ ಯಾರು ಈ ಒಂದು ಅವಾರ್ಡನ್ನು ಈ ಬಾರಿ ತಗೊಂಡು ಹೋಗ್ತಾರೆ ನೋಡೋಣ. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಪ್ರಶ್ನೆ ನೇರವಾಗಿ ಕೇಳ್ಬಿಡೋಣ. ಪ್ರಶ್ನೆ ಏನು ಅಂತ ಅಂದ್ರೆ, ಡೈಮಂಡ್ ಸಿಟಿ ಅಂತ ಅಂದ್ಬಿಟ್ಟು ಭಾರತದ ಯಾವ ನಗರವನ್ನ ಕರಿತೇವೆ?
2: ಡೈಮಂಡ್ ಸಿಟಿ ಕಲ್ಕತ್ತಾ ಅಂತ ಗೆಸ್ ಮಾಡ್ತೀನಿ ಮೇಡಮ್.
0: ಅಲ್ಲ, ಕಲ್ಕತ್ತಾ ಅಲ್ಲ, ಇದು ಗುಜರಾತ್ ನಲ್ಲಿರೋ ಒಂದು ನಗರ.
2: ಗುಜರಾತ್
0: ವ್ಯಾಪಾರಕ್ಕೆ ತುಂಬಾ ಪ್ರಸಿದ್ಧವಾದ ಸ್ಥಳ, ಬಟ್ಟೆ ವ್ಯಾಪಾರಕ್ಕೆ ತುಂಬಾ ಪ್ರಸಿದ್ಧವಾದ ಸ್ಥಳ.
2: ಬನಾರಸ್ ಮೇಡಮ್?
0: ಹಾ ಹಾ ಹಾ, ಬನಾರಸ್ ಅಲ್ಲ, ಬನಾರಸ್ ಗುಜರಾತ್ ಅಲ್ಲಿಲ್ಲ, ಯುಪಿ.
2: ಇಲ್ಲ ಗೊತ್ತಾಗ್ತಾ ಇಲ್ಲ ಮೇಡಮ್.
0: ಸೂರತ್ ಹೆಸರು ಕೇಳಿದಿರಿ ಅಲ್ವಾ?
2: ಹಾ,
0: ಖೂಬ್ ಸೂರತ್ ಸೂರತ್ ಅಂತ ಅನ್ಬಿಟ್ಟು ಹೇಳ್ತಾರೆ, ಸೂರತ್ ಅನ್ನ ಡೈಮಂಡ್ ಸಿಟಿ ಅಂತ ಅನ್ಬಿಟ್ಟು ಕರೀತಾರೆ. ಓಕೆ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ ಕಿರಣ್ ಅವರೇ, ತೊಂದರೆ ಇಲ್ಲ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ, ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ನಮಸ್ತೆ. ನಮಸ್ತೆ ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಆಗುವಂತಹ ಏನು ವಜ್ರಗಳ ಒಂದು ವ್ಯಾಪಾರ ಏನಿದೆ, ಅದರಲ್ಲಿ 90% ಅಷ್ಟು ರಫ್ ಡೈಮಂಡ್ಸು ಸೂರತ್ತಲ್ಲೇನೇ ಸುಂದರವಾದ ಡೈಮಂಡ್ಗಳನ್ನ ರೂಪವನ್ನು ಪಡೆಯುತ್ತೆ. ಸೊ ಕಟ್ಟಿಂಗ್ ಇರ್ಬೋದು, ಪಾಲಿಶಿಂಗ್ ಇರ್ಬೋದು, ಅದೆಲ್ಲ ಸೂರತ್ತಲ್ಲಾಗುತ್ತೆ. ಪ್ರಪಂಚದಲ್ಲಿ 90%ನಷ್ಟು ಒಂದು ವಜ್ರಗಳು. ಹಾಗೆ ಏನು ಹೇಳ್ತಾರೆ ಅಂತ ಅಂದರೆ, 10 ಜನ ಇವಾಗ ವಜ್ರಗಳನ್ನ ಕೊಂಡ್ರೆ ಅದರಲ್ಲಿ 9 ಜನ ಕೊಳ್ಳೋ ವಜ್ರಗಳು ಸೂರತ್ತಲ್ಲಿ ಕಟ್ಟಾಗಿರೋವು, ಸೂರತ್ತಲ್ಲಿ ಪಾಲಿಶ್ ಆಗಿರೋದು ಅಂತ ಅನ್ನೋದು ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. ಸುಮಾರು 10 ಲಕ್ಷ ಜನ ಈ ಒಂದು ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಸೂರತ್ನಲ್ಲಿ ಅಂತ ಅಂದ್ಬಿಟ್ಟು ನೋಡೋಣ. ಈ ಮಾಹಿತಿಯೊಂದಿಗೆ ಮುಂದಿನ ಕರೆ ಯಾತು. ಹಲೋ ನಮಸ್ತೆ.
3: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ನಾನು ರೇಖಾ ಅಂತೇಳಿ ಶಾರದಾದೇವಿ ನಗರದಿಂದ ಮಾತಾಡ್ತಾ ಇದ್ದೀನಿ.
0: ಓಕೆ ರೇಖಾ ಅವರು, ಹೇಗಿದ್ದೀರಿ? ಹೌದು, ಕಳೆದ ಬಾರಿ ಕೂಡ ನಿಮಗೆ ಲೈನ್ ಸಿಕ್ಕಿರ್ಲಿಲ್ಲ ಅಲ್ವಾ? ಓಕೆ, ತೊಂದ್ರೆ ಇಲ್ಲ, ಸಿಕ್ಕಿದೆ, ಖುಷಿ ಆಯ್ತು ನಮ್ಗೆ ಕೂಡ ನಿಮ್ಗೆ ಲೈನ್ ಸಿಕ್ಕಿದ್ದು ಮತ್ತೆ. ಓಕೆ, ಈಗ ನಿಮ್ಗೆ ಪ್ರಶ್ನೆ ರೇಖಾ ಅವ್ರೆ, ಭಾರತದಲ್ಲಿ ಕಂಡು ಬರುವ ಹುಲಿಗಳು, ಯಾವ ಹುಲಿ ಭಾರತದಲ್ಲಿ ಹೆಚ್ಚು ಕಂಡು ಬರುತ್ತೆ, ಯಾವ ಜಾತಿಯ ಹುಲಿ? ಕರ್ನಾಟಕದಲ್ಲಿ ಕೂಡ ಸಾಕಷ್ಟು ಹುಲಿಗಳಿದ್ದಾವೆ ಅಲ್ವಾ? ಭಾರತದಲ್ಲಿ ಕಂಡು ಬರುವ ಹುಲಿ ಜಾತಿ ಯಾವ್ದು ಅಂತ ಅಂದ್ಬಿಟ್ಟು ನಿಮ್ಗೆ ಪ್ರಶ್ನೆ. ಬೆಂಗಾಲ್ ಟೈಗರ್ ಹೆಸರು ಕೇಳಿದಿರಿ ಅಲ್ವಾ? ರಾಯಲ್ ಬೆಂಗಾಲ್ ಟೈಗರ್ ಅಂತ ಅನ್ಬಿಟ್ಟು ಹೇಳ್ತಾರೆ.
3: ಹೌದು,
0: ಖಂಡಿತ, ಭಾರತದಲ್ಲಿ ಕಂಡು ಬರೋದು ರಾಯಲ್ ಬೆಂಗಾಲ್ ಜಾತಿಯ ಹುಲಿಗಳು.
3: ರಾಯಲ್ ಬ್ಯಾಕ್ಗ್ರೌಂಡ್
0: ಹೌದು. ಅದ್ರ ಜೊತೆಗೇನೆ ಇಲ್ಲಿ ಬಿಳಿ ಹುಲಿಗಳು ಕೂಡ ತುಂಬಾ ಕಡಿಮೆ ಸಂಖ್ಯೆಯಲ್ಲಿದೆ, ಮತ್ತೆ ಹಾಗೆ ಕಪ್ಪು ಹುಲಿ ಕೂಡ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಭಾರತ ಅಂತ ಅಂದಿದ ತಕ್ಷಣ ಬೆಂಗಾಲ್ ರಾಯಲ್ ಬೆಂಗಾಲ್ ಟೈಗರ್ ಅಂತ ಅಂತೀವಿ. ಹೌದು ಖಂಡಿತ. ಓಕೆ, ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಹೀಗೆ ಕರೆ ಮಾಡ್ತಾ ಇರಿ. ಧನ್ಯವಾದಗಳು. ನಮಸ್ತೆ. ನಮಸ್ತೆ ರೇಖಾ ಅವರೇ. ಸ್ನೇಹಿತರೆ, ರಾಯಲ್ ಬೆಂಗಾಲ್ ಟೈಗರ್ ನಮ್ಮ ಭಾರತದಲ್ಲಿ ಕಂಡುಬರುತ್ತೆ. ಸೊ ಒಟ್ಟು ಇಡೀ ಪ್ರಪಂಚದಲ್ಲಿ 9 ಜಾತಿಯ 9 ಸ್ಪೀಸೀಸ್ ಇತ್ತು, ಈಗ 6 ಮಾತ್ರ ಇದೆ. ಸೊ ಬೆಂಗಾಲ್ ಟೈಗರ್ ಈಗ ಹೇಳಿದ್ದು ಇಂಡೋ ಚೈನೀಸ್, ಸೌತ್ ಚೈನಾ, ಮತ್ತು ಸುಮಾತ್ರನ್, ಸೈಬೀರಿಯನ್, ಮಲಯನ್ ಇರೋದು ಇವಾಗ. ಸೊ ಒಂದು ಎಕ್ಸ್ಟೆಂಟ್ ಆಗಿರೋ ಅಂತಹ ಜಾತಿಗಳು ಜಾವನ್, ಕ್ಯಾಸ್ಪಿಯನ್ ಮತ್ತು ಬಾಲಿನೀಸ್ ಹುಲಿಗಳು ಇವಾಗ ಇಲ್ಲ, ಅವುಗಳು ಆಗಲೇ ವಿನಾಶ ಆಗಿಬಿಟ್ಟಿವೆ. ಸೊ ಇರೋ ಅಂತಹ ಹುಲಿಗಳನ್ನ ರಕ್ಷಿಸಿ ಈ ಒಂದು ಇಕೋ ಸಿಸ್ಟಮಲ್ಲಿ ಬ್ಯಾಲೆನ್ಸನ್ನು ಉಳಿಸ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ. ನೋಡೋಣ ಮುಂದಿನ ಕರೆ ಯಾರ್ದು. ಹಲೋ, ನಮಸ್ತೆ.
4: ನಮಸ್ತೆ, ನಾನು ಅಕ್ಷಯ್ ಕುಮಾರ್ ಅಂತ.
0: ಓಕೆ ಅಕ್ಷಯ್, ಯಾವ ಕ್ಲಾಸ್, ಏನು ಓದ್ತಾ ಇರೋದು?
4: ನಾನು 7th ಓದ್ತಿದ್ದೀನಿ.
0: ಓ ವೆರಿ ಗುಡ್. ಸೊ ಯಾವ ಸ್ಕೂಲ್ ಅಲ್ಲಿ ಅಕ್ಷಯ್?
4: GHPS ಮುಟ್ಟನಹಳ್ಳಿಯಲ್ಲಿ ಓದ್ತಿದ್ದೀನಿ.
0: ಹೌದಾ, ಯಾವಾಗ್ಲೂ ಕೇಳ್ತೀಯಾ ರಸಪ್ರಶ್ನೆ, ರೇಡಿಯೋ ಕೇಳ್ತೀಯಾ?
4: ಯಾವಾಗ್ಲೂ ಕೇಳ್ತೀನಿ, ನನಗೆ ರೇಡಿಯೋ ಅಂದ್ರೆ ತುಂಬಾ ಇಷ್ಟ.
0: ತುಂಬಾ ಇಷ್ಟ. ಇವತ್ತು ನೀನು ಕರೆ ಮಾಡಿರೋದು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಓಕೆ, ಸೊ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತೀಯಾ?
4: ಕೇಳ್ತೀನಿ.
0: ಕೇಳ್ತೀಯಾ, ಓಕೆ. ಈಗ ಯಾವ ಊರು ಅಂದಿದ್ದು ಅಕ್ಷಯ್?
4: ಮುಟ್ಟನಹಳ್ಳಿ.
0: ಮುಟ್ಟನಹಳ್ಳಿ, ಓಕೆ. ಸೊ ಹೇಗೆ ಓದ್ತಾ ಇದೆಯಾ? ಚೆನ್ನಾಗಿ ಓದ್ತಾ ಇದೆಯಾ? ಸೊ ಆಲ್ ದ ಬೆಸ್ಟ್ ನಿನಗೆ. ಓಕೆ, ಈಗ ನಿನಗೆ ಪ್ರಶ್ನೆ. ಮೈಸೂರಿನಲ್ಲಿ ಚಿಟ್ಟೆಗಳಿಗಾಗಿ ಉದ್ಯಾನವನ ಎಲ್ಲಿದೆ? ಚಿಟ್ಟೆಗಳಿಗಾಗಿ ಮೈಸೂರಿನಲ್ಲಿ ಇದೆ.
4: ಗೊತ್ತಿಲ್ಲ ಮ್ಯಾಮ್.
0: ಮೈಸೂರಲ್ಲಿ ಯಾವ್ಯಾವ ಕೆರೆ ಇದೆ ಗೊತ್ತಾ? ಹೌದಾ, ಝೂ ಪಕ್ಕ ಒಂದ್ ಕೆರೆ ಇದೆ, ಕೇಳಿದ್ಯಾ ಹೆಸರು? ಕಾರಂಜಿ ಕೆರೆ ಕೇಳಿದ್ಯಾ ಹೆಸರು? ಕಾರಂಜಿ ಕೆರೆನಲ್ಲೇನೆ ಚಿಟ್ಟೆವನ ಇರೋದು. ಇರ್ಲಿ, ತೊಂದ್ರೆ ಇಲ್ಲ. ನೀನು ಕರೆ ಮಾಡಿದ್ದೆ ತುಂಬಾ ಖುಷಿ ವಿಚಾರ ಅಕ್ಷಯ್. ಹೀಗೆ ಕಾರ್ಯಕ್ರಮ ಕೇಳ್ತಾ ಇರು, ಆಕಾಶವಾಣಿನ ಕೂಡ ಕೇಳ್ತಾ ಇರು, ಚೆನ್ನಾಗಿ ಓದು. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.
4: ಥ್ಯಾಂಕ್ ಯು.
0: ನಮಸ್ತೆ. ಸ್ನೇಹಿತರೆ, ಮೈಸೂರಿನಲ್ಲಿ ಚಿಟ್ಟೆಗಳಿಗಾಗಿ ಉದ್ಯಾನವನ ಇರೋದು ಕಾರಂಜಿ ಕೆರೆಯಲ್ಲಿ. ಸೊ ಕಾರಂಜಿ ಕೆರೆನ ಫೌಂಟನ್ ಲೇಕ್ ಅಂತ ಕೂಡ ಕರೀತಾ ಇದ್ರು. ಸೊ ಸುಮಾರು 90 ಹೆಕ್ಟೇರ್ ಪ್ರದೇಶದಲ್ಲಿ ಹರಡಿಕೊಂಡಿರುವಂತಹ ಈ ಒಂದು ಕೆರೆ ಏರಿಯಾ ಏನಿದೆ ಅದರಲ್ಲಿ 50 ಹೆಕ್ಟೇರ್ ಅಷ್ಟರಲ್ಲಿ ನೀರು ನಾವು ಕಾಣ್ಬೋದು. ತುಂಬ ದೊಡ್ಡದಾದ ಕೆರೆ. ಹಾಗೆ ಇಲ್ಲಿರುವಂತಹ ಚಿಟ್ಟೆ ಉದ್ಯಾನವನ ಏನಿದೆ, ಇಲ್ಲಿ ಸುಮಾರು 45 ಜಾತಿಗಳ ಚಿಟ್ಟೆಗಳನ್ನ ನಾವು ನೋಡ್ಬೋದು. ನೋಡೋಣ, ಒಂದು ಹಾಡನ್ನು ಕೇಳಿಕೊಂಡು ಮತ್ತೆ ಮುಂದಿನ ಕರೆಗೆ ಹೋಗೋಣ.

0: ನೋಡೋಣ ಮುಂದಿನ ಕರೆ ಯಾರ್ದಿದೆ. ಹಲೋ,
1: ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಜಯಶ್ರೀ.
0: ಓಕೆ ಜಯಶ್ರೀ ಅವರೇ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವೇಗಿದ್ದೀರಾ?
0: ಹಾ, ನಾನು ಚೆನ್ನಾಗಿದ್ದೀನಿ. ಕೇಳ್ತಾ ಇದ್ದೀರಾ ಕಾರ್ಯಕ್ರಮನ?
1: ಓಕೆ, ಮೊದಲಿಂದ ಕೇಳ್ತಾ ಇದ್ದೀನಿ. ನೀವು ಒಂದು ಸತಿ ಸಿಕ್ಕಿದ ಹೇಳ್ತಿರಲ್ಲ, ರಾಜ್ಯದ ಹಾಡು,
0: ಮಳೆಯೇ ಸುರಿದು ಬಾ.
1: ಅದೇ ಕೇಳ್ತೇನೆ.
0: ಹೌದಾ, ಸರಿ. ಆಕಾಶವಾಣಿ ಮೂಲಕ ಕೂಡ ಮಳೆಗಾಗಿ ನಾವು ಪ್ರಾರ್ಥನೆ ಮಾಡೋಣ ಅಂತ ಅಷ್ಟೇನೆ. ಬೇಕಲ್ವಾ ಮಳೆ? ಖಂಡಿತ. ಕೇಳ್ತಾ ಇದ್ದೀರಾ ಕಾರ್ಯಕ್ರಮನ?
1: ಓಕೆ,
0: ಈಗ ನಿಮ್ಗೆ ಪ್ರಶ್ನೆ
1: ಕೇಳಿ ಮೇಡಮ್.
0: ಕನ್ನಡದ ಒಂದು ಚಿತ್ರ ಏಳು ಭಾಷೆಗಳಲ್ಲಿ ರಿಮೇಕ್ ಆಯ್ತು, ರಾಜ್ಕುಮಾರ್ ಅವ್ರದ್ದು, ಅದು ಯಾವ ಚಿತ್ರ ಅನ್ನೋದು ನಿಮ್ಗೆ ಪ್ರಶ್ನೆ.
1: ಕಸ್ತೂರಿ ನಿವಾಸ ಇರ್ಬೋದಾ ಮೇಡಮ್?
0: ಅಲ್ಲ, ಏಳು ಭಾಷೆಗಳಲ್ಲಿ ಎರಡು ವಿದೇಶಿ ಭಾಷೆಗಳು.
1: ಅದಕ್ಕೆ ಕ್ಲೂ ಏನಾಗಿದೆಯಾ?
0: ಇದು ರಾಜ್ಕುಮಾರ್ ಮತ್ತೆ ಮಾಧವಿ ಗೀತಾ ಅವರು ಮಾಡಿರೋ ಚಿತ್ರ.
1: ಅನುರಾಗ. ಅನುರಾಗ ಅರಳಿತು.
0: ಹೌದು, ಸರಿಯಾದ ಉತ್ತರ, ಅನುರಾಗ ಅರಳಿತು. ನೋಡಿದೀರಾ ಚಿತ್ರನ? ಕಾದಂಬರಿ ಆಧಾರಿತ. ಯಾರ್ ಕಾದಂಬರಿ ಅಂತ ಗೊತ್ತಾ?
1: ಅಷ್ಟು ಇಲ್ಲ ಮೇಡಮ್.
0: ಹೌದಾ, ಹೆಚ್ ಜಿ ರಾಧಾದೇವಿ ಅವರ ಕಾದಂಬರಿಯನ್ನ ಆಧರಿಸಿದಂತಹ. ಹೌದು, ಅವರ ಕಾದಂಬರಿ ಆಧಾರಿತ ಚಿತ್ರ. 50 ವಾರಗಳ ಕಾಲ ಓಡಿದಂತಹ ಚಿತ್ರ ಇದು, ಅನುರಾಗ ಅರಳಿತು. ಸೂಪರ್ ಡ್ಯೂಪರ್ ಹಿಟ್ ಅಂತ ಹೇಳ್ತೀವಲ್ಲ, ಬ್ಲಾಕ್ ಬಸ್ಟರ್ ಅಂತ ಅಂದ್ಬಿಟ್ಟು, ಆ ರೀತಿಯಾದ ಚಿತ್ರ. ಈ ಚಿತ್ರ ಬಂದ ಮೇಲೆ ತಮಿಳು, ತೆಲುಗು, ಹಿಂದಿ, ಸಿಂಹಳಿ, ಒಡಿಯಾ, ಬೆಂಗಾಲಿ ಮತ್ತು ಬಾಂಗ್ಲಾದೇಶಿ ಭಾಷೆಗಳಿಗೆ ಈ ಚಿತ್ರ ರಿಮೇಕ್ ಆಯಿತು. ಸೊ ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟು. ಕನ್ನಡ ಚಿತ್ರ ಒಂದು ಆ ರೀತಿ ಗಡಿ ದಾಟಿ ಹೋಗಿದ್ದು, ಅಲ್ಲೂ ಕೂಡ ಎಲ್ಲ ಸೂಪರ್ ಹಿಟ್ ಆಯಿತು ಈ ಕಥೆ. ಸೊ ಇದು ನಮ್ಮೆಲ್ಲರಿಗೂ ನಿಜವಾಗ್ಲೂ ಹೆಮ್ಮೆ ವಿಷಯ ಅಲ್ವಾ?
1: ಗೊತ್ತಿಲ್ಲ ಮೇಡಮ್ ಇಷ್ಟು ಭಾಷೆಗಳು ಗೊತ್ತಾಯ್ತು.
0: ಹೌದು, ಎಂ ಎಸ್ ರಾಜಶೇಖರ್ ಅವರು ನಿರ್ದೇಶಿಸಿದಂತಹ ಚಿತ್ರ, ಉಪೇಂದ್ರ ಕುಮಾರ್ ಅವರ ಸಂಗೀತ ಇತ್ತು. ನಂಜನಗೂಡಲ್ಲಿ ಒಂದು ಹಾಡು ಕೂಡ ಫಿಲ್ಮ್ ಆಗಿತ್ತು, ಶ್ರೀಕಂಠ ವಿಷಕಂಠ, ಕೇಳಿರ್ತೀರಿ? ಹೌದು ಹೌದು, ದೇವಸ್ಥಾನದಲ್ಲಿ. ಸೊ ಅಂತ ಒಂದು ಹಿಟ್ ಚಿತ್ರ ನಮ್ಮ ಕರ್ನಾಟಕದ್ದು, ನಮ್ಮ ಅಣ್ಣ ಅವರು ನಟಿಸಿದ್ದು. ಸೊ ಸರಿಯಾದ ಉತ್ತರ ಹೇಳಿದ್ರಿ ಜಯಶ್ರೀ ಅವರೇ, ಧನ್ಯವಾದಗಳು. ಇರ್ಲಿ, ಪರವಾಗಿಲ್ಲ, ಕ್ಲೂ ತಗೊಂಡು ಉತ್ತರ ಹೇಳಿದ್ರಿ ಅಲ್ಲ ಒಟ್ಟಿನಲ್ಲಿ. ಓಕೆ ಜಯಶ್ರೀ ಅವರೇ, ಉತ್ತರ ಹೇಳಿದ್ರೆ ನಿಜವಾಗ್ಲು ನಮ್ಗೂ ಖುಷಿ, ನಿಮ್ಗೂ ಖುಷಿ ಅಲ್ವಾ? ಧನ್ಯವಾದಗಳು ಜಯಶ್ರೀ ಅವರೇ, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ. ನಮಸ್ತೆ. ಸ್ನೇಹಿತರೆ, ಮುಂದಿನ ಕರೆ ನೋಡೋಣ ಯಾರಿಗೆ. ಹಲೋ ನಮಸ್ತೆ.
2: ಹಲೋ ನಿವೇದಿತಾ ಮೇಡಮ್ ಅವರು, ನಮಸ್ಕಾರ. ನಾಗಮಂಗಲದಿಂದ ಹಿರಿಯಣ್ಣ ಅಂತ.
0: ಓಕೆ, ನಾಗಮಂಗಲದಿಂದ ಹಿರಿಯಣ್ಣ.
2: ಹೌದು ಮೇಡಮ್.
0: ಓಕೆ, ಹಿರಿಯಣ್ಣ ಅವರು ಹಿಂದೆ ಕೂಡ ಫೋನ್ ಮಾಡಿದ್ರಿ ಅಲ್ವಾ?
2: ಹೌದು ಮೇಡಮ್.
0: ಓಕೆ, ಏನ್ ಮಾಡ್ಕೊಂಡಿರೋದು ಹಿರಿಯಣ್ಣ ಅವರು?
2: ಹೌದು,
0: ಏನ್ ಮಾಡ್ಕೊಂಡಿರೋದು ನೀವು?
2: ನಾನು ರಿಟೈರ್ಡ್ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಮೇಡಮ್.
0: ಓಕೆ, ಸೊ ಪೊಲೀಸ್, ನಮಗೆಲ್ಲ ಸುರಕ್ಷತೆ ಭಾವ ಮೂಡಿಸುವಂತಹ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರೋರು ನೀವು. ರಿಟೈರ್ ಆಗಿ? ಹೌದಾ, ಸೊ ಇವಾಗ ಆಕಾಶವಾಣಿ ಕೇಳ್ಕೊಂಡು ನಿಮ್ಮ ಸಮಯನ ಕಳೀತಾ ಇದ್ದೀರಾ?
2: ಹೌದು ಮೇಡಮ್. ಮಾಡ್ತಾರೆ.
0: ಹಾ, ಸರಿ ಸರಿ. ಓ ಹೌದ್, ಕರೆಕ್ಟ್. ಸರಿ ಸರಿ, ನೆನಪಾಯ್ತು ಇವಾಗ. ಓಕೆ, ಈಗ ನಿಮ್ಗೆ ಪ್ರಶ್ನೆ. ತುಂಗಭದ್ರಾ ನದಿ ಎಲ್ಲಿ ಹುಟ್ಟತ್ತೆ? ಈಗ ತುಂಗಾ ಮತ್ತೆ ಭದ್ರಾ ಎರಡು ಬೇರೆ ನದಿಗಳು. ಸೊ ಎರಡು ಪಶ್ಚಿಮ ಘಟ್ಟದಲ್ಲಿ ಹುಟ್ಟತ್ತೆ, ಆದ್ರೆ ತುಂಗಭದ್ರಾ ಆಗಿ ಎಲ್ಲಿಂದ ಹರಿಯತ್ತೆ, ಅದೇ ಪ್ರಶ್ನೆ. ಅದು ಹೊಸಪೇಟೆ ಆಯ್ತು. ತುಂಗಭದ್ರಾ ಆಗಿ ಎಲ್ಲಿಂದ ಹರಿಯೋದಕ್ಕೆ, ಎಲ್ಲಿಂದ ಅದನ್ನ ತುಂಗಭದ್ರೆ ಅಂತ ಕರೆಯೋಕೆ ಶುರು ಮಾಡ್ತೀವಿ?
2: ಶಿವಮೊಗ್ಗ.
0: ಹೌದು, ಶಿವಮೊಗ್ಗದಲ್ಲಿ ಯಾವ ಸ್ಥಳ?
2: ತೀರ್ಥಹಳ್ಳಿ.
0: ಕೂಡಲಿ.
2: ಕೂಡಲಿ,
0: ಹಾ, ಶಿವಮೊಗ್ಗದಲ್ಲಿ ಕೂಡಲಿ ಏನಿದೆ ಅಲ್ಲಿ ತುಂಗೆ ಮತ್ತೆ ಭದ್ರೆಯ ಒಂದು ಸಂಗಮ ಆಗತ್ತೆ, ಅಲ್ಲಿಂದ ಅವಳು ತುಂಗಭದ್ರೆ ಆಗ್ಬಿಟ್ಟು ಹರಿತಾಳೆ. ಓಕೆ, ಸರಿಯಾದ ಉತ್ತರ ಹೇಳಿದ್ರಿ, ಶಿವಮೊಗ್ಗ ಅಂತ ಗುರುತಿಸಿದ್ರಿ. ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ ಸರ್, ಕಾರ್ಯಕ್ರಮ ಕೇಳ್ತಾ ಇರಿ.
2: ಓಕೆ,
0: ನಮಸ್ತೆ.
2: ಹೌದಾ?
0: ಓಕೆ, ಯಾವ್ದು ಗೇಮ್ ಶೋ ಮೂಲಕ ಬಂದಿದ್ರಾ?
2: ಗೇಮ್ ಶೋ ಮೂಲಕ.
0: ಹೌದಾ?
2: ಎಕ್ಸ್ಟ್ರಾ ಟೈಮ್ ಅಲ್ಲಿ.
0: ಓ

0: ಓ ಸರಿ ಸರಿ ಸರಿ, ಖಂಡಿತ ಮತ್ತೆ ಮತ್ತೆ ಹಾಗೆ ಭೇಟಿ ನೀಡ್ತಾ ಇರಿ, ಮತ್ತೆ ಯಾವಾಗಲೂ ಆಕಾಶವಾಣಿ ಮೈಸೂರು ಆಕಾಶವಾಣಿ ಕೇಳ್ತಾ ಇರಿ.
1: ಯಾವಾಗಲೂ ಕೇಳ್ತಾ ಇರ್ತೀನಿ ಮೇಡಮ್, ಬೆಳಗ್ಗೆ
0: ಹಾಕಿರ್ತೀರಿ. ಓಕೆ, ಧನ್ಯವಾದಗಳು ಸರ್. ನಮಸ್ತೆ.
1: ಓಕೆ, ನಮಸ್ತೆ. ನಮಸ್ತೆ ಮೇಡಮ್.
0: ನಮಸ್ತೆ.
1: ಓಕೆ,
0: ಹಾಂ ಸ್ನೇಹಿತರೆ, ಕೂಡಲಿಯಿಂದ ತುಂಗಭದ್ರೆ ಆಗಿ ಹರಿಯುವಂತಹ ನದಿ ಕರ್ನೂಲು ಬಳಿ ಕೃಷ್ಣಾ ನದಿಯನ್ನು ಸೇರತ್ತೆ, ಅಲ್ಲಿಂದ ಬಂಗಾಳ ಕೊಲ್ಲಿಯನ್ನು ಸೇರತ್ತೆ. ಸುಮಾರು 600ಕ್ಕೂ ಹೆಚ್ಚು ಕಿಲೋಮೀಟರ್ಗಟ್ಟಲೆ ಹರಿಯೋ ಈ ತುಂಗಭದ್ರೆ ಕರ್ನಾಟಕದಲ್ಲಿ 380 ಕಿಲೋಮೀಟರ್ಗಳಷ್ಟು ಹರಿತಾಳೆ. ಗಂಗಾಮೂಲ ಅಲ್ಲಿ ತುಂಗೆ ಮತ್ತು ಭದ್ರೆ ಎರಡೂ ಪಶ್ಚಿಮ ಘಟ್ಟದಲ್ಲಿ ವರಹ ಒಂದು ಪರ್ವತದಲ್ಲಿ ಹುಟ್ಟೋದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಯಾರಿಗೆ. ಹಲೋ ಹಲೋ,
2: ನಮಸ್ತೆ ಮೇಡಮ್.
0: ಹಾ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ಪ್ರಕಾಶ್ ಅಂತ ಮೇಡಮ್.
0: ಪ್ರಕಾಶ್, ಪ್ರಕಾಶ್ ಅವರು ಎಲ್ಲಿಂದ, ಯಾವ ಊರಿಂದ?
2: ಮೈಸೂರು ರಾಜೀವ್ ನಗರ ಸೀನಿಯರ್ ಟೇಲರ್ ಮೇಡಮ್.
0: ಮೈಸೂರು ರಾಜೀವ್ ನಗರ
2: ಸೀನಿಯರ್ ಟೇಲರ್.
0: ಹೌದು, ಏನ್ ಏನಂದ್ರಿ? ಓ ಸರಿ ಸರಿ, ಸೊ ಅಂಗಡಿಯಲ್ಲಿ ನೀವು ಕೇಳ್ತಾ ಇರ್ತೀರಿ ಕಾರ್ಯಕ್ರಮಗಳನ್ನ. ಮಾಡಿದ್ರಿ ಅಲ್ವಾ? ಹೌದು ಸರಿ. ಈಗ ನಿಮ್ಗೆ ಪ್ರಶ್ನೆ, ನೀವು ಕೂಡ ಫುಟ್ಬಾಲ್ ನೋಡ್ತಾ ಇದ್ದೀರಾ?
2: ಫುಟ್ಬಾಲ್ ಬಗ್ಗೆ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಮೇಡಮ್. ಇಂಟ್ರೆಸ್ಟ್ ಇಲ್ಲ, ನೋಡಿಕ್ಕಾಗಲ್ಲ ಮೇಡಮ್.
0: ಅಷ್ಟೊಂದು ನ್ಯೂಸ್ ಮಾತ್ರ. ಹೌದಾ, ಸರಿ ಆಯ್ತು. ಈಗ ನಿಮ್ಗೆ ಪ್ರಶ್ನೆ, ಇತ್ತೀಚೆಗೆ ತಾನೆ ಸಂವಿಧಾನ ಹೊಸ ಒಂದು ಭಾಷೆಗೆ ಅನುವಾದ ಆಯ್ತು. ಹೊಸ ಭಾಷೆ ಅಂತಂದ್ರೆ ಮತ್ತೊಂದು ಭಾರತೀಯ ಭಾಷೆಗೆ ಅನುವಾದ ಆಯ್ತು. ಅದು ಯಾವ ಭಾಷೆ ಅನ್ನೋದು ನಿಮ್ಮ ಪ್ರಶ್ನೆ. ಈಗ ಡಿಸೆಂಬರ್ 2025 ಬಿಡುಗಡೆ ಆಯಿತು ಹೊಸ ಭಾಷೆಯಲ್ಲಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನ. ಭಾರತೀಯ ಭಾಷೆಗಳಲ್ಲೆಲ್ಲ ಕಾನ್ಸ್ಟಿಟ್ಯೂಷನ್ ನಮಗೆ ಸಿಗತ್ತೆ ಅಲ್ವಾ, ಹಾಗಾಗಿ ನಮ್ಮ ಓದಿಗೆ ಸಿಕ್ಕಿದೆ ಸಂವಿಧಾನ. ಸೊ ಇತ್ತೀಚೆಗೆ ಹೊಸ ಭಾಷೆಗೆ ಕೂಡ ಬಂತು, ಯಾವುದು? ಇದೊಂದು ಬುಡಕಟ್ಟು ಭಾಷೆ, ಬುಡಕಟ್ಟು ಜನರ ಭಾಷೆ. ಮೊದಲ ಬಾರಿಗೆ ಒಂದು ಬುಡಕಟ್ಟು ಭಾಷೆಯಲ್ಲಿ ಸಂವಿಧಾನ ಸಿಗ್ತಾ ಇದೆ. ಗೊತ್ತಾಗ್ತಿಲ್ವಾ, ಇರ್ಲಿ ತೊಂದರೆ ಇಲ್ಲ. ಸಂತಾಲಿ ಭಾಷೆ. ಹಾ, ಸಂತಾಲಿ ಭಾಷೆ ಜಾರ್ಖಂಡ್, ಒಡಿಸ್ಸಾ, ವೆಸ್ಟ್ ಬೆಂಗಾಲ್, ಬಿಹಾರ್ ಇಲ್ಲೆಲ್ಲಾನು ಇರೋಂತಹ ಜನ ಮಾತಾಡ್ತಾರೆ ಈ ಭಾಷೆನ. ಈ ಭಾಷೆಗೆ 2025 ಸಂವಿಧಾನ ತರ್ಜುಮೆಯಾಗಿ ಇದೀಗ ಎಲ್ಲರ ಓದಿಗೆ ಸಿಕ್ಕಿದೆ. ಓಕೆ, ಕರೆ ಮಾಡಿ ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ ಪ್ರಕಾಶ್ ಅವರೇ. ಧನ್ಯವಾದಗಳು, ಹೀಗೆ ಕರೆ ಮಾಡ್ತಾ ಇರಿ. ಓಕೆ, ನಮಸ್ತೆ. ಸ್ನೇಹಿತರೆ, 2025 ನಮ್ಮ ರಾಷ್ಟ್ರಪತಿಗಳಿಂದ ಬಿಡುಗಡೆ ಆದಂತಹ ಸಂತಾಲಿ ಭಾಷೆಯಲ್ಲಿ ಈ ಸಂವಿಧಾನ ಏನಿದೆ, ಸೊ ಇದು ಅಂದರೆ ಈ ಹೇಳಿದ್ನಲ್ಲ ಬುಡಕಟ್ಟು ಭಾಷೆಯಲ್ಲಿ ಇರೋವಂತಹ ಏಕೈಕ ಭಾಷೆ, ಇದು ಬುಡಕಟ್ಟು ಜನಾಂಗ ಮಾತಾಡುವಂತಹ ಭಾಷೆಯಲ್ಲಿ ನಮಗೆ ಸಂವಿಧಾನ ಸಿಕ್ಕಿರೋದು. ಈ ಒಂದು ಭಾಷೆ ಏನಿದೆ, ಇದಕ್ಕೆ ಲಿಪಿಯನ್ನು ಕಂಡುಹಿಡಿದವರು ಪಂಡಿತ್ ರಘುನಾಥ್ ಮುರ್ಮು ಅವರು. 1925 ಈ ಸಂತಾಲಿ ಭಾಷೆಗೆ ಲಿಪಿಯನ್ನು ಕಂಡುಹಿಡಿದ್ರು. ಸೊ ಇದನ್ನು 01 ಚಿಕ್ಕಿ ಲಿಪಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅಲ್ಲಿವರೆಗೂ ಈ ಸಂತಾಲಿ ಭಾಷೆಯನ್ನು ಲ್ಯಾಟಿನ್ ಲಿಪಿಯಲ್ಲಿ ಬರಿತಾ ಇದ್ರು, ದೇವನಾಗರಿಯಲ್ಲಿ ಬರಿತಾ ಇದ್ರು, ಮತ್ತು ಬೆಂಗಾಲಿಯಲ್ಲಿ ಬರಿತಾ ಇದ್ರು. ಆದರೆ ಈಗ ಅದಕ್ಕೆ ಆದ ಒಂದು ತನ್ನದೇ ಆದ ಒಂದು ಲಿಪಿ ಇದೆ. ಸೊ ಇವರನ್ನು ಪಂಡಿತ್ ರಘುನಾಥ ಮುಖರ್ಜಿ ಅವ್ರನ್ನ ಗುರು ಗೋಮ್ಕೆ ಅಂತ ಅಂದ್ಬಿಟ್ಟು ಕರೀತಾರೆ, ಅಂದರೆ ಗ್ರೇಟ್ ಟೀಚರ್ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಹೊಸ ಭಾಷೆಯಲ್ಲಿ ಇನ್ನೊಂದೇನು ವೈಶಿಷ್ಟ್ಯ ಅಂತ ಅಂದರೆ, ನಮ್ಮ ಭಾರತದಲ್ಲಿ ನಮ್ಮ ಮೈಸೂರಿನಲ್ಲೇ ಇರುವಂತಹ ಭಾಷಾ ಸಂಸ್ಥಾನ ಏನಿದೆ, ಹುಣಸೂರು ರೋಡಲ್ಲಿ ಏನಿದೆ, ಅಲ್ಲೇ ಈ ತರ್ಜುಮೆಯ ಕೆಲಸ ನಡೆದಿದ್ದು, ಬಿಡುಗಡೆ ಕೂಡ ಇಲ್ಲಿಂದಲೇ ಆಗಿದ್ದು, ಪ್ರಿಂಟ್ ಆಗಿದ್ದು ಎಲ್ಲ. ಸೊ ಇದೊಂದು ನಮಗೆ ಹೆಮ್ಮೆಯ ವಿಷಯ. ಸೊ ಈ ಒಂದು ಮಾಹಿತಿಯೊಂದಿಗೆ ನೋಡೋಣ ಯಾರ್ತಿದೆ ಕರೆ. ಹಲೋ ನಮಸ್ತೆ, ಕರೆ ಕಟ್ಟಾಗಿದೆ. ಒಂದು ಹಾಡನ್ನು ಕೇಳ್ಕೊಂಡು ಬರೋಣ.

0: ಹಲೋ
1: ಹಲೋ
0: ಹಲೋ ನಮಸ್ತೆ, ಯಾರು ಮಾತಾಡ್ತಾ ಇರೋದು?
1: ನಮಸ್ತೆ ಮೇಡಮ್, ನಮ್ಮ ಮೈಸೂರಿನ ವಿದ್ಯಾರ್ಣಪುರಮಿಂದ ಕೃಷ್ಣ ಅಂತ ಮೇಡಮ್.
0: ಓಕೆ, ಕೃಷ್ಣ ಅವರು ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಿ?
0: ಹಾಂ, ನಾನು ಚೆನ್ನಾಗಿದ್ದೀನಿ. ಕೇಳ್ತಾ ಇದ್ದೀರಿ ಕಾರ್ಯಕ್ರಮ?
1: ಹಾಂ, ಎಲ್ಲ ಕಾರ್ಯಕ್ರಮನೂ
0: ಕೇಳ್ತಾ ಇದ್ದೀರಾ?
1: ಓಕೆ, ಕೇಳೋದೇ ಜಾಸ್ತಿ ಯಾವಾಗಲೂ.
0: ಹಾಂ, ಓಕೆ, ಖುಷಿ ಆಯಿತು. ಓಕೆ, ಈಗ ಮಳೆಗಾಲದಲ್ಲಿ ನಿಮ್ಮ ಕೆಲಸ ಸ್ವಲ್ಪ ಕಷ್ಟ ಅಂತ ಅನ್ಕೊಳ್ತೀನಿ ಅಲ್ವಾ? ಮಾಮೂಲಿ. ಓಕೆ ಸರಿ, ಈಗ ನಿಮ್ಗೆ ಪ್ರಶ್ನೆ. ಮದೀಬಾ ಅಂತ ಅಂದ್ಬಿಟ್ಟು ತುಂಬಾ ಪ್ರೀತಿಯಿಂದ ಜನರಿಂದ ಕರೆಯಲ್ಪಟ್ಟಂತಹ ನಾಯಕ ಯಾರು? ಮದೀಬಾ. ಹಾ, ಮದೀಬಾ ಅಂತ ಅಂದ್ಬಿಟ್ಟು ಕರಿತಾ ಇದ್ರು ಇವ್ರನ್ನ. ಯಾರು ಇವರು? ದಕ್ಷಿಣ ಆಫ್ರಿಕಾದ ಹಿರಿಯ ನಾಯಕರು ಇವರು. ಯಾರು?
1: ನೆಲ್ಸನ್ ಮಂಡೇಲಾ.
0: ಹಾ ಹೌದು, ನೆಲ್ಸನ್ ಮಂಡೇಲಾ ಅವರು. ಸೊ ಅವರ ಒಂದು ಬುಡಕಟ್ಟಿನ ಹೆಸರು ಇದು, ಅವರು ಸೇರಿದ ಬುಡಕಟ್ಟಿನ ಹೆಸರು ಇದು. ಸೊ ಅದೇ ಹೆಸರನ್ನ ಹಿಡಿದು ಅವ್ರನ್ನ ಪ್ರೀತಿಯಿಂದ ಸೌತ್ ಆಫ್ರಿಕಾದ ಜನ ಎಲ್ಲ ಕರೀತಾ ಇದ್ರು. ಹಾ, ಅದ್ರ ಜೊತೆಗೆ ತಾತ ಮತ್ತೆ ದಲಿಬಂಗ ಅಂತ ಕೂಡ ಅವ್ರನ್ನ ಕರೀತಾ ಇದ್ರು ಪ್ರೀತಿಯಿಂದ. ಹೌದು, ಸೊ ಜುಲೈ 18ಕ್ಕೆ ನೆಲ್ಸನ್ ಮಂಡೇಲಾ ಅವರು ಹುಟ್ಟಿದ ದಿನ, 1918ರಲ್ಲಿ ಜನಿಸಿದ್ದು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಈ ಪ್ರಶ್ನೆನ ನಾನು ನಿಮ್ಗೆ ಕೇಳಿದೆ. ಉತ್ತರ ಕೊಟ್ರಿ, ಧನ್ಯವಾದಗಳು ಕೃಷ್ಣ ಅವರೇ ಕರೆ ಮಾಡಿದ್ದಕ್ಕೆ. ನಮಸ್ತೆ. ನಮಸ್ತೆ ಸ್ನೇಹಿತರೆ. 1994-99 ಆಫ್ರಿಕಾದ, ದಕ್ಷಿಣ ಆಫ್ರಿಕಾದ ರಾಷ್ಟ್ರಪತಿಗಳಾಗಿದ್ದ ನೆಲ್ಸನ್ ಮಂಡೇಲಾ ಅವರ ಜೀವನದ ಕಥೆ ನಮಗೆಲ್ಲರಿಗೂ ಗೊತ್ತಿದೆ. ಲಾಂಗ್ ವಾಕ್ ಟು ದ ಫ್ರೀಡಮ್ ಅಂತ ಅನ್ನೋದು ಅವರ ಆತ್ಮಕಥೆ. ನಮ್ಮ ಭಾರತೀಯ ಸರ್ಕಾರ 1990ರಲ್ಲಿ ಅವರಿಗೆ ಭಾರತ ರತ್ನವನ್ನು ನೀಡಿ ಅವರನ್ನು ಗೌರವಿಸಿದೆ. ನೋಡೋಣ ಮುಂದಿನ ಕರೆ ಯಾರ್ದು. ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
2: ನಾನು ಶೈಲಜಾ ಅಂತ ಹೇಳಿ, ಸೋಮನಾಥ ನಗರ.
0: ಓಕೆ, ಶೈಲಜಾ ಅವ್ರ ಹಿಂದೆ ಕೂಡ ಎಲ್ಲ ಮಾಡಿದ್ರಿ ಕರೆ ಅಲ್ವಾ?
2: ಮಾಡಿದೀನಿ ಮೇಡಮ್.
0: ಓಕೆ,
2: ಲೈನ್ ಇವತ್ತು ಸಿಕ್ಕಿದೆ.
0: ಇವತ್ತು ಸಿಕ್ಕಿದೆ. ಓಕೆ ಸರಿ, ಏನ್ ಮಾಡ್ಕೊಂಡಿರೋದು ಶೈಲಜಾ ಅವರು?
2: ನಾನು ಗೃಹಿಣಿ ಮೇಡಮ್.
0: ಗೃಹಿಣಿ. ಸೊ ಆಕಾಶವಾಣಿ ಕೇಳ್ತಾ ಇರ್ತೀರಾ ಯಾವಾಗ್ಲೂ?
2: ಕೇಳ್ತಾ ಇರ್ತೀವಿ ಮೇಡಮ್, ಬೆಳಗಿನ ಸಾಯಂಕಾಲ ತನಕ ಎಲ್ಲದಕ್ಕೂ ಸಿಕ್ತಾಗ ಲೈನ್ ಸಿಕ್ತಾಗ ಅಟೆಂಡ್ ಮಾಡ್ತೀವಿ.
0: ಓಕೆ, ತುಂಬಾ ಸಂತೋಷ. ಈಗ ನಿಮ್ಗೆ ಪ್ರಶ್ನೆ. ಕೃಷ್ಣನಲ್ಲಿ ಪಾರಿಜಾತ ಪುಷ್ಪಕ್ಕಾಗಿ ಬೇಡಿಕೆ ಇಟ್ಟ ಹೆಂಡತಿ ಯಾರು?
2: ಸತ್ಯಭಾಮ.
0: ಹಾ ಹೌದು, ಸರಿಯಾದ ಉತ್ತರ. ಗೊತ್ತಾ ಇದು ಕಥೆ?
2: ಗೊತ್ತು ಮೇಡಮ್,
0: ಕೇಳಿದಿರಿ. ಓಕೆ, ಹಾ ಹೌದು, ಸತ್ಯಭಾಮೆಗೋಸ್ಕರ ಕೃಷ್ಣ ಇಂದ್ರನ್ ಜೊತೆ ಯುದ್ಧ ಮಾಡ್ಬಿಟ್ಟು ಆ ಒಂದು ಪಾರಿಜಾತ ಪುಷ್ಪದ ಮರವನ್ನೇ ತಂದು ನೆಡ್ತಾನೆ ಅಲ್ವಾ? ಹೌದು, ಸರಿಯಾದ
2: ಇನ್ಫಾರ್ಮೇಶನ್ ಕೊಡ್ತೀರ ಮೇಡಮ್, ನಮ್ಗೆ ಕೆಲವೊಂದು ಗೊತ್ತಿರಲಿಲ್ಲ.
0: ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಅವರೇ, ಹೀಗೆ ಕರೆ ಮಾಡ್ತಾ ರೀ, ಕಾರ್ಯಕ್ರಮ ಕೇಳ್ತಾ ರೀ. ನಮಸ್ತೆ. ನಮಸ್ತೆ ಸ್ನೇಹಿತರೆ. ಕೃಷ್ಣ ರುಕ್ಮಿಣಿ ಸತ್ಯಭಾಮ ಅನ್ನೋ ಅಂತಹ ಒಂದು ಚಿತ್ರ ಕೂಡ ರಾಜ್ಕುಮಾರ್ ಭಾರತಿ ಮತ್ತೆ ಸರೋಜಾದೇವಿ ಅವರ ನಟನೆಯಲ್ಲಿ ಬಂದಿದೆ. ಸೊ ನಮಗೆಲ್ಲ ಈ ಕಥೆ ಗೊತ್ತಿದೆ. ನಾರದ ತಂದ್ಬಿಟ್ಟು, ಕಲಹಪ್ರಿಯ ನಾರದ ತಂದ್ಬಿಟ್ಟು ಒಂದು ಹೂವನ್ನು ಸತ್ಯಭಾಮೆಗೆ ಕೊಡ್ತಾನೆ. ಸತ್ಯಭಾಮೆ ಪ್ರೀತಿ ಅಷ್ಟಮಹಿಷಿಗಳಲ್ಲಿ ಒಬ್ಬಳು. ಸೊ ಅವಳ ಬೇಡಿಕೆ ಮೇಲೆಗೆ ಕೃಷ್ಣ ತರ್ತಾನೆ. ಸೊ ನಂತರದ ಕಥೆ ಎಲ್ಲ ಬಹುಶಃ ನಿಮಗೆಲ್ಲ ಗೊತ್ತಿದೆ. ಸೊ ಆ ಒಂದು ಸ್ವಾರಸ್ಯಕರ ಕಥೆಯನ್ನು ನೆನಪಿಸ್ಕೊಳ್ತಾ ಮುಂದಿನ ಕರೆ ನೋಡೋಣ ಯಾರಿದೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಮೇಡಮ್, ಮಾನಸಿ ನಗರಿಂದ ಲತಾ ಅಂತ.
0: ಲತಾ, ಲತಾ ಅವರೇ ಕೇಳ್ತಾ ಇರ್ತೀರಾ ಕಾರ್ಯಕ್ರಮ ಎಲ್ಲ?
3: ಖಂಡಿತ ಮೇಡಮ್.
0: ಏನ್ ಮಾಡ್ಕೊಂಡಿರೋದು ಲತಾ ಅವರು?
3: ಮೇಡಮ್, ಮನೆಯಲ್ಲೇ ಕೆಲಸ ಮೇಡಮ್ ಅಷ್ಟೇ.
0: ಓಕೆ, ಮನೆ ಕೆಲಸ ಯಾವತ್ತು ಮುಗಿದೆ ಇರೋ ಕೆಲಸ ಅಲ್ವಾ?
3: ಖಂಡಿತ ಮೇಡಮ್,
0: ಖಂಡಿತ. ಸೊ ಹಾಗಾದ್ರೆ ನೀವು 24/7 ಕೆಲಸ ಮಾಡ್ತಾ ಇರ್ತೀರಿ, ವೃತ್ತಿ ನಿರತರು ಅಲ್ವಾ? ಖಂಡಿತ. ಸರಿ, ಈಗ ನೀವು ಫುಟ್ಬಾಲ್ ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ, ನ್ಯೂಸ್ ಎಲ್ಲ ಫಾಲೋ ಮಾಡ್ತಿದ್ದೀರಾ?
3: ಮೇಡಮ್, ನಮ್ಮಲ್ಲಿ ಟಿವಿ ಇಲ್ಲ, ಆದ್ರೆ ನಾನು ಪೇಪರ್ ಅಲ್ಲಿ ಓದ್ತಾ ಇರ್ತೀನಿ ಮೇಡಮ್.
0: ಹೌದಾ, ಪೇಪರ್ ಅಲ್ಲಿ ಓದ್ತಾ ಇರ್ತೀರಾ. ಓಕೆ, ಈಗ ನಿಮ್ಗೆ ಏನು ಪ್ರಶ್ನೆ ಅಂತ ಅಂದ್ರೆ, ಅತಿ ಹೆಚ್ಚು ಬಾರಿ ಇದುವರೆಗೂ ಫುಟ್ಬಾಲ್ ವರ್ಲ್ಡ್ ಕಪ್ ಗೆದ್ದಿರುವಂತಹ ದೇಶ ಯಾವುದು?
3: ಮೇಡಮ್, ಅರ್ಜೆಂಟೈನಾ.
0: ಅರ್ಜೆಂಟೈನಾ ಅಲ್ಲ, ಅರ್ಜೆಂಟೀನಾ ಅದು ಟಾಪ್ 3 ಲಿಸ್ಟ್ ಅಲ್ಲಿ ಬರುತ್ತೆ, ಬಟ್ ನಂಬರ್ 1 ಅಲ್ಲ.
3: ಹೌದಾ ಮೇಡಮ್?
0: ಅಲ್ಲ, ಸ್ಪೇನ್ ಲಿಸ್ಟ್ ಅಲ್ಲಿ ಟಾಪ್ 5 ಅಲ್ಲಿ ಇಲ್ಲ, ಟಾಪ್ 3 ಅಲ್ಲಂತೂ ಇಲ್ಲ. ಹಾ,
3: ಯಾವ್ದು ಹೇಳುದು ಮೇಡಮ್? ಅಮೇರಿಕಾ.
0: ನೀವು ಅಮೇರಿಕಾ ಭೂಪಟ ಎಲ್ಲ ಒಂದ್ಸತಿ ಹೇಳೋಣ ಅನ್ಕೊಂಡಿದ್ದೀರಾ?

0: ಇಲ್ಲ
1: ಮೆಕ್ಸಿಕೋ
0: ಬ್ರೆಜಿಲ್.
1: ಮೇಡಮ್ ಮೆಕ್ಸಿಕೋ ಲಾಸ್ಟ್
0: ಅಲ್ಲ ಅಲ್ಲ ಬ್ರೆಜಿಲ್. ಹಾ ಬ್ರೆಜಿಲ್. ಸೊ ಐದು ಬಾರಿ ವಿಶ್ವಕಪ್ ಅನ್ನ ಗೆದ್ದಿದೆ ಬ್ರೆಜಿಲ್. ಇಲ್ಲಿ ಒಟ್ಟು 7 ಬಾರಿ ಫೈನಲ್ ಗೆ ಹೋಯ್ತು, ಅದ್ರಲ್ಲಿ 2 ಬಾರಿ ರನ್ನರ್ ಅಪ್ ಆಯ್ತು, 5 ಬಾರಿ ಚಾಂಪಿಯನ್ ಆಗಿದೆ. ಸೊ ಉತ್ತರ ಹೇಳಿ ಪ್ರಯತ್ನ ಪಟ್ರಿ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಲತಾ ಅವ್ರೆ. ಓಕೆ, ನಮಸ್ತೆ.
1: ನಮಸ್ತೆ
0: ಸ್ನೇಹಿತರೆ. ಬ್ರೆಜಿಲ್ 5 ಬಾರಿ ಕಪ್ಗಳನ್ನ ಗೆದ್ದು ಮೊದಲನೇ ಸ್ಥಾನದಲ್ಲಿದ್ರೆ, ಇಟಲಿ ಮತ್ತೆ ಜರ್ಮನಿ ತಲಾ 4 ಬಾರಿ ಗೆದ್ದಿವೆ. ಸೊ 8 ಬಾರಿ ಜರ್ಮನಿ ಫೈನಲ್ಗೆ ಹೋಗಿದ್ರೆ, ಇಟಲಿ 4 ಬಾರಿ 4 ಬಾರಿ ರನ್ನರ್ ಅಪ್ ವಿನ್ನಿಂಗ್ ಟೀಮ್ ಆಗಿದೆ, ಕ್ಷಮಿಸಿ, 2 ಬಾರಿ ರನ್ನರ್ ಅಪ್ ಆಗಿದೆ, 4 ಬಾರಿ ವಿನ್ನಿಂಗ್ ಟೀಮ್ ಆಗಿದೆ. ಹಾಗೆ ಅರ್ಜೆಂಟೀನಾ ಏನಿದೆ, 3 ಬಾರಿ ಈ ಒಂದು ವಿಶ್ವಕಪ್ಪನ್ನು ಗೆದ್ದಿದೆ. ಸೊ ನೋಡೋಣ ಮುಂದಿನ ಕರೆ ಯಾರಿಗೆ. ಹಲೋ ನಮಸ್ತೆ.
2: ನನ್ನ ಹೆಸರು ಸಿದ್ದರಾಜು ಅಂತ, ಗುಂಡ್ಲಿಬೇಳೆ ತಾಲೂಕು ಬನ್ನಿ ತಾಲೂಕು.
0: ಓಕೆ ಸಿದ್ದರಾಜು ಅವ್ರು ಏನ್ ಮಾಡ್ಕೊಂಡಿರೋದು?
2: ಆಟೋ ಓಡಿಸ್ತಾ ಇದ್ದೀನಿ.
0: ಆಟೋ ಓಡಿಸ್ತೀರಾ? ಓಕೆ. ಸೊ ಕೇಳ್ತೀರಾ, ನಿಮ್ಮ ಆಟೋದಲ್ಲಿ ರೇಡಿಯೋ ಇದೆಯಾ?
2: ರೇಡಿಯೋ ಇದೆ ಮೇಡಮ್, ಎಫ್ಎಂ ರೇಡಿಯೋ ಇದೆ, ಕೇಳ್ತಾ ಇರ್ತೀನಿ ಅವಾಗ ಅವಾಗ.
0: ಹೌದಾ? ಓಕೆ.
2: ಆಟೋ ಬಾಡಿಗೆ ಹೋದ್ರೆ ಇಲ್ಲ, ಫ್ರೀ ಆಗಿದ್ದಾಗ ಆಟೋ ಬಾಡಿಗೆ ಕೇಳ್ತಾ ಇರ್ತೀನಿ.
0: ಓಕೆ, ಫ್ರೀ ಆಗಿದ್ದಾಗ ರೇಡಿಯೋ ಓಡ್ತಾ ಇರುತ್ತೆ.
2: ಹೌದು ಮೇಡಮ್.
0: ಓಕೆ, ಖುಷಿ ಆಯ್ತು ನೀವು ಇವತ್ತು ಕರೆ ಮಾಡಿದ್ದು. ಸೊ ಈಗ ನಿಮಗೆ ಪ್ರಶ್ನೆ. ಓಕೆ, ಕ್ವಿಕ್ ಸಿಲ್ವರ್. ಓಕೆ, ಕ್ವಿಕ್ ಸಿಲ್ವರ್ ಅಂತ ಕರೆಯಲ್ಪಡುತ್ತಿದ್ದ ಭಾರತೀಯ ಸ್ವತಂತ್ರ ಹೋರಾಟಗಾರ ಯಾರು? ಇದೊಂದು ನಿಕ್ ನೇಮ್ ಅವರಿಗೆ ಇದ್ದಿದ್ದು, ಪ್ರೀತಿಯಿಂದ ಕರೀತಾ ಇದ್ರು. ರಾಮ್ಪ್ರಸಾದ್ ಬಿಸ್ಮಿಲ್ ಅವರು ಈ ರೀತಿ ಕರೀತಾ ಇದ್ರು. ಸೊ ಯಾರನ್ನ ಕರೀತಾ ಇದ್ರು ನೋಡೋಣ, ನೆನಪು ಮಾಡ್ಕೊಳ್ಳಿ. ಇವರಿಗೆ ತುಂಬ ಚಿಕ್ಕ ವಯಸ್ಸಿನಲ್ಲೇ ಹತರಾದ್ರು. ಅಲ್ಲ, ವಿವೇಕಾನಂದರಲ್ಲ. ಇವರ ಬಗ್ಗೆ ಬಾಬು ಕೃಷ್ಣಮೂರ್ತಿ ಅವರು ಅಜೇಯ ಅಂತ ಒಂದು ಕಾದಂಬರಿನ ಕೂಡ ಬರೆದಿದ್ದಾರೆ. ಚಂದ್ರಶೇಖರ್ ಆಜಾದ್ ಅವರ ಹೆಸರು ಕೇಳಿದಿರಿ ಅಲ್ವಾ? ಚಂದ್ರಶೇಖರ್ ಆಜಾದ್. ಹಿಂಗ್ ನೀವು ಅವರ ಚಿತ್ರ ನೋಡಿದ್ರೆ ಗೊತ್ತಿರುತ್ತೆ, ಮೀಸೆ ತಿರುಗ್ತಾ ಇರುವಂತಹ ಒಂದು ಪೋಸ್ ಅಲ್ಲಿ ಅವರ ಚಿತ್ರ ಬಹಳ ಪ್ರಸಿದ್ಧ. ಚಂದ್ರಶೇಖರ್ ಆಜಾದ್ ಅವ್ರನ್ನ ರಾಮ್ಪ್ರಸಾದ್ ಬಿಸ್ಮಿಲ್ ಅವರು ಕ್ವಿಕ್ ಸಿಲ್ವರ್ ಅಂತ ಅನ್ಬಿಟ್ಟು ಕರಿತಾ ಇದ್ರಂತೆ. ಓಕೆ, ಸೊ ಓಕೆ, ಧನ್ಯವಾದಗಳು ಕರೆ ಮಾಡಿ. ಉತ್ತರ ಹೇಳೋದಕ್ಕೆ ಪ್ರಯತ್ನ ಪಟ್ರಿ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ. ನಮಸ್ತೆ ಸ್ನೇಹಿತರೆ. ಜುಲೈ 23ಕ್ಕೆ ನಾವು ಚಂದ್ರಶೇಖರ್ ಆಜಾದ್ರ ಒಂದು ಬರ್ತ್ಡೇಯನ್ನು ಆಚರಿಸ್ತಾ ಇದ್ದೀವಿ. ಸೊ ಆಜಾದ್ ಅನ್ನೋದು ಕೂಡ ಅವರು ತಮಗೆ ತಾವೇ ಕೊಟ್ಟುಕೊಂಡಂತಹ ಹೆಸರು. ನಾನು ಸ್ವತಂತ್ರ ಭಾರತೀಯ ನಾನು ಅಂತ ಕೆಚ್ಚಿನಿಂದ ಹೇಳ್ಕೊಳ್ತಾ ಇದ್ರು. ಸೊ ರಾಮ್ಪ್ರಸಾದ್ ಬಿಸ್ಮಿಲ್ ಅವರು ಅವರ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ನೋಡಿ, ಅವರ ಚತುರತೆಯನ್ನು ನೋಡಿಬಿಟ್ಟು, ಸೊ ಅವರನ್ನು ಕ್ವಿಕ್ ಸಿಲ್ವರ್ ಅಂತ ಅಂದ್ಬಿಟ್ಟು ಕರಿತಾ ಇದ್ರಂತೆ. ಹಾಗೆ ಆಜಾದ್ ಅವರು ಅಫೀಷಿಯಲ್ ಫ್ಯಾಂಪ್ಲೆಟ್ಸ್ ಎಲ್ಲ ಏನು ಪ್ರಿಂಟ್ ಮಾಡಿ ಹಂಚ್ತಾ ಇದ್ರು, ಅದರಲ್ಲಿ ತಮ್ಮ ಹೆಸರನ್ನು ಬಾಲರಾಜ್ ಅಂತ ಕೂಡ ಬರ್ಕೊಳ್ತಾ ಇದ್ರು. ಸೊ ಈ ಮಾಹಿತಿಯೊಂದಿಗೆ ನೋಡೋಣ ಮುಂದಿನ ಕರೆ ಯಾರ್ದಿದೆ. ಹಲೋ ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು?
3: ಪದ್ಮಾಂಕ್ಷ ಪ್ರವಸ್ತ್ರಲೋಬ್ಳಿಯಿಂದ ಮೇಡಮ್.
0: ಓಕೆ, ಪದ್ಮಾ ಅವರು ಕರೆ ಮಾಡ್ತಾ ಇರ್ತೀರಿ ಯಾವಾಗಲೂ? ಇವಾಗ ಕರೆ ಸಿಕ್ಕಿದೆ. ಓಕೆ, ಈಗ ನಿಮಗೆ ಪ್ರಶ್ನೆ. ವನಮಹೋತ್ಸವ ಆಚರಿಸ್ತಾ ಇದ್ದೀವಿ, ಆಚರಿಸಿದ್ದೀವಿ, ಅದು ಆ ಒಂದು ಮಂತ್ ಇದು ಜುಲೈ ಅಂತ ಅಂದಿದ ತಕ್ಷಣ. ಸೊ ಆ ಹಿನ್ನೆಲೆಯಲ್ಲಿ ನಿಮಗೆ ಪ್ರಶ್ನೆ. ಭಾರತ ಸರ್ಕಾರದ ಪರಿಸರ ಅರಣ್ಯ ಖಾತೆ ಸಚಿವರು ಯಾರು? ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವರು ಯಾರು?
3: ಶಿವರಾಜ್ ಸಿಂಗ್ ಪಾಟೀಲ್.
0: ಅಲ್ಲ, ನೋಡೋಣ ನೆನ್ಪು ಮಾಡ್ಕೋಬಹುದಾ ಪದ್ಮಾ ಅವರು? ಇಲ್ಲಿ ತೊಂದರೆ ಇಲ್ಲ, ಭೂಪೇಂದ್ರ ಯಾದವ್ ಅವರು. ಶ್ರೀ ಭೂಪೇಂದ್ರ ಯಾದವ್ ಅವರು ನಮ್ಮ ಭಾರತ ಸರ್ಕಾರದ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವರು. ಹಾಗೆ ಆಗತ್ತೆ, ಥಟ್ ಅಂತ ನೆನಪಾಗಲ್ಲ. ಇರ್ಲಿ, ತೊಂದರೆ ಇಲ್ಲ ಪದ್ಮಾ ಅವರೇ, ಕರೆ ಮಾಡಿದ್ರಿ, ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾರೆ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಸ್ನೇಹಿತರೆ. ಆಳ್ವಾರ್ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರೋ ಶ್ರೀ ಭೂಪೇಂದ್ರ ಯಾದವ್ ಅವರು 7 ಜುಲೈ 2021ರಿಂದ ಈ ಒಂದು ಖಾತೆಯನ್ನು ನಿರ್ವಹಿಸ್ತಾ ಇದ್ದಾರೆ. ಓಕೆ, ಮುಂದಿನ

0: ನೋಡೋಣ ಯಾರ್ದಿದೆ. ಹಲೋ, ನಮಸ್ತೆ.
1: ನಮಸ್ಕಾರ ರೀ
0: ನಮಸ್ಕಾರ, ಯಾರು ಮಾತಾಡ್ತಾ ಇರೋದು?
1: ಮೇಡಮ್ ರೀ, ಶಿವಲಿಂಗಯ್ಯ ಹಿರೇಮಠ ಮಾತಾಡ್ತಾರೆ ರೀ, ಬೆಳಗಾವಿ ಜಿಲ್ಲೆ ರಾಯಗಾವ್ ತಾಲೂಕು ಮುಗಳ್ಕೋಟ್ ರೀ.
0: ಓ, ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀರಿ.
1: ಹೌದು ರೀ ಮೇಡಮ್.
0: ಓಕೆ, ಸೊ ಮೈಸೂರು ಆಕಾಶವಾಣಿ ಕೇಳ್ತಾ ಇರ್ತೀರಾ?
1: ಹಾಂ, ಕೇಳ್ತಿರ್ತೀನಿ ಮೇಡಮ್, ಅದೇ ನ್ಯೂಸ್ ಆನ್ ಏರ್ದಾಗ ಕ್ಲಿಯರ್ ಆಗಿ ಕೇಳ್ತಿರ್ತೀನಿ.
0: ಹೌದಾ, ಈಗಲೂ ಆ್ಯಪ್ ಅಲ್ಲೇ ಕೇಳ್ತಾ ಇದ್ದೀರಾ?
1: ಹೌದು ರೀ ಮೇಡಮ್.
0: ಓಕೆ, ಸೊ ಖುಷಿ ಆಯಿತು. ಈಗ ನಿಮಗೆ ಪ್ರಶ್ನೆ.
1: ಹಾಂ, ಕೇಳಿ ಮೇಡಮ್ ರೀ.
0: ವಾಗ್ಭೂಷಣ, ಜಯ ಕರ್ನಾಟಕ, ಇದು ಪತ್ರಿಕೆಗಳ ಹೆಸರು. ಈ ಪತ್ರಿಕೆಗಳನ್ನ ಯಾರು ಪ್ರಾರಂಭಿಸಿದ್ದು ಅನ್ನೋದು ನಿಮ್ಮ ಪ್ರಶ್ನೆ.
1: ಮೇಡಮ್, ಇನ್ನೊಂದು ಪ್ರಶ್ನೆ ಹೇಳ್ತೀರಿ?
0: ವಾಗ್ಭೂಷಣ ಮತ್ತೆ ಜಯ ಕರ್ನಾಟಕ, ಈ ಪತ್ರಿಕೆಗಳನ್ನ ಯಾರು ಪ್ರಾರಂಭಿಸಿದ್ದು?
1: ವಾಗ್ಭೂಷಣ
0: ಜಯ ಕರ್ನಾಟಕ.
1: ಗಲಗನಾಥನ್
0: ಅಲ್ಲ,
1: ವಾಗ್ಭೂಷಣ
0: ಕನ್ನಡದ ಕುಲಪುರೋಹಿತ ಅಂತ ಕರಿತೀವಿ.
1: ಆಲೂರು ವೆಂಕಟರಾಯರು.
0: ಹಾ ಹೌದು, ಆಲೂರು ವೆಂಕಟರಾಯರು ಸ್ಥಾಪಿಸಿದಂತಹ ಪತ್ರಿಕೆಗಳು, ಅವರ ಸಂಪಾದಕರಾಗಿ.
1: ಕರ್ನಾಟಕದ ಪುರೋಹಿತನ ಅಂತೀವ್ರಿ ನಾವು.
0: ಹೌದು ಹೌದು,
1: ಸಂದರ್ಭದಲ್ಲಿ
0: ಏಕೀಕರಣದ ಸಂದರ್ಭದಲ್ಲಿ ಸಾಕಷ್ಟು ಹೋರಾಟವನ್ನ ನಡೆಸಿ ನಮ್ಮ ಕರ್ನಾಟಕವನ್ನ ಕನ್ನಡ
1: ಒಂದು ಪ್ರಸಿದ್ಧ ಕೃತಿ ಅಂದ್ರೆ ಕರ್ನಾಟಕ ಗತವೈಭವ.
0: ಗತವೈಭವ ಖಂಡಿತ ನಿಮ್ಗೆ ಸಾಕಷ್ಟು ವಿಷಯ ಆಗ್ಲೇ ಗೊತ್ತಿದೆ. ಖುಷಿ ಆಯ್ತು ನೀವು ಹೇಳಿದ್ದು. ಕರ್ನಾಟಕದ ಪ್ರಾಣೋಪಾಸಕರು ಅಂತ ಕೂಡ ಅವರನ್ನ ಜನ ಪ್ರೀತಿಯಿಂದ ಕರಿತಾ ಇದ್ರು. ಸೊ ಕರೆ ಮಾಡಿ ಸರಿಯಾದ ಉತ್ತರ ಹೇಳಿದ್ರಿ, ಧನ್ಯವಾದಗಳು. ನಮಸ್ತೆ. ಹೀಗೆ ಕೇಳ್ತಾ ರೀ, ಕರೆ ಮಾಡ್ತಾ ರೀ.
1: ನಮಸ್ತೆ,
0: ಶುಭ ಸಂಜೆ. ಸ್ನೇಹಿತರೆ, 1930ರಲ್ಲಿ ಮೈಸೂರಿನಲ್ಲಿ ನಡೆದ ಸಮ್ಮೇಳನಕ್ಕೆ ಅಧ್ಯಕ್ಷರು ಕೂಡ ಆಗಿದ್ದಂತಹ ಆಲೂರು ವೆಂಕಟರಾಯರು ತಿಲಕರ ಗೀತಾರಹಸ್ಯವನ್ನು ಕೂಡ ಕನ್ನಡಕ್ಕೆ ತಂದಿದ್ದಾರೆ. ಇದೇ ತಿಂಗಳಲ್ಲಿ ತಿಲಕರ ಬರ್ತ್ಡೇ ಕೂಡ ಇದೆ ಅಂತ ಅನ್ನೋದು ವಿಶೇಷ. ಜುಲೈ 12 ಆಲೂರು ವೆಂಕಟರಾಯರು ಹುಟ್ಟಿದ ದಿನ. ಸೊ ಅವರನ್ನು ನೆನಪಿಸ್ಕೊಳ್ತಾ ಈ ಒಂದು ಮಾಹಿತಿಯೊಂದಿಗೆ ಈ ತಿಂಗಳ ಈ ರಸಪ್ರಶ್ನೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಸೊ ಮತ್ತೆ ಮುಂದಿನ ರಸಪ್ರಶ್ನೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ.

ಇದುವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ನಿಲಯದ ಕಲಾವಿದರ ವಾದ್ಯವೃಂದದಲ್ಲಿ ಶ್ಯಾಮಶಾಸ್ತ್ರಿಯವರ ಕೃತಿಗಳನ್ನು ಆಲಿಸಿದಿರಿ.

0: ಕೇಳುಗರೆ, ಸಮಯ ಸರಿಯಾಗಿ 10 ಗಂಟೆ.
1: ಆಕಾಶವಾಣಿ ಮೈಸೂರು. ನಾಟಕ ಕರಡಿಯ ಕುಣಿಸುತ. ರಚನೆ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮಾ. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಕೇಳಿ ನಾಟಕ ಕರಡಿಯ ಕುಣಿಸುತ್ತಾ.

ಬನ್ನಿ, ಕರಡಿ ಆಟ ನೋಡ್ಲಿಕ್ಕೆ ಬನ್ನಿ, ಅಣ್ಣ ಬನ್ರಣ್ಣ, ಅಕ್ಕ ಬರ್ರಿ ಬರ್ರಿ, ಹಿರಿಯರಿಗೆ ದಾರಿ ಬಿಡಿ, ಮಕ್ಕಳೆಲ್ಲ ಬನ್ನಿ, ಇಲ್ಲಿ ಬನ್ನಿ, ಮುಂದೆ ಬನ್ನಿ ಮಕ್ಕಳೇ, ಸ್ವಲ್ಪ ಮುಂದೆ ಬನ್ನಿ, ದಾರಿ ಬಿಡಿ ಅಣ್ಣ, ಬರ್ರಿ ಬರ್ರಿ ಬರ್ರಿ, ಕರಡಿ ಆಟ ನೋಡು ಬನ್ನಿ, ನಮ್ಮ ಸಿಂಬನ ಆಟ ನೋಡು ಬನ್ನಿ, ಕರಡಿ ಆಟ ಬನ್ರಣ್ಣ, ಬರ್ರಿ.

0: ಸಿಂಬ, ನನ್ನ ಕರಡಿ ಸಿಂಬ, ದಿನ ಇಷ್ಟೊತ್ತಿಗೆ ನಾವು ಜೊತೆಯಾಗಿ ಆಟ ಆಡ್ತಿದ್ವಿ. ನನ್ನ ಕರಡಿ ಕುಣಿತ ನೋಡಿಕೊಂಡು ಜನ ಖುಷಿ ಪಡ್ತಿದ್ರು. ನರಸಪ್ಪ, ನಿನ್ನ ಕರಡಿ ಎಷ್ಟು ಚೆನ್ನಾಗಿ ಕುಣಿತಿತ್ತಲ್ಲೋ ಅಂತಿದ್ರು. ಇನ್ನೆಲ್ಲಿ ಕುಣಿತ? ಪ್ರತಿದಿನ ಬೆಳಗ್ಗೆ ಮೂಲಂಗಿನೋ ಗೆಣಸೋ ಕೊಡದಿದ್ರೆ ಮುಖ ಸೆಂಟ್ರಿಸಿ ನಿಂತುಕೊತಿದ್ದ. ಕೋಲ್ ತೋರಿಸಿದ್ರೆ ಅಪ್ಪ ಹೊಡಿಬೇಡ ಅಂತ ಕಣ್ಣಲ್ಲಿ ನೀರು ತಂದ್ಕೋತಿದ್ದ. ಪಾಪ, ಈಗ ಅವನಿಗೆ ಆ ಮೂಲಂಗಿ ಆ ಗೆಣಸು ಯಾರು ಕೊಡ್ತಾರೋ?
1: ನರಸಪ್ಪ! ಓ ನರಸಪ್ಪ!
0: ಅರೆ, ಅದು ನನ್ನ ಹೆಸರು, ಯಾರು ಕೂಗಿದ್ದು? ಓ, ವಕೀಲರು ರಂಗಣ್ಣವರು. ಏನು ಸ್ವಾಮಿ, ಏನಾಯ್ತು, ಯಾಕೆ ಕೂಗ್ತೀರಿ?
1: ಏ ನರಸಪ್ಪ, ಎಲ್ಲಿ ಹಾಳಾಗಿ ಹೋಗಿದ್ದೆ? ಕೋರ್ಟ್ನಲ್ಲಿ ಕರೀತಿರೋದು ಗೊತ್ತಾಗಲ್ವಾ? ಬಾರಯ್ಯ ಬೇಗ.
0: ಕೋರ್ಟ್ ಅಲ್ವಾ ಸಾಹೇಬ್ರೆ, ಕೋರ್ಟಲ್ಲಿ ನನ್ನ ಸಿಂಬನ್ನು ವಾಪಸ್ ಕೊಡ್ತಾರ?
1: ಸಿಂಬನ ಕೊಡ್ತಾರ? ಓ ಮರ್ತು ಬಿಡ ಅದನ್ನ. ಈಗ ನಿನ್ನ ಜೀವ ಉಳಿಸ್ಕೊಂಡು ಮನೆಗೆ ಹೋಗೋದು ನೋಡು. ಇಲ್ಲಿ ಕೇಳೋ, ಜಡ್ಜ್ ಏನೇ ಕೇಳಿದ್ರು ಹೌದು ಸಾಹೇಬ್ರೆ ತಪ್ಪಾಯಿತು ಅಂದ್ಬಿಡು. ಅರ್ಥವಾಯ್ತಾ?
0: ತೆಪ್ಪ? ಆದರೆ ನಾನು ಏನೂ ತೆಪ್ಪು ಮಾಡಿಲ್ಲ ಸಾಹೇಬ್ರೆ. ತೆಪ್ಪು ಮಾಡದೆ ಇದ್ರು ಶಿಕ್ಷೆ ಕೊಡ್ತಾರ?
1: ಇದು ನಗರನಪ್ಪ ನರಸಪ್ಪ, ನಿಮ್ಮ ಹಳ್ಳಿ ಅಲ್ಲ. ಇಲ್ಲಿ ಕಾನೂನು ನ್ಯಾಯ ಅಂದರೆ ಕಾಗದ ಪತ್ರ, ಪೊಲೀಸು, ನ್ಯಾಯಾಲಯ, ದಂಡ, ಜೈಲು. ನೀನು ತಪ್ಪು ಮಾಡಿದೆಯೋ ಇಲ್ವೋ ಅನ್ನೋದನ್ನು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ.
0: ಈ ಕಾನೂನು ಕಟ್ಲೆಗೆ ನಾನು ಮಾಡಿದ ತಪ್ಪಾದ್ರೂ ಏನು ಸ್ವಾಮಿ?
1: ಅದೇ ಹಾವು ಕರಡಿ ಹಿಡ್ಕೊಂಡು ತಿರುಗಾಡ್ತಿದ್ಯಲ್ಲ, ಅದಕ್ಕೆ. ಈಗ ನೀನು ಕಾನೂನಿನ ಪ್ರಕಾರ ಆಪಾದಿತ. ತಪ್ಪು ಮಾಡಿದ್ಯಾ ನರಸಪ್ಪ ಅಂತ ಕೇಳಿದರೆ ನೀನು ಹ್ಞೂ ಅಂದರೆ 3 ತಿಂಗಳು 6 ತಿಂಗಳು ಒಳಕ್ಕೆ, ಇಲ್ಲ ಅಂದರೆ 3 ವರ್ಷನೋ 6 ವರ್ಷನೋ. ಹೇಳೋಕ್ಕಾಗಲ್ಲ.
0: ಅಯ್ಯೋ ಅಯ್ಯೋ ಶಿವನೇ, ಕರಡಿ ಜೊತೆಗಿದ್ದಿದ್ದಕ್ಕೆ ಶಿಕ್ಷೆನ? ನನ್ನ ಸಿಂಬ, ನನ್ನ ಕರಡಿ, ಅದೇನು ತಪ್ಪು ಮಾಡಿತ್ತು? ಅದನ್ನೊಳ್ಳೆ ಏನೋ ಕೆಟ್ಟ ಪ್ರಾಣಿ ಥರ ಬಲೆಯಲ್ಲಿ ಹಿಡ್ಕೊಂಡು ಲಾರಿಲಿ ಹಾಕೊಂಡು ಹೋದ್ರಲ್ಲ.
1: ನಿನ್ನ ಕರಡಿ ಸರ್ಕಾರದ ಸುಪರ್ದಿಗೆ ಬಂತಲ್ಲ, ಅದನ್ನ ಬನ್ನೇರುಘಟ್ಟದಲ್ಲಿ ಬಿಟ್ಟಿದ್ದಾರೆ. ಕರಡಿ ಹೋಯ್ತಲ್ಲ, ಅದಕ್ಕೆ ನಿನಗೆ 50,000 ಪರಿಹಾರ ಬರುತ್ತೆ. ಅದರಲ್ಲಿ ನನಗೆ ಅರ್ಧ ಕೊಡಬೇಕು. ಈಗ ನಡಿ. ಜಡ್ಜ್ ಸಾಹೇಬರು ಭಾಳ ಭಾಳ ಸ್ಟ್ರಿಕ್ಟ್. ಓ ನರಸಪ್ಪ, ಸ್ವಲ್ಪ ನಿಂತ್ಕೋ. ಒಂದು ವಿಷಯ ತಿಳ್ಕೋ, ಸರ್ಕಾರ ಮಾದರಿ ಕರಡಿ ಪುನರ್ವಸತಿ ಯೋಜನೆ ಅಂತ ಮಾಡಿದೆ. ನಿನ್ನ ಕರಡಿ ಕಿತ್ಕೊಂಡ್ಬಿಟ್ರು ಅಂತ ಹತ್ಕೊಂಡು ಕುಂತ್ಕೋಬೇಕಿಲ್ಲ.
0: ಮತ್ತೆ
1: ನ್ಯಾಯಾಧೀಶರು ನಿರ್ದೇಶನ ಕೊಟ್ಟರೆ, ಸರ್ಕಾರ ಒಪ್ಪಿದರೆ ಕರಡಿ ಬದಲು 50,000 ದುಡ್ಡು ಕೊಡ್ತಾರೆ. ಅದನ್ನು ಸರಿಯಾಗಿ ಬಳಸ್ಕೊಂಡು ಕೆಲಸ ಬದುಕು ನೋಡ್ಕೋಬೋದು. ಗೊತ್ತಾ?
0: 50,000? ಅಷ್ಟ ಕಣ್ಣು ದುಡ್ಡು ನಾನು ಜೀವನದಲ್ಲಿ ನೋಡೇ ಇಲ್ಲ ಸ್ವಾಮಿ. ಆದರೆ ಆದರೆ ಸಿಂಬ ಇಲ್ಲದೆ ಆ ದುಡ್ಡು ತಗೊಂಡು ಏನು ಮಾಡಲಿ?
1: ಏನು ಮಾಡಲಿ? ಏಯ್, ಅಷ್ಟೊಂದು ಮನಸ್ಸಿಗೆ ಹಚ್ಕೋಬೇಡಪ್ಪ. ಅದೇ ಹೇಳ್ತಿದ್ಯಲ್ಲ ಆಗಲೇ, ನಿನ್ನ ಮಗಳು ಲಕ್ಷ್ಮಿ ಸ್ಕೂಲ್ ಫೀಸು, ಹೆಂಡತಿ ಆಸ್ಪತ್ರೆ ಖರ್ಚು, ನಿಮ್ಮ ಮಗನ ಕಾಲು ಸರಿ ಮಾಡೋಕೆ ಎಲ್ಲದಕ್ಕೂ ಆಗತ್ತೆ. ಅದು ಸರ್ಕಾರ ಸುಮ್ಮನೆ ಕೊಡಲ್ಲ, ಕಾನೂನು ಪಾಲಿಸಿದವರಿಗೆ ಕೊಡುತ್ತೆ. ಕರಡಿ ಕಾಡು ಪ್ರಾಣಿ ಕಣಯ್ಯ. ಈಗ ಕಾನೂನು ಬದಲಾಗಿದೆ, ನಾವು ಬದಲಾಗಬೇಕಷ್ಟೇ.
0: ಕಾನೂನು ಕಾನೂನು, ನಮ್ಮ ತಾತ ಹೇಳ್ತಿದ್ದ, ಕಾಡಿನ ಧರ್ಮ ಕಾಡಿಗೆ, ಊರಿನ ಧರ್ಮ ಊರಿಗೆ ಅಂತ. ಈಗ ಕಾಡಿನ ಕಾನೂನು ಊರಿಗೆ ಬಂದೈತೆ. ಸರಿ ಸ್ವಾಮಿ, ನಡೀರಿ. ಅದೇನೋ ಜಡ್ಜ್ ಸಾಹೇಬ್ರು ಅಂದ್ರಲ್ಲ, ಅವ್ರ ಮುಂದೆ ಏನಾಯ್ತದೋ ಅನ್ನೋ ಭಯ ಆಗ್ತಿದೆ. ಅದೇನಾಗುತ್ತೋ, ಶಿವನೇ ಬಲ್ಲ.
2: ಸೈಲೆನ್ಸ್, ಸೈಲೆನ್ಸ್. ಮುಂದಿನ ಪ್ರಕರಣ
3: ನರಸಪ್ಪ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಪ್ರಾಣಿ ಹಿಂಸೆ ಪ್ರಕರಣ.
2: ಕರೆಯಿರಿ
3: ನರಸಪ್ಪ. ನರಸಪ್ಪ, ನರಸಪ್ಪ,
4: ನರಸಪ್ಪ ಬಾಪ, ಕಟ್ಕಟೆಗೆ ಹೋಗು.
0: ಇದನ್ನೆಲ್ಲೋ ನೋಡಿದ್ದೀನಿ. ನಮ್ಮ ಟೆಂಟ್ನಲ್ಲಿ ಅಣ್ಣ ಅವ್ರ ಸಿನಿಮಾದಲ್ಲಿ ನೆನಪಾಗ್ತಾ ಇದೆ. ಅದ್ಯಾವುದೋ ಗಲಾಟೆಯಲ್ಲಿ ಅವರನ್ನ ಕೋರ್ಟ್ಗೆ ಹಿಡ್ಕೊಂಡು ಹೋಗಿರ್ತಾರೆ. ಆಗ ಅವರು ಹೇಳ್ತಾರೆ, ಇದು ಅನ್ಯಾಯ, ನಾವು ಬಡವರು, ನಾವು ಭೂಮಿತಾಯಿನ ನಮ್ಮ ಅಮ್ಮ ಅಂತ ಪೂಜೆ ಮಾಡ್ತೀವಿ. ನಮ್ಮ ಅಮ್ಮನಿಗೆ ಪೂಜೆ ಮಾಡಿ ಈ ಭೂಮಿನ ಉತ್ತಿ ಬಿತ್ತಿ ಬೆಳೆ ತೆಗೆದು ಬದುಕ್ತೀವಿ. ನಿಮಗೂ ಊಟ ಹಾಕೋರು ನಾವೇ. ಈ ನಮ್ಮ ಭೂಮಿ ಕಿತ್ಕೊಳ್ಳೋಕೆ ನೀವ್ಯಾರು? ಈ ಸೂರ್ಯ ಚಂದ್ರ ಇರೋವರೆಗೂ, ಭೂಮಿ ಇರೋವರೆಗೂ, ಆಕಾಶದಿಂದ ಮಳೆ ಬರೋವರೆಗೂ ನಾವು ಈ ಬದುಕು ಹೀಗೆ ನಡೆಸ್ತೀವಿ. ನಾವು ಈ ಭೂಮಿಯ ಮಕ್ಕಳು, ಈ ಭೂಮಿಯ ಒಕ್ಕಲು. ಈ ಭೂಮಿನ ಕಾಪಾಡೋ

0: ಅದು ನಮ್ಮ ಕೆಲಸ. ಈ ಭೂಮಿ ಮೇಲೆ ಯಾರೋ ದುರಾತ್ಮರು ಬಂದು ಅತ್ಯಾಚಾರ ಮಾಡಿದರೆ ನಾವು ಸಹಿಸಬೇಕಾ? ಇದು ಅನ್ಯಾಯ. ಈ ಭೂಮಿ ನಮ್ಮ ಹಕ್ಕು. ನಮ್ಮ ಭೂಮಿಯನ್ನು ನಾವು ಬಿಟ್ಟುಕೊಡಲ್ಲ. ಯಾರಾದರೂ ಈ ಭೂಮಿಯನ್ನು ನಮ್ಮಿಂದ ಕಿತ್ತುಕೊಳ್ಳಕ್ಕೆ ಬಂದರೆ ಅದನ್ನು ನಾವು ಪ್ರತಿಭಟಿಸ್ತೀವಿ. ಅದು ನಮ್ಮ ಕರ್ತವ್ಯ. ಅಬ್ಬ, ಆಗ ಇಡೀ ಕೋರ್ಟ್ ಚಪ್ಪಾಳೆ ಹೊಡೆಯುತ್ತೆ. ಮೇಲೆ ಕೂತಿದ್ದ ಜಡ್ಜ್ ಸಾಹೇಬರು ಕೂಡ ನಕ್ಕು, ನಿಮ್ಮ ಮೇಲಿನ ಕೇಸು ಹಿಂದಕ್ಕೆ ತಕ್ಕೊಂಡಿದ್ದೀವಿ ಅಂತ ಅವರನ್ನು ಬಿಡುಗಡೆ ಮಾಡಿಬಿಡ್ತಾರೆ. ಅಣ್ಣ ಅವ್ರನ್ನ ಎಷ್ಟು ಗೌರವದಿಂದ ನೋಡ್ಕೊತಾರೆ. ಅಣ್ಣ ಅವ್ರು ಗಂಭೀರವಾಗಿ ಕೋರ್ಟ್ನಿಂದ ಹೊರಗಡೆ ಬರ್ತಾರೆ. ನಾನು ಹಾಗೆ ಹೇಳ್ತೀನಿ ಸಾಹೇಬ್ರೆ, ಇದು ನಮ್ಮ ಬದುಕು. ಕರಡಿ ಆಡಿಸೋದು ನಮ್ಮ ತಾತ ಮುತ್ತಾತನಿಂದ ಬಂದ ಕುಲಕಸಬು. ಸಿಂಬ ನಮ್ಮನೆ ಮೂರನೇ ಮಗ.
1: ಶುರು ಮಾಡಿ. ಎಷ್ಟೊತ್ತು? ನನಗಿನ್ನು ತುಂಬಾ ಕೇಸ್ಗಳಿವೆ, ಇದೊಂದೇನಾ?
2: ಹೆಸರು
0: ಏನು?
2: ಹೆಸರು ಹೆಸರೇ ನಿಂದು?
0: ನರಸಪ್ಪ.
2: ವಯಸ್ಸು?
0: 48 ಇರ್ಬೋದು ಸಾಹೇಬ್ರೆ.
1: ನಿನ್ನ ಮೇಲೆ ಪ್ರಾಣಿ ದಯಾ ಸಂಘದವರು ಆಪಾದನೆ ಮಾಡಿದ್ದಾರೆ. ಕರಡಿಯನ್ನ ಹಿಡಿದು ಮೂತಿ ಹರಿದು ಹಿಂಸೆ ಕೊಟ್ಟು ಬೀದಿ ಬೀದಿ ತಿರುಗಿಸಿ ಆಡಿಸ್ತಿದ್ದೀಯಾ ಅಂತ.
0: ಹಿಂಸೆನಾ ಸಾಹೇಬ್ರೆ? ನನ್ನ ಮರಿಗೆ ನಾನು ಹಿಂಸೆ ಕೊಡ್ತೀನ? 6 ವರ್ಷದಿಂದ ನಾನು ಸಾಕಿದ್ದೀನಿ ಅವನ್ನ. ಅವನು ನಮ್ಮನ್ನು ಸಾಕಿದ್ದಾನೆ. ಅವನಿಗೆ ಉಸಾರು ತಪ್ಪಿದಾಗ ರಾತ್ರಿ ಇಡೀ ಮನೆ ಮಗನ ಕಾಪಾಡೋ ಹಾಗೆ ಕಾದಿದ್ದೀನಿ. ಅವನು ಊಟ ಮಾಡದಿದ್ರೆ ನಾನು ಉಂಡಲ್ಲ. ಏನೋ 1000ದಲ್ಲಿ ಒಂದು ದಿನ ಕೋಲ್ ಎತ್ತಿರಬಹುದು. ಅವನು ಮಕ್ಕಳ ಮೇಲೆ ಎಗರಬಾರ್ದು ಅಂತ ಎಳೆದಿಟ್ಕೊಂಡು ಏನೋ ಒಂದೆರಡು ಸಲ ಪ್ರೀತಿಯಿಂದ ಗದರಿದ್ದೀನಿ ಸಾಹೇಬ್ರೆ. ನಾನು ಮಾಡಿರೋದು ಪ್ರಾಣಿ ಹಿಂಸೆ ಅಲ್ಲ.
1: ನೇರವಾಗಿ ಉತ್ತರ ಹೇಳಯ್ಯ. ಏನೋ ಕತೆಯೆಲ್ಲ ನನಗೆ ಬೇಡ. ರೀ ಲಾಯ್ ರಂಗಣ್ಣ, ನಿಮ್ಮ ಕಕ್ಷಿದಾರನ್ನ ಕೇಳ್ರಿ. ದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದರ ಪ್ರಕಾರ ಶೆಡ್ಯೂಲ್ 1 ಲಿಸ್ಟ್ ಆಗಿರೋ ಕರಡಿಗಳನ್ನ ಸೆರೆ ಹಿಡಿದು ಇಟ್ಕೊಳ್ಳೋದು ಅಪರಾಧ. ಆಪಾದನೆಗಳನ್ನು ಒಪ್ಪಂತಾನ ಇಲ್ವಾ?
3: ಏ, ನಾನು ಹೇಳಿಲ್ವೇನಯ್ಯ? ನ್ಯಾಯಾಧೀಶರು ಅದನ್ನೇ ಹೇಳ್ತಿರೋದು. ಕರಡಿ ಇಟ್ಕೊಂಡು ನಗರಕ್ಕೆ ಬಂದಿದ್ದು ನಿಜ ತಾನೆ? ಅದನ್ನೇ ಹೇಳು. ಕರಡಿ ಹಿಡ್ಕೊಂಡು ಬರೋದು ಈಗ ಅಪರಾಧ ಕಣಯ್ಯ.
0: ನೀವು ಹೇಳಿದ್ದೇನು ಅರ್ಥ ಆಗಿಲ್ಲ ಸ್ವಾಮಿ. ನಂದೇನಿದ್ರು ನಮ್ಮ ಆಟದ ಮಾತು ಮಾತ್ರ ಕಲ್ತಿರೋನು. ನಾನು ಕೃತಯೋಗದ ಕತೆ ಹೇಳ್ತಾ ಇದ್ದೆ. ಜಾಂಬು ಅಂತ, ಹನುಮಂತ ಅಂತ, ಈ ಪೇಟೆಗೆ ಬಂದು 4 ಆಟ ಆಡೋಣ ಅಂತ, 4 ಕಾಸು ಸಿಗುತ್ತೇನೋ ಅಂತ ಮೊದಲು 3 ಪೇಟೆಯಲ್ಲಿ ಸುತ್ತಾಕಿದ್ದೀವಿ ಸ್ವಾಮಿ. ಒಳ್ಳೆ ಆಟನೂ ಆಗಿತ್ತು. ಜನ ಭಾಳ ಖುಷಿಯಿಂದ ಧಾರಾಳವಾಗಿ ಕಾಸು ಕೊಟ್ಟರು. ನನ್ನ ಕರಡಿನ ನನ್ನ ಭಾಳ ಪ್ರೀತಿ ಮಾಡಿದ್ರು. ಫೋಟೋ ತೆಗೆದ್ರು, ತಿನ್ನಕ್ಕೆ ಊಟಕ್ಕೆ ಕೊಟ್ಟರು. ಚೆನ್ನಾಗಿತ್ತು ಸ್ವಾಮಿ. ಆದರೆ 4 ದಿನ

0: अंकल, अदृश्य ये ना अंकल।
1: ये अदृश्य रो सिंबा मगो, रामायण द जांबवंतन मरी मगा।
2: वोटा तेगिती ना अंकल, सिल्पी तगुल्ला।
3: करडियो रे, बनी, इल बनी तगुली हत्रुपाई, इल्ले आटा अड़सी, नम मक्कलु करडी नोड़ता रोदु, इदे मोदलने सती।
4: ए लसप्पा, नोड़या? ನಿನ್ ಕರಡಿದು ನಿಂದು ಪೇಪರ್ ನಲ್ಲಿ ಫೋಟೋ ಬಂದಿದೆ. ಬಿಡ್ರಪ್ಪ, ದೊಡ್ಡ ಮನುಷ್ಯ ಆಗ್ಬಿಟ್ರಿ.
5: ಅಲ್ಲ, ನಾವೆಲ್ಲ ಅದೆಷ್ಟು ತಿಪ್ಪರ್ಲಾಗ ಹೊಡಿದ್ರು ನಮ್ ಫೋಟೋ ಸುದ್ದಿ ಪೇಪರ್ ನಲ್ಲಿ ಬರೋದೇ ಇಲ್ಲ. ಇವನ್ ಯಾರೋ ಕರಡಿ ಹಿಡ್ಕೊಂಡ್ ಬಂದ್ರೆ ಅವ್ರ ಮುಸ್ಲಿ ಪೇಪರ್ ನಲ್ಲಿ ಬರುತ್ತೆ, ಜೊತೆಲಿ
4: ಸುದ್ದಿ ಬೇರೆ.
1: ನೋಡೋ ಸಿಂಬಾ, ನಿನ್ ಫೋಟೋ ಪೇಪರ್ ನಲ್ಲಂತೆ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಬಿಡು. ನಿಂಗೆ ಮೂಲಂಗಿ ಮಾತ್ರ ತಿಳಿಯೋದು. ಈಗ ಒಂದು ಆಟ ಆಡಿ ಯಾರಾದರೂ ನಾಲ್ಕು ಕಾಸು ಕೊಟ್ಟರೆ ತಿನ್ನಕ್ಕೆ ಏನಾದರೂ ಅಳಿಸಿದ್ದು ಬಳಸಿದ್ದು ಸಿಕ್ಕಬಹುದು. ನಡಿ ನಡಿ, ಆಡೋಣ.

0: ಬನ್ನಿ ಅಣ್ಣ ಬನ್ನಿ, ಕರಡಿ ಆಟ ನೋಡ್ಲಿಕ್ಕೆ ಬನ್ನಿ ಅಣ್ಣ, ಬನ್ರಣ್ಣ ಅಕ್ಕ ಬನ್ರಿ, ಕರಡಿ ಆಟ ನೋಡಿ ಬನ್ನಿ, ನಮ್ಮ ಸಿಂಬನ ಆಟ ನೋಡಿ ಬನ್ನಿ. ಸಿಂಬ ಲೋ ಸಿಂಬ, ಜನ ಬಂದವ್ರೆ ನೋಡೋ, ಎಲೆ ಅವ್ರಿಗೆ ಒಂದು ಸಲಾಮ್ ಹಾಕು. ಶಾಬಾಷ್ ಶಾಬಾಷ್, ಒಂದು ಲಾಗ ಹಾಕು. ಬಪ್ಪರ ಮಗನೇ, ಬೇಷ್ ಬೇಷ್. ಈಗ ಕೇಳಿ ಕೇಳಿ ಅಣ್ಣ, ಅಣ್ಣ ಕೇಳಿ ಅಕ್ಕ ಕೇಳ್ರಿ, ಈ ನಮ್ಮ ಕರಡಿ ಇಲ್ಲಿದಾನಲ್ಲ, ಇವನು ಈ ಸಿಂಬ ಅಂತಿಂತ ಕರಡಿ ಅಲ್ಲ, ಇದೂ ನಮ್ಮ ಕೃಷ್ಣ ಪರಮಾತ್ಮ ಯಾವ ಜಾಂಬವಂತನನ್ನ ಕುಸ್ತಿಯಲ್ಲಿ ಸೋಲಿಸಿ ಜಾಂಬವತಿಯನ್ನು ಮದುವೆ ಆದ್ನಲ್ಲ, ಆ ಸಮಂತಕಮಣಿಯನ್ನು ಪಡೆದ್ನಲ್ಲ, ಆ ಜಾಂಬವಂತನ ವಂಶದವನು. ತ್ರೇತಾಯುಗದಿಂದ ದ್ವಾಪರಕ್ಕೆ ಹೋಗಿ ಈ ಕಲಿಯುಗದಲ್ಲಿ ಇರೋ ಈ ಜಾಂಬವಂತನ ಕುಡಿ ನಮ್ಮ ಸಿಂಬ. ಅಣ್ಣ ಬನ್ನಿ ಬನ್ನಿ ಬನ್ನಿ.
1: ಏ ತಗೊಳ್ಳಯ್ಯ, ಇದನ್ನ ತುಂಬಾ ಚೆನ್ನಾಗಿ ಕತೆ ಹೇಳ್ತೀಯ, ಯಾವರಿಂದಯ್ಯ ಬಂದಿದ್ದು?
0: ಏ ಬುಡಿ ಸ್ವಾಮಿ, ನಿಮ್ಮಂಗೆಲ್ಲ ಓದ್ಕೊಂಡಿರೋನಲ್ಲ ನಾನು, ನಮ್ದು ಇಲ್ಲೇ ಚಿತ್ರದುರ್ಗದ ಹತ್ರ. ಹಿಂಗೆ ಕರಡಿ ಆಡ್ಸೋದು ನಮ್ಮ ಕುಲ ಕಸಬು ಸ್ವಾಮಿ, ನಮ್ಮ ತಾತ ಮುತ್ತ ಅಂತಂದ್ರೆ ಕಾಲಿಂದ್ಲೂ ನಮ್ದು ಇದೇ ಕಸಬು ಸ್ವಾಮಿ. ಕರಡಿ ನಮ್ಮನೆ ಮಗ, ನಮ್ಮ ಜೀವ.
1: ಓಹೋ, ಆಗ ಮನೆ ಮಗನ, ಚೆನ್ನಾಗಿದೆಯಲ್ಲ ಇದು.
0: ಇದು ನೋಡಿ ಮಕ್ಕಳೇ, ಇಲ್ಲಿ ನೋಡಿ ಅಣ್ಣ, ಇಲ್ಲಿ ನೋಡಿ ಅಕ್ಕ, ಇಲ್ಲಿ ನೋಡ್ರಿ, ಇದ್ರ ಒಂದೊಂದು ಕೂದಲಿಗೂ ಶಕ್ತಿ ಇದೆ. ಏನಿದೆ ಶಕ್ತಿ ಇದೆ, ಇದನ್ನ ತಾಯ್ತ ಅಂತ ಮಾಡ್ಕೊಂಡು ಕಟ್ಕೊಂಡ್ರೆ ಯಾವ ಭಯನೂ ಹತ್ತಿರ ಬರಕ್ಕಿಲ್ಲ. ನನ್ನ ತಾತನಿಗೆ ಖುದ್ದು ಜಾಂಬು ಅಂತಾನೆ ಕೊಟ್ಟಿದ್ದು. ಅಣ್ಣಂದ್ರ ಅಕ್ಕಂದ್ರ ಕೇಳಿಸ್ಕೊಂಡ್ರ, ತಗಳಿ ತಗಳಿಯಪ್ಪ, ತಗಳಿ ತಗಳ್ರಿ ಮಕ್ಕಳೇ, ನೀವು ತಗಳಿ.
2: ಯೋ ಕರಡಿಯೋನೆ, ನನ್ ಮೊಮ್ಮಗನಿಗೆ ರಾತ್ರಿ ಹೆದರಿಕೆ ಆಗುತ್ತೆ, ಈ ಕೂದ್ಲು ನಿಜವಾಗ್ಲೂ ಕೆಲಸ ಮಾಡುತ್ತಾ?
0: ಅಮ್ಮ ಇದು ನಂಬಿಕೆ ಕಣಮ್ಮ, ನಮ್ ತಾತ ಹೇಳ್ತಿದ್ದ ಕರಡಿ ಜಾಂಬವಂತನ ವಂಶ, ಅದ್ರ ಕೂದ್ಲು ಮೈ ಮೇಲೆ ಇದ್ರೆ ಧೈರ್ಯ ಬರುತ್ತೆ, ಧೈರ್ಯ ಬರೋದು ಕೂದ್ಲಿಂದ ಅಲ್ಲ ಅಮ್ಮ, ನನ್ ಜೊತೆ ಯಾರೋ ಇದ್ದಾರೆ ಅನ್ನೋ ಭರವಸೆಯಿಂದ.
3: ಅಯ್ಯ ಕರಡಿ, ನಿಮ್ ಕರಡಿ ಮಾತಾಡುತ್ತ ಅಂಕಲ್?
0: ಮಾತಾಡಲ್ಲ ಕಂದ, ಆದ್ರೆ ಕಣ್ಣಲ್ಲೇ ಎಲ್ಲ ಹೇಳುತ್ತೆ ನೋಡೋ, ಈಗ ನನ್ ಕಡೆ ನೋಡ್ತಾ ಇದೆ ಅಲ್ವಾ, ಅಪ್ಪ ಸಾಕು ಮನೆಗೆ ಹೋಗೋಣ ಅಂತಿದೆ ಅನ್ಸುತ್ತೆ.

0: ರಾಜರಂತೆ ತಿರುಗಾಡಿದ್ರು. ಸಿಂಬನ ಕೂದಲಿಗೆ ಜನ ಮುಗಿಬಿದ್ದರು. ಪೇಪರ್ನಲ್ಲಿ ಫೋಟೋ ಬಂದಿದೆ ಅಂದರು. ಖುಷಿಯಾಯಿತು. ಅಂದುಕೊಂಡೆ ಮಗಳ ಫೀಸು, ಹೆಂಡತಿ ಔಷಧಿ, ಕಾಲು ಮುರ್ಕೊಂಡಿರೋ ಮಗನ ಆಸ್ಪತ್ರೆ ಖರ್ಚು, ಮನೆ ಸಾಲ ಎಲ್ಲ ತೀರುತ್ತೆ ಅಂತ. ಸಿಂಬನ ಕೂದಲು ಉಗುರು ಎಲ್ಲ ಎಲ್ಲದಕ್ಕೂ ಚಿನ್ನದ ಬೆಲೆ ಬಂದಿತ್ತು. ಏನಪ್ಪ ಇದು? ಅದ್ಯಾಕೆ ಪೊಲೀಸ್ ಜಿಪ್ ಬಂದು ಇಲ್ಲೇ ನಿಂತ್ಕೊಳ್ತಲ್ಲ? ನಡಿಯಪ್ಪ ಸಿಂಬ, ನಾವು ಇಲ್ಲಿಂದ ಹೊರಟೋಗೋಣ.
1: ಹೋಯ್, ನಿಲ್ಸೋವನ್ನ, ಓಡೋಗ್ತಿದ್ರೆ ಹಿಡ್ಕೊಳ್ಳಿ, ಪೊಲೀಸ್ ಬಂದಿದ್ದೀವಿ. ಜನರೆಲ್ಲ ಇಲ್ಲಿಂದ ಹೋಗಿ. ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಡಿ ಅರೆಸ್ಟ್ ಮಾಡಿ. ಆ ಕರಡಿನ ಹಿಡಿದು ಲಾರಿಗೆ ಹಾಕಿ ಬೇಗ ಬೇಗ. ಡಾಕ್ಟರ್ ಮೇಘನಾ, ನೀವು ಕೊಟ್ಟಿರೋ ದೂರು ನಿಜ. ಈ ಮನುಷ್ಯ ಸಿಟಿಗೆ ಕರಡಿ ತಂದಿದ್ದಾನೆ ಆಡ್ಸಕ್ಕೆ ಅಂತ. ಎಂಥ ತಪ್ಪು ಮಾಡಿದ್ದಾನೆ?
2: ಹೌದು ಇನ್ಸ್ಪೆಕ್ಟರ್ ಸರ್, ಈ ವಿಚಾರ ಎಲ್ಲ ಜನರಿಗೂ ತಿಳಿಬೇಕು. ಪ್ರಾಣಿ ಹಿಂಸೆನ ಮಾಡಬಾರ್ದು, ಪ್ರಾಣಿ ಹಿಂಸೆಗೆ ಪ್ರೋತ್ಸಾಹನೂ ಕೊಡಬಾರ್ದು. ಇದು 21ನೇ ಶತಮಾನ, ಪ್ರಾಣಿ ಹಿಂಸೆಗೆ ಅವಕಾಶ ಇಲ್ಲ. ಕರಡಿ ಕಾಡ್ನಲ್ಲಿರ್ಬೇಕೆ ಹೊರತು ಸರ್ಕಸ್ನಲ್ಲಿ ಬೀದಿನಲ್ಲಿ ಆಡ್ಸೋದಿಕ್ಕಲ್ಲ.
0: ಏನಾಗ್ತಿದೆ ಇಲ್ಲಿ, ಏನಾಗ್ತಿದೆ ಇಲ್ಲಿ? ಅಯ್ಯೋ ಸಿಂಬ.
2: ರಾಹುಲ್, ವಿಡಿಯೋ ಮಾಡು ಇದನ್ನ.
3: ಮೇಡಮ್, ಈ ಕರಡಿ ಕೂಗೋದನ್ನ ರೆಕಾರ್ಡ್ ಮಾಡ್ಕೋತೀನಿ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಫುಲ್ ವೈರಲ್ ಆಗುತ್ತೆ ಮೇಡಮ್, ಏನಂತೀರಾ?

0: ನೋಡಿದ್ಯಾ ನಿನ್ನ ಪ್ರೀತಿಯ ಮಗ ಏನ್ ಮಾಡ್ದ ಅಂತ? ಕಚ್ಚೋದು ಪರಚೋದು ಬಿಟ್ಟು ಇನ್ನೇನ್ ಬರ್ತದಕ್ಕೆ? ಯಾಕಾದ್ರೂ ಕಾಡು ಪ್ರಾಣಿಗಳನ್ನ ಊರೊಳಗೆ ತರ್ತಾರೋ ಏನೋ, ನನ್ ಕಷ್ಟ ನನಗೆ. ಬರೇ ಇಲ್ಲಿ ಬರೆಯಕ್ ಬರುತ್ತಾ? ಸೈನ್ ಮಾಡ್ತೀಯ ಇಲ್ಲ ಹೆಬ್ಬಟ್ಟ?
1: ಕಾಡು ಪ್ರಾಣಿಗಳನ್ನ ಹೀಗೆಲ್ಲ ಹಿಡ್ಕೊಂಡ್ ಬರಬಾರ್ದು ಅಂತ ಈ ಜನಕ್ಕೆ ಯಾಕೆ ಗೊತ್ತಾಗಲ್ವೋ ಏನೋ, ಕಾನೂನು ಕಟ್ಲೆ ಏನೂ ಅರ್ಥ ಆಗದೆ ಇರೋರು.
0: ಹೌದೌದು, ಕಾಡು ಪ್ರಾಣಿಗಳ ಹಿಂಸೆ ಶಿಕ್ಷಾರ್ಹ ಅಪರಾಧ.
1: ಇವತ್ ಬೆಳಿಗ್ಗೆ ಪೇಪರ್ ನೋಡಿದೆ ಸರ್, ಒಂಥರ ಗಾಬರಿ ಆಗೋಯ್ತು. ಅಲ್ಲ, ಈ 21ನೇ ಶತಮಾನದಲ್ಲೂ ಜನ ಇನ್ನೂ ಬೀದಿಲಿ ಕರಡಿ ಆಡ್ಸೋದನ್ನ ನೋಡಕ್ಕೆ ಬರ್ತಾರಲ್ಲ ಅಂತ ತುಂಬ ಆಶ್ಚರ್ಯ ಆಯ್ತು. ಎಲ್ಲಿದ್ದೀವಿ ನಾವು, ಎಲ್ಲಿದ್ದಾರೆ ಈ ಜನ? ಕರಡಿನ ಬೀದಿಗೆ ತಂದು ಆಡ್ಸೋದು ಅಂದ್ರೆ ಏನ್ ಅರ್ಥ? ಛೇ ಛೇ, ಶುದ್ಧ ಅನಾಗರಿಕತೆ. ಅದಕ್ಕೆ ನಿಮ್ ಹತ್ರ ಬಂದು ತುಂಬಾ ಅರ್ಜೆಂಟು ಅಂತ ಕರ್ಕೊಂಡ್ ಬರ್ಬೇಕಾಯ್ತು ಸರ್.
0: ಬರೇ ಇಲ್ಲಿ, ಎಲ್ಲ ಬೇಗ ಬೇಗ ಹೇಳು, ನನಗೆ ಹೆಚ್ಚು ಸಮಯ ಇಲ್ಲ. ಬಾ ಇಲ್ಲಿ, ಏನ್ ಹೆಸರು ನಿಂತು?
2: ನರಸಪ್ಪ ಸ್ವಾಮಿ. ಈ ಕರಡಿ ನನ್ನ ಮಗನ್ ತರ ಸ್ವಾಮಿ.
0: ಏಯ್ ತಲೆ ಎಲ್ಲ ಮಾತಾಡ್ಬೇಡ. ನಿಮ್ಮ ಅಪ್ಪನ ಹೆಸರೇನು, ಅಡ್ರೆಸ್ಸು, ನಿನ್ನ ಮಗ ಮಗಳು ಇದ್ದಾರೇನು, ಏನ್ ಮಾಡ್ತಾರೆ ಅವರು? ನಿನಗೆ ಕರಡಿ ಆಡಿಸೋದೇನಾ? ಎಷ್ಟು ಕರಡಿ ಇಟ್ಕೊಂಡಿದ್ದೀರಿ? ನಿಮಗೆ ಯಾರು ಹೇಳೋರು ಕೇಳೋರು ಇಲ್ವೇನು? ಬಂದ್ಬಿಟ್ಟ ಕರಡಿ ಹಿಡ್ಕೊಂಡು. ಏಯ್, ಆ ಕರಡಿನ ತೊಗೊಂಡೋಗಿ ಸರ್ಟಿಫೈ ಮಾಡಿ ಝೂ ಬಿಡ್ರೋ.
2: ಸಾಹೇಬ್ರೆ ಸಾಹೇಬ್ರೆ, ಸಿಂಬುನಿಗೆ ನನ್ನ ಕರಡಿಗೆ ಇದೆಲ್ಲ ಗೊತ್ತಾಗಕ್ಕಿಲ್ಲ ಸ್ವಾಮಿ, ಅವನಿಗೆ ಹೆದರಿಕೆ ಆಗತ್ತೆ. ಸಿಂಬ ಸಿಂಬ ಮಗನೇ, ಅಯ್ಯೋ ಅಯ್ಯೋ, ಅವನನ್ನು ಎತ್ತಾಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ ಸಿಂಬ? ಅಯ್ಯೋ ಸಿಂಬ.
1: ನೋಡಿ, ನಮಗೆ ನಿಮ್ಮ ಮೇಲೆ ದ್ವೇಷ ಇಲ್ಲ, ಆದರೆ ಕಾನೂನು ಕಾನೂನೇ. ನಿಮಗೆ ಹಾವು ಕರಡಿ ಆಡಿಸುವವರ ಪುನರ್ವಸತಿ ಯೋಜನೆ ಮೂಲಕ ಪರಿಹಾರ 50,000 ಸಿಗತ್ತೆ. ಬೇರೆ ಏನಾದರೂ ಕೆಲಸ ಮಾಡಿ, ಈಗ ನಿಮ್ಮ ಊರಿಗೆ ಹೋಗಿ. ಪೊಲೀಸ್ನವರು ಕೋರ್ಟ್ನವರು ಕರೆದಾಗ ಬರೋರಂತೆ.
2: ಅಮ್ಮ, ಪರಿಹಾರದಲ್ಲಿ ನನ್ನ ಮಗ ಸಿಗ್ತಾನಾ? ಅವನಿಲ್ಲದೆ ನನ್ನ ಕುಣಿತ ಯಾರಿಗೆ ತೋರಿಸ್ಲಿ? ನನ್ನ ಬದುಕು ಹೆಂಗ್ ಮಾಡ್ಕೊಳ್ಳಿ? ಸಿಂಬ ಇಲ್ಲದೆ ನಾನು ನಮ್ಮೂರಿಗೆ ಹೆಂಗ ಹೋಗ್ಲಿ?
1: ಏನಪ್ಪ ಇದು, ಪ್ರಾಣಿ ರಕ್ಷಣೆ ಮುಖ್ಯ ಕಣಪ್ಪ, ಹಾಗೆಲ್ಲ ಕಾಡು ಪ್ರಾಣಿಗಳನ್ನ ಹಿಡ್ಕೊಂಡು ಈ ರೀತಿ ಊರಿಗೆಲ್ಲ ಬರಬಾರ್ದು. ಪ್ರಾಣಿ ಹಿಂಸೆ ಮಾಡ್ದಾಗಲ್ವಾ ಅದು?
0: ಡಾಕ್ಟರ್ ಮೇಘನಾ ಮೇಡಮ್, ನೀವು ಹೇಳಿದ ಸರಿ, ಆದರೆ ಇದೆಲ್ಲ ಸುಮ್ಮನೆ ತರಲೆ. ಒಂದು ಕಡೆ ಕಾನೂನು ಪಾಲನೆ ಮಾಡಬೇಕು, ಇನ್ನೊಂದು ಕಡೆ ಈ ನರಸಪ್ಪನಂಥವ್ರಿಗೆ ಹೊಟ್ಟೆಪಾಡಿನ ಪ್ರಶ್ನೆ. ನೋಡು ನರಸಪ್ಪ, ಇಲ್ಲಿ ಕೇಳು, ನಿನ್ನ ಕರಡಿನ ಬನ್ನೇರ್ಘಟ್ಟ ರೆಸ್ಕ್ಯೂ ಸೆಂಟ್ರಿಗೆ ಕಳಿಸ್ತಾರೆ. ಇಂಥದಕ್ಕೆಲ್ಲ ಸರ್ಕಾರ ಪುನರ್ವಸತಿ ಇಟ್ಟಿದೆ. ಅಲ್ಲಿ ಡಾಕ್ಟರ್ ಇರ್ತಾರೆ, ಪ್ರಾಣಿಗಳಿಗೆ ಸರಿಯಾದ ಆಹಾರ ಇರುತ್ತೆ, ಬೇರೆ ಕರಡಿಗಳ ಜೊತೆಗೆ ನಿಂತು ಸೇರುತ್ತೆ.
2: ಸಾಹೇಬ್ರೇ, ನಿಮಗೆ ಕೈ ಮುಗಿದು ಕೇಳ್ಕೊಂತೀನಿ, ಅಲ್ಲಿ ಅಲ್ಲಿ ನಾನು ತಿಂಗಳಿಗೆ ಒಂದ್ಸರ್ತಿನಾದ್ರೂ ನನ್ನ ಮಗನ ನೋಡಕ್ಕೆ ಬರ್ಬೋದಾ? ಹತ್ತಿರ ಬೇಡ ಅಂದ್ರೆ ಬೇಡ, ದೂರದಿಂದನಾದ್ರೂ ನೋಡ್ಬೋದಾ?
1: ನೋಡಿ ನರಸಪ್ಪ, ನಿಮ್ಮ ಕರಡಿ

0: ಅಂದರೆ ಅಷ್ಟೇ ಸಾಕು, ನನಗೆ 50,000 ಬೇಡ ಅಂದ್ರೆ ಪರವಾಗಿಲ್ಲ, ಅವನು ಸುಖವಾಗಿರಲಿ.
1: ಲೇ ಹಾಗೆಲ್ಲ ಹೇಳ್ಬೇಡ, ಪರಿಹಾರ ತಗೋ. ನಿನ್ನ ಮನೆ ಖರ್ಚಿಗಾಗುತ್ತೆ, ಮನೆಯಲ್ಲಿ ಮಕ್ಕಳಿದ್ರೆ ಅವ್ರ ಓದಿಗೂ ಇನ್ನೊಂದಕ್ಕೂ ಆಗುತ್ತೆ. ಇದು ಸರ್ಕಾರ ನಿಮ್ಮಂಥವ್ರಿಗೆ ಮಾಡಿರೋ ಯೋಜನೆನಪ್ಪ, ನಿಮ್ಮಂಥವ್ರು ಬದಲಾಗ್ಲಿಕ್ಕೂ ಅವಕಾಶ ಕೊಡ್ಬೇಕಲ್ಲ. ಹ್ಞೂ, ಇನ್ನು ನಡಿ ನೋಡು, ಕೋರ್ಟಿನಿಂದ ಕರೆ ಬಂದಾಗ ಬರ್ಬೇಕು ನೀನು.
2: ಬಾಗಿಲ್ ತೆಗೀರ್ರಿ. ಏನಿವ್ರು ಲಾರ್ಡ್ಗಳು, ಇವ್ರ ಮನೆ ಹುಡ್ಕೋ ಹೊತ್ತಿಗೆ ನನ್ನ ಹೆಣ ಬಿದ್ದೋಯ್ತು. ನಾನ್ ಪೊಲೀಸೋ ಪೋಸ್ಟ್ ಮ್ಯಾನೋ ಗೊತ್ತೇ ಆಗಲ್ಲ, ನೋಟಿಸ್ ಕೊಡೋದಕ್ ನಾನೇ ಬರ್ಬೇಕು. ಏ ತೆಗ್ಯಪ್ಪ ಬಾಗ್ಲು.
3: ಯಾರ್ ನೀವು, ಯಾರ್ ಬೇಕಿತ್ತು ನಿಮ್ಗೆ?
2: ಕಾಣಲ್ವೇನಮ್ಮ, ನಾನು ಪೊಲೀಸ್. ನೀನ್ ಯಾರಮ್ಮ?
3: ಲಕ್ಷ್ಮಿ.
2: ಲಕ್ಷ್ಮಿ, ಇಲ್ಲಿ ನರ್ಸಪ್ಪ ಯಾರಮ್ಮ? ಎಲ್ಲವನು
3: ನರ್ಸಪ್ಪನ? ಅದ್ ನಮ್ಮ ಅಪ್ಪ. ಏನಾಗ್ಬೇಕಾಗಿತ್ತು?
2: ಇಲ್ಲೊಂದು ಸೈನ್ ಹಾಕಮ್ಮ, ಆ ನಿಮ್ಮಪ್ಪ ಏನೋ ಬಾನ್ಗೇಡಿ ಮಾಡ್ಕೊಂಡು ಬಂದಿದ್ದಾನೆ ಅಂತ ಕಾಣಿಸುತ್ತೆ, ಅದಕ್ಕೆ ನೋಟಿಸು, ಕೋರ್ಟ್ಗೆ ಹೋಗ್ಬೇಕು.
3: ನೋಟಿಸಾ ಅಪ್ಪಯ್ಯ? ಇಲ್ಲಿ ಯಾರೋ ಪೊಲೀಸ್ ಬಂದಿದ್ದಾರೆ, ಕೇಸ್ ಹಾಕಿದಾರಂತೆ, ಕೋರ್ಟ್ಗೆ ಹೋಗ್ಬೇಕಂತೆ, ಬಾರಪ್ಪಯ್ಯ.
0: ಅಯ್ಯೋ ಮಗಳೇ, ಲಕ್ಷ್ಮಿ ಎಂತ ಆಗತಿ ಬಂತಮ್ಮ? ಏನು ಕೋರ್ಟಾ? ಅವತ್ತು ನನ್ನ ಸಿಂಬನ್ನ ಎಲ್ಲೋ ಜೂನಲ್ಲಿ ಹಾಕಿ ಆಗಲೇ ಹೇಳಿದ್ರು ಕೋರ್ಟ್ಗೆ ಕರೆದಾಗ ಬರಬೇಕು ಅಂತ, ಈಗ ನನ್ನನ್ನು ಹಂಗೆ ಬೋನಲ್ಲಿ ಹಾಕ್ತಾರೇನೋ. ನನಗೆ ಈಗೀಗ ಲೋಕ ತಿಳಿತಾ ಇದೆ, ನಾವು ನಮ್ಮ ಸಿಂಬ ಕರಡಿ ಆಟದಾಗೆ ಇದ್ವಿ, ಕಾಲ ಬದಲಾಗಿದೆ, ನಮ್ಮ ಮಕ್ಕಳಾದರೂ ಹೊಸ ದಾರಿ ಹಿಡಿಬೇಕು.
3: ಅಪ್ಪಯ್ಯ ನೀನು ಚಾನೆ ತಲೆ ಕೆಡ್ಸ್ಕೋಬೇಡ ಆಯ್ತಾ, ನಾನು ಓದ್ತೀನಪ್ಪಯ್ಯ, ನಾನು ಮುಂದೆ ಟೀಚರ್ ಆಗೇ ಆಗ್ತೀನಿ, ಪ್ರಾಣಿಗಳನ್ನ ಪ್ರೀತಿಸಿ ಕಾಪಾಡಿ ಅಂತ ಎಲ್ರಿಗೂ ಹೇಳ್ಕೊಡ್ತೀನಪ್ಪಯ್ಯ.
0: ಹೌದು ಮಗ, ಹೌದು, ನೀನು ಕಾಪಾಡು, ನಿನ್ನ ಅಪ್ಪನ ಕರಡಿ ಆಟ ಇನ್ನು ಮುಗೀತು,

0: ನರಸಪ್ಪ, ಕೊನೆಯ ಬಾರಿ ಕೇಳ್ತಿದ್ದೀನಿ, ತಪ್ಪೊಪ್ತೀಯಾ?
1: ಹೌದು ಸಾಹೇಬ್ರೆ, ಹೌದು ತಪ್ಪಾಯಿತು. ಆದರೆ ನಮ್ಮ ಅಪ್ಪ ತಾತ ಮುತ್ತಾತನ ಕಾಲದಿಂದಾನೂ ನಾವು ಕರಡಿ ಆಡಿಸ್ಕೊಂಡು ಬದುಕಿದವರು ಸ್ವಾಮಿ, ಈಗ ಅದು.
0: ನರಸಪ್ಪ, ನಿನ್ನ ಭಾವನೆ ನನಗೆ ಅರ್ಥ ಆಗುತ್ತೆ. ಆದರೆ ಸರ್ಕಾರ 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ತಂದಿದೆ, ಗೊತ್ತಾ ನಿನಗೆ? 1998 ನಂತರ ಕರಡಿ, ಕೋತಿ, ಹಾವು, ಹುಲಿ ಇದನ್ನೆಲ್ಲ ಆಡಿಸೋದು ಸಂಪೂರ್ಣ ನಿಷೇಧ, ಗೊತ್ತೇನಯ್ಯ?
1: ಗೊತ್ತಿಲ್ಲ ಸಾಹೇಬ್ರೆ.
0: ನೋಡು, ಈ ಪ್ರಾಣಿಗಳಿಗೆ ಹಿಂಸೆ ಆಗುತ್ತೆ ಅಂತಲ್ಲ, ಅವು ಕಾಡಿನಲ್ಲಿ ಸ್ವತಂತ್ರವಾಗಿ ಬದುಕಬೇಕು ಅಂತ. ಮನುಷ್ಯನೂ ಬದಲಾಗಬೇಕು, ಉದ್ಯೋಗವೂ ಬದಲಾಗಬೇಕು, ಅದಕ್ಕೆ ಸರ್ಕಾರ ಪರಿಹಾರ ಕೊಡುತ್ತೆ. ನಿನ್ನನ್ನು ಜೈಲಿಗೆ ಕಳಿಸೋದೇ ಕಾನೂನು ಅಲ್ಲ, ಕಾನೂನು ವಿಚಾರನ ನಿನ್ನಂಥವರಿಗೆ ತಿಳಿಸೋದೇ ನಮ್ಮ ಕೆಲಸ.
2: ನೋಡಿದ್ಯಾ, ಜಡ್ಜ್ ಸಾಹೇಬ್ರೆ ಹೇಳಿದರು ಈಗ. ಹೌದು, ನನಗೆ ಕಾನೂನು ಗೊತ್ತಿರಲಿಲ್ಲ, ಇನ್ನು ಮುಂದೆ ಮಾತಾಡಲ್ಲ ಅಂತ ಹೇಳ್ಬಿಡು.
1: ಸಾಹೇಬ್ರೆ, ನಮ್ಮಂಥವರಿಗೆ ಏನೂ ಗೊತ್ತಿರಲಿಲ್ಲ. ಕರಡಿ ಫೋಟೋ ಪೇಪರ್ನಲ್ಲಿ ಬಂದಿದೆ ಅಂತ ಜನ ತೋರಿಸಿದ್ರು. ಕರಡಿ ಹಿಡ್ಕೊಂಡು ಬರಬಾರ್ದು, ಅದು ತಪ್ಪು ಅಂತ ಗೊತ್ತಿರಲಿಲ್ಲ ಸಾಹೇಬ್ರೆ. ಸಿಂಬನ, ನಮ್ಮ ಕರಡಿನ ಈಗ ಯಾರು ನೋಡ್ಕೊಳ್ತಾರೆ? ನಾನಂತೂ ಇನ್ನು ಸಿಂಬನ್ನ ಕರಡಿನ ಆಡಿಸೋ ಹಂಗೆ ಇಲ್ಲ.
0: ಒಳ್ಳೆಯದು, ಕಾನೂನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಪ್ರಜ್ಞೆ ಕರ್ತವ್ಯ.
2: ಹೌದು ಸ್ವಾಮಿ.
0: ಕಾನೂನು ಎಲ್ರಿಗೂ ಒಂದೇ. ಸೆಕ್ಷನ್ 51 ಪ್ರಕಾರ ವನ್ಯಜೀವಿಯನ್ನು ಹಿಡಿದುಕೊಂಡು ಹಿಂಸಿಸುತ್ತಿರುವುದರಿಂದ, ಆಪಾದಿತನು ತಾನು ಮಾಡಿರುವ ಅಪರಾಧವನ್ನು ಒಪ್ಪಿಕೊಂಡಿರುವುದರಿಂದ, ನ್ಯಾಯಾಲಯವು ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಆಪಾದಿತನಿಗೆ 3 ಸಾದಾ ಕಾರಾಗೃಹ ಶಿಕ್ಷೆ ಮಾತ್ರ ವಿಧಿಸಲಾಗುತ್ತಿದೆ. ಹೀಗೆ ಪ್ರಾಣಿ ಹಿಂಸೆಯನ್ನು ಮಾಡಬಾರದು ಎಂದು ಈ ತೀರ್ಪಿನ ಮೂಲಕ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡಲಾಗಿದೆ.

0: ಆಗುತ್ತಿದೆ.
1: ಬಿಡುಗಡೆ ಬಿಡುಗಡೆ, ಜಸ್ಟಿಸ್ ಜಸ್ಟಿಸ್, ಇನ್ನೊಂದು ಕರಡಿಗೆ ಬಿಡುಗಡೆ. ಪ್ರಾಣಿಗಳ ಸಂಘಕ್ಕೆ
2: ಜಯವಾಗಲಿ,
1: ಪ್ರಾಣಿಗಳ ಸಂಘಕ್ಕೆ
2: ಜಯವಾಗಲಿ,
1: ಪ್ರಾಣಿಗಳ ಸಂಘಕ್ಕೆ
2: ಜಯವಾಗಲಿ,
1: ಪ್ರಾಣಿಗಳ ಸಂಘಕ್ಕೆ
2: ಜಯವಾಗಲಿ. ಅವರು ಕುಳಿತಿದ್ದಾರೆ. ವ್ಯತ್ಯಾಸ ಏನಪ್ಪ ಅಂದ್ರೆ, ಅಲ್ಲಿ ಸಿಂಹ ಮಧ್ಯದಲ್ಲಿ ಇರ್ತಿದ್ದ, ಸಿಂಹನ ಜೊತೆ ನಾನು ಇರ್ತಿದ್ದೆ, ಕುಣಿತಿದ್ದೆ. ಈಗ ಸಿಂಹ ಇಲ್ಲ. ನಾನು ಪೊಲೀಸರ ಜೈಲಲ್ಲಿ, ನನ್ನ ಸಿಂಹ ಯಾವುದು ಬೋನ್ನಲ್ಲಿ ಇದೆಲ್ಲಿಯ ಕರಡಿ ಕುಣಿತ, ಇನ್ನೆಲ್ಲಿಯ ಕರಡಿ ಕುಣಿತ. ಮುಗಿದು ಮುಗಿದು, ಇನ್ನೆಲ್ಲಿಯ ಕರಡಿ ಕುಣಿತ. ಅಯ್ಯೋ ಮಗನೇ, ಸಿಂಬಾ ಮಗನೇ, ಸಿಂಬಾ.

ಕನ್ನಡಿಯ ಕುಣಿಸುತ ನಾಟಕ ಕೇಳಿದಿರಿ. ರಚನೆ ಡಾಕ್ಟರ್ ಎನ್ ವಿ ವಾಸುದೇವ ಶರ್ಮಾ. ಪಾತ್ರವರ್ಗ ನರಸಪ್ಪ ಡಾಕ್ಟರ್ ಗುರುರಾಜ್ ಬೇಡೇಕರ್, ವಕೀಲ ರಂಗಣ್ಣ ಕೃಷ್ಣಕುಮಾರ್ ನಾರಣಕಜೆ, ನ್ಯಾಯಾಧೀಶರು ಗೀತಾ ಮೊಂಟಡ್ಕ, ಇನ್ಸ್ಪೆಕ್ಟರ್ ಜಿ ಶಾಂತಕುಮಾರ್, ಡಾಕ್ಟರ್ ಮೇಘನ ಸಹನ, ರಾಹುಲ್ ಕಾರ್ತಿಕ್ ಎಂಎಸ್, ತಾಯಿ ಹಾಗೂ ಪೊಲೀಸ್ ಪೇದೆ ಚಿನ್ಮಯಿ ಕೆಎಸ್, ಮಗಳು ಲಕ್ಷ್ಮಿ ಕೀರ್ತನಾ ವಿ. ಧ್ವನಿಮುದ್ರಣ ಸಹಕಾರ ಶ್ರೀಮಾನ್ ಎಸ್. ಸಂಕಲನ ಹಾಗೂ ನಿರ್ಮಾಣ ಸಹಕಾರ ಕಾರ್ತಿಕ್ ಎಂಎಸ್. ನಿರ್ದೇಶನ ಹಾಗೂ ನಿರ್ಮಾಣ ಜಿ ಶಾಂತಕುಮಾರ್. ಈ ನಾಟಕ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.

ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 10:31:12. ಇದೀಗ ಸವಿನೆನಪು, ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ದಾರಿ ತಪ್ಪಿದ ಮಗ ಚಿತ್ರದ ಗೀತೆ, ಹಾಡಿದ್ದಾರೆ ಪಿಬಿ ಶ್ರೀನಿವಾಸ್, ಸಾಹಿತ್ಯ ಆರ್ ಎನ್ ಜಯಗೋಪಾಲ್, ಸಂಗೀತ ಸಂಯೋಜನೆ ಜಿಕೆ ವೆಂಕಟೇಶ್.

ಇನ್ನು ಮುಂದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಪಿಬಿ ಶ್ರೀನಿವಾಸ್ ಅವರು ಹಾಡಿರುವ ರಾಜ ನನ್ನ ರಾಜ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಜಿ ಕೆ ವೆಂಕಟೇಶ್.

ಪ್ರೀತಿ ಮಾಡು ತಮಾಷೆ ನೋಡು ಚಿತ್ರದ ಗೀತೆ ಸಾಹಿತ್ಯ ಜಿ ಉದಯಶಂಕರ್ ರಾಜನ್ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನಕ್ಕೆ ಧ್ವನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ವಸಂತ ಗೀತಾ ಚಿತ್ರಕ್ಕೆ ಧ್ವನಿಯಾಗಿದ್ದಾರೆ ಡಾಕ್ಟರ್ ರಾಜ್ಕುಮಾರ್, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಎಂ ರಂಗರಾವ್.

ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ಆಕಾಶವಾಣಿ ಮೈಸೂರು ಕೇಂದ್ರದಿಂದ. ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರು ಹಾಡಿರುವ ಮತ್ತೆ ವಸಂತ ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ವಿಜಯ ಭಾಸ್ಕರ್.

ಇನ್ನು ಮುಂದೆ ಶಿವ ಮೆಚ್ಚಿದ ಕಣ್ಣಪ್ಪ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಬಿ ಆರ್ ಛಾಯಾ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಂಯೋಜನೆ ಟಿ ಜಿ ಲಿಂಗಪ್ಪ.

ಕಾರ್ಯಕ್ರಮದ ಕೊನೆಯದಾಗಿ ಚಿ ಉದಯಶಂಕರ್ ಅವರ ಸಾಹಿತ್ಯ ರಾಜಾ ನಾಗೇಂದ್ರ ಜೋಡಿಯ ಸಂಗೀತ ನಿರ್ದೇಶನದ ಮುಗಿಯದ ಕಥೆ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ.

ಇದುವರೆಗೂ ಸವಿನೆನಪು ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11:00. ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ: ಬೆಳಿಗ್ಗೆ 6:10 ಗೀತಾರಾಧನ, 6:30 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಚಿಂತನ ಪ್ರೊಫೆಸರ್ ವಿ ನರಹರಿ ಅವರಿಂದ, ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಮೈಸೂರಿನ ಮರೆಯಲಾಗದ ಮಹನೀಯರು, ಪ್ರಸ್ತುತಿ ಹಿರಿಯ ಪತ್ರಕರ್ತ ಗೌರಿ ಸತ್ಯ, ಕಾರ್ಯಕ್ರಮದ ಮರುಪ್ರಸಾರ 6:10. ಬೆಳಿಗ್ಗೆ 6:40 ಪದ ಸಂಸ್ಕೃತಿ, ಕನ್ನಡ ಪದಗಳ ಬಳಕೆ ಕಲಿಕೆಯ ವಿಶಿಷ್ಟ ಬಾನುಲಿ ಸರಣಿ, 6:50 ರೈತರಿಗೆ ಸಲಹೆ, 7:15 ಪ್ರಾಯೋಜಿತ ಕಾರ್ಯಕ್ರಮ ಕಾಡು ಕಲಿಸುವ ಪಾಠ. ಪ್ರಸ್ತುತಿ ಟಿಎಸ್ ಗೋಪಾಲ್, ಪ್ರಾಯೋಜಕರು ಪ್ರಭಾ ಸೂಪರ್ ಸ್ಪೆಷಾಲಿಟಿ ಐ ಕ್ಲಿನಿಕ್ ಬೆಂಗಳೂರು ಹಾಗೂ ವಿಠಲ ಇನ್ಸ್ಟಿಟ್ಯೂಟ್ ಆಫ್ ಆಪ್ಟಮಾಲಜಿ ಬೆಂಗಳೂರು. 7:30 ಸೇವಾ ವಾಹಿನಿ, ಬೆಳಿಗ್ಗೆ 7:45, 8:30 ಹಾಗೂ 9:35 ಕನ್ನಡ ಚಿತ್ರಗೀತೆಗಳು, 9:00 ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ, ದತ್ತಕ್ರಿಯಾ ಯೋಗ ಕುರಿತು ಮೈಸೂರಿನ ಗಣಪತಿ ಸಚ್ಚಿದಾನಂದ ಆಶ್ರಮದ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಎನ್ ಕೇಶವಮೂರ್ತಿ. 9:30 ಗಾಂಧಿ ಸ್ಮೃತಿ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದ

0: ಅಲ್ಲಿ ಬಳ್ಳಾರಿ ಎಂ ರಾಘವೇಂದ್ರ ಅವರ ಹಾಡುಗಾರಿಕೆ, ವಯಲಿನ್ನಲ್ಲಿ ಅದಿತಿ ಕೃಷ್ಣ ಪ್ರಕಾಶ್, ಮೃದಂಗ ತುಮಕೂರು ಬಿ ರವಿಶಂಕರ್, ಮೋರ್ಚಿಂಗ್ ಸಹಕಾರ ವಿಕ್ರಮ್ ಭಾರದ್ವಾಜ್. ಬೆಳಿಗ್ಗೆ 10:30 ಹಾಗೂ ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳು, 11 ಗಂಟೆಗೆ ನಿಮ್ಮೊಂದಿಗೆ ಮೈಸೂರು ಆಕಾಶವಾಣಿಯಲ್ಲಿ ಋತುಮಾನ, ಸಂಬಂಧ ಪ್ರೇರಣೆ ನೆನಪುಗಳ ಕಥನ, ಪ್ರಸ್ತುತಿ ಅರ್ಚನಾ ಪಿ ಆರ್ಯ. ಮಧ್ಯಾಹ್ನ 12:05 ವನಿತಾ ವಿಹಾರ, ಮಾನಸಿಕ ಆರೋಗ್ಯ ಕಾಪಾಡುವಲ್ಲಿ ಸಾರ್ವತ್ರಿಕ ಮಿಥ್ಯಗಳನ್ನು ದಾಟುವ ಬಗ್ಗೆ ಮನಃಶಾಸ್ತ್ರಜ್ಞರಾದ ಹಾಸನದ ಡಾಕ್ಟರ್ ಸುಷ್ಮಾ ಎನ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35 ಭಕ್ತಿಗೀತೆಗಳು, ಮಧ್ಯಾಹ್ನ 12:45 ಕಾದಂಬರಿ ವಿಹಾರ, ಕೃಪಾಕರ ಸೇನಾನಿಯವರ ಕೆನ್ನಾಯಿಯ ಜಾಡಿನಲ್ಲಿ ಕೃತಿಯ ಬಾನುಲಿ ಓದು, ಪ್ರಸ್ತುತಿ ಜಿ ಶಾಂತಕುಮಾರ್. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ ಸರಣಿಯಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಸಂವಾದ, ಭಾಗವಹಿಸುತ್ತಾರೆ ಸುವರ್ಣ ಶಿವಾನಂದ ನಾಯಕ್ ಮತ್ತು ರೂಪಾಗೌಡ. ಕಾರ್ಯಕ್ರಮ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ. 1:20 ಭಾವಗೀತೆಗಳು ಹಾಡಿದ್ದಾರೆ ಅಜಯ್ ಜಿ ಪ್ರಸಾದ್. ಮಧ್ಯಾಹ್ನ 1:30 ಹಾಗೂ ಸಂಜೆ 5:05 ಸಂದೇಶ ಆಧಾರಿತ ಕೇಳುಗರ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ, 2:40 ದಾರಿದೀಪ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಫೀಬಾ ಇಂಡಿಯಾ. 2:55 ಸಿರಿಗನ್ನಡಂ ಗೆಲ್ಗೆ, ಪ್ರಸ್ತುತಿ ಜಿಕೆ ರವೀಂದ್ರಕುಮಾರ್. 3:00 ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಎಚ್ ಎಲ್ ಶಿವಶಂಕರ ಸ್ವಾಮಿಯವರ ನಿರ್ದೇಶನದಲ್ಲಿ ವಾದ್ಯವೃಂದ. 3:30 ರಾಷ್ಟ್ರೀಯ ಶೈಕ್ಷಣಿಕ ಕಾರ್ಯಕ್ರಮ ಸರಣಿ ಉಮಂಗ್, ಪ್ರಾಯೋಜಕರು ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ನವದೆಹಲಿ. 4:00 ಮಹಿಳಾ ರಂಗ, ಸಾಹಿತ್ಯದಲ್ಲಿ ಮಹಿಳೆಯರ ಪಾತ್ರ, ಈ ಕುರಿತು ಗಾಯತ್ರಿ ಚಂದ್ರಶೇಖರ್ ಅವರಿಂದ ಭಾಷಣ, ನಂತರ ಭಾವಗೀತೆ. 4:30 ವೃತ್ತಿ ಮಾರ್ಗದರ್ಶನದಲ್ಲಿ ಬಯೋಟೆಕ್ನಾಲಜಿ ಕ್ಷೇತ್ರದಲ್ಲಿರುವ ಅಧ್ಯಯನ ಮತ್ತು ಉದ್ಯೋಗಾವಕಾಶಗಳು ಕುರಿತು ಮೈಸೂರಿನ ಜೆಎಸ್ಎಸ್ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿಜ್ಞಾನ ಪ್ರಾಧ್ಯಾಪಕರು ಹಾಗೂ ಡೀನ್ ಆದ ಡಾಕ್ಟರ್ ಎಂಎನ್ ನಾಗೇಂದ್ರ ಪ್ರಸಾದ್ ಮತ್ತು ಸಹಾಯಕ ಪ್ರಾಧ್ಯಾಪಕರೂ ಆದ ಡಾಕ್ಟರ್ ಲಕ್ಷ್ಮೀ ಎಸ್ ಅವರೊಂದಿಗಿನ ಸಂವಾದದ ಮೊದಲ ಭಾಗ, ಪ್ರಸ್ತುತಿ ಅರ್ಚನಾ ಆರ್ಯ. 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಕೃಷಿರಂಗ, ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ, ಪ್ರಾಯೋಜಕರು ಕೃಷಿ ಇಲಾಖೆ. ವಿಷಯ ಬಿತ್ತನೆ ಬೀಜದ ಪೂರೈಕೆಯಲ್ಲಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಪಾತ್ರ. ಭಾಗವಹಿಸುತ್ತಾರೆ ಕರ್ನಾಟಕ ರಾಜ್ಯ ಬೀಜ ನಿಗಮದ ಜಂಟಿ ಕೃಷಿ ನಿರ್ದೇಶಕರಾದ ಎಲ್ ರೂಪ. ನಂತರ 7:20 ನಮ್ಮ ನಿಲಯದಿಂದ ಸಂಶೋಧನಾ ಸಾರ ಹಾಗೂ ಕೃಷಿ ಲೋಕ. ಕೇಳುಗರೆ, ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 11:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ದಿಸ್ ಇಸ್ ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಅಭಿನೀತ್ ಶುಕ್ಲಾ. India and Australia today adopted a new joint declaration on defence and security cooperation and a maritime security collaboration roadmap to promote a free, open and inclusive Indo-Pacific. The deals were signed following delegation-level talks between Prime Minister Narendra Modi and his Australian counterpart Anthony Albanese during the 3rd Australia-India Annual Leaders Summit in Melbourne. In a joint press statement after the talks, Prime Minister Modi said, "The Indo-Pacific is not just a meeting point of two oceans, but showcases the shared aspirations of like-minded democracies like India and Australia." Later, briefing the media, Foreign Secretary Vikram Misri said, "Both the sides finalized the administrative arrangement for a long-term supply of Australian uranium to India. The agreement is expected to strengthen India's clean energy program and support its net-zero goals." Prime Minister Narendra Modi today said, "India's aspiration to become one of the world's top three economies at the earliest is driven by the motto of Grow More, Achieve More." Mr. Modi was addressing the Indian community at the Marvel Stadium in Melbourne.
2: 21st सदी का भारत आज विकसित होने के लक्ष्य पर काम कर रहा है. ये वो भारत है जो कहता है ग्रो मोर अचीव मोर. हम 140 करोड़ एस्पिरेशन से भरे राष्ट्र है. हम अधीर है, बेसब्र है. हम दुनिया की सबसे तेजी से बढ़ती इकोनॉमी है, लेकिन हम जल्द से जल्द दुनिया की टॉप 3 इकोनॉमी बनना चाहते हैं.
1: Speaking